ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಈ ದಿನ 1948 ಶಕವರ್ಷ ಜ್ಯೇಷ್ಠ ಮಾಸದ 21 ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 11 ತಾರೀಖು ಗುರುವಾರ. ನಿಲಯದ ಪ್ರಸಾರ ಕಾರ್ಯವನ್ನು ಇದೀಗ ಪ್ರಾರಂಭ ಮಾಡ್ತಾ ಇದ್ದೇವೆ. ಈಗ ಸಮಯ ಸರಿಯಾಗಿ 5:58:40. ಆತ್ಮೀಯ ಕೇಳುಗರಿಗೆಲ್ಲ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್ ಮಾಡುವ ನಮಸ್ಕಾರಗಳು, ಹಾಗೂ ನಿಲಯದ ಎಲ್ಲ ಕಾರ್ಯಕ್ರಮಗಳಿಗೂ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ.

ಶ್ರೋತೃಗಳಿಗೆ ನಮಸ್ಕಾರ. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ರಕ್ಷಣಾ ಖರೀದಿ ಮತ್ತು ರಕ್ಷಣಾ ಕ್ಷೇತ್ರದ ನವೋದ್ಯಮಗಳಿಗೆ ಉತ್ತೇಜನ ನೀಡುವ ಇನ್ನೋವೇಷನ್ಸ್ ಫಾರ್ ಡಿಫೆನ್ಸ್ ಎಕ್ಸಲೆನ್ಸ್ ಐಡಿಇಎಕ್ಸ್ ಹಾಗೂ ಎಂಎಸ್ಎಂಇಗಳು ಸ್ಟಾರ್ಟ್ಅಪ್ಗಳಾಗಿ ಪರೀಕ್ಷಾ ವಿಧಾನಗಳ ಕುರಿತು ಕಾರ್ಯಾಗಾರವು ಇಂದು ನವದೆಹಲಿಯಲ್ಲಿ ಆರಂಭವಾಗಲಿದೆ. ಜವಳಿ ವಲಯಕ್ಕಾಗಿ ಜಾರಿಗೆ ತರಲಾಗಿರುವ ಉತ್ಪಾದನೆ ಆಧಾರಿತ ಪ್ರೋತ್ಸಾಹಕ ಯೋಜನೆ ಪಿಎಲ್ಐ 3ನೇ ಸುತ್ತಿನಡಿಯಲ್ಲಿ ಕೇಂದ್ರ ಸರ್ಕಾರ 22 ಹೊಸ ಅರ್ಜಿದಾರರಿಗೆ ಅನುಮೋದನೆ ನೀಡಿದೆ. ಫೇಸ್ಬುಕ್ನ ಮಾತೃಸಂಸ್ಥೆಯಾದ ಮೆಟಾ ಭಾರತದಲ್ಲಿ ತನ್ನ ಮೊದಲ ಕೃತಕ ಬುದ್ಧಿಮತ್ತೆ ಆಧಾರಿತ ದತ್ತಾಂಶ ಕೇಂದ್ರವನ್ನು ಸ್ಥಾಪಿಸುವುದಾಗಿ ಪ್ರಕಟಿಸಿದೆ. ಈ ಒಪ್ಪಂದದ ಭಾಗವಾಗಿ ಮೆಟಾ ಮತ್ತು ರಿಲಯನ್ಸ್ ಇಂಡಸ್ಟ್ರೀಸ್ ಸಂಸ್ಥೆಗಳು ಜಂಟಿಯಾಗಿ ಗುಜರಾತ್ನ ಜಾಮ್ನಗರದಲ್ಲಿ 168 ಮೆಗಾವ್ಯಾಟ್ ಸಾಮರ್ಥ್ಯದ ದತ್ತಾಂಶ ಕೇಂದ್ರವನ್ನು ನಿರ್ಮಿಸಲಿದೆ. ಖಾತೆ ಹಂಚಿಕೆ ಕುರಿತಂತೆ ಅಸಮಾಧಾನ ಉಂಟಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ಬೆಂಗಳೂರಿನ ಘನತ್ಯಾಜ್ಯ ವಿಲೇವಾರಿ ಗುತ್ತಿಗೆಯಲ್ಲಿ 39,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಅಕ್ರಮದ ಕುರಿತು ನಿಷ್ಪಕ್ಷಪಾತ ತನಿಖೆಗೆ ಆಗ್ರಹಿಸಿ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಲೋಕಭವನದಲ್ಲಿ ನಿನ್ನೆ ಭೇಟಿ ಮಾಡಿ ಮನವಿ ಸಲ್ಲಿಸಿತು. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಇಂದು ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಿಂಧು ಭಾರತದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ಮತ್ತೋರ್ವ ಆಟಗಾರ್ತಿ ತನ್ವಿ ಶರ್ಮಾ ಭಾರತದ ಮಾಳವಿಕಾ ಬನ್ಸೋದ್ ಅವರನ್ನು ಎದುರಿಸಲಿದ್ದಾರೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 6:23. ಇನ್ನೀಗ ಕಾರ್ಯಕ್ರಮ ವಿವರಣೆ. ಈ ದಿನ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ವಿವರ ಹೀಗಿದೆ. ನಾದೋಪಾಸನೆ ಕಾರ್ಯಕ್ರಮ ಕಾರ್ಯಕ್ರಮ ವಿವರಣೆಯ ನಂತರ, ಅನಂತರ 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮ, ಭಾವಗೀತೆಗಳು ಕನ್ನಡ ರತ್ನ ಭಂಡಾರ ಹಾಗೂ ಚಿತ್ರಗೀತೆಗಳು ಶುಭೋದಯ ಕರ್ನಾಟಕದಲ್ಲಿ. ಈ ಬೆಳಗ್ಗೆ 9:00 ಕೇಳಿ ಇಂದಿನ ವಿಶೇಷ ಕಾರ್ಯಕ್ರಮ. 10:02 ಓಲ್ಡ್ ಈಸ್ ಗೋಲ್ಡ್, ಹಳೆಯ ಕನ್ನಡ ಸುಮಧುರವಾದ ಚಿತ್ರಗೀತೆಗಳು. 11:02 ಸೂಪರ್ ಹಿಟ್ ಚಿತ್ರಗೀತೆಗಳು. 11:30. 12:05 ಕರೆಗೊಂದು ಹಾಡು, ಕೇಳುಗರ ಕೋರಿಕೆಯ ಚಿತ್ರಗೀತೆಗಳು. ಕರೆಯನ್ನು ಮಾಡಿ ನಿಮ್ಮ ಚಿತ್ರಗೀತೆಗಳನ್ನು

ನೀವು ಆಲಿಸಬಹುದು. 1:02 ಕನ್ನಡ ಚಿತ್ರಗೀತೆಗಳು, 1:20 ಇಂದಿನ ಗೇಮ್ ಶೋನಲ್ಲಿ ನಮ್ಮ ನಾಡು, 2:15 ಕೇಳಿ ಸ್ಪಂದನ ಇಮೇಲ್ ಆಧಾರಿತ ಕಾರ್ಯಕ್ರಮ, 2:40 ಒಂದೇ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಚಿತ್ರತಾನ ಕಾರ್ಯಕ್ರಮದಲ್ಲಿ, 3:00 ಸಖಿ ಸಹೇಲಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳು ಹಿಂದಿಯಲ್ಲಿ ಮೂಡಿಬರುತ್ತೆ, 4:00 ಕೇಳಿ ಪರಿಮಳ. ಸಂಜೆಯ ಪ್ರಸಾರದಲ್ಲಿ 5:02 ಮೊದಲಿಗೆ ಕಾರ್ಯಕ್ರಮ ವಿವರಣೆ, 5:05 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. 5:47 ಸೇಫ್ ಡ್ರೈವ್ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ. 6:02 ಸೇಫ್ ಡ್ರೈವ್ನಲ್ಲಿ ಗಾನ ಬಜಾನಾ ಕಾರ್ಯಕ್ರಮ ಮೂಡಿಬರುತ್ತೆ. ಮರುಪ್ರಸಾರದಲ್ಲಿ ಕನ್ನಡ ರತ್ನ ಭಂಡಾರವನ್ನು ಕೇಳುವ ಸಮಯ ಸಂಜೆ 6:55, 7:02 ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮ ಮುಂದುವರಿಯುತ್ತೆ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್ ನಿರ್ಮಾಣ ಎಂ ಶಿವರಾಮ್, 7:45 ಸೇಫ್ ಡ್ರೈವ್ ಗಾನ ಬಜಾನಾ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ನೀವು ಆಲಿಸಬಹುದು. ರಾತ್ರಿ 8:02 ನಮ್ಮ ಆಯ್ಕೆ ಆರ್ ಜೆಸ್ ಚಾಯ್ಸ್ ಮೂಡಿಬರುತ್ತೆ, 10:02 ಪ್ರೇಮ ಗೀತೆಗಳ ಕಾರ್ಯಕ್ರಮ ಪ್ರೇಮ ನಿನಾದ ನಿಮಗಾಗಿ, ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ ಕೇಳ್ತಾ ಇರಿ, 102.9 FM ಇದು.

ಭಗವಂತನ ಪ್ರಾರ್ಥನೆಯೊಂದಿಗೆ ದಿನದ ಆರಂಭವನ್ನು ಮಾಡೋಣ. ಅದರಲ್ಲೂ ಕೂಡ ಆದಿ ಪೂಜಿತ, ನಮ್ಮ ವಿಘ್ನಗಳನ್ನೆಲ್ಲ ಪರಿಹರಿಸುವಂತಹ ವಿಘ್ನ ವಿನಾಶಕ, ಹಾಗೆ ಅಷ್ಟ ಸಿದ್ಧಿಗಳನ್ನು ಕೂಡ ಪ್ರಸಾದಿಸುವಂತಹ ವಿನಾಯಕನ ಸ್ತುತಿಯೊಂದಿಗೆ ಕಾರ್ಯಕ್ರಮ ಆರಂಭ. ಕೇಳುಗರೆಲ್ಲರಿಗೂ ನಾದ ಉಪಾಸನೆ ಕಾರ್ಯಕ್ರಮಕ್ಕೆ ಸ್ವಾಗತ.

0: ವಿಘ್ನಗಳನ್ನೆಲ್ಲ ಕಳೆದು ನಮ್ಮನ್ನು ಜಯಶೀಲರನ್ನಾಗಿ ಮಾಡು ಅನ್ನುವಂತಹ ಒಂದು ಪ್ರಾರ್ಥನೆ, ಹೌದು ಶತವಂದನೆಯನ್ನು ಗಣಪನಿಗೆ ಅರ್ಪಿಸ್ತಾ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಪ್ರಾರಂಭ ಆಯಿತು. 6:20:25 ಸಮಯ ಇದು. ಆಲಿಸ್ತಾ ಇದ್ದೀರಿ ನಾದೋಪಾಸನೆ ಕಾರ್ಯಕ್ರಮ.
1: ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು ದೇಶಪ್ರೇಮ ಮತ್ತು ಸಹಬಾಳ್ವೆಯ ಮಹತ್ವವನ್ನು ಅರಿತರೆ ರಾಷ್ಟ್ರೀಯ ಸಮಗ್ರತೆ ಕನಸಿನ ಮಾತು ಆಗಲಾರದು.

ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ. ಬಸವೇಶ್ವರರ ಈ ವಚನವನ್ನ ಕಸ್ತೂರಿ ಶಂಕರ್ ಅವರ ಧ್ವನಿಯಲ್ಲಿ ಕೇಳಿದ್ರಿ. ಅದಕ್ಕೂ ಮೊದಲು ನೀವು ಆಲಿಸಿದ್ದು ಚಿ ಉದಯಶಂಕರ್ ಅವರ ರಚನೆ, ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿತ್ತು ಬಂದಿಯ ಗುರುರಾಯ ಅನ್ನುವಂತಹ ಭಕ್ತಿಗೀತೆ. ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯನ್ನು ಆಲಿಸ್ತಾ ಇದ್ದೀರಿ. ಸಮಯ 6:35:50 ಇನ್ನು ಮುಂದೆ ಚಲನಚಿತ್ರಗಳಿಂದ ಆಯ್ದಂತಹ ಭಕ್ತಿಗೀತೆಗಳು ನಾದೋಪಾಸನೆ ಕಾರ್ಯಕ್ರಮದಲ್ಲಿ.

ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಕರುಣೆ ಚಿತ್ರದ ಒಂದು ಭಕ್ತಿ ರಚನೆ ಮೂಡಿಬಂತು. ಎಸ್ ಜಾನಕಿಯವರ ಧ್ವನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಯವರ ರಚನೆಗೆ ಎಂ ರಂಗರಾವ್ ಅವರ ಸ್ವರಕಲ್ಪನೆ ಇತ್ತು. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಮುಂದಿನ ಭಕ್ತಿಗೀತೆ ಮಲ್ಲಮ್ಮನ ಪವಾಡ ಚಿತ್ರದಿಂದ ಪಿ ಸುಶೀಲ ಅವರ ಧ್ವನಿ ಇದೆ. ಕಣಗಾಲ್ ಪ್ರಭಾಕರ ಶಾಸ್ತ್ರಿಯವರು ಗೀತೆಯ ರಚನೆಕಾರರು. ವಿಜಯಭಾಸ್ಕರ್ ಅವರ ಸ್ವರ ಸಂಯೋಜನೆ ಈ ಭಕ್ತಿಗೀತೆಗಿದೆ.

0: ಮಾತೃಭಾಷೆ ಅಂತರಂಗದ ಭಾಷೆ. ನಮ್ಮ ತಾಯ್ನುಡಿ, ಅದು ನೀಡುವ ಜ್ಞಾನ ಸಂಪತ್ತು ಅನನ್ಯವಾದುದು.
1: ನಾವಾಡುವ ನುಡಿಯೇ ಕನ್ನಡ ನುಡಿ, ಚಿನ್ನದ ನುಡಿ, ಸಿರಿಗನ್ನಡ ನುಡಿ.
0: ಸ್ಥಳೀಯ ಭಾಷೆಗಳ ಅಭಿವೃದ್ಧಿ ರಾಷ್ಟ್ರದ ಪ್ರಗತಿಗೆ ಪೂರಕ. ಶಿಕ್ಷಣ, ವಾಣಿಜ್ಯ ರಂಗ, ಸಮೂಹ ಮಾಧ್ಯಮ ಮತ್ತು ವ್ಯವಹಾರಗಳಲ್ಲಿ ಸ್ಥಳೀಯ ಭಾಷೆಗಳನ್ನು ಬಳಸಿ ಅವುಗಳನ್ನು ಉಳಿಸೋಣ. ಕನ್ನಡ ನಾಡಿಗೆ ಕನ್ನಡವೇ ಗತಿ ಎಂದಿದ್ದಾರೆ ಬಿ ಎಂ ಶ್ರೀಕಂಠಯ್ಯ.

ಆಲಿಸ್ತಾ ಇದ್ದೀರಿ ಮುಂಜಾನೆಯ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆ. ಗುರುವಾರದ ಶುಭ ದಿನ. ಗುರುರಾಯರನ್ನ ನೆನೆಯುತ್ತಾ ಶ್ರೀ ರಾಘವೇಂದ್ರ ವೈಭವ ಚಿತ್ರದ ಒಂದು ಭಕ್ತಿಗೀತೆಯನ್ನ ಕೇಳೋಣ. ಎಂ ಬಾಲಮುರಳಿಕೃಷ್ಣ ಅವರ ಧ್ವನಿಯಲ್ಲಿದೆ. ಇದು ರಾಘವೇಂದ್ರ ಸ್ವಾಮಿಗಳ ರಚನೆ, ಚಿಟ್ಟಿಬಾಬು ಅವರ ಸ್ವರಕಲ್ಪನೆ ಈ ಹಾಡಿಗಿದೆ.

ಪರೋಪಕಾರಿ ಚಿತ್ರದ ಗೀತೆ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಆರ್ ಎನ್ ಜೈ ಗೋಪಾಲ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಹಾಡಿಗಿತ್ತು. ಆತ್ಮೀಯ ಕೇಳುಗರೆ, ಈ ಒಂದು ಗೀತೆಯೊಂದಿಗೆ ಇಂದಿನ ಭಕ್ತಿಗೀತೆಗಳ ಕಾರ್ಯಕ್ರಮ ನಾದೋಪಾಸನೆಯಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೇಶ್. ಕಾರ್ಯಕ್ರಮವನ್ನು ಕೇಳಿದಂತಹ ಎಲ್ಲ ಆತ್ಮೀಯರಿಗೂ ಧನ್ಯವಾದಗಳು. ಈ ದಿನ ನಿಮಗೆ ಶುಭವಾಗಲಿ. ನೀವು ಅಂದುಕೊಂಡಂತಹ ಕಾರ್ಯವನ್ನು ಮಾಡುವಂತಹ ಧೈರ್ಯ, ಮನಃಶಕ್ತಿ ಎಲ್ಲವನ್ನು ಭಗವಂತ ನಿಮ್ಮಲ್ಲಿ ತುಂಬಲಿ. ಎಲ್ಲ ಕಾರ್ಯಗಳು ಯಶಸ್ವಿಯಾಗಿ ನೆರವೇರಲಿ ಅನ್ನುವಂತಹ ಹಾರೈಕೆಯೊಂದಿಗೆ ಇಂದಿನ ನಾದೋಪಾಸನೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಎಲ್ಲ ಆತ್ಮೀಯ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು. ಸಮಯ 7 ಗಂಟೆಗೆ ನಾವು ಸಮೀಪಿಸ್ತಾ ಇದ್ದೇವೆ. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಇಂದು ಫಿನ್ಲ್ಯಾಂಡ್ಗೆ ಭೇಟಿ ನೀಡಲಿದ್ದು ಅಲ್ಲಿ 14ನೇ ಆವೃತ್ತಿಯ ಕುಲ್ತಾರಂತ ಸಂವಾದದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬದಲಾಗುತ್ತಿರುವ ಜಗತ್ತು, ಜಾಗತಿಕ, ಪ್ರಾದೇಶಿಕ ಮತ್ತು ಸ್ಥಳೀಯ ದೃಷ್ಟಿಕೋನಗಳು ಎಂಬ ವಿಷಯದಡಿ ಈ ಬಾರಿಯ ಸಂವಾದವನ್ನು ಆಯೋಜಿಸಲಾಗಿದೆ. ಗುಜರಾತ್ನಲ್ಲಿ 8 ಹಿರಿಯ ಐಪಿಎಸ್ ಅಧಿಕಾರಿಗಳು ಇಂದಿನಿಂದ ಅಂತಾರಾಷ್ಟೀಯ ಗಡಿಯುದ್ದಕ್ಕೂ ಇರುವ 16 ಗ್ರಾಮಗಳಿಗೆ 2 ದಿನಗಳ ಭೇಟಿ ನೀಡಲಿದ್ದಾರೆ. ಈ ಅಧಿಕಾರಿಗಳು ದೂರದ ಗಡಿ ಪ್ರದೇಶಗಳಲ್ಲಿ ನಿಯೋಜನೆಗೊಂಡಿರುವ ಪೊಲೀಸ್ ಸಿಬ್ಬಂದಿಯೊಂದಿಗೆ ಸಂವಾದ ನಡೆಸಲಿದ್ದಾರೆ ಹಾಗೂ ಸ್ಥಳೀಯ ನಿವಾಸಿಗಳೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಕಳೆದ 2014-15 2025-26 ಅವಧಿಯಲ್ಲಿ ಭಾರತ ಒಟ್ಟು 843 ಶತಕೋಟಿ ಅಮೆರಿಕನ್ ಡಾಲರ್ ಮೌಲ್ಯದ ನೇರ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಿದ್ದು, ಇದು ಹಿಂದಿನ 12 ವರ್ಷಗಳ ಅವಧಿಗೆ ಹೋಲಿಸಿದರೆ ಶೇಕಡಾ 169ರಷ್ಟು ಅಭೂತಪೂರ್ವ ಪ್ರಗತಿಯನ್ನು ದಾಖಲಿಸಿದೆ. ಕಿರು ಹಣಕಾಸು ಸಂಸ್ಥೆಗಳಿಗಾಗಿ ಜಾರಿಯಲ್ಲಿರುವ ಕ್ರೆಡಿಟ್ ಗ್ಯಾರಂಟಿ ಯೋಜನೆ 2.0 ಅನ್ನು ಕೇಂದ್ರ ಸರ್ಕಾರ 2026 ಆಗಸ್ಟ್ 31ರವರೆಗೆ ಅಥವಾ 20,000 ಕೋಟಿ ರೂಪಾಯಿ ಮೊತ್ತದ ಗ್ಯಾರಂಟಿ ವಿತರಣೆಯಾಗುವವರೆಗೆ ವಿಸ್ತರಿಸಿದೆ. ತೃಣಮೂಲ ಕಾಂಗ್ರೆಸ್ ಟಿಎಂಸಿ ಸಂಸದೆ ಸುಷ್ಮಿತಾ ದೇವ್ ಮೇಲ್ಮನೆಯ ಸದಸ್ಯತ್ವಕ್ಕೆ ನೀಡಿರುವ ರಾಜೀನಾಮೆಯನ್ನು ರಾಜ್ಯಸಭೆಯ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅಂಗೀಕರಿಸಿದ್ದಾರೆ. ಕೊಂಕಣ ರೈಲ್ವೆ ವಿಭಾಗದ ಕಾರವಾರ ರೈಲ್ವೆ ನಿಲ್ದಾಣದಲ್ಲಿ ಮಹಿಳಾ ಪ್ರಯಾಣಿಕರಿಗಾಗಿ ಪ್ರತ್ಯೇಕವಾಗಿ ವಿನ್ಯಾಸಗೊಳಿಸಲಾದ ಪಿಂಕ್ ಬಬಲ್ ವಿಶ್ರಾಂತಿ ಆಸನ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ. ಇಂದು ಈ ವಿಶೇಷ ಆಸನ ವ್ಯವಸ್ಥೆಯನ್ನು ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಹಾಗೂ ಕೆಎಸ್ಎಂಸಿಎ ಅಧ್ಯಕ್ಷ ಹಾಗೂ ಶಾಸಕ ಸತೀಶ್ ಸೈಲ್ ಜಂಟಿಯಾಗಿ ಉದ್ಘಾಟಿಸಲಿದ್ದಾರೆ. ಮುಂಗಾರು ಮಳೆ ಹಿನ್ನೆಲೆಯಲ್ಲಿ ಕೊಡಗು ಜಿಲ್ಲೆಗೆ ರಾಷ್ಟೀಯ ವಿಪತ್ತು ನಿರ್ವಹಣಾ ತಂಡದ ಅಧಿಕಾರಿಗಳು ಸೇರಿದಂತೆ 30 ಸಿಬ್ಬಂದಿ ಮತ್ತು ಈ ಬಾರಿ ಶ್ವಾನವೂ ಸಹ ತಂಡದೊಂದಿಗೆ ಆಗಮಿಸಿದ್ದು ಜಿಲ್ಲೆಯಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಜಿಲ್ಲೆಯ ಸೂಕ್ಷ್ಮ ಹಾಗೂ ಪ್ರವಾಹ ಪೀಡಿತ ಪ್ರದೇಶಗಳನ್ನು ವೀಕ್ಷಿಸಿ ತುರ್ತು ಸಂದರ್ಭದಲ್ಲಿ ಜನ ಜಾನುವಾರು ರಕ್ಷಣೆ ಮಾಡುವಲ್ಲಿ ಎನ್ಡಿಆರ್ಎಫ್ ತಂಡ ರಕ್ಷಣಾ ಕಾರ್ಯಾಚರಣೆ ನಿರ್ವಹಿಸಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ರ ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನ ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು? ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
4: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.
6: ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗ್ತಾ ಇದೆ 7:05. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ. ಆನಂತರ ಕಾರ್ಯಕ್ರಮ ಶುಭೋದಯ ಕರ್ನಾಟಕ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ಧತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ವಾರ್ತೆಗಳ ವಿವರ. ಖಾತೆ ಹಂಚಿಕೆ ಕುರಿತು ಉಂಟಾಗಿರುವ ಅಸಮಾಧಾನದ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಮೊದಲ ಬಾರಿಗೆ ನವದೆಹಲಿ ಪ್ರವಾಸ ಕೈಗೊಂಡಿರುವ ಅವರು ಕಾಂಗ್ರೆಸ್ ಹಿರಿಯ ನಾಯಕಿ ಸೋನಿಯಾ ಗಾಂಧಿ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಹಾಗೂ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಪ್ರಿಯಾಂಕಾ ಗಾಂಧಿ ಅವರನ್ನು ಭೇಟಿಯಾಗಿ ಧನ್ಯವಾದ ಸಲ್ಲಿಸಿದ್ದಾರೆ. ದೇಶದಲ್ಲಿ ಕಳೆದ 12 ವರ್ಷಗಳ ಅವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರದ ಆರೋಪ ಹಾಗೂ ಪ್ರಕರಣಗಳು ಇಲ್ಲದೆ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರಿಗೆ ಸಲ್ಲಲಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಜಾಗತಿಕ ಸಂಘರ್ಷ ಮತ್ತು ಸವಾಲುಗಳ ನಡುವೆಯೂ ದೇಶದ ಮೂಲಸೌಕರ್ಯ, ಕೃಷಿ, ಆರೋಗ್ಯ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅಭಿವೃದ್ದಿ ಪಥದತ್ತ ಕೊಂಡೊಯ್ಯುತ್ತಿರುವ ಧೀಮಂತ ನಾಯಕ. ಇದರ ಪರಿಣಾಮವಾಗಿ ಭಾರತ ಜಗತ್ತಿನ 4ನೇ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರಧಾನಿ ನರೇಂದ್ರ ಮೋದಿಯವರು ವಿಕಸಿತ ಭಾರತದ ಕನಸನ್ನು ಈಡೇರಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರೆ. ಪ್ರಜಾಸತ್ತಾತ್ಮಕವಾಗಿ ಚುನಾಯಿತರಾದ ಪ್ರಧಾನಿಯೋರ್ವರು ಸುದೀರ್ಘ ಅವಧಿಗೆ ಸೇವೆ ಸಲ್ಲಿಸುವ ಮೂಲಕ ದೇಶದ ಪ್ರತಿಯೊಬ್ಬ ಭಾರತೀಯರೂ ಹೆಮ್ಮೆ ಪಡುವಂತೆ ಮಾಡಿದ ಕ್ಷಣ ಇದು ಎಂದು ಅವರು ಹೇಳಿದ್ದಾರೆ. ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಮುಂಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ಮಹತ್ವದ ನಿರ್ದೇಶನ ನೀಡಿದ್ದಾರೆ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿಗಳು ಸಲ್ಲಿಸಿರುವ ಮನವಿಯ ಹಿನ್ನೆಲೆ ಮುಖ್ಯ ಕಾರ್ಯದರ್ಶಿಗಳು ಎಲ್ಲಾ ಇಲಾಖೆಗಳಿಗೆ ಸೂಚನೆ ನೀಡಿದ್ದಾರೆ. ಎಲ್ಲಾ ಇಲಾಖೆಯ ಮುಖ್ಯಸ್ಥರು ತಮ್ಮ ಇಲಾಖೆಗಳಲ್ಲಿ ಸುಪ್ರೀಂಕೋರ್ಟ್ನಲ್ಲಿ ಬಾಕಿ ಇರುವ ಸರ್ಕಾರಿ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಿಸಿದ ವಿವಾದಗಳನ್ನು ಉಚಿತ ಲೋಕ ಅದಾಲತ್ ಮೂಲಕ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳುವಂತೆ ತಿಳಿಸಿದ್ದಾರೆ. ಅಲ್ಲದೆ ಈ ಕುರಿತು ಕೈಗೊಂಡ ಕ್ರಮಗಳ ವರದಿಯನ್ನು 3 ದಿನಗಳ ಒಳಗೆ ನೇರವಾಗಿ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರಕ್ಕೆ ಸಲ್ಲಿಸಿ ಅದರ ಪ್ರತಿಯನ್ನು ಮುಖ್ಯ ಕಾರ್ಯದರ್ಶಿಗಳ ಕಚೇರಿಗೆ ಕಳುಹಿಸಬೇಕೆಂದು ಎಲ್ಲಾ ಇಲಾಖೆಗಳ ಅಪರ ಮುಖ್ಯ ಕಾರ್ಯದರ್ಶಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಾಗೂ ಕಾರ್ಯದರ್ಶಿಗಳಿಗೆ ಸೂಚನೆ ನೀಡಲಾಗಿದೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರ ಭಾನುವಾರದಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ಭಾರತವು ಕಳೆದ 14 ವರ್ಷಗಳಿಗೂ ಮೇಲ್ಪಟ್ಟು ಪೋಲಿಯೋ ಮುಕ್ತ ರಾಷ್ಟವಾಗಿದ್ದರೂ ಜಗತ್ತಿನ ಕೆಲವು ಭಾಗಗಳಲ್ಲಿ ಹಾಗೂ ಭಾರತದ ನೆರೆ ರಾಷ್ಟಗಳಲ್ಲಿ ವೈಲ್ಡ್ ಪೋಲಿಯೋ ವೈರಸ್ ಹರಡುವಿಕೆ ಇನ್ನೂ ಇರುವುದರಿಂದ ಈ ಮುನ್ನೆಚ್ಚರಿಕೆ ಕ್ರಮ ಅಗತ್ಯವಾಗಿದೆ. ಭಾರತ ತಜ್ಞ ಸಲಹಾ ಗುಂಪಿನ ಶಿಫಾರಸ್ಸಿನ ಅನ್ವಯ ಈ ಅಭಿಯಾನವನ್ನು ನಡೆಸಲಾಗುತ್ತಿದೆ ಎಂದು ಹೇಳಿದ್ದಾರೆ. ಈ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಎಲ್ಲಾ ಇಲಾಖೆಗಳ ಸಹಕಾರವನ್ನು ಆರೋಗ್ಯ ಇಲಾಖೆ ಬಯಸುತ್ತದೆ. ಸಾರ್ವಜನಿಕರು ಹಾಗೂ ಪೋಷಕರು ತಮ್ಮ 5 ವರ್ಷದೊಳಗಿನ ಮಕ್ಕಳಿಗೆ ತಪ್ಪದೇ ಪೋಲಿಯೋ ಹನಿಗಳನ್ನು ಹಾಕಿಸಿ ಸಹಕರಿಸುವಂತೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಪ್ರಕಟಣೆಯಲ್ಲಿ ತಿಳಿಸಿದೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬೆಂಗಳೂರಿನಲ್ಲಿ ಸಿಎಸ್ಐಆರ್ ಆರ್ಎಎಲ್ನ ನಿರ್ದೇಶಕ ಡಾ ಅಭಯ್ ಎ ಪಶೀಲ್ಕರ್ ಸುದ್ದಿಗಾರರೊಂದಿಗೆ ಮಾತನಾಡಿ, ಈ ಬಾರಿಯ ಬೆಂಗಳೂರು ಆವೃತ್ತಿಯು ವಿಕಸಿತ ಭಾರತ 2047ಕ್ಕಾಗಿ ನಾವೀನ್ಯತೆ ಮತ್ತು ಉದ್ಯಮಶೀಲತೆ ಆಧಾರಿತ ಬೆಳವಣಿಗೆ ಎಂಬ ವಿಶೇಷ ಧ್ಯೇಯವಾಕ್ಯದೊಂದಿಗೆ ನಡೆಯಲಿದೆ ಎಂದರು. ಸಮಾವೇಶದಲ್ಲಿ ಏರೋಸ್ಪೇಸ್ ತಂತ್ರಜ್ಞಾನಗಳ ಬೆಳವಣಿಗೆ, ಎಲ್ಲರಿಗೂ ಕೃತಕ ಬುದ್ದಿಮತ್ತೆ, ಕೃಷಿ, ಆಹಾರ, ಮಾರುಕಟ್ಟೆ ಸಂಪರ್ಕ ಕ್ಷೇತ್ರಗಳ ಮೇಲೆ ಗಂಭೀರ ಚರ್ಚೆ ನಡೆಯಲಿದೆ. ಸಮಾವೇಶದಲ್ಲಿ ದೇಶ ವಿದೇಶಗಳ ಹಲವು ಕಂಪನಿಗಳು ಭಾಗಿಯಾಗಲಿವೆ ಎಂದು ತಿಳಿಸಿದ್ದಾರೆ. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.

0: ಬೆಂಗಳೂರು ಉಪನಗರ ರೈಲು ಯೋಜನೆ ಸೇರಿದಂತೆ ರಾಜ್ಯದ ರೈಲ್ವೆ ಯೋಜನೆಗಳು, ವಿಮಾನ ನಿಲ್ದಾಣಗಳ ಅಭಿವೃದ್ಧಿ ಹಾಗೂ ಇತರೆ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮೂಲಸೌಲಭ್ಯ ಅಭಿವೃದ್ಧಿ ಇಲಾಖೆಯ ಹಿರಿಯ ಅಧಿಕಾರಿಗಳೊಂದಿಗೆ ನಡೆದ ಸಭೆಯಲ್ಲಿ ಸಮಗ್ರವಾಗಿ ಚರ್ಚಿಸಲಾಯಿತು ಎಂದು ಕೈಗಾರಿಕಾ ಖಾತೆ ಸಚಿವರಾದ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆಯಲ್ಲಿ ಈ ಕುರಿತು ತಿಳಿಸಿರುವ ಅವರು, ಜೊತೆಗೆ ಪ್ರಗತಿಯಲ್ಲಿರುವ ಕಾಮಗಾರಿಗಳ ಅನುಷ್ಠಾನ ಸ್ಥಿತಿಯನ್ನು ಪರಿಶೀಲಿಸಿ ಭವಿಷ್ಯದಲ್ಲಿ ಕೈಗೊಳ್ಳಬೇಕಿರುವ ಯೋಜನೆಗಳ ಕುರಿತು ಅಭಿಪ್ರಾಯ ವಿನಿಮಯ ನಡೆಸಲಾಯಿತು. ಯೋಜನೆಗಳನ್ನು ನಿಗದಿತ ಅವಧಿಯೊಳಗೆ ತ್ವರಿತ ಹಾಗೂ ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳಿಸಲು ಅಗತ್ಯ ಕ್ರಮ ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಲಾಯಿತು ಎಂದಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಬಾಲಕಾರ್ಮಿಕ ಪದ್ದತಿಗೆ ರೆಡ್ ಕಾರ್ಡ್, ಮಕ್ಕಳಿಗೆ ನ್ಯಾಯಯುತ ಅವಕಾಶ, ವಯಸ್ಕರಿಗೆ ಗೌರವಾನ್ವಿತ ಕೆಲಸ ಎಂಬ ಘೋಷವಾಕ್ಯದೊಂದಿಗೆ ಈ ಬಾರಿಯ ವಿಶ್ವ ಬಾಲಕಾರ್ಮಿಕ ಪದ್ದತಿ ವಿರೋಧಿ ದಿನದ ಜಾಥಾ ಆಯೋಜಿಸಲಾಗಿದೆ. ನಾಳೆ ಬೆಳಿಗ್ಗೆ 8:30ಕ್ಕೆ ಬೆಂಗಳೂರಿನ ಕಂಠೀರವ ಹೊರಾಂಗಣ ಕ್ರೀಡಾಂಗಣದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಚಾಲನೆ ನೀಡಲಿದ್ದಾರೆ. ಕಾರ್ಯಕ್ರಮದಲ್ಲಿ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಘನ ಉಪಸ್ಥಿತಿ ವಹಿಸಲಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಹಲವು ಹಿರಿಯ ಅಧಿಕಾರಿಗಳು ಉಪಸ್ಥಿತರಿರಲಿದ್ದಾರೆ ಎಂದು ಪ್ರಕಟಣೆ ತಿಳಿಸಿದೆ. ಮಾದಕ ವಸ್ತುಗಳು ಹಾಗೂ ಡ್ರಗ್ಸ್ ಬಳಕೆ ಹಾಗೂ ಮಾರಾಟ ಮಾಡುವವರ ಮೇಲೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸುವ ಮೂಲಕ ಮಾರಾಟ ಹಾಗೂ ಬಳಕೆಯನ್ನು ಶೂನ್ಯಕ್ಕೆ ಇಳಿಸಬೇಕು ಎಂದು ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿಯ ಅಧ್ಯಕ್ಷರು ಹಾಗೂ ಶಾಸಕ ಶ್ರೀನಿವಾಸ್ ತಿಳಿಸಿದ್ದಾರೆ. ಮೈಸೂರಿನಲ್ಲಿ ನಡೆದ ಕರ್ನಾಟಕ ವಿಧಾನಮಂಡಲ ಅಧೀನ ಶಾಸನ ರಚನಾ ಸಮಿತಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಆಹಾರ ಪದಾರ್ಥಗಳಲ್ಲಿ ಫಾಸ್ಟ್ಫುಡ್ ಮಾರಾಟಗಾರರು ಕೃತಕ ಬಣ್ಣಗಳ ಬಳಕೆ ಮಾಡದಂತೆ ಆಹಾರ ಸುರಕ್ಷತಾ ಅಧಿಕಾರಿಗಳು ಗಮನಹರಿಸಬೇಕು. ಆಗಾಗ್ಗೆ ರಸ್ತೆ ಬದಿ ಆಹಾರ ಮಾರಾಟಗಾರರ ಕ್ಯಾಂಟೀನ್ಗಳ ಮೇಲೆ ಅನಿರೀಕ್ಷಿತ ದಾಳಿ ನಡೆಸಿ ತಪ್ಪಿದ್ದಲ್ಲಿ ದಂಡ ವಿಧಿಸಿ ಪ್ರಕರಣ ದಾಖಲಿಸಬೇಕು ಎಂದು ಸೂಚನೆ ನೀಡಿದರು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಅನ್ನಭಾಗ್ಯ ಅಕ್ಕಿಯನ್ನು ಪಡಿತರ ಚೀಟಿದಾರರಿಗೆ ಮೇ ಹಾಗೂ ಜೂನ್ ಮಾಹೆಯ 2 ತಿಂಗಳ ಅಕ್ಕಿಯನ್ನು ಒಂದೇ ಬಾರಿಗೆ ಹಂಚಿಕೆ ಮಾಡಲಾಗುವುದು ಎಂದು ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಎಸ್ ಮನ್ನಿಕೇರಿ ತಿಳಿಸಿದ್ದಾರೆ. ಅದರಂತೆ ಅಂತ್ಯೋದಯ ಕಾರ್ಡ್ ಹೊಂದಿದ 4 ಸದಸ್ಯರಿರುವ ಪಡಿತರ ಚೀಟಿಗೆ ಮೇ ಮತ್ತು ಜೂನ್ ತಿಂಗಳ ತಲಾ 5 ಕೆಜಿ ಸೇರಿ ಒಟ್ಟು 10 ಕೆಜಿ ಅಕ್ಕಿ ವಿತರಿಸಲಾಗುವುದು. ಮೇ ಹಾಗೂ ಜೂನ್ ತಿಂಗಳ ಪಡಿತರವನ್ನು ಒಟ್ಟಿಗೆ ಪಡೆಯುವ ಸಂದರ್ಭದಲ್ಲಿ ಕಾರ್ಡುದಾರರು ತಾಂತ್ರಿಕ ದಾಖಲೀಕರಣಕ್ಕಾಗಿ 2 ಬಾರಿ ಹೆಬ್ಬೆಟ್ಟಿನ ಗುರುತು ನೀಡುವುದು ಕಡ್ಡಾಯವಾಗಿದೆ ಎಂದು ತಿಳಿಸಿದ್ದಾರೆ. ಕೃಷ್ಣಾ ಮೇಲ್ದಂಡೆ ಯೋಜನೆ ವ್ಯಾಪ್ತಿಯ ಪುನರ್ವಸತಿ ಮತ್ತು ಪುನರ್ ನಿರ್ಮಾಣ ಕಾಮಗಾರಿಗಳ ಪ್ರಗತಿ ಪರಿಶೀಲನೆ ಸಂಬಂಧ ಮಹತ್ವದ ಸಭೆ ಬಾಗಲಕೋಟೆ ನಗರದ ಕಚೇರಿಯಲ್ಲಿ ನಡೆಯಿತು. ಯೋಜನೆಯ ವಿವಿಧ ಹಂತಗಳ ಅನುಷ್ಠಾನ, ಪುನರ್ವಸತಿ ಕಾರ್ಯಗಳ ಪ್ರಗತಿ ಹಾಗೂ ಬಾಕಿ ಉಳಿದಿರುವ ಸಮಸ್ಯೆಗಳ ಕುರಿತು ಸಭೆಯಲ್ಲಿ ವಿಸ್ತಾರವಾಗಿ ಚರ್ಚಿಸಲಾಯಿತು. ಸಭೆಯಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯಿಂದ ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಕಲ್ಪಿಸಲಾಗುತ್ತಿರುವ ಪುನರ್ವಸತಿ ಸೌಲಭ್ಯಗಳು, ನಿವೇಶನ ಹಂಚಿಕೆ, ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ, ಪರಿಹಾರ ವಿತರಣೆ, ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಶಾಲೆ ಹಾಗೂ ಆರೋಗ್ಯ ಸೇವೆಗಳ ವ್ಯವಸ್ಥೆ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಪರಿಶೀಲನೆ ನಡೆಸಲಾಯಿತು. ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ನೈರುತ್ಯ ಮುಂಗಾರು ಸಾಮಾನ್ಯವಾಗಿತ್ತು. ಮುಂದಿನ 5 ದಿನಗಳ ಕಾಲ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಲ್ಲಿ ನಿರಂತರ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರಾವಳಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಖಾತೆ ಹಂಚಿಕೆ ಅಸಮಾಧಾನ ಹಿನ್ನೆಲೆ ಪಕ್ಷದ ವರಿಷ್ಠರೊಂದಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚರ್ಚೆ. ಕಳೆದ 12 ವರ್ಷಗಳಲ್ಲಿ ಭ್ರಷ್ಟಾಚಾರ ರಹಿತ ಉತ್ತಮ ಆಡಳಿತ ನೀಡಿದ ಹಿರಿಮೆ ಪ್ರಧಾನಿ ನರೇಂದ್ರ ಮೋದಿಯವರದು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ. ರಾಜ್ಯದ ಪ್ರಮುಖ ಮೂಲಸೌಲಭ್ಯ ಯೋಜನೆಗಳ ಪ್ರಗತಿ ಕುರಿತು ಮಹತ್ವದ ಸಭೆ ಚರ್ಚೆ, ಸಚಿವ ಎಂಬಿ ಪಾಟೀಲ್. ಬಾಲಕಾರ್ಮಿಕ ಪದ್ದತಿ ನಿರ್ಮೂಲನೆ, ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35ಕ್ಕೆ.
1: ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.
2: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ

0: ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
2: ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 7:16:45 ಸ್ಟುಡಿಯೋ ಸಮಯ. ವಿವಿಧ ಭಾರತಿಗೆ ಕಿವಿಯಾನಿಸಿರುವಂತಹ ಕನ್ನಡದ ಚುರುಕು ಕಿವಿಗಳಿಗೆ, ಸಿಹಿಯಾದ ಮನಸ್ಸುಗಳಿಗೆ ಶುಭೋದಯ ಕರ್ನಾಟಕ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

0: ಶುಭೋದಯ ಕರ್ನಾಟಕದಲ್ಲಿ ಮೊದಲಿಗೆ
1: ಕನ್ನಡ ರತ್ನ ಭಂಡಾರ. ಕೇಳ್ತಾ ಇದ್ದೀರಿ ಕನ್ನಡ ರತ್ನ ಭಂಡಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ PhD ಪಡೆದರು. ಕಂಚಿನ ಕಂಠ, ಸ್ಫುಟವಾದ ಮಾತು, ಕವನಗಳನ್ನ ಕಥೆಗಳನ್ನ ಬರೆದರು. ಆದರೆ ಸಾಹಿತ್ಯವೇ ಜೀವನ ಅನ್ನಲಿಲ್ಲ, ಚಿತ್ರರಂಗವೇ ಜೀವನ ಅಂದರು. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದರು. ರಂಗಭೂಮಿಯಲ್ಲೂ ಸಕ್ರಿಯರಾಗಿದ್ದರು. ಕಲಾವಿದ ಲೋಹಿತಾಶ್ವ.
2: ಇವತ್ತಿನ ಸ್ಥಿತಿಯೊಳಗೆ ಹೇಗಿದೆ ಅಂತಂದರೆ, ನೀವು ತಲೆ ಕರ್ಕೊಂಡು ಕೈ ಕಟ್ಟಿಕೊಂಡು ಅವರು ಹೇಳಿದ ಹಾಗೆ ಕೇಳಿಕೊಂಡು ನೇರವಾಗಲ್ಲದೆ ಹೋದ್ರೆ ಪರೋಕ್ಷವಾಗಿ ಆದರೂ ಇಂಥದ್ದನ್ನು ಮಾಡಿದಾಗ ಬೆಳ್ಕೊಂಡು ಸಾಧ್ಯ ಇದೆ. ನೂರಾರು ಉದಾಹರಣೆಗಳು ನಮ್ಮ ಕಣ್ಣ ಮುಂದೆ ಇದ್ದಾವೆ. ಹಾಗಿಲ್ಲದೆ ಆ ಹಠ ಮಾಡಿ ಸಿನಿಮಾ ಮಾಡಿದ್ರು, ನಿನ್ನ ಸಹಾಯವೇ ಬೇಡ ಅಂತ ಮಾಡಿದ್ರು ಸಿನಿಮಾಗಳನ್ನ ತೋರ್ಸೋಕ್ಕಾಗ್ತಾಯಿಲ್ಲ. ನಮ್ಮ ವರ್ಗು ರಾಮಚಂದ್ರಪ್ಪನವ್ರು ಸಿನಿಮಾಗೆ ಬೇಕಾದಷ್ಟು ಮಾಡಿದ್ದಾರೆ, ಹೆಚ್ಚಿನ ತೋರಿಸೋಕ್ಕೆ ಸಾಧ್ಯ ಆಗಿದೆ. ಆ ಈಗ ನೋಡಿ, ಡಬ್ಬ ಇಟ್ಕೊಂಡು ಪಾಪ ಅವರೇ ಓಡಾಡಬೇಕು, ಥಿಯೇಟ್ರ್ ಥಿಯೇಟ್ರಿಗೆ ಹೋಗಿ ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಹೋಗಬೇಕು. ನಾನು ಹಿಂದೆ ಮಾರ್ಜಾಲ ಅಂತ ಒಂದು ಸಿನಿಮಾ ಮಾಡಿದ್ದೆ, ಸುಬ್ರಹ್ಮಣ್ಯಂ ಅಂತ ಒಬ್ಬರು ಟ್ರಾವೆಲ್ಸ್ನವರು, ಗಾಂಧಿನಗರದ ದುಡ್ಡೇ ಬೇಡ ನಾನು ಮಾಡ್ತೀನಿ ಅಂತ ಮಾಡಿದ್ರು. ಇಡೀ ಗಾಂಧಿನಗರ ಸಿನಿಮಾನ ಬೆಳೆಯಕ್ಕೆ ಬಿಡಲಿಲ್ಲ. ಇಂಥದ್ದೆಲ್ಲ ನಡೀತದೆ, ಹಠಗಳಿದ್ದಾವೆ. ಆದ್ದರಿಂದ ಗುಲಾಮಗಿರಿಯನ್ನು ಪ್ರತಿ ಸ್ಟೇಜಲ್ಲೂ ಇವತ್ತಿನ ಸಮಾಜದೊಳಗೆ ಬಯಸ್ತಾರೆ. ಆದರೆ ಗುಲಾಮಗಿರಿಯ ವಿರುದ್ಧವಾಗಿ ಪ್ರತಿಭಟಿಸ್ತಕ್ಕಂಥ ಶಕ್ತಿಗಳೂ ಸಹ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇದೇ ಈ ಮಟ್ಟಕ್ಕೆ ತಕ್ಕ ಹಾಗೆ ಅದು ಬೆಳೆಯೋ ಕಾಲ ಒಂದು ಬರಬೇಕು. ಶಕ್ತಿ ಇದ್ದೊಂದು ಬದುಕ್ತಾನೆ, ಒಂದು ಹುಲಿ ಬದುಕುತ್ತೆ, ಜಿಂಕೆ ಬದುಕೋದು ಬೇಡವಾ? ಈಗ ಸಮಾಜದಲ್ಲೂ ತಾಕತ್ತಿರೋ ಕಪ್ಪು ಹಣ ಬಂದು ಸೇರ್ಕೊಡುತ್ತೆ, ಅಧಿಕಾರ ಬಂದು ಸೇರ್ಕೊಳ್ಳಿ, ಅಧಿಕಾರ ಹೇಗೆ ಸಿಗುತ್ತೆ ಅಂತ ನೀವು ನೋಡಿದ್ದೀರಿ. ಬೆಳಗ್ಗೆ ಎದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ. ಯಾವ ಪ್ರಾಮಾಣಿಕನೂ ಬದುಕೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸ್ಥಿತಿ ಇದೆ. ನಿಜವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಕ್ಕಂಥ ಮನುಷ್ಯ ಯಾವ ಕೆಲಸವನ್ನು ಮಾಡೋಕ್ಕಾಗ್ತಾ ಇಲ್ಲ. ಎವ್ರಿಥಿಂಗ್ ಇಸ್ ಬಿಕಮ್ ಆಲ್ಮೋಸ್ಟ್ ಲಕ್ಷುರಿ. ನಾನು ಮೊನ್ನೆ ನನ್ನ ಸ್ನೇಹಿತರೊಬ್ಬರಿಗೆ ಹೇಳಿದೆ, ಸೋಷಿಯಲ್ ವರ್ಕ್ ಮಾಡೋದಿಲ್ಲ ಸ್ವಾಮಿ, ಸೋಷಿಯಲ್ ವರ್ಕ್ಗೆ ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತೀರಲ್ಲ ನೀವು. ಸೋಷಿಯಲ್ ವರ್ಕ್ ಆಲ್ಸೋ ಇಸ್ ಲಕ್ಷುರಿ. ನನ್ನ ಜೀವನ ಅದು ಅಚ್ಚುಕಟ್ಟಾಗಿದ್ದರೆ ಮಾತ್ರ ನಾನು ಸೋಷಿಯಲ್ ವರ್ಕ್ ಹೋಗಕ್ಕೆ ಸಾಧ್ಯ. ಇದ್ರೆ ಬೆಳಗ್ಗೆ ಇದ್ದರೆ ನನ್ನ ಹೊಟ್ಟೆಪಾಡೆ ಆದರೆ ಹೇಗೆ ಮಾಡೋಕ್ಕಾಗುತ್ತೆ? ನೀವು ಸೋಗನ್ನು ಹಾಕದೆ ಹೋದರೆ ನೀವು ನಿಮ್ಮ ನಿಜವಾದ ಸ್ವರೂಪವನ್ನು ಆಯಿಸಿ ಭಾಷೆಯನ್ನು ಎಷ್ಟೋ ಸಾರಿ ವ್ಯಕ್ತಿತ್ವದ ಅಭಿವ್ಯಕ್ತಿ ಅಂತಾರೆ. ಆದರೆ ಇವತ್ತು ವ್ಯಕ್ತಿತ್ವದ ಅಭಿವ್ಯಕ್ತಿ ಅಲ್ಲ, ನಾವು ಏನಲ್ಲವೋ ಅದನ್ನು ಹೇಳೋದಕ್ಕೆ ಬಳಸ್ತಾ ಇದ್ದೀವಿ ನಾವೀಗ, ಅದನ್ನು ಮುಚ್ಚಿಡ್ತಿದ್ದೀವಿ. ಎಕ್ಸ್ಪ್ರೆಷನ್ ಅಲ್ಲ ಈಗಾಗಿದೆ, ಸೋಗು ಅಷ್ಟೇ. ನಿಜವಾದ ಮುಖಿಳಿದ ನೇರವಾಗಿ ಹೀಗೆ ಮಾತಾಡೋದ್ರಿಂದ ಇದನ್ನು ಕೇಳಿಸ್ಕೊಂಡು ಎಷ್ಟೋ ಜನ ನನ್ನ ಶತ್ರುಗಳಾಗ್ತಾರೆ. ನನ್ನ ಕೊನೆಯ ಕ್ಷಣಗಳ ತನಕ ಎಂಥದೇ ಬರಬಾರದ ದುರಂತಗಳು ಬಂದರೂ ಸಹ ನಾನು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕೋದು ಹೇಗೆ ಅಂತ ಕಲ್ತುಕೊಂಡಿದ್ದೀನಿ. ನನಗೆ 8 ತಿಂಗಳ ಒಂದು ಮೊಮ್ಮಗ ಅಂಕುರ್ ಅಂತ ಒಬ್ಬ ಹುಡುಗ ಇದ್ದಾನೆ, ನನ್ನ ಶರತ್ತನ ಮಗ. ಇನ್ನೊಬ್ಬ ನನ್ನ ಮಗಳ ಮಗ, ಅವನಿಗೆ ಈಗ 2 ವರ್ಷ. ಪ್ರತಿ ಹೆಜ್ಜೆನಲ್ಲೂ ಅವರು ನನಗೆ ಅದ್ಭುತವಾದ ಮೇಷ್ಟ್ರಗಳಾಗಿದ್ದಾರೆ. ಪ್ರೀತಿ ಅಂದರೆ ಏನು, ದ್ವೇಷ ಅಂದರೆ ಏನು, ಮರೆಯೋದು ಅಂದರೆ ಏನು, ಯಾವುದನ್ನು ಮರಿಬೇಕು, ಯಾವುದನ್ನು ಮರಿಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಗ್ರಹಿಸಬೇಕು, ಯಾವುದನ್ನು ಸಂಗ್ರಹಿಸಬೇಕು, ಅವಕ್ಕೆ ಗ್ರಹಿಕೆ ಅಂದರೆ

0: ಸಂಗ್ರಹ ಅಂದ್ರೇನು ಗೊತ್ತಿಲ್ಲದೆ ಇರಬಹುದು, ಆದರೆ ನನಗೆ ಅದರ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ. ಅವರು ಯಾವುದನ್ನು ನಿರಾಕರಿಸ್ತಾರೆ, ಯಾವುದನ್ನು ಪಡ್ಕೋತಾರೆ. ನಾವು ಇದಕ್ಕೆ ಬೇರೆ ಬೇರೆ ಆರೋಪಗಳನ್ನು ಹೊರಿಸಿ ಹೊರಿಸಿ ಹೊರಿಸಿ ವಿವಿಧ ರೂಪಗಳನ್ನ ಮಾಡಿ ವಿಕೃತ ಮಾಡಿ ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ. ಅವ್ರು ನೆಮ್ಮದಿ ಇಲ್ಲ. ಏನು ಚೆನ್ನಾಗಿ ಹೇಳ್ತಾರೆ ಜನಪದದಲ್ಲಿ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಹುಬ್ಬು ಬೇವಿನ ಎಸಳಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ. ಏನು ಅದ್ಭುತವಾದಂಥ ಸಲಹೆ ಕೊಡ್ಬೋದು, ಸೂಚನೆ ಕೊಡ್ಬೋದು. ನಿಯತ್ತಾಗಿರಿ ಅಷ್ಟೇ. ಅಡುಗೆ ಮಾಡ್ತೀರಾ, ನಿಯತ್ತಾಗಿ ಅಡುಗೆ ಮಾಡಿ. ಓದ್ತೀರಾ, ಶ್ರದ್ಧೆಯಿಂದ ನಿಯತ್ತಾಗಿ ಏಕಾಗ್ರ ಚಿತ್ತದಿಂದ ಓದಿ. ಅದರಿಂದ ಬರುವ ಪ್ರಯೋಜನ ನಂತರದ್ದು. ಮಾಡುವಾಗ ಮಾಡುವ ಕೆಲಸದಲ್ಲಿ ಗಮನ ಹರಿಸಿ ಏಕಾಗ್ರ ಚಿತ್ತತೆಯಿಂದ ನಿಯತ್ತಿನಿಂದ ಮಾಡಿದ್ರೆ ಅದಿಲ್ಲದೆ ಹೋದರೆ ಯಾರಿಗೆ ತಲುಪಬೇಕೋ ತಲುಪೋದಿಲ್ಲ. ಬಟ್ ನಮ್ಮ ನೆಮ್ಮದಿ ಹಾಳಾಗುತ್ತೆ, ನಮ್ಮ ಮನಸ್ಸಿನ ನೆಮ್ಮದಿಯನ್ನು. ಇತ್ತೀಚೆಗೆ ನನಗನ್ಸಿರೋದು ಸ್ವಲ್ಪ ಈ ಯೋಗ ಪ್ರಾಣಾಯಾಮ ಇತ್ಯಾದಿಗಳು, ನನಗೆ ಡಯಾಬಿಟಿಕ್ ಆದ್ದರಿಂದ ನಾನು ಕೆಲವರು ಸಜೆಸ್ಟ್ ಮಾಡಿದರು, ಇದೆಲ್ಲ ಮಾಡ್ತಾ ಹೋದಾಗ ಹೌದು ಶಾಂತಿ ಅಂತಂದರೆ ಬಿಡುಗಡೆ ಪಡ್ಕೊಳ್ಳೋದು. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ಅದ್ಭುತವಾದ ಭಾಷಣಕಾರರು ಬಿಡ್ರಿ, ಅವರ ಉಪನ್ಯಾಸಗಳನ್ನು ಕೇಳಿ ನನಗೆ ಭಾಳ ಸಂತೋಷ ಆಗಿದೆ. ಮುಕ್ತಿ ಅಂದ್ರೆ ಏನು? ಕಳ್ಕೊಳ್ಳೋದು ಅಷ್ಟೇ. ಕಳ್ಕೊಳ್ಳಿ ಒಂದೊಂದಾಗ ಒಂದೊಂದಾಗ ಕಳ್ಕೊಳ್ಳೋದು ಅಷ್ಟೇ. ವ್ಯಾಮೋಹಗಳನ್ನ ಕಳ್ಕೊತಾ ಹೋದ್ರೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ ಲೋಹಿತಾಶ್ವ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಈಗ ಪ್ರಸಾರವಾದಂತಹ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನ ಮರುಪ್ರಸಾರದಲ್ಲಿ ನೀವು ಆಲಿಸಬಹುದು 6:55.

ಮಧುರವಾದ ಹಾಡುಗಳು, ಹಿತವಾದ ಮಾತುಗಳು, ಹಾಗೆ ಮಾತು ಮನೋರಂಜನೆ, ಮಾಹಿತಿ ಎಲ್ಲವೂ ಕೂಡ ಮೇಳೈಸಿರುವಂತಹ ವಾಹಿನಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ ಅಂತ ಹೇಳ್ತಾ ಈಗ ಭಾವಗೀತೆಗಳ ಒಂದು ಲೋಕದಲ್ಲಿ ವಿಹರಿಸಿ ಬರುವಂತಹ ಸಮಯ. ಆತ್ಮೀಯ ಕೇಳುಗರೆಲ್ಲರಿಗೂ ಶುಭೋದಯ. ಕರ್ನಾಟಕದಲ್ಲಿ ಇನ್ನೀಗ ಮೂಡಿಬರುವಂತಹ ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ದರಾ ಬೇಂದ್ರೆಯವರ ರಚನೆಯನ್ನ ವೃಂದಗಾನದಲ್ಲಿ ಕೇಳಿದ್ರಿ. ಹೌದು, ಕರಾವಳಿಯ ಭಾಗದ ಜನರಿಗೆ ಈ ಒಂದು ಗೀತೆಯ ಪರಿಚಯ ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ಒಂದು ಸ್ವರ ಏನಿದೆ ಅದು ಕೂಡ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಯಾಕಂತ ಹೇಳಿದ್ರೆ ಮೀನುಗಾರರು ಮೀನು ಹಿಡಿಯೋದಕ್ಕೆ ಅಂತ ಹೇಳಿ ಸಮುದ್ರವನ್ನ ಕಡಲಿನ ಅಂದರೆ ಕಡಲನ್ನು ದೋಣಿಯ ಮೂಲಕ ಹೋಗುವಾಗ ಸೇರುವಾಗ, ಹಾಗೆ ಅಂಬಿಗರು ಕೂಡ ತಮ್ಮ ದೋಣಿಯನ್ನು ಚಲಾಯಿಸುವಾಗ ಹಾಡುವಂತಹ ಹಾಡು ಇದು, ಲೇಲಾಯಿ ಲೇಸೋ ಅನ್ನುವಂಥದ್ದು. ಈ ಒಂದು ಚಂದದ ಗೀತೆಯನ್ನು ದರಾ ಬೇಂದ್ರೆಯವರು, ನೋಡಿ ಅವರು ಬಯಲುಸೀಮೆಯಲ್ಲಿ ಇದ್ದರೂ ಕೂಡ ಸಾಹಿತಿಗೆ ಯಾವುದೇ ಒಂದು ಮಿತಿ ಇರೋದಿಲ್ಲ, ಅವರ ಲೇಖನಿಯಲ್ಲಿ ಮೂಡಿಬಂದಂತಹ ಒಂದು ಚಂದದ ಭಾವಗೀತೆ ಇದಾಗಿತ್ತು. ಭಾವಗೀತೆಗಳ ಕಾರ್ಯಕ್ರಮವನ್ನು ನೀವು ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಮುಂದಿನ ಗೀತೆ ಸಿ ಅಶ್ವಥ್ ಅವರ ಧ್ವನಿಯಲ್ಲಿದೆ, ಇದು ಶಿಶುನಾಳ ಶರೀಫರ ರಚನೆ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಎಚ್ ಚೇತನಾ ರಾಜೇಂದ್ರ. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ವಾರ್ತೆಗಳ ವಿವರ.

0: ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಅಳೆಯಬಹುದಾದ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುವುದು. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ, ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ, ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುವುದು. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ಧ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉದ್ದೇಶಿಸಿ ಮಾತನಾಡಿದ ಸಚಿವರು, ವಿದ್ಯುತ್ ಬಿಲ್ಗಳನ್ನು ಸರಾಸರಿ 71% ಕಡಿಮೆ ಮಾಡಲಾಗಿದೆ. ಅನೇಕ ಫಲಾನುಭವಿಗಳು ಶೂನ್ಯ ವಿದ್ಯುತ್ ಬಿಲ್ಗಳನ್ನು ದಾಖಲಿಸಿದ್ದಾರೆ ಎಂದರು. ಪ್ರಧಾನಮಂತ್ರಿ ಸೂರ್ಯಘರ್ ಮತ್ತು ಪಿಎಂ ಕುಸುಮ್ನಂತಹ ಉಪಕ್ರಮಗಳು ನವೀಕರಿಸಬಹುದಾದ ಇಂಧನ ಪ್ರವೇಶವನ್ನು ವಿಸ್ತರಿಸಲು ಹಾಗೂ ಸುಸ್ಥಿರ ಅಭಿವೃದ್ಧಿಯ ಮೂಲಕ ನಾಗರಿಕರನ್ನು ಸಬಲೀಕರಣಗೊಳಿಸುವ ಸರ್ಕಾರದ ಬದ್ದತೆಯನ್ನು ಪ್ರತಿಬಿಂಬಿಸುತ್ತವೆ ಎಂದು ಹೇಳಿದ್ದಾರೆ. ಪವನ, ಜಲ, ಸೌರ ಯೋಜನೆಗಳು ಸೇರಿದಂತೆ ನವೀಕರಿಸಬಹುದಾದ ಇಂಧನ ಉಪಕ್ರಮಗಳು ಸುಸ್ಥಿರ ಬೆಳವಣಿಗೆಗೆ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿವೆ ಎಂದು ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದರು. ಇದೇ ವೇಳೆ ಸಣ್ಣ ಜಲವಿದ್ಯುತ್ ಅಭಿವೃದ್ಧಿ ಯೋಜನೆಗಳಿಗಾಗಿ ಆನ್ಲೈನ್ ಪೋರ್ಟಲ್ಗೆ ಸಚಿವರು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ರಾಷ್ಟೀಯ ಸೌರಶಕ್ತಿ ಸಂಸ್ಥೆ ಮತ್ತು ಮಿಲಿಟರಿ ಎಂಜಿನಿಯರಿಂಗ್ ಸೇವೆಗಳ ನಡುವೆ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ದೇಶದ 140 ಕೋಟಿ ನಾಗರಿಕರ ಆಕಾಂಕ್ಷೆಗಳು ಎಲ್ಲ ರೀತಿಯಲ್ಲೂ ಈಡೇರಿಸುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಭರವಸೆ ನೀಡಿದ್ದಾರೆ. ನವದೆಹಲಿಯ ಭಾರತ ಮಂಟಪಂನಲ್ಲಿ ನಿನ್ನೆ ನಡೆದ ಎನ್ಡಿಎ ಸಮಾವೇಶವನ್ನುದ್ದೇಶಿಸಿ ಮಾತನಾಡಿದ ಅವರು, ಎನ್ಡಿಎ ಯಾವಾಗಲೂ ದೇಶದ ವಿಶ್ವಾಸವನ್ನು ಬಲಪಡಿಸಿದೆ ಎಂದು ಹೇಳಿದರು. ಕಾಂಗ್ರೆಸ್ ದ್ರೋಹ ಮಾಡಿದ ನಂತರ ದೇಶದ ಜನರು ವಿಶ್ವಾಸದಿಂದ ಎನ್ಡಿಎ ಸರ್ಕಾರಕ್ಕೆ ಬಲ ನೀಡಿದ್ದಾರೆ. 2014ರಲ್ಲಿ ಉದಯಿಸುತ್ತಿದ್ದ ಭರವಸೆಯ ಸೂರ್ಯ ಇಂದು ನವೀಕೃತ ವಿಶ್ವಾಸದ ಕಿರಣವಾಗಿ ರೂಪಾಂತರಗೊಂಡಿದೆ ಎಂದು ಅವರು ಪ್ರತಿಪಾದಿಸಿದರು. ಸರಿಯಾದ ಉದ್ದೇಶದಿಂದ ಸರ್ಕಾರ ನಡೆಸಿದಾಗ ಅಭಿವೃದ್ಧಿಯು ತ್ವರಿತಗತಿಯಲ್ಲಿ ನಡೆಯುತ್ತದೆ ಎಂಬುದನ್ನು ದೇಶದ ಜನರು ಮೊದಲ ಬಾರಿಗೆ ನೋಡಿದ್ದಾರೆ ಎಂದು ಅವರು ತಿಳಿಸಿದರು. ಪ್ರಪಂಚದಾದ್ಯಂತ ಪ್ರಮುಖ ದೇಶಗಳ ಆರ್ಥಿಕತೆಗಳು ಸಂಕಷ್ಟದಲ್ಲಿರುವ ಸಮಯದಲ್ಲಿ ಭಾರತ 2025-26ರಲ್ಲಿ 7.7% ಬೆಳವಣಿಗೆ ದರವನ್ನು ಸಾಧಿಸಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತದ ಇತಿಹಾಸದಲ್ಲೇ ಅತ್ಯಂತ ಸುದೀರ್ಘ ಅವಧಿಗೆ ಸತತವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ಎಂಬ ಐತಿಹಾಸಿಕ ಸಾಧನೆ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿ ಎನ್ಡಿಎ ಮೈತ್ರಿಕೂಟ ವಿಶೇಷ ನಿರ್ಣಯವನ್ನು ಅಂಗೀಕರಿಸಿದೆ. ನವದೆಹಲಿಯ ಭಾರತ್ ಮಂಟಪಂನಲ್ಲಿ ನಿನ್ನೆ ಆಯೋಜಿಸಿದ್ದ ಎನ್ಡಿಎ ಮೈತ್ರಿಕೂಟದ ಬೃಹತ್ ಸಮಾವೇಶದಲ್ಲಿ ಈ ನಿರ್ಣಯವನ್ನು ಮಂಡಿಸಲಾಗಿದೆ. ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳನ್ನು ಪೂರೈಸಿರುವ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಸುದೀರ್ಘ ಕಾಲ ನಿರಂತರವಾಗಿ ಸೇವೆ ಸಲ್ಲಿಸಿದ ಚುನಾಯಿತ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವುದನ್ನು ಆಚರಿಸಲು ಈ ವಿಶೇಷ ಸಭೆಯನ್ನು ಆಯೋಜಿಸಲಾಗಿತ್ತು. ಸಭೆಯಲ್ಲಿ ನಿರ್ಣಯವನ್ನು ಮಂಡಿಸಿ ಮಾತನಾಡಿದ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಭಾರತದ ಇತಿಹಾಸದಲ್ಲೇ ಸುದೀರ್ಘ ಅವಧಿಗೆ ನಿರಂತರವಾಗಿ ಚುನಾಯಿತರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲಿಸುತ್ತಿರುವ ಐತಿಹಾಸಿಕ ಗೌರವ ಇದಾಗಿದೆ. ಈ ಮಹಾನ್ ರಾಷ್ಟವನ್ನು ಮುನ್ನಡೆಸಲು ಹಾಗೂ ದೇಶದ ಸೇವೆ ಮಾಡಲು ಅವರು ಸರಿಯಾದ ಸಮಯದಲ್ಲಿ ಸರಿಯಾದ ಸ್ಥಳದಲ್ಲಿ ಇರುವ ಅತ್ಯಂತ ಸೂಕ್ತ ನಾಯಕರಾಗಿದ್ದಾರೆ ಎಂದು ಪ್ರಶಂಸಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.

ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ನಿನ್ನೆ ಸೋಫಿಯಾದಲ್ಲಿ ಬಲ್ಗೇರಿಯಾ ಪ್ರಧಾನಿ ರುಮೆನ್ ರಾದೇವ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಭಾರತದ ದೃಢವಾದ ದ್ವಿಪಕ್ಷೀಯ ಸಂಬಂಧಗಳು ಬಲಿಷ್ಠವಾಗುತ್ತಿರುವ ಭಾರತ ಬಲ್ಗೇರಿಯಾ ಕಾರ್ಯತಂತ್ರದ ಪಾಲುದಾರಿಕೆಯಿಂದ ಸೃಷ್ಟಿಯಾದ ಇತ್ತೀಚಿನ ಅವಕಾಶಗಳು ಮತ್ತು ಅಸ್ಥಿರ ಜಗತ್ತಿನಲ್ಲಿ ಹೆಚ್ಚುತ್ತಿರುವ ಅಪಾಯಗಳನ್ನು ತಗ್ಗಿಸಲು ನಿಕಟ ದ್ವಿಪಕ್ಷೀಯ ಸಹಕಾರದ ಅಗತ್ಯವನ್ನು ಡಾ ಎಸ್ ಜೈಶಂಕರ್ ಒತ್ತಿ ಹೇಳಿದ್ದಾರೆ. ವ್ಯಾಪಾರ ಮತ್ತು ಹೂಡಿಕೆ, ಔಷಧ, ಅರೆವಾಹಕಗಳು, ಕೃತಕ ಬುದ್ದಿಮತ್ತೆ, ಬಾಹ್ಯಾಕಾಶ, ರಕ್ಷಣೆ, ಪ್ರವಾಸೋದ್ಯಮ ಮತ್ತು ಸೃಜನಶೀಲ ಮನರಂಜನಾ ಉದ್ಯಮದಲ್ಲಿ ಎರಡೂ ದೇಶಗಳ ನಡುವಿನ ಸಹಯೋಗದ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಅಲ್ಲದೆ ಪರಸ್ಪರ ಆಸಕ್ತಿಯ ಪ್ರಾದೇಶಿಕ ಮತ್ತು ಜಾಗತಿಕ ವಿಷಯಗಳ ಕುರಿತು ಅವರು ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಂಡರು. ಇದಕ್ಕೂ ಮುನ್ನ ಡಾ ಎಸ್ ಜೈಶಂಕರ್ ಸೋಫಿಯಾದಲ್ಲಿರುವ ರಾಷ್ಟೀಯ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024-25 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ. ಜೊತೆಗೆ 2024-25 ಸಾಲಿನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕಾಗಿ 106 ಯುವ ಕಲಾವಿದರನ್ನು ಆಯ್ಕೆ ಮಾಡಲಾಗಿದೆ. ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರ ಪ್ರಶಸ್ತಿ ಪುರಸ್ಕಾರದೊಂದಿಗೆ 25,000 ರೂಪಾಯಿ ನಗದು ಬಹುಮಾನವನ್ನು ಒಳಗೊಂಡಿದೆ. ಅಕಾಡೆಮಿ ಫೆಲೋಶಿಪ್ 3,00,000 ರೂಪಾಯಿ ನಗದು ಬಹುಮಾನ ಹೊಂದಿದ್ದರೆ ಅಕಾಡೆಮಿ ಪ್ರಶಸ್ತಿಯು ಪುರಸ್ಕಾರದೊಂದಿಗೆ 1,00,000 ರೂಪಾಯಿ ನಗದು ಬಹುಮಾನ ಒಳಗೊಂಡಿದೆ. ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್ ಮತ್ತು ಪ್ರಶಸ್ತಿಗಳನ್ನು ವಿಶೇಷ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿಗಳು ವಿತರಿಸಲಿದ್ದಾರೆ ಎಂದು ಸಚಿವಾಲಯ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆ ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಅಸ್ತಿತ್ವದಲ್ಲಿರುವ ಅಗ್ನಿ ಸುರಕ್ಷತಾ ವ್ಯವಸ್ಥೆಗಳ ಕಾರ್ಯಕ್ಷಮತೆಯನ್ನು ಪರಿಶೀಲಿಸುವುದು ಹಾಗೂ ಸುಧಾರಣೆ ಅಗತ್ಯವಿರುವ ಕ್ಷೇತ್ರಗಳನ್ನು ಗುರುತಿಸುವುದು ಈ ಉಪಕ್ರಮದ ಪ್ರಮುಖ ಉದ್ದೇಶವಾಗಿದೆ. ಇದರಿಂದ ಪ್ರಯಾಣಿಕರ ಸುರಕ್ಷತೆ ಹೆಚ್ಚುವುದರ ಜೊತೆಗೆ ರೈಲ್ವೆ ಆಸ್ತಿಗಳ ರಕ್ಷಣೆಯೂ ಖಾತ್ರಿಯಾಗಲಿದೆ. ಈ ಕುರಿತು ಮಾಹಿತಿ ನೀಡಿರುವ ರೈಲ್ವೆ ಸಚಿವಾಲಯ, ರೈಲು ನಿಲ್ದಾಣಗಳಲ್ಲಿನ ಕಟ್ಟಡಗಳು, ವಿದ್ಯುತ್ ವ್ಯವಸ್ಥೆ, ಹವಾನಿಯಂತ್ರಣ ವ್ಯವಸ್ಥೆ, ತುರ್ತು ನಿರ್ಗಮನ ಮಾರ್ಗಗಳು ಹಾಗೂ ಅಗ್ನಿಶಾಮಕ ಸಾಧನಗಳು ಸೇರಿದಂತೆ ಎಲ್ಲಾ ಪ್ರಮುಖ ಸುರಕ್ಷತಾ ಮೂಲಸೌಕರ್ಯ ಪರಿಶೀಲನೆ ನಡೆಸಲಾಗುವುದು ಎಂದು ಸಚಿವಾಲಯ ತಿಳಿಸಿದೆ. ಅಗ್ನಿ ಅವಘಡ ಸೇರಿದಂತೆ ಯಾವುದೇ ತುರ್ತು ಪರಿಸ್ಥಿತಿಗೆ ಪರಿಣಾಮಕಾರಿಯಾಗಿ ಸ್ಪಂದಿಸುವ ಸನ್ನದ್ದತೆ ರೈಲು ನಿಲ್ದಾಣಗಳಲ್ಲಿ ಇದೆಯೇ ಎಂಬುದನ್ನು ಖಚಿತಪಡಿಸಿಕೊಳ್ಳುವುದು ಈ ಲೆಕ್ಕ ಪರಿಶೋಧನೆಯ ಉದ್ದೇಶವಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಪ್ರೀ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಮೊದಲ ಸುತ್ತಿನ ಪಂದ್ಯದಲ್ಲಿ ಸಿಂಧು ಪೆರುವಿನ ವಿಶ್ವದ 76ನೇ ಶ್ರೇಯಾಂಕದ ಆಟಗಾರ್ತಿ ಇನೆಸ್ ಕ್ಯಾಸ್ಟಿಲ್ಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೆಯ ಚಿಯೋಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರದಲ್ಲಿ ಜಯಗಳಿಸಿದ್ದಾರೆ. ಇಂದು ನಡೆಯಲಿರುವ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೋದ್ ಅವರೊಂದಿಗೆ ಸೆಣಸಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಇಂದು ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ. ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ನಾಗರಿಕರನ್ನು ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬಲ್ಗೇರಿಯಾ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಮಾತುಕತೆ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಪಿವಿ ಸಿಂಧು ಇಶಾರಾಣಿ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12 ಗಂಟೆಗೆ.

0: ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
0: ಸ್ಟುಡಿಯೋದಲ್ಲಿ ಸಮಯ 7:45.

ಭಾವಗೀತೆಗಳ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಸ್ವಾಗತ. ಇದು ಶುಭೋದಯ ಕರ್ನಾಟಕ. ಇನ್ನೀಗ ಆರ್ ಪಿ ಇಟಗಿ ಅವರ ರಚನೆ ಮೈಸೂರು ಅನಂತಸ್ವಾಮಿಯವರ ಧ್ವನಿಯಲ್ಲಿದೆ.

ಎಚ್ಎಸ್ ವೆಂಕಟೇಶಮೂರ್ತಿಯವರ ರಚನೆಗೆ ದನಿಯಾಗಿದ್ದವರು ಎಂಡಿ ಪಲ್ಲವಿ. ನಮ್ಮ ಆತ್ಮೀಯ ಕೇಳುಗರು ಬೆಳಗಿನಿಂದಲೂ ಕೂಡ ನಮ್ಮ ಜೊತೆಯಾಗಿದ್ದಾರೆ, ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಶುಭೋದಯವನ್ನು ತಿಳಿಸಿದ್ದಾರೆ. ಬೋಪ ವೆಂಕಟೇಶ್ ಅವರು, ಬೋಧನ ಹೊಸಹಳ್ಳಿಯಿಂದ ಶುದ್ಧತ್ ಮುಳೆಯವರು, ಹಾಗೆ ಸಂಧ್ಯಾ ಮೋಹನ್ ಅವರು, ಬನಶಂಕರಿಯ ಕೌಸಲ್ಯ, ಡಾಕ್ಟರ್ ಅನಂತಕುಮಾರ್ ಅರಸು ಅವರು, ಹಾಗೆ ಕವಿತಾ ಶ್ರೀನಿವಾಸ್ ವೈಎಸ್ ಕಾಲೋನಿ ಧಾರವಾಡದಿಂದ, ದೇವರಾಜ್ ಖಿಲಾರಿ ಹಾಗೂ ಅವರ ಮನೆಯವರು ಬೈರನಹಟ್ಟಿ ಗ್ರಾಮದಿಂದ, ಆನಂದರಾವ್ ಪಲಂನೇನಿಂದ, ಮಂಡಿಕಲ್ನ ಕೃಪಾ ಅವರು, ಮಾದನ ಹಿಪ್ಪರಗಿಯ ಶಿವಲಿಂಗಪ್ಪ ಭದ್ರೆಯವರು, ಪ್ರಶಾಂತ್ ಸ್ನೇಹ ಆರ್ಯನ್ ಹೇಮಂತ್ ಮಯೂರನಗರ, ತುಮಕೂರು ಇಲ್ಲಿಂದ ಚಿತ್ರದುರ್ಗದ ಮಧು ಜೆ ಅವರು, ಬನಹಟ್ಟಿಯ ಅಂಕುಶ್ ದೀಪ ಮಹದೇವ್ ಗುಮ್ಟಿಯವರು, ಚಂದು ಲಾಲ್ ಅವರು ಕಲಬುರಗಿಯಿಂದ, ಬೀದರ್ನ ಗಣೇಶ್ ನಗರದಿಂದ ಮುದ್ದ ಮಹೇಶ್ ಹಾಗೂ ಅವರ ಮನೆಯವರು, ಅಕ್ಷಯ ಪಾರ್ಕ್ ಹುಬ್ಬಳ್ಳಿ ಇಲ್ಲಿಂದ ಹನುಮಂತಪ್ಪ ಹುಲಿಗಿಮ್ಮನವರವರು, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂನ ನಮ್ಮ ಕೇಳುಗರು ಇವರು, ಎನ್ ಆರ್ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ, ಬಸಯ್ಯ ಸ್ವಾಮಿ ಇಮಾಂಬಾದ್ನಿಂದ, ಇಂಡಿ ತಾಲೂಕಿನ ಹಿಂಗಣಿಯ ಚಿದಾನಂದ ಕಲ್ಯಾಣಿ ಪತ್ತಾರ ಈ ನಮ್ಮ ಕೇಳುಗರು, ಹಾಗೆ ಸುಭಾಷ್ ಕುಲಕರ್ಣಿ ಮೀರಾ ಅವರು ಕೆಂಗೇರಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ಅಚಿಂತ್ಯ ಮತ್ತು ಆದ್ಯ ಜಾವಗಲ್ನ ನಮ್ಮ ಕೇಳುಗರು, ಟಿ ಆರ್ ಮಿಲ್ನ ಗಣೇಶನವರು, ಬೆಳಗಾವಿಯ ಈಶಾನ್ವಿ ಹಲಗಲಿ ಮಠ ಹಾಗೂ ಅವರ ಮನೆಯವರು, ಚಿಕ್ಕೋಡಿ ತಾಲೂಕು ಕಮತೇನಹಟ್ಟಿ ಗ್ರಾಮದ ರಾಜು ಕುಂಬಾರ ಹಾಗೂ ಅವರ ಮನೆಯವರು, ಧರ್ಮಣ್ಣ ಧನ್ನಿಯವರು ಮತ್ತು ಉಮೇಶ್ ಅವರು ಸಿರಿಗೆರೆಯಿಂದ, ಕೆ ಪಿ ಸಂಪತ್ ಕುಮಾರ್, ಸಾಯಿ ವೆಂಕಟೇಶ್, ಶಿರಾಳಕೊಪ್ಪ ಶಶಿಧರ ಈ ನಮ್ಮ ಕೇಳುಗರು, ಹಾಗೆ ಕವಿತಾ ನೇಹಾ ಮತ್ತು ಓಹಿಲೇಶ್ ವೀರಪ್ಪಾಜಿಗೌಡ ಈ ನಮ್ಮ ಕೇಳುಗರು, ವೆಂಕಟೇಶ್ ಸುಂಕದಕಟ್ಟೆ ಇಲ್ಲಿಂದ ಮತ್ತು ನಿರ್ಮಲಾ ಅವರ ಸಂದೇಶ, ಗುರುಗುಂಟೆ ಪಾಳ್ಯದಿಂದ ಗಾನಸುಮ ಪಟ್ಟಸೋಮನಹಳ್ಳಿಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ, ಹಾಗೆ ನಳಿನ ಲಂಕೇಶ್ ವಿಜಯನಗರದಿಂದ ಮತ್ತು ಅರುಣ ಮೈತ್ರಿಯವರು ಜೆ ಸಿ ನಗರ ಪೋಸ್ಟ್ ಆಫೀಸ್ ರಸ್ತೆಯಿಂದ, ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರ ಧಾರವಾಡ ಇಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ, ಶುಭೋದಯ ಅಂತ ಹೇಳ್ತಾ ಇದ್ದಾರೆ. ಗಜಾನನ್ ಆರ್ ಅವರು ನೇವಿ ಮುಂಬೈನಿಂದ ಕಳಿಸಿರುವಂತಹ ಸಂದೇಶ ಇದು. ಹೀಗೆ ಕಾರ್ಯಕ್ರಮಗಳನ್ನು ಕೇಳ್ತಾ ಕೇಳ್ತಾ ಎಷ್ಟು ಪ್ರೀತಿಯಿಂದ ಅಭಿಮಾನದಿಂದ ಆಸ್ಥೆಯಿಂದ ಸಂದೇಶಗಳನ್ನು ಕಳಿಸ್ಕೊಡ್ತೀರಿ. ಎಷ್ಟೋ ಬಾರಿ ನಮ್ಮ ಫೇವ್ರೆಟ್ ಲಿಸ್ಟ್ ಅಂತ ಇರುತ್ತೆ, ಬೆಳಗ್ಗೆ ಆದ ಕೂಡಲೇ ಅವರಿಗೊಂದು ಗುಡ್ ಮಾರ್ನಿಂಗ್ ಅನ್ನುವಂತಹ ಸಂದೇಶ ಹೋಗಿರುತ್ತೆ. ಅಂತಹ ನಿಮ್ಮ ಫೇವ್ರೆಟ್ ಲಿಸ್ಟ್ನಲ್ಲಿ ವಿವಿಧ ಭಾರತಿ ಬಹುಶಃ ಮೊದಲ ಒಂದು ಸ್ಥಾನದಲ್ಲಿದೆ ಅಂತ ಹೇಳಿ ನಾನು ಭಾವಿಸ್ತೀನಿ. ನಿಮ್ಮೆಲ್ಲರ ಈ ಒಂದು ಪ್ರೀತಿಯ ಅಭಿಮಾನಕ್ಕೆ ಧನ್ಯವಾದಗಳು. ಯಾಕಂತ ಹೇಳಿದ್ರೆ ಪ್ರತಿದಿನ ನಿಮ್ಮ ಸಂದೇಶಗಳು ನಮ್ಮನ್ನು ತಲುಪೋದು ಮಿಸ್ ಆಗಲ್ಲ. ಹಾಗಾಗಿ ನಿಮಗೆ ನಮ್ಮ ಒಂದು ಹೃತ್ಪೂರ್ವಕ ಧನ್ಯವಾದಗಳು. ಹೀಗೆ ಕೇಳ್ತಾ ಇರಿ, ಕೇಳಿಸ್ತಾ ಇರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇನ್ನು ಸಮಯ 8ಕ್ಕೆ ನಾವು ಸಮೀಪಿಸ್ತಾ ಇದ್ದೀವಿ. ಭಾವಗೀತೆಗಳ ಕಾರ್ಯಕ್ರಮ ಶುಭೋದಯ ಕರ್ನಾಟಕದಲ್ಲಿ ಇಲ್ಲಿಗೆ ಮುಕ್ತಾಯ ಆಯಿತು. ಕಾರ್ಯಕ್ರಮವನ್ನು ಕೇಳಿ ಆನಂದಿಸಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಇನ್ನೀಗ ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ನಡೆಯಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ಎಂಬ ವಿಷಯದ ಅಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ.

ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆಯು ಸುಮಾರು 42 ಲಕ್ಷ ಮನೆಗಳಿಗೆ ಪ್ರಯೋಜನವನ್ನು ನೀಡಿದೆ. ಅಲ್ಲದೆ ನಾಗರಿಕರನ್ನು ಗ್ರಾಹಕರಿಂದ ಶುದ್ದ ಇಂಧನ ಉತ್ಪಾದಕರನ್ನಾಗಿ ಪರಿವರ್ತಿಸಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಸರ್ವೋಚ್ಚ ನ್ಯಾಯಾಲಯವು ಬರುವ ಆಗಸ್ಟ್ 21ರಿಂದ 23ರವರೆಗೆ ಹಮ್ಮಿಕೊಂಡಿರುವ ಸಮಾಧಾನ್ ಸಮಾರೋಹ್ ಲೋಕ್ ಅದಾಲತ್ನ ಬೃಹತ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾದ ಡಾ ಶಾಲಿನಿ ರಜನೀಶ್ ರಾಜ್ಯದ ಎಲ್ಲಾ ಇಲಾಖೆಗಳಿಗೆ ನಿರ್ದೇಶನ ನೀಡಿದ್ದಾರೆ. ರಾಜ್ಯದಲ್ಲಿ ನವಜಾತ ಶಿಶುವಿನಿಂದ 5 ವರ್ಷದೊಳಗಿನ ಎಲ್ಲ ಮಕ್ಕಳಿಗೆ ಕಡ್ಡಾಯವಾಗಿ ಪೋಲಿಯೋ ಲಸಿಕೆ ನೀಡುವ ಉದ್ದೇಶದಿಂದ ಇದೇ 28ರಂದು ರಾಷ್ಟೀಯ ಲಸಿಕಾ ದಿನ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿ ರಿತ್ವಿಕ್ ಪಾಂಡೆ ತಿಳಿಸಿದ್ದಾರೆ. ದೇಶದ ಪ್ರಮುಖ ರಾಷ್ಟೀಯ ತಂತ್ರಜ್ಞಾನ ಸಮಾವೇಶವಾದ ರೈಸ್ ಕಾನ್ಕ್ಲೇವ್ 2026 ಇದೇ 13 ಮತ್ತು 14ರಂದು ಬೆಂಗಳೂರಿನಲ್ಲಿ ನಡೆಯಲಿದೆ. ಸಮಾವೇಶಕ್ಕೆ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದ ಜಿತೇಂದ್ರ ಸಿಂಗ್ ಚಾಲನೆ ನೀಡಲಿದ್ದಾರೆ. ಬಾಲಕಾರ್ಮಿಕ ಪದ್ದತಿಯನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುವ ನಿಟ್ಟಿನಲ್ಲಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲು ನಾಳೆ ಬೆಂಗಳೂರಿನಲ್ಲಿ ಬೃಹತ್ ಜಾಥಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿಂದು ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

0: ಗುಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.

8:36 ಟ್ಯೂನ್ ಮಾಡಿದ್ದೀರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ.

ಈಗ ಜಾಕಿ ಚಿತ್ರದ ಹಾಡು ನಿಮಗಾಗಿ ಮೂಡಿ ಬರ್ತಾ ಇದೆ. ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ಇದೆ. ಸೋನು ನಿಗಮ್ ಮತ್ತು ಶ್ರೇಯಾ ಘೋಷಾಲ್ ಅವರು ಈ ಗೀತೆಯನ್ನು ಹಾಡಿದ್ದಾರೆ.

ಜೂನ್ 11ನೇ ತಾರೀಕು ಈ ದಿನದ ವಿಶೇಷತೆ ಏನು ಅಂತ ಹೇಳಿ ನೋಡೋದಾದರೆ, ಈ ದಿನವನ್ನ ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ವಿಶ್ವದೆಲ್ಲೆಡೆ ಆಚರಣೆಯನ್ನ ಮಾಡಲಾಗತ್ತೆ. ಹಾಗೆ ಈ ಕುರಿತಾಗಿ ಮತ್ತೊಂದಷ್ಟು ಮಾಹಿತಿಯನ್ನ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಪಡೆಯೋಣ. ಹಾಗೆ ಮತ್ತೊಂದು ಸುಂದರವಾದ ಆಚರಣೆ ಈ ದಿನ ಇದೆ. ಏನು ಗೊತ್ತಾ, ನ್ಯಾಷನಲ್ ಮೇಕಿಂಗ್ ಲೈಫ್ ಬ್ಯೂಟಿಫುಲ್ ಡೇ ಅನ್ನುವಂತಹ ಒಂದು ಆಚರಣೆ ಕೆಲವೊಂದು ದೇಶಗಳಲ್ಲಿ ಮಾಡ್ತಾರೆ. ಎಷ್ಟು ಸುಂದರವಾದ ಆಚರಣೆ ಅಲ್ವಾ. ಅಂದರೆ ದಿನ ತುಂಬ ಸುಂದರವಾಗಿರುತ್ತೆ, ನಮ್ಮ ಜೀವನ ತುಂಬ ಸುಂದರವಾಗಿರುತ್ತೆ, ಅದನ್ನು ಸುಂದರವಾಗಿಸಿಕೊಳ್ಳೋದು ನಮ್ಮ ಕೈನಲ್ಲೇ ಇದೆ ಅಂತ ಹೇಳಿ. ಎಷ್ಟು ಒಂದು ಚಂದದ ಒಂದು ದಿನ ಅಲ್ವಾ ಇದು. ಹಾಗೆಯೇ ನಮ್ಮ ಹಿರಿಯರ ಒಂದು ಮಾತು ಕೂಡ ಇದೆ, ಜೀವನವನ್ನು ನಾವು ಸವಿಬೇಕು ಸವೆಸಬಾರದು ಅಂತ ಹೇಳಿ. ಎಷ್ಟು ಒಂದು ಒಳ್ಳೆಯ ಮಾತು ನೋಡಿ ಇದು ಅಲ್ವಾ. ಹಾಗಾಗಿ ನಾವು ಜೀವಿಸುವ ಪ್ರತಿಯೊಂದು ಕ್ಷಣವನ್ನು ಕೂಡ ನಾವು ಅನುಭವಿಸ್ಬೇಕು, ಆ ಪ್ರತಿಯೊಂದು ಕ್ಷಣವನ್ನು ಕೂಡ ಸುಂದರವಾಗಿ ಮಾಡಿಕೊಳ್ಬೇಕು, ಆಗ ಜಗತ್ತೇ ಸುಂದರವಾಗಿರುತ್ತೆ. ಇನ್ನು ಈ ದಿನ ಅಂದರೆ ನ್ಯಾಷನಲ್ ಮೇಕಿಂಗ್ ಲೈಫ್ ಬ್ಯೂಟಿಫುಲ್ ಡೇ ದಿನವನ್ನು ಯಾಕೆ ಆಚರಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಸೌಂದರ್ಯ ಮತ್ತು ಜೀವನದ ಸಕಾರಾತ್ಮಕತೆಯನ್ನು ಹೆಚ್ಚಿಸ್ಕೊಳ್ಬೇಕು ಅನ್ನುವಂತಹ ಉದ್ದೇಶ ಈ ದಿನದ ಆಚರಣೆಯಾಗಿದೆ. ಯಾವುದೋ ಒಂದು ಕಾರಣಕ್ಕೆ ಎಲ್ಲೋ ಮನಸ್ಸು ಕುಗ್ಗಿ ಹೋಗ್ಬಿಟ್ಟಿರುತ್ತೆ, ಬೇಜಾರಾಗಿರುತ್ತೆ, ಸಾಕಪ್ಪ ಜೀವನ ಅಂತ ಹೇಳಿ ಅನಿಸತ್ತೆ. ಆ ಎಲ್ಲ ಒಂದು ತೊಂದರೆಗಳನ್ನು ಬದಿಗಿಟ್ಟು, ಇಲ್ಲಪ್ಪ ಜೀವನ ತುಂಬ ಸುಂದರ, ಈ ದಿನವನ್ನು ನಾನು ಬ್ಯೂಟಿಫುಲ್ ಮಾಡ್ಕೊಳ್ತೀನಿ ಅನ್ನುವಂತಹ ಒಂದು ದೃಢ ನಿರ್ಧಾರದಿಂದ ನಾವು ದಿನವನ್ನು ಪ್ರಾರಂಭಿಸಬೇಕು, ಪ್ರತಿ ದಿನವನ್ನು ಪ್ರಾರಂಭಿಸಬೇಕು ಅನ್ನುವಂತಹ ಉದ್ದೇಶ ಈ ದಿನದ್ದು.

ಇನ್ನೀಗ ಡೇಂಜರ್ ಝೋನ್ ಚಿತ್ರದ ಲೈಫ್ ಈಸ್ ಬ್ಯೂಟಿಫುಲ್ ಅನ್ನುವಂತಹ ಗೀತೆ ಮೂಡಿ ಬರುತ್ತೆ. ಸತೀಶ್ ಆರ್ಯನವರ ಧ್ವನಿಯಲ್ಲಿ, ವಿಕಾಸ್ ಪುಷ್ಪಗಿರಿಯವರ ಸಾಹಿತ್ಯ, ಸತೀಶ್ ಆರ್ಯನವರದೇ ಸಂಗೀತ.

0: ಪ್ರತಿದಿನವೂ ವಿವಿಧ ಭಾರತಿಯನ್ನ ಕೇಳ್ತಾ ಕೇಳ್ತಾ ನಿಮ್ಮ ಪ್ರತಿ ದಿನವನ್ನ ಸುಂದರವಾಗಿಸಿಕೊಳ್ಳಿ. ಹೌದು, ಲೈಫ್ ಈಸ್ ಬ್ಯೂಟಿಫುಲ್. ಈ ಜೀವನ ಎಷ್ಟೊಂದು ಸುಂದರ ಅನ್ನುವಂತಹ ಪ್ರೀತಿಯನ್ನು, ಸಕಾರಾತ್ಮಕತೆಯನ್ನು ಬೆಳೆಸ್ಕೊಂಡು ದಿನವನ್ನು ಯಶಸ್ವಿಯಾಗಿಸಿಕೊಳ್ಳೋಣ ಅನ್ನುವಂತಹ ಹಾರೈಕೆಯೊಂದಿಗೆ ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಈಗೊಂದು ಚಿಕ್ಕ ವಿರಾಮ ಬೀಳತ್ತೆ. ಹೌದು, ಸರಿಯಾಗಿ 8:15 ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಇರುತ್ತೆ. ಆನಂತರ ಮುಂದುವರಿಯುತ್ತೆ ಶುಭೋದಯ ಕರ್ನಾಟಕ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.
1: ಆಕಾಶವಾಣಿ ಪ್ರೆಸೆಂಟ್ಸ್ ಮಾರ್ನಿಂಗ್ ನ್ಯೂಸ್. ಗುಡ್ ಮಾರ್ನಿಂಗ್, ಐ ಎಂ ಶಗುನ್ ಚೋಪ್ರಾ. ದ ಹೆಡ್ಲೈನ್ಸ್: ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಟು ಚೇರ್ 11th ಗವರ್ನಿಂಗ್ ಕೌನ್ಸಿಲ್ ಮೀಟಿಂಗ್ ಆಫ್ ನೀತಿ ಆಯೋಗ್ ಇನ್ ನ್ಯೂ ಡೆಲ್ಲಿ ಟುಡೇ. Prime Minister says lifting more than 25 crore people out of poverty during past 12 years of NDA government shows that its policies are correct and moving in right direction. Indian Chamber of Commerce plans to channel investments worth 1 lakh crore rupees into West Bengal. IMD forecasts heavy rainfall in places over northeast, sub-Himalayan West Bengal, Odisha, Kerala and Mahi today. US military strikes multiple targets in Iran in latest escalation of tensions in West Asia. And Prime Minister Modi praises performance of Indian sportspersons and urges the nation to set ambitious targets for Olympics. And now the news in detail. Prime Minister Narendra Modi will chair the 11th Governing Council meeting of Niti Aayog at Rashtrapati Bhavan Cultural Center in New Delhi today. In line with the Prime Minister's vision of Team India for a Viksit Bharat, this year's theme, Inclusive Human Development.

0: Record 104 matches will be played, including 72 in the group stage and 32 in the knockout rounds. The final is scheduled for July 19th. The India Meteorological Department has forecast heavy rainfall today in places over Arunachal Pradesh, Assam, Meghalaya, Kerala and Mahi, Odisha, Sub-Himalayan West Bengal and Sikkim. Rainfall conditions are also expected during the day over Andaman and Nicobar Islands, Bihar, coastal Andhra Pradesh and Karnataka, Gangetic West Bengal, Konkan, Goa, Tamil Nadu and Northeast India. Thunderstorms are also likely to occur today over Bihar, Chhattisgarh, Gangetic West Bengal, Jharkhand, Odisha and Uttarakhand. And now for a look at today's newspapers, it's over to Subhadra Ramachandran.
1: Thank you, Shagun. All the dailies lead to PM Modi becoming the longest serving elected Prime Minister and congratulatory wishes pouring in from around the world for this historic milestone in the journeys of Indian democracy. Modi 12.0 One Vision Nation First. In a document titled Nation First, the core mantra issued to mark 12 years of the current government. The center emphasizes vision of Rashtrapratham and asserted that it is no longer just the sentiment but the lifeblood of India leads the pioneer. For the first time in its dealings with the Trump administration, India summoned a top U.S. diplomat in New Delhi following an attack earlier in the day by American forces on a commercial ship off the coast of Oman, cites the Indian Express under the headline, Three Indians Missing After Attack, Delhi Summons U.S. Diplomat. Army Chief General Upendra Dwivedi reviews operational readiness of troops, reports the Asian Age, announcing the first built-to-suit data center capacity in India for Meta, the Financial Express mentions. Reliance Meta deepened ties with AI data center deal. Pact highlights new infra model for AI build-out. The Times of India in its editorial piece titled Control Shift, AI is not destroying the job market but changing it. There will be jobs aplenty if you update your skills. In white-collar circle, this is the best. This is the best of times. And finally, human contribution to global warming, highest ever in 2025, says an annual study called Indicators of Global Climate Change. The findings are a further reminder to the rapidly rising global temperatures, writes the Indian Express. And with that, it's back to you, Shagun.
0: Thank you, Subhadra. And now, before we end the bulletin, the headlines once again. Prime Minister Narendra Modi to chair 11th Governing Council meeting of Niti Aayog in New Delhi today. Prime Minister says lifting more than 25 crore people out of poverty during past 12 years of NDA government shows that its policies are correct and moving in right direction. Indian Chamber of Commerce plans to channel investments worth 1 lakh crore rupees into West Bengal. IMD forecasts heavy rainfall in places over Northeast, Sub-Himalayan, West Bengal, Odisha, Kerala and Mahi today. US military strikes multiple targets in Iran in latest escalation of tensions in West Asia. And Prime Minister Modi praises performance of Indian sportspersons and urges the nation to set ambitious targets for Olympics. For details of these stories and more, log on to our website www.newsonair.gov.in and News on AIR app. And with that, we end the morning news. Have a nice day.
2: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
3: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
4: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: ಸಂಸಾರಕ್ಕೆ ಆರ್ಥಿಕ ಶಕ್ತಿ ಎಷ್ಟು ಮುಖ್ಯವೋ ಮಕ್ಕಳ ನಡುವಿನ ಅಂತರವೂ ಅಷ್ಟೇ ಮುಖ್ಯ. ಸುಖಿ ಕುಟುಂಬದ ಕನಸು ನನಸಾಗಲು ಕುಟುಂಬ ಯೋಜನೆ ಅಗತ್ಯವಿದೆ. ಎರಡು ಮಕ್ಕಳ ನಡುವಿನ ಅಂತರ ತಾಯಿಯ ಆರೋಗ್ಯವನ್ನು ಕಾಯುತ್ತದೆ, ಮಗುವಿನ ಬೆಳವಣಿಗೆಗೆ ಪೂರಕವಾಗುತ್ತದೆ. ಕುಟುಂಬ ಯೋಜನೆಯಲ್ಲಿ ನವೀನ ಮಾದರಿಯ ಅಂತರ ಚುಚ್ಚುಮದ್ದು, ಛಾಯಾ ಮಾತ್ರೆಗಳು ಎಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ದೊರೆಯುತ್ತವೆ. ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ. ನೆನಪಿಡಿ, ಯೋಜಿತ ಕುಟುಂಬವೇ ದೇಶದ ಪ್ರಗತಿಯ ಅಡಿಪಾಯ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
6: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
7: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ.

ಟ್ಯೂನ್ ಮಾಡಿದಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 8:32:48 ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ.

ಶುಭೋದಯ ಕರ್ನಾಟಕದಲ್ಲಿ ಇದುವರೆಗೂ ಮಿಡಿದ ಹೃದಯಗಳು ಕುಟುಂಬ ಶ್ರೀರಾಮಚಂದ್ರ ಪ್ರೀತ್ಸೆ ಹಾಗೂ ಮೇಘಮಾಲೆ ಚಿತ್ರದ ಗೀತೆಗಳು ಬ್ಯಾಕ್ ಟು ಬ್ಯಾಕ್ ನಿಮಗಾಗಿ ಮುಡಿಬಂತು. ಎಲ್ಲ ಗೀತೆಗಳು ನಿಮ್ಮ ಮನಸ್ಸಿಗೆ ಮೆಚ್ಚುಗೆಯನ್ನು ತಂದಿದೆ ಅನ್ನುವಂತಹ ಭಾವನೆಯೊಂದಿಗೆ ಇಂದಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಟ್ಯೂನ್ ಮಾಡಿರಿ, ಕೇಳ್ತಾ ಇರಿ ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನವನ್ನ ಅಂದ್ರೆ ಜೂನ್ 11ನೇ ತಾರೀಖನ್ನ ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ಆಚರಣೆಯನ್ನ ವಿಶ್ವಾದ್ಯಂತ ಮಾಡಲಾಗತ್ತೆ. ಏನಪ್ಪ ಇದು, ಆಟ ಆಡೋದಕ್ಕೂ ಒಂದಿನಾನ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಮಕ್ಕಳ ಆಟದ ದಿನ ಈ ದಿನ. ಅಂದರೆ ಮಕ್ಕಳ ಆಟಕ್ಕೆ ಎಷ್ಟೊಂದು ಪ್ರಾಮುಖ್ಯತೆ, ಮಹತ್ವ ಇದೆ ಅನ್ನೋದನ್ನು ತೋರಿಸೋದಕ್ಕೋಸ್ಕರ ಈ ಒಂದು ದಿನವನ್ನಾಗಿ ಎಲ್ಲೆಡೆ ಆಚರಣೆಯನ್ನು ಮಾಡ್ತಾರೆ. ಈ ಒಂದು ದಿನ ಮಕ್ಕಳ ಆಟದ ದಿನ, ಅಂತಾರಾಷ್ಟ್ರೀಯ ಮಕ್ಕಳ ಆಟದ ದಿನ ಅಂತ ಹೇಳಿ ಗುರುತಿಸ್ಕೊಂಡಿದೆ. ಈ ಒಂದು ವಿಷಯದ ಕುರಿತಾಗಿ ಒಂದಷ್ಟು ಮಾತು ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ. ಕೇಳ್ತಾರೆ, ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ.

ರಾಜ್ ಚಿತ್ರದ ಹಾಡು ಮೂಡಿಬಂತು. ಶ್ರೇಯಾ ಘೋಷಾಲ್ ಹಾಗೂ ಕೃಷ್ಣ ಬರುವ ಅವರ ಧ್ವನಿಯಲ್ಲಿ ಪ್ರೇಮ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಇತ್ತು. ಮುಂದಿನ ಗೀತೆ ಮುಡಿ ಬರ್ತಾ ಇದೆ. ಕಾರ್ತಿಕ್ ಅವರ ಧ್ವನಿಯಲ್ಲಿ ಚಿತ್ರ ಮಾಣಿಕ್ಯ, ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯ ಇದೆ, ಅರ್ಜುನ್ ಜನ್ಯ ಅವರ ಸಂಗೀತ ಈ ಹಾಡಿಗಿದೆ.

ಇದಿನ ಜೂನ್ 11ನೇ ತಾರೀಖು, ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ಈ ದಿನ ಗುರುತಿಸ್ಕೊಂಡಿದೆ. ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ಒಂದು ಜಾಗತಿಕ ಪ್ರಯತ್ನ ನಡೆಯುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳ ಜೀವನ, ಕಲಿಕೆ ಮತ್ತು ಅಭಿವೃದ್ಧಿಯಲ್ಲಿ ಆಟದ ಮಹತ್ವ ಏನು ಅಂತ ಹೇಳಿ ತೋರಿಸ್ಬೇಕು. ಜೊತೆಗೆ ಆಟವಾಡೋದು ಮಕ್ಕಳ ಹಕ್ಕು, ಹಾಗಾಗಿ ಅವರ ಹಕ್ಕಿನ ಬಗ್ಗೆ ಅವರಿಗೆ ಅರಿವು ಇರಬೇಕು, ಅವರಲ್ಲಿ ಅರಿವನ್ನು ಮೂಡಿಸಬೇಕು ಅನ್ನುವಂತಹ ಒಂದು ಸದುದ್ದೇಶವನ್ನು ಇಟ್ಕೊಂಡು ಈ ಒಂದು ದಿನದ ಆಚರಣೆ ಮಾಡಲಾಗತ್ತೆ. ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಈ ದಿನವನ್ನು, ಅಂದರೆ ಜೂನ್ 11ನೇ ತಾರೀಖನ್ನು ಅಂತಾರಾಷ್ಟ್ರೀಯ ಆಟದ ದಿನವನ್ನಾಗಿ ರಚಿಸಬೇಕು ಅಂತ ಹೇಳಿ ಒಂದು ನಿರ್ಣಯವನ್ನು ಅಂಗೀಕರಿಸುತ್ತೆ. ಈ ನಿರ್ಣಯವನ್ನು ಅಂಗೀಕರಿಸಿದ್ದು ಮಾರ್ಚ್ 25ನೇ ತಾರೀಕು 2024 ಇಸ್ವಿ. ಆನಂತರ ಪ್ರತಿ ವರ್ಷ, ಅಂದರೆ ಕಳೆದ 2 ವರ್ಷಗಳಿಂದ ಜೂನ್ 11ನೇ ತಾರೀಕನ್ನು ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ಆಚರಣೆಯನ್ನು ಮಾಡಿಕೊಂಡು ಬರಲಾಗ್ತಾ ಇದೆ.

0: ಕೋಟಿಗೊಬ್ಬ ಚಿತ್ರದ ಗೀತೆ ಮೂಡಿ ಬಂತು. ಚಿತ್ರ ಹಾಗೂ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ದೇವ ಅವರ ಸಂಗೀತ ಈ ಗೀತೆಗಿತ್ತು. ಈ ಗೀತೆಗೂ ಮುನ್ನ ನೀವು ಆಲಿಸಿದ್ದು ಸವಾರಿ 2 ಚಿತ್ರದ ಹಾಡು. ಕಾರ್ತಿಕ್ ಹನ್ಸಿಕಾ ಅಯ್ಯರ್ ಹಾಗೂ ಯಾಜಿನ್ನಿ ಅವರುಗಳ ಧ್ವನಿ ಈ ಒಂದು ಗೀತೆಯಲ್ಲಿ ಮೂಡಿಬಂದಿತ್ತು. ಜಯಂತ್ ಕಾಕಿಣಿಯವರದೇ ಸಾಹಿತ್ಯ, ಮಣಿಕಾಂತ್ ಕದ್ರಿಯವರ ಸ್ವರ ಕಲ್ಪನೆ ಈ ಹಾಡಿಗಿತ್ತು. ಸೆಕೆಂಡ್ಗಳು ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಇಂದಿನ ವಿಶೇಷ
1: ಆಕಾಶವಾಣಿಗೆ 90. ಆತ್ಮೀಯ ಶ್ರೋತೃಗಳೇ, ಸೂರ್ಯೋದಯ ಅಂದ್ರೆ ಆಕಾಶವಾಣಿ ಸಂಗೀತ ಬರಬೇಕು. ಕಲಾವಿದರು ಅಂದ್ರೆ ಅವರು ಆಕಾಶವಾಣಿ ಜೊತೆನೆ ಬೆಳೆದಿರಬೇಕು. ಸಂಗೀತ ಇರಲಿ, ಸಾಹಿತ್ಯ ಇರಲಿ, ನಾಟಕ ಇರಲಿ, ಚಿತ್ರಗೀತೆ ಆಗಲಿ, ಪ್ರಧಾನಿಗಳ ಭಾಷಣ ಆಗಲಿ, ಸೇವೆ ಸವಲತ್ತು, ಸುದ್ದಿ ವಿಶೇಷ, ಹಬ್ಬ ಹರಿದಿನ ಏನೇ ಇರಲಿ, ಹಲವು ದಶಕಗಳಿಂದ ಆಕಾಶವಾಣಿ ಸಾಥಿಯಾಗಿದೆ, ಘಟನೆಗಳಿಗೆ ಸಾಕ್ಷಿಯಾಗಿದೆ. ಆಕಾಶವಾಣಿಗೆ 90. ಆಕಾಶವಾಣಿಯ ಬೃಹತ್ ಧ್ವನಿ ಕೋಶ ಅದು ಭಾರತ ದೇಶ. ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
2: ಓಹ್ ಸವಿ ರತ್ನ, ಬನ್ನಿ ಬನ್ನಿ ಬನ್ನಿ, ಒಳ್ಳೆ ಸಮಯಕ್ಕೆ ಬಂದ್ರಿ. ಬಿಸಿ ಬಿಸಿ ಕಾಫಿ ತಯಾರಾಗಿದೆ, ಒಟ್ಟಿಗೆ ಕುಡಿಯೋಣ.
3: ಪೂರ್ಣಿ ಅದಿರ್ಲಿ, ಇಲ್ಲಿ ನೋಡಿಲಿ, ಸವಿಗೆ ಆಕಾಶನೆ ತಲೆ ಮೇಲೆ ಬಿದ್ದ ಹಾಗಾಗಿದೆ.
2: ಏನಾಯ್ತೆ ಸವಿ?
4: ಅಯ್ಯೋ, ಬೆಳಿಗ್ಗೆ ನನ್ನ ಆದ್ನಿ ಫೋನ್ ಇಂದ ನಮ್ಮ ಯಜಮಾನ್ರಿಗೆ, ನಂಗೆ, ನನ್ ಮಗಳಿಗೆ ಒಂದ್ ಮೆಸೇಜ್ ಬಂತು. ಹಾಸ್ಪಿಟಲ್ ಅಲ್ಲಿ ಇದ್ದೀನಿ, ತಕ್ಷಣ 50,000 ಬೇಕು ಅಂತ. ನಾನು ಯೋಚನೆ ಮಾಡದೆ ಅವಳ ಅಕೌಂಟ್ಗೆ ಕಳಿಸ್ಬಿಟ್ಟೆ. ತಕ್ಷಣ ನನ್ನ ಅಕೌಂಟ್ ನಲ್ಲಿದ್ದ ಅಷ್ಟು ಹಣ ಖಾಲಿಯಾಗಿ ಬ್ಲಾಕ್ ಆಗೋಯ್ತು.
3: ಅಲ್ವೇ, ನೀನ್ ತಿಳ್ಕೊಂಡವಳು, ಓದ್ದವಳು, ಅದ್ ಹೇಗೆ ಯಾಮಾರ್ದಿಯೆ?
4: ಏನೋ ಒಂದ್ ಕ್ಷಣ ರತ್ನ, ಯಾಮಾರ್ಬಿಟ್ಟೆ ಗೊತ್ತಾಗ್ಲೇ ಇಲ್ಲ.
2: ನೋಡು, ಇನ್ಮೇಲೆ ಹುಷಾರಾಗಿರು, ಮೊದಲು ಸೈಬರ್ ಪೊಲೀಸ್ಗೆ ದೂರು ಕೊಡು.
5: ಪರಿಶೀಲಿಸದೆ ಲಿಂಕ್ ಅನ್ನು ಒತ್ತಿ ಖಾತೆಗೆ ಹಣ ವರ್ಗಾಯಿಸಿ ಸೈಬರ್ ಮೋಸ ಜಾಲದಲ್ಲಿ ಹಣ ಕಳೆದುಕೊಳ್ಳಬೇಡಿ.

ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಅಂತಾರಾಷ್ಟ್ರೀಯ ಆಟದ ದಿನದ ಕುರಿತಾಗಿ ನಾವು ಮಾತನಾಡ್ತಾ ಇದ್ದೀವಿ. ಈ ಒಂದು ದಿನದ ಆಚರಣೆ 2024 June 11 ಜಾರಿಗೆ ಬಂದಿದೆ. ಹಾಗೆಯೇ ಆಟ ಆಡೋದು ಮಕ್ಕಳ ಹಕ್ಕು, ಅದು ಅವ್ರಿಗೆ ಸಿಗಲೇಬೇಕು, ಅವರದನ್ನು ಪಡ್ಕೊಳ್ಳೇಬೇಕು ಅಂತ ಹೇಳಿ ಒಂದು ಲಾಭರಹಿತ ಸಂಸ್ಥೆ ಅಂದರೆ NGO ಅಂತ ಹೇಳ್ತೀವಲ್ಲ, ಆ ಒಂದು ಸಂಸ್ಥೆ ರೈಟ್ ಟು ಪ್ಲೇ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಸಂಸ್ಥೆ ಇದಕ್ಕಾಗಿ ಹೋರಾಟವನ್ನು ಮಾಡುತ್ತೆ. ಹಾಗೆಯೇ ಒಂದು ಜಾಗತಿಕ ಸಂಶೋಧನೆ ಕೂಡ ಈ ವಿಷಯವಾಗಿ ಮಾಡುತ್ತೆ. 36 ದೇಶಗಳಲ್ಲಿ 25,000 ಹೆಚ್ಚು ಮಕ್ಕಳ ಒಂದು ಸಮೀಕ್ಷೆಯನ್ನು ಕೈಗೊಳ್ಳಲಾಗುತ್ತೆ. ಆ ಒಂದು ಸಮೀಕ್ಷೆಯ ಮೂಲಕ ಗೊತ್ತಾಗಿದ್ದು ಏನು ಅಂತ ಹೇಳಿದ್ರೆ, ಆಟದ ಮೂಲಕ ಮಕ್ಕಳು ಜಗತ್ತನ್ನು ಅನ್ವೇಷಿಸ್ತಾರಂತೆ, ಹಾಗೆಯೇ ಅರ್ಥ ಕೂಡ ಮಾಡ್ಕೊಳ್ತಾರಂತೆ. ಇತರರೊಂದಿಗೆ ಸಹಕರಿಸೋದು, ಹಾಗೆ ಸಹಾನುಭೂತಿಯನ್ನು ಹೊಂದೋದು ಹೇಗೆ ಅನ್ನೋದನ್ನು ಕೂಡ ಮಕ್ಕಳು ಕಲಿತಾರೆ ಅಂತ ಹೇಳಲಾಗುತ್ತೆ. ನೋಡಿ, ಆಟದಿಂದ ಎಷ್ಟು ಒಳ್ಳೆಯ ಪ್ರಯೋಜನ ಇದೆ. ಜಗತ್ತನ್ನು ಅನ್ವೇಷಿಸುವಂತಹ ಶಕ್ತಿ ಮಕ್ಕಳಿಗೆ ಆಟದ ಮೂಲಕ ಸಿಗುತ್ತಂತೆ. ಇನ್ಯಾಕಲ್ವಾ, ಪಾಠವೂ ಇರಬೇಕು, ಜೊತೆಗೆ ಆಟವೂ ಕೂಡ ಮಕ್ಕಳಿಗೆ ಪ್ರತಿದಿನವೂ ಇರಲೇಬೇಕು. ಒಂದು ನಿಗದಿತ ಸಮಯದಲ್ಲಿ ಮಕ್ಕಳು ತಮ್ಮನ್ನು ತಾವು ತಮ್ಮ ಸ್ನೇಹಿತರೊಂದಿಗೆ ಆಟವಾಡೋದ್ರ ಮೂಲಕ ಜಗತ್ತನ್ನೇ ಅನ್ವೇಷಿಸುವಂತಹ ಶಕ್ತಿಯನ್ನು ಹೊಂತಾರೆ ಅಂತ ಹೇಳಿ ಈ ಒಂದು ಸಮೀಕ್ಷೆ ತಿಳಿಸುತ್ತೆ.

ಪೊಲೀಸ್ ಮತ್ತು ದಾದಾ ಚಿತ್ರದ ಹಾಡು ಇದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿಯವರು ಹಾಗೆ ಸಂಗಡಿಗರ ಧ್ವನಿಯಲ್ಲಿ ಮೂಡಿ ಬರುತ್ತೆ. ಈಗ ಚಿ ಉದಯಶಂಕರ್ ಅವರ ಪದಗಳಿಗೆ ಬಾಪ್ಪಿ ಲಹರಿಯವರ ಸ್ವರ ಸಂಯೋಜನೆ ಇದೆ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ಮಹಾಭಾರತ ಹೀಗೆನ್ನುತ್ತದೆ: ಮನುಷ್ಯನನ್ನ ಕೆಡಿಸುವ ಮುಖ್ಯ ಪ್ರವೃತ್ತಿ ಕೋಪ. ಕೋಪಿಷ್ಠ ಪಾಪ ಕಾರ್ಯಗಳಲ್ಲಿ ತಾನಾಗಿ ತೊಡಗುತ್ತಾನೆ. ಕಠಿಣ ಮಾತಿನಿಂದ ಪೂಜ್ಯರನ್ನು ಅವಮಾನಿಸುತ್ತಾನೆ. ಕೋಪ ಬಂದವನಿಗೆ ಈ ಮಾತನ್ನ ಹೇಳಬಹುದು, ಈ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನ ಇರುವುದಿಲ್ಲ. ಕೋಪದಲ್ಲಿ ಮನುಷ್ಯ ಒಳ್ಳೆಯವರನ್ನ ಹಿಂಸಿಸುತ್ತಾನೆ, ಕೆಟ್ಟವರನ್ನ ಪೂಜಿಸುತ್ತಾನೆ, ತನ್ನನ್ನೇ ತಾನು ವಿನಾಶಕ್ಕೆ ಒಡ್ಡಿಕೊಳ್ಳುತ್ತಾನೆ. ಆದ್ದರಿಂದ ತಾಳ್ಮೆಯೇ ಮನುಷ್ಯನಿಗೆ ಏಳಿಗೆಗೆ ದಾರಿ.

0: ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಕೇಳುಗರೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಸಮಯ ಆಗಿದೆ 9:37:56. ಮಕ್ಕಳಲ್ಲಿ ಆಟವಾಡುವಂಥದ್ದು ಎಷ್ಟೊಂದು ಮಹತ್ವದ್ದು. ಹಾಗಾಗಿ ಈ ಒಂದು ಜಾಗೃತಿಯನ್ನು ಎಲ್ಲರಲ್ಲೂ ತರಬೇಕು ಅಂತ ಹೇಳಿ ರೈಟ್ ಟು ಪ್ಲೇ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಎನ್ ಜಿ ಒ ಈ ಒಂದು ಹಕ್ಕಿಗಾಗಿ ಬೇಡಿಕೆಯನ್ನು ಇಡುತ್ತೆ. ವಿಶ್ವಸಂಸ್ಥೆ ಈ ಒಂದು ನಿರ್ಣಯವನ್ನು ಅಂಗೀಕಾರ ಕೂಡ ಮಾಡುತ್ತೆ 25th 2024. ಅಂದಿನಿಂದ ಅಂದರೆ 2024 June 11 ಈ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಆಟದ ದಿನವನ್ನಾಗಿ ಆಚರಣೆ ಮಾಡಲಾಗ್ತಾ ಇದೆ. ಹಾಗೆಯೇ ಯಾಕೆ ಈ ದಿನವನ್ನು ಒಂದು ದಿನ ಇದಕ್ಕಾಗಿ ಇಡಬೇಕು ಅಂತ ಹೇಳಿ ಪ್ರಶ್ನೆ ಉಂಟಾಗತ್ತೆ. ಆಗ ಆ ಒಂದು ಸಂಸ್ಥೆ ಏನು ಹೇಳುತ್ತೆ ಅಂತ ಹೇಳಿದ್ರೆ, ದೈಹಿಕ ಮತ್ತು ಭಾವನಾತ್ಮಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಆಟ ಅನ್ನೋದು ಬಹಳನೇ ಮುಖ್ಯ. ಹಾಗೆಯೇ ಇದು ಒತ್ತಡವನ್ನು ಕೂಡ ಕಡಿಮೆ ಮಾಡುತ್ತೆ, ಸಮಾಜದಲ್ಲಿ ಸಂಬಂಧಗಳನ್ನು ಕೂಡ ನಿರ್ಮಿಸುತ್ತೆ. ಹಾಗಾಗಿ ಈ ಒಂದು ಆಟ ಏನಿದೆ ಇದರ ಮಹತ್ವವನ್ನು ನಾವು ಎತ್ತಿ ತೋರಿಸೋದು ತುಂಬಾ ಮುಖ್ಯ. ಹಾಗಾಗಿ ಈ ಒಂದು ಜಾಗೃತಿಯನ್ನು ಎಲ್ಲೆಡೆ ಮೂಡಿಸೋದಕ್ಕೆ ಅಂತ ಹೇಳಿ ಒಂದು ದಿನದ ಅಗತ್ಯ ಇದೆ. ಪ್ರತಿ ವರ್ಷದ ಒಂದು ದಿನ ಒಂದು ಥೀಮ್ನೊಂದಿಗೆ ಈ ಒಂದು ದಿನದ ಆಚರಣೆ ಯಾಗಬೇಕು ಅಂತ ಹೇಳಿ ಅವರು ತಮ್ಮ ಒಂದು ವಾದವನ್ನು ಮುಂದಿಡ್ತಾರೆ. ಆನಂತರ ಈ ಒಂದು ನಿರ್ಣಯವನ್ನು ಕೂಡ ವಿಶ್ವಸಂಸ್ಥೆ ಅಂಗೀಕಾರ ಮಾಡುತ್ತೆ. ಆಮೇಲೆ ಪ್ರತಿ ವರ್ಷ June 11 ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ಆಚರಿಸ್ಕೊಂಡು ಬರಲಾಗ್ತಾ ಇದೆ.

8:45:22 ಟ್ಯೂನ್ ಮಾಡಿ ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಕಾರ್ಯಕ್ರಮ ಇಂದಿನ ವಿಶೇಷ.

ಜೂನ್ 11 ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ಒಂದು ಆಚರಣೆ ವಿಶ್ವಾದ್ಯಂತ ನಡೆಯುತ್ತೆ. ಮಕ್ಕಳ ಆಟವಾಡುವ ಹಕ್ಕನ್ನು ರಕ್ಷಿಸೋದು ಹಾಗೆ ಬೆಂಬಲವನ್ನು ನೀಡೋದು ಈ ಒಂದು ದಿನದ ಆದ್ಯತೆಯಾಗಿದೆ. ಹಾಗೆಯೇ ನಮ್ಮ ಕರ್ನಾಟಕದಲ್ಲೂ ಕೂಡ ವಿಶ್ವಸಂಸ್ಥೆಯ ಘೋಷಣೆಗೆ ಪ್ರತಿಕ್ರಿಯೆಯಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಈ ಒಂದು ದಿನವನ್ನು ಸಕ್ರಿಯವಾಗಿ ಪ್ರಚಾರ ಮಾಡುತ್ತೆ. ಹಾಗೆಯೇ ಸಾಮಾನ್ಯ ಮಕ್ಕಳಷ್ಟೇ ಅಲ್ಲದೆ ಆರೈಕೆ ಸಂಸ್ಥೆಯಲ್ಲಿ ಇರುವಂತಹ ವಿಶೇಷಚೇತನ ಮಕ್ಕಳಿಗೂ ಕೂಡ ಆಟವಾಡಲು ಸಾಧ್ಯವಾಗುವಂತಹ ಹಲವಾರು ಒಂದು ಸುಲಭ ಸಾಧನವನ್ನು ಕೂಡ ಈ ದಿನ ಒದಗಿಸಲಾಗುತ್ತೆ. ಜೊತೆಗೆ ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳು, ಕೆಲಸ ಮಾಡುವ ಮಕ್ಕಳಿಗೆ ಆಟವಾಡುವ ಸಮಯ, ಸ್ಥಳ ಮತ್ತು ಅವಕಾಶವನ್ನು ನೀಡೋದನ್ನು ಖಚಿತಪಡಿಸ್ಕೋಬೇಕು ಅಂತ ಹೇಳಿ ನಿರ್ದಿಷ್ಟ ನಿರ್ದೇಶನವನ್ನು ಕೂಡ ಈ ದಿನ ನೀಡಲಾಗುತ್ತೆ. ಬರೀ ಪೋಷಕರ ಪೋಷಣೆಯಲ್ಲಿ ಇರುವಂತಹ ಮಕ್ಕಳಷ್ಟೇ ಅಲ್ಲದೆ ಆಟವಾಡಲು ಎಲ್ಲ ಮಕ್ಕಳಿಗೂ ಹಕ್ಕಿದೆ. ಶಾಲೆಯಿಂದ ಹೊರಗೆ ಉಳಿದಂತಹ ಮಕ್ಕಳು, ಕೆಲಸ ಮಾಡ್ತಿರುವಂತಹ ಮಕ್ಕಳಿಗೂ ಸಹ ಈ ಒಂದು ಹಕ್ಕು ಇದೆ. ಹಾಗೆ ವಿಶೇಷ ಚೇತನ ಮಕ್ಕಳಿಗೂ ಸಹ ಆಟವಾಡಲು ಸಾಧ್ಯ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹಲವಾರು ಕ್ರಮಗಳನ್ನು ಕೈಗೊಂಡಿದೆ ನಮ್ಮ ಘನ ಸರ್ಕಾರ.

0: ಟಗರು ಚಿತ್ರದ ಹಾಡು ಇದು. ಚರಣ್ ರಾಜ್ ಅವರ ಧ್ವನಿಯಲ್ಲಿದೆ. ಜಯನ್ ಗಾಯಕಿಣಿಯವರ ಸಾಹಿತ್ಯಕ್ಕೆ ಚರಣ್ ರಾಜ್ ಅವರದೇ ಸ್ವರ ಸಂಯೋಜನೆ.
1: ಒಂದು ಕೋಟಿ ಪೂರ ಒಂದು ಕೋಟಿ ಎನ್ನುವ ಕಾವಿ ಕೊಟ್ಟಿದ್ದಾರೆ.

ಲೈಫ್ ಜೊತೆ ಒಂದ್ ಸೆಲ್ಫಿ ಚಿತ್ರದ ಹಾಡು ಕೇಳಿಬಂತು. ಸಂತೋಷ್ ವೆಂಕಿ, ವಾಣಿ ಹರಿಕೃಷ್ಣ ಹಾಗೂ ಇನ್ನಿತರರ ಧ್ವನಿಗಳಲ್ಲಿ ಕವಿರಾಜ್ ಅವರ ಸಾಹಿತ್ಯ ಇತ್ತು. ವಿ ಹರಿಕೃಷ್ಣ ಅವರ ಸ್ವರ ಸಂಯೋಜನೆ ಈ ಹಾಡಿಗಿತ್ತು. ಆತ್ಮೀಯ ಕೇಳುಗರೆ, ಈ ದಿನ ಜೂನ್ 11ನೇ ತಾರೀಕು ಅಂತಾರಾಷ್ಟ್ರೀಯ ಆಟದ ದಿನ. ರೈಟ್ ಟು ಪ್ಲೇ ಇಂಟರ್ನ್ಯಾಷನಲ್ ಅನ್ನುವಂತಹ ಒಂದು ಲಾಭರಹಿತ ಅಂದರೆ ಎನ್ ಜಿ ಒ ಸಂಸ್ಥೆ, ಹಾಗೆ ಇನ್ನಿತರ ಮಕ್ಕಳ ವಕಾಲತ್ತು ಸಂಸ್ಥೆಗಳ ನೇತೃತ್ವದ ಒಂದು ಜಾಗತಿಕ ಅಭಿಯಾನದ ನಂತರ, ನೋಡಿ, ಮಕ್ಕಳಿಗೆ ಆಟವಾಡೋದು ಹಕ್ಕು ಅಂತ ಹೇಳಿ ಒಂದು ಜಾಗತಿಕ ಅಭಿಯಾನವೇ ನಡೆಯುತ್ತೆ. ಈ ಒಂದು ಅಭಿಯಾನದ ನಂತರ ವಿಶ್ವಸಂಸ್ಥೆ ಜೂನ್ 11ನೇ ತಾರೀಖನ್ನು ಅಂತಾರಾಷ್ಟ್ರೀಯ ಆಟದ ದಿನ ಅಂತ ಹೇಳಿ ಅಧಿಕೃತವಾಗಿ ಘೋಷಣೆಯನ್ನು ಮಾಡುತ್ತೆ. ಒಟ್ಟಿನಲ್ಲಿ ಪ್ರತಿಯೊಂದು ಮಗುವಿನ ಕಲಿಕೆ, ಅಭಿವೃದ್ಧಿ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ನಿರ್ಣಾಯಕವಾಗುವಂತಹ ಆಟವಾಡುವ ಹಕ್ಕು ಪ್ರತಿಯೊಂದು ಮಕ್ಕಳಿಗೂ ಇದೆ ಅನ್ನುವಂಥದ್ದನ್ನು ಖಚಿತಪಡಿಸುವಂಥದ್ದು ಈ ಒಂದು ದಿನದ ಆಚರಣೆಯ ಗುರಿಯಾಗಿದೆ. ಜೂನ್ 11ನೇ ತಾರೀಕು ಅಂತಾರಾಷ್ಟ್ರೀಯ ಆಟದ

ಈ ಕುರಿತಾಗಿ ಒಂದಷ್ಟು ಮಾತುಗಳು, ಜೊತೆ ಜೊತೆಗೆ ಚಂದದ ಹಾಡುಗಳ ಒಂದು ಯಾನದೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆರೋಗ್ಯ ಇಲಾಖೆಯಲ್ಲಿ ಖಾಲಿ ಇರುವ 1290 ವೈದ್ಯರ ಕೊರತೆ ನೀಗಿಸಲು ಕ್ರಮ ವಹಿಸಲಾಗಿದ್ದು, ಶೀಘ್ರ 200 ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಲಾಗುವುದು. 1000 ವೈದ್ಯರನ್ನು ಗುತ್ತಿಗೆ ಆಧಾರದಲ್ಲಿ ನಿಯೋಜಿಸಲಾಗುವುದು ಎಂದು ಆರೋಗ್ಯ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮಾದಕ ವಸ್ತುಗಳ ಮಾರಾಟ ಹಾಗೂ ಸೈಬರ್ ಅಪರಾಧಗಳಿಗೆ ಕಡಿವಾಣ ಹಾಕಲು ಹೊಸ ಕಾರ್ಯವಿಧಾನದ ಕುರಿತು ನೀಲನಕ್ಷೆ ಸಿದ್ದಪಡಿಸುವಂತೆ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ರಾಜ್ಯ ಕೈಗಾರಿಕಾ ಪ್ರದೇಶಾಭಿವೃದ್ದಿ ಮಂಡಳಿಯಿಂದ ನಡೆಯುವ ಭೂಸ್ವಾಧೀನ ಮತ್ತು ನಿವೇಶನ ಮಂಜೂರು ಸೇರಿ ಪ್ರತಿಯೊಂದು ಪ್ರಕ್ರಿಯೆಯನ್ನು ಡಿಜಿಟಲ್ ರೂಪದಲ್ಲಿ ನಡೆಸಲಾಗುವುದು. ಈ ನಿಟ್ಟಿನಲ್ಲಿ 100 ದಿನಗಳಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. 60 ವರ್ಷಗಳ ವಜ್ರ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿರುವ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯ ಈ ವರ್ಷದ ಕೃಷಿ ಮೇಳವನ್ನು ಅತ್ಯಂತ ವಿಭಿನ್ನವಾಗಿ ಆಯೋಜಿಸಲು ಸಜ್ಜಾಗುತ್ತಿದೆ. 2026 ಅಕ್ಟೋಬರ್ 15-18 4 ದಿನಗಳ ಕಾಲ ಜಿಕೆವಿಕೆ ಆವರಣದಲ್ಲಿ ಈ ಬೃಹತ್ ಕೃಷಿ ಮೇಳ ನಡೆಯಲಿದೆ. ಇಂದು ಮಹಾನ್ ಕ್ರಾಂತಿಕಾರಿ ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರ ಜನ್ಮ ಜಯಂತಿ. ಈ ಹಿನ್ನೆಲೆಯಲ್ಲಿ ಅವರಿಗೆ ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಗೌರವ ನಮನ ಸಲ್ಲಿಸಿದ್ದಾರೆ. ಪಂಡಿತ್ ರಾಮ್ ಪ್ರಸಾದ್ ಬಿಸ್ಮಿಲ್ ಅವರು ಭಾರತದ ಸ್ವಾತಂತ್ರ್ಯಕ್ಕಾಗಿ ತಮ್ಮ ಸರ್ವಸ್ವವನ್ನು ಮುಡುಪಾಗಿಟ್ಟಿದ್ದರು. ಧೈರ್ಯಶಾಲಿ ಕ್ರಮಗಳ ಮೂಲಕ ಸ್ವಾತಂತ್ರ್ಯ ಚಳವಳಿಗೆ ಹೊಸ ಶಕ್ತಿ ತುಂಬಿದ ಪ್ರಮುಖ ವ್ಯಕ್ತಿಗಳಲ್ಲಿ ಒಬ್ಬರಾಗಿದ್ದರು ಎಂದು ಹೇಳಿದ್ದಾರೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024-25

ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಮುಂದಿನ 5 ದಿನಗಳ ಕಾಲ ಕರಾವಳಿ ಕರ್ನಾಟಕ ಸೇರಿದಂತೆ ರಾಜ್ಯದ ಹಲವೆಡೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

ನಮಸ್ಕಾರ, ನಾನು ನಿಮ್ ಜಗ್ಗೇಶ್ ಮಾತಾಡ್ತಾ ಇದ್ದೀನಿ. ನನ್ನ ನೆಚ್ಚಿನ ವಾಹಿನಿ ಅಂದ್ರೆ ಅದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ನಾನು ನಿತ್ಯ ನಿರಂತರ ಕೇಳುವಂತದ್ದು ನೀವು ಕೇಳ್ತೀರಿ. ಅತ್ಯುತ್ತಮವಾದಂತಹ ಕಾರ್ಯಕ್ರಮಗಳನ್ನ, ಹಾಡುಗಳನ್ನ, ಮಾಹಿತಿಗಳನ್ನ ರವಾನೆ ಮಾಡುವಂತ ಅದ್ಭುತವಾದಂತಹ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನೀವು ಕೇಳಿ ನಾನು ಕೇಳ್ತಾ ಇದ್ದೀನಿ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. 10:04:38 ಸಮಯ ಇದು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಸಮಯ. ಆತ್ಮೀಯ ಕೇಳುಗರೆಲ್ಲರಿಗೂ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಈ ದಿನ ಹಾಡುಗಳ ಜೊತೆ ಅಷ್ಟೇ ಅಲ್ಲ, ಒಂದಷ್ಟು ಆಟಗಳ ಜೊತೆ ಕೂಡ ನಿಮ್ಮ ಜೊತೆಯಾಗ್ತಾ ಇದ್ದೀನಿ. ಒಂದಷ್ಟು ಆಟಗಳನ್ನು ಆಡೋಣ ಓಲ್ಡ್ ಈಸ್ ಗೋಲ್ಡ್ನಲ್ಲಿ. ಅಂತಾರಾಷ್ಟ್ರೀಯ ಆಟದ ದಿನ ಬೇರೆ ಈ ದಿನ. ಆಟ ಅಂದರೆ ಯಾರಿಗೆ ಇಷ್ಟ ಆಗೋದಿಲ್ಲ ಹೇಳಿ ಅಲ್ವಾ? ನಮ್ಮ ಕೇಳುಗರು ಸಹ ತುಂಬ ಉತ್ಸಾಹದಿಂದ ಆಟಗಳಲ್ಲಿ ಪಾಲ್ಗೊಳ್ತೀರಾ ಅಂತ ಹೇಳಿ ನನ್ನ ಭಾವನೆ. ಖಂಡಿತವಾಗಿಯೂ ಭಾಗವಹಿಸ್ತೀರಾ ತಾನೆ? ಏನಿದು ನೀವಲ್ಲಿ ನಾವಿಲ್ಲಿ ಹೇಗೆ ಆಟ ಆಡೋದು ಅಂತಿದ್ದೀರಾ? ಏನಿಲ್ಲ, ನಿಮ್ಮ ಸಂದೇಶಗಳ ಮೂಲಕ ಕಳಿಸಿ. ಎಷ್ಟೊಂದು ಆಟಗಳಾಡ್ತಾ ಇದ್ವಿ ಅಲ್ವಾ ನಮ್ಮ ಬಾಲ್ಯದ ದಿನಗಳಲ್ಲಿ, ತರಹೇವಾರಿ ಆಟಗಳು. ಒಂದೇ ಸಾರಿ ಸ್ಕೂಲಿಂದ ಬಂದಮೇಲೆ ಆ ಒಂದು ಚೀಲವನ್ನು ಎಲ್ಲೋ ಒಂದು ಕಡೆ ಹಾಕಿ ಹೊರಗಡೆ ಹೋಗ್ಬಿಟ್ವಿ ಅಂದರೆ ನಮ್ಮದೇ ಒಂದು ಆಟಗಳ ಲೋಕದಲ್ಲಿ ಮುಳುಗಿ ಹೋಗ್ತಾ ಇದ್ವಿ. ಟ್ಯೂಷನಿಗೆ ಹೋಗಬೇಕು, ಆ ಕ್ಲಾಸಿಗೆ ಹೋಗಬೇಕು, ಈ ಕ್ಲಾಸಿಗೆ ಹೋಗಬೇಕು ಅನ್ನುವಂತಹ ಒಂದು ಧಾವಂತ ಇರ್ತಾ ಇರಲಿಲ್ಲ. ಹಾಗೆ ಒಂದು ಪೋಷಕರ ಒತ್ತಡ ಕೂಡ ಇರ್ತಾ ಇರಲಿಲ್ಲ. ನಮ್ಮದೇ ಒಂದು ಲೋಕದಲ್ಲಿ ನಾವು ವಿಹಾರ ಮಾಡ್ತಾ ಇದ್ವಿ ಅಲ್ವಾ? ಕಣ್ಣಾಮುಚ್ಚಾಲೆ ಆಟ, ಓಡೋ ಆಟ, ಲಗೋರಿ ಆಟ, ಚಿನ್ನಿದಾಂಡು ಆಟ, ಗೋಲಿ ಆಟ, ಅಬ್ಬ ಎಷ್ಟೊಂದೆಲ್ಲ ಆಟಗಳು. ಆ ಎಲ್ಲ ಆಟಗಳನ್ನು ನೆನಪಿಸ್ಕೊಳ್ತಾ ಸಾಗತ್ತೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ನೀವು ಕೂಡ ಯಾವೆಲ್ಲ ಆಟಗಳನ್ನು ಆ ಸಮಯದಲ್ಲಿ ಆಡ್ತಾ ಇದ್ರಿ, ಹೌದು ನಿಮ್ಮ ನೆನಪಿನಾಳಕ್ಕೆ ಇಳಿದು ಅವೆಲ್ಲವನ್ನು ಒಮ್ಮೆಲೆ ನಿಮ್ಮ ಮನಸ್ಸಿಗೆ ತಂದುಕೊಂಡು ಆ ಆಟಗಳ ಒಂದು ರೀತಿ ಹೇಗಿರ್ತಾ ಇತ್ತು, ಯಾವ ರೀತಿ ಖುಷಿಯನ್ನು ನೀವು ಅನುಭವಿಸ್ತಾ ಇದ್ರಿ, ಆ ಎಲ್ಲವನ್ನು ಕೂಡ ನಮಗೆ ವಾಟ್ಸಪ್ ಮೂಲಕ ಬರೆದು ಕಳಿಸಿ. 9:08:03:09:12. ಹೌದು, ಈ ದಿನದ ಆಟ ನೆನಪಿನ ಆಟ ಕೂಡ. ಹೌದು, ನಿಮ್ಮ ಬಾಲ್ಯದ ನೆನಪಿನಲ್ಲಿ ಇರುವಂತಹ ಒಂದಷ್ಟು ಚಂದದ ಆಟಗಳ ಬಗ್ಗೆ ಮಾತನಾಡ್ತಾ ಸಾಗೋಣ. ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ವಿವಿಧ ಭಾರತೀಯ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ.

ಅವರಿಗೆ ಗೊತ್ತಾಗದೇ ಇರೋ ಹಾಗೆ ಬಚ್ಚಿಟ್ಕೊಂಡಂಥವರು ಓಡ್ ಬಂದು ಅವರು ಯಾವ ಸ್ಥಳದಿಂದ ಪ್ರಾರಂಭ ಮಾಡಿರ್ತಾರೆ ನೋಡಿ, ಆ ಜಾಗದಲ್ಲಿ ಬಂದು ನಿಂತು ಆ ಗೋಡೆನ ಮುಟ್ಬಿಟ್ರೆ, ಆ ಗೋಡೆನೋ ಮರನೋ ಏನೋ ಒಂದು, ಹಾಗೆ ಹಿರಿಯರು ಯಾರಾದರೂ ಸೇರ್ಕೊಂಡಿದ್ರು ಅಂತ ಹೇಳಿದ್ರೆ ಅವರು ಕೂತು ಕಣ್ಣನ್ನು ಮುಚ್ಚಿರ್ತಾರೆ. ಆ ಅವರನ್ನು ಮುಟ್ಬಿಟ್ರೆ ಅಲ್ಲಿಗೆ ಮತ್ತೆ ಔಟು, ಮತ್ತೆ ಯಾರು ಕಣ್ಣು ಮುಚ್ಚಿರ್ತಾರೆ ಅವರೇ ಮತ್ತೊಮ್ಮೆ ಮುಚ್ಕೋಬೇಕು ಅಂತ ಹೇಳಿ, ಇಲ್ವಾ ಅವರು ಕಣ್ಣು ಹಿಡಿದ್ಬಿಟ್ರ ಅವ್ರು ಔಟು ಅಂತ ಹೇಳಿ ಮುಂದಿನ ಒಂದು ಕಣ್ಣು ಮುಚ್ಕೊಳ್ಳುವಂತಹ ಸರದಿ ಆ ಹುಡುಗ ಅಥವಾ ಹುಡುಗಿದಾಗಿರುತ್ತೆ. ಎಷ್ಟೊಂದು ಚೆನ್ನಾಗಿರ್ತಿತ್ತಲ್ವಾ ಇದು, ಅದರಲ್ಲೂ ಏನೋ ಒಂದು ಸಂತೋಷ. ಹೌದು, ನಾವು ಯಾರಿಗೂ ಸಿಗಬಾರ್ದು ಅಂತ ಹೇಳಿ ಹಾಗೆ ಮೊದಲೇ ಹೋಗಿ ನಾನು ಮುಟ್ಬಿಟ್ಟು ಮತ್ತೆ ಅವನನ್ನು ಇನ್ನೊಂದ್ಸಲಿ ಔಟ್ ಮಾಡಬೇಕು ಅಂತ ಹೇಳಿ ಓಡುವಂಥದ್ದು ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ. ಹಾಗೆ ಜೂಟ್ ಮೂಡ್ಸಾಟ, ಒಬ್ರು ಔಟ್ ಆಗಿರ್ತಾರೆ ಆನಂತರ ಓಡಿಸ್ಕೊಂಡು ಹೋಗೋದು. ಮುಂಚೆಲ್ಲ ಕಂಟಿನ್ಯೂಸ್ ಆಗಿ ಓಡೋದಿರ್ತಾ ಇತ್ತು, ಹಾಗೆ ಮಧ್ಯದಲ್ಲಿ ಏನಾದರೂ ಸುಸ್ತಾದರೆ ಲಾಕ್ ಅಂತ ಹೇಳಿ ಕೂತ್ಕೊಂಡು ಬಿಡೋದು, ಅಂದರೆ ನನಗೆ ಸುಸ್ತಾಯಿತು ಅಂತ ಹೇಳಿ ಆ ಲಾಕ್ ಆದವ್ರನ್ನ ಮತ್ತೊಬ್ಬರು ಬಂದುಬಿಟ್ಟು ಓಡಿ ಕೀ ಕೊಟ್ಟು ತೆಗೆಯೋದು ಅಂತ ಹೇಳಿ, ಈ ರೀತಿ ಎಷ್ಟೊಂದು ಆಟಗಳು ಇರ್ತಾ ಇತ್ತು ಅಲ್ವಾ. ಹಾಗೆ ನಮ್ಮ ಕೇಳುಗರಾದ ನಾಗರಾಜ್ ಕೊಡೇಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನಾವಂತೂ ಚಿಕ್ಕವರಿದ್ದಾಗ ತುಂಬ ಆಟಗಳನ್ನು ಆಡಿದ್ದೀವಿ, ಅದರಲ್ಲಿ ಒಂದು ಆಟವನ್ನು ಮಾತ್ರ ಇಲ್ಲಿ ನಾನು ವಿವರಿಸಿದ್ದೀನಿ. ಪೇಟೆಯಲ್ಲಿ ಬೆಂಕಿ ಖಾಲಿ ಪುಟ್ಟಣಗಳನ್ನು ಆರಿಸ್ಕೊಂಡು ತರ್ತಾ ಇದ್ವಿ, ಅದರ ಮೇಲ್ಭಾಗವನ್ನು ತೆಗೆದು ಸುಂದರ ಚಿತ್ರಗಳಿಗೆ 100 ನೋಟು, ಅದಕ್ಕಿಂತ ಕಡಿಮೆ ಇದ್ದದಕ್ಕೆ 50 ನೋಟು, ಕಳಪೆ ಚಿತ್ರಕ್ಕೆ 1 ನೋಟು, 4-5 ಗೆಳೆಯರು ಕೂಡಿ ಆಡ್ತಾ ಇದ್ವಿ. ಯಾರ ಹತ್ತಿರ ಹೆಚ್ಚು ರೂಪಾಯಿಗಳ ಬೆಂಕಿ ಪುಟ್ಟಣದ ಮುಖ ಚಿತ್ರ ಇರುತ್ತೋ ಅವ್ರು ಗೆದ್ದ ಹಾಗೆ ಅಂತ ಹೇಳಿ ಸಂತೋಷವನ್ನು ಪಡ್ತಾ ಇದ್ವಿ ಅಂತ ಹೇಳಿ, ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆಯೇ ಆಗೆಲ್ಲ ಈ ಮತ್ತೊಂದು ಆಟ, ಈ ಸಿಗರೇಟ್ ಪ್ಯಾಕ್ಗಳು ಬರ್ತಾ ಇತ್ತು. ಹೌದು, ಸಿಗರೇಟ್ ಅನ್ನೋದು ಆರೋಗ್ಯಕ್ಕೆ ಬಹಳನೇ ಕೆಟ್ಟದ್ದು, ಆದರೆ ಆ ಸಮಯದಲ್ಲಿ ಎಲ್ಲೋ ಅಂಗಡಿಗಳ ಹತ್ರ ಹೋಗಿ ಆ ಪ್ಯಾಕೆಟ್ಗಳನ್ನು ತೊಗೊಂಡ್ಬಂದು ಅದನ್ನು ಚೌಕಾಕಾರವಾಗಿ ಕಟ್ಟಿ ಒಂದರ ಮೇಲೊಂದು ಜೋಡಿಸಿ ಕಲ್ಲಲ್ಲಿ ಹೊಡೆಯೋದು, ಒಂದು ರೌಂಡ್ ಹಾಕಿ ಅದರ ಮಧ್ಯೆ ಇಟ್ಟು ಕಲ್ಲಲ್ಲಿ ದೂರದಿಂದ ಹೊಡೆಯೋದು, ಯಾವುದು ಹೊರಗಡೆ ಹೆಚ್ಚು ಬರುತ್ತೋ ಆ ಎಲ್ಲವೂ ಕೂಡ ಗೆದ್ದವರ ಪಾಲಿಗೆ ಅನ್ನೋದು ಆಗ್ತಾ ಇತ್ತು. ಯಾರ ಬಳಿ ಹೆಚ್ಚು ಆ ರೀತಿಯ ಒಂದು ಕಾರ್ಡ್ಗಳು ಇರ್ತಾ ಇತ್ತು ಅವ್ರು ಗೆದ್ದರು ಅನ್ನುವಂಥದ್ದು ಕೂಡ ಒಂದು ಆಟದಲ್ಲಿ ಇರ್ತಾ ಇತ್ತು. ಹಾಗೆಯೇ ಗಿಲ್ಲಿ ದಾಂಡು ಆಟ ಆಡ್ತಾ ಇದ್ವಿ. ಗಿಲ್ಲಿಯನ್ನು ಹೊಡೆದಾಗ ಎಷ್ಟೋ ಬಾರಿ ಕೆಲವರ ಹಣೆಗೆ ಬೀಳ್ತಾ ಇತ್ತು, ಅಲ್ಲಿ ಇಲ್ಲಿ ಬಿದ್ದು ಏಟು ಕೂಡ ಆಗ್ತಾ ಇತ್ತು, ಆದರೆ ಆ ಏಟುಗಳು ನಮ್ಮ ಲೆಕ್ಕಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಅನುಷಾ ಅವರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ನನ್ನ ಬಾಲ್ಯದ ಆಟ ಹುಡುಗಾಟ ಇನ್ನೂ ಕೂಡ ಮಾಸಿಲ್ಲ, ಸಮಯ ಸಿಕ್ಕರೆ ಈಗಲೂ ಕೂಡ ಆಡೋ ಆಸೆ ಅಂತ ಹೇಳಿ. ಹೌದಲ್ವಾ ನೋಡಿ, ಆಗೆಲ್ಲ ನಾವು ಯಾವುದೇ ಖರ್ಚಿಲ್ಲದೆ ಮನೆ ಸುತ್ತಮುತ್ತ ಆಡ್ತಾ ಇದ್ವಿ, ಆದರೆ ಈಗೆಲ್ಲ ಅಂಥ ಆಟಗಳನ್ನು ಆಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತ ಹೇಳಿ ಸಮಯ ಮಾಡಿಕೊಂಡು ಊರ ಹೊರಗಡೆ ಇರುವಂತಹ ಯಾವುದೋ ರೆಸಾರ್ಟೋ ಎಲ್ಲೋ ಹೋಗ್ತೀವಿ, ಅಲ್ಲಿ ಅಲ್ಲೆಲ್ಲ ಆ ಆಟ ಆಡಿಸ್ತಾರಂತೆ ಈ ಆಟ ಆಡಿಸ್ತಾರಂತೆ ಅಂತ ಹೇಳಿ ಯೋಚನೆ ಮಾಡಿಕೊಂಡು ದುಡ್ಡು ಕೊಟ್ಟು ಹೋಗಿ ಅಲ್ಲಿ ಈಗ ಇಂತಹ ಆಟಗಳನ್ನು ಆಡುವಂತಹ ಪರಿಸ್ಥಿತಿ ನಮಗೆ ನಾವು ತಗೊಂಡ್ಬಿಟ್ಟಿದ್ದೀವಿ, ತಂದ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ. ಹಾಗೆಯೇ ನಾಗರಾಜ್ ಕೊಡೇಕಲ್ ಗಂಗಾವತಿಯವ್ರದ ಸಂದೇಶವನ್ನು ನೀವು ಕೇಳಿದ್ರಿ, ಅವರು ಬೆಂಕಿ ಪೊಟ್ಟಣದ ಆಟವನ್ನು ಆಡ್ತಾ ಇದ್ರು ಅಂತ ಹೇಳಿ. ಅದೇ ರೀತಿ ಬಳೆ ಚೂರಿನ ಆಟ, ಅವಾಗೆಲ್ಲ ಗಾಜಿನ ಬಳೆಗಳು ತುಂಬ ಇರ್ತಾ ಇತ್ತು, ಯಾವುದೋ ಬಳೆ ಶಾಪ್ ಹತ್ರನೋ ಅಥವಾ ಎಲ್ಲೋ ಮನೆ ಹತ್ರ ಇರುವಂತಹ ಈ ಬಳೆ ಮಾರೋರ ಬಳಿ ಹೋಗಿ ಒಂದಷ್ಟು ಬಳೆಯ ಬಣ್ಣ ಬಣ್ಣದ ಬಳೆಯ ಚೂರುಗಳನ್ನು ತೊಗೊಂಡ್ಬಂದು ಆಡ್ತಾ ಇದ್ದದ್ದು, ಅದನ್ನು ಒಟ್ಟಾಗಿ ಕೈಯಲ್ಲಿ ಇಟ್ಕೊಂಡು ಮೇಲೆ ಎಗರಿಸಿ ಕೈ ಮೇಲೆ ಹಾಕ್ಕೊಳ್ಳುವಂಥದ್ದು, ಕೈಯ ಮೇಲ್ಭಾಗ ಹಸ್ತದ ಮೇಲ್ಭಾಗಕ್ಕೆ ಹಾಕುವಂಥದ್ದು, ಎಲ್ಲವನ್ನು ಅವರು ಹೇಳ್ತಾರೆ ಇಂಥದ್ದೇ ಬಳೆನ ನೀವು ಹಿಡಿಯಬೇಕು ಅಂತ ಹೇಳಿ. ಮತ್ತೊಬ್ಬ ಆಟಗಾರ, ಇಬ್ಬರು ಆಡುವಂಥ ಆಟ ಇದು, ಅದನ್ನು ಎಲ್ಲವನ್ನು ಬೀಳಿಸಿ ಅವರು ಹೇಳಿದಂತಹ ಬಳೆಯ ಚೂರನ್ನು ಎರಡು ಬೆರಳುಗಳ ಮಧ್ಯದಲ್ಲಿ ಹಿಡಿದು ತೋರಿಸುವಂಥದ್ದು, ಹಾಗೆ ಮಾಡಿದಾಗ ಅವರು ಗೆದ್ದರು ಅಂತ ಹೇಳಿ. ಆ ರೀತಿ ಹೆಚ್ಚು ಬಳೆಯ ಚೂರುಗಳನ್ನು ಯಾರು ಸಂಗ್ರಹ ಮಾಡ್ತಾರೋ ಅವ್ರು ಗೆದ್ದರು ಅನ್ನುವಂಥದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಆಟಗಳೆಲ್ಲ. ಈ ಆಟ ಎಲ್ಲ ಈಗ ಎಲ್ಲಿ ಹೋಯಿತು ಅಂತ ಹೇಳಿ ಅನಿಸುತ್ತೆ. ನೀವೇ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ, ನಮ್ಮ ಮಕ್ಕಳು ಈ ಎಲ್ಲ ಆಟಗಳನ್ನು ಆಡ್ತಾ ಇದ್ದಾರಾ, ಆಡುವಂತಹ ಒಂದು ವಾತಾವರಣ ಅವ್ರಿಗೆ ಇದೆಯಾ ಅನ್ನುವಂಥದ್ದು ಪೋಷಕರಾಗಿ ನಾವೆಲ್ಲರೂ ಕೂಡ ಯೋಚನೆ ಮಾಡುವಂತಹ ವಿಷಯ. ಹೀಗೆ ಮುಂದುವರಿಯುತ್ತೆ. ಹೌದು, ನಿಮ್ಮ ಬಾಲ್ಯದ ಆಟಗಳ ಕುರಿತಾಗಿ ನೆನಪು ಮಾಡಿಕೊಂಡು, ವಿಶೇಷ ಆಟಗಳ ಕುರಿತಾಗಿ ನೆನಪು ಮಾಡಿಕೊಂಡು ನಮ್ಮ ಜೊತೆ ಹಂಚಿಕೊಳ್ಳಿ. ನಮ್ಮ ವಾಟ್ಸಪ್ ಸಂಖ್ಯೆ 9483010209. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಆಟ ಸಾಕ್ತಾ ಇದೆ ಇಂದು ಅಂತಾರಾಷ್ಟ್ರೀಯ ಆಟದ ದಿನದ ವಿಶೇಷವಾಗಿ.

ಹಬ್ಬ ಹುಡುಗಿ ಚಿತ್ರದ ಗೀತೆಯನ್ನ ಕೇಳಿದ್ರಲ್ಲ, ಎಷ್ಟು ಚೆನ್ನಾಗಿತ್ತು ಅಲ್ವಾ? ಆಗಿನ ಸಮಯದಲ್ಲಿ ಮಕ್ಕಳೆಲ್ಲ ಯಾವ್ಯಾವ ಆಟಗಳು ಆಡ್ತಾ ಇದ್ರು ಅನ್ನುವಂಥದ್ದು ನಮ್ಮ ಕಣ್ಮುಂದೆ ಬಂದು ಹೋಯ್ತು ಈ ಒಂದು ಹಾಡನ್ನ ಕೇಳೋ ಮೂಲಕ. ಮೋಹನ್ ಕುಮಾರಿ ಮತ್ತು ಸಂಗಡಿಗರು ಈ ಹಾಡನ್ನ ಹಾಡಿದ್ರು. ಹೆಚ್ಲನ್ ಸಿಂಹ ಅವರ ಸಾಹಿತ್ಯ, ಪಿ ಕಾಳಿಂಗರಾವ್ ಅವರ ಒಂದು ಸ್ವರ ಸಂಯೋಜನೆ ಈ ಒಂದು ಹಾಡಿಗಿತ್ತು. ನಮ್ಮ ಕೇಳುಗರ ಸ್ಪಂದನೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ನೋಡಿ, ಆಟ ಅಂದ್ರೇ ಎಲ್ರಿಗೂ ಖುಷಿ ತರುವಂಥದ್ದು. ಅದರಲ್ಲೂ ನಾವು ಬಾಲ್ಯದಲ್ಲಿ ಆಡ್ತಾ ಇದ್ದಂತಹ ಆಟಗಳು, ನಾವೆಲ್ಲ ಎಂತೆಂಥ ಆಟ ಆಡ್ತಾ ಇದ್ವಿ ಗೊತ್ತಾ? ಈಗೇನಪ್ಪ, ನೀವು ಬರೀ ಮೊಬೈಲ್ ಹಿಡ್ಕೊಂಡು ಕೂತ್ಬಿಡ್ತೀರಾ ಅನ್ನುವಂಥದ್ದನ್ನು ನಾವು ಪ್ರತಿ ಮನೆಗಳಲ್ಲಿ ಕೇಳಿರುವಂಥದ್ದು. ನಮ್ಮ ಕೇಳುಗರು ಯಾರು, ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿಯ ಎ ವಿ ರಾಜು ಅವ್ರು ಹೇಳ್ತಾ ಇದ್ದಾರೆ, ಆಟ ಅಂದ್ರೇ ನಮ್ಮ ಬಾಲ್ಯ ದಿನಗಳು ಬಿಡಿ, ಅದನ್ನು ಬಿಟ್ಟರೆ ಇಲ್ಲ. ಚಿನ್ನಿದಾಂಡ್ ಆಡ್ತಾ ಇದ್ವಿ, ಮರಕೋತಿ ಆಡ್ತಾ ಇದ್ವಿ, ಚೆಂಡಿನ ಆಟ, ಹಗ್ಗದಾಟ, ಕುಂಟಾಟ, ಮುಟ್ಟಾಟ, ಲಗೋರಿ, ಪತ್ತದ ಮಣಿ, ಗೋಲಿ ಆಟ, ಕಳ್ಳ ಪೊಲೀಸ್ ಆಟ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ಎಷ್ಟೆಲ್ಲ ಆಟಗಳು ನೋಡಿ, ಈ ಒಳಾಂಗಣ ಆಟ, ಹೊರಾಂಗಣ ಆಟ ಎಲ್ಲವೂ ಕೂಡ ಚಂದ ಚಂದದ ಆಟಗಳು. ಆಗ ಮನೋರಂಜನೆಗೆ ಬಹಳಷ್ಟು, ಈಗಿರೋ ಅಷ್ಟು ಮಾಧ್ಯಮಗಳು ಇರಲಿಲ್ಲ. ಈಗಂದರೆ ಕೈಯಲ್ಲಿ ಮೊಬೈಲ್ ಇದ್ಬಿಟ್ರೆ ಸಾಕು, ಎಲ್ಲವೂ ಅದರಲ್ಲೇ ಇದೆ ಅನ್ನುವಂಥದ್ದು. ಆಟಗಳನ್ನು ಕೂಡ ಅದರಲ್ಲೇ ಆಡುವಂಥದ್ದು ಕೂಡ ಏನು, ಖಂಡಿತವಾಗಿಯೂ ಅದರಲ್ಲೇ ಆಡೋದನ್ನು ನಾವು ಕಂಡಿರ್ತೀವಿ. ಆ ಸಮಯದಲ್ಲೆಲ್ಲ ಎಷ್ಟೊಂದು ಆಟ, ಮಕ್ಕಳೆಲ್ಲ ಒಟ್ಟಿಗೆ ಸೇರ್ಕೊಂಡು

ಅಂದ್ಬಿಟ್ರೆ, ಅದರಲ್ಲೂ ಈ ರಜದ ಸಮಯದಲ್ಲಿ ಈ ಅತ್ತೆ ಮಕ್ಕಳು ಅಜ್ಜಿ ಅಜ್ಜಿ ಮನೆಗೆ ಎಲ್ಲರೂ ಅಂದರೆ ಕಸಿನ್ಸ್ ಎಲ್ಲ ಒಟ್ಟಿಗೆ ಸೇರಿದಾಗ ಎಷ್ಟೊಂದೆಲ್ಲ ಆಟ, ಹಾಗೆ ಪೋಷಕರನ್ನು ದೊಡ್ಡವರನ್ನು ಕೂಡ ಜೊತೆಯಲ್ಲಿ ತೊಡಗಿಸ್ಕೊಂಡು ಆಟಗಳನ್ನು ಆಡ್ತಾ ಇದ್ದದ್ದು ಉಂಟು. ಅಂಥದ್ರಲ್ಲಿ ಒಂದು ಆಟ ಅಂತ ಹೇಳಿದ್ರೆ ಕಳ್ಳ ಪೊಲೀಸ್ ಆಟ, ಅಂದರೆ ಈ ಒಳಾಂಗಣದಲ್ಲಿ ಆಡುವಂತಹ ಆಟ. ಒಂದು ಚೀಟಿಯಲ್ಲಿ ಎಲ್ಲ ಹೆಸರುಗಳನ್ನು ಬರೆಯೋದು, ಅಂದರೆ ರಾಜ ರಾಣಿ ಕಳ್ಳ ಪೊಲೀಸ್ ಮಂತ್ರಿ ಸೇನಾಧಿಪತಿ ರಾಜನರ್ತಕಿ ಎಷ್ಟು ಜನ ಆಟದಲ್ಲಿ ಇರ್ತಾರೋ ಅಷ್ಟು ಪೇಪರ್ಗಳನ್ನು ಮಾಡಿಕೊಂಡು ಒಂದೊಂದನ್ನು ಬರ್ಕೊಂಡು ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಅಂಕಗಳನ್ನು ಕೊಡ್ತಾ ಹೋಗೋದು. ರಾಜ ಅಂದರೆ 1000, ರಾಣಿ ಅಂದರೆ 900, ಎಲ್ಲ ಮಾಡಿ ಕೊನೆಗೆ ಪೊಲೀಸ್ಗೆ 100, ಕಳ್ಳನಿಗೆ 0, ಎಲ್ಲವನ್ನು ಒಟ್ಟಿಗೆ ಪೇಪರನ್ನು ಮಡಚಿ ಕಾಣದೇ ಇರೋ ಹಾಗೆ ಎಲ್ಲರೂ ಸುತ್ತ ಕೂತ್ಕೊಂಡು ಮಧ್ಯದಲ್ಲಿ ಅಷ್ಟು ಚೀಟಿಗಳನ್ನು ಎಗರಿಸೋದು. ಒಬ್ಬೊಬ್ಬರು ಒಂದೊಂದು ಚೀಟಿನ ತೊಗೋಬೇಕು. ಯಾವ ಚೀಟಿ ಅವರ ಪಾಲಾಗಿರುತ್ತೋ ಅದರಲ್ಲಿ ಇದ್ದಂತಹ ಅಂಕೆಗಳು ಅವರ ಪಾಲಿಗೆ ಆಗ್ತಾ ಇತ್ತು. ಯಾರಾದರಿಗೂ ಪೊಲೀಸ್ ಅನ್ನುವಂತಹ ಒಂದು ಚೀಟಿ ಸಿಕ್ಬಿಟ್ರೆ ಅವರು ಆ ಗುಂಪಿನಲ್ಲಿ ಯಾರದೋ ಒಬ್ಬರದ್ದು ಕಳ್ಳನ ಚೀಟಿ ಇರುತ್ತೆ, ಆ ಕಳ್ಳನನ್ನು ಹುಡುಕ್ಬೇಕು. ಎಷ್ಟೊಂದು ಖುಷಿ ಕೊಡ್ತಿತ್ತು ಈ ಆಟ ಅಂತ ಹೇಳಿದ್ರೆ, ಆ ಪೊಲೀಸ್ ಆದವನಿಗೆ ಅಯ್ಯಯ್ಯೋ ನಾನು ಪೊಲೀಸ್ ಆಗಿಬಿಟ್ಟೆ ಹೆಂಗಪ್ಪ ಕಳ್ಳನ ಹುಡುಕೋದು ಅಂತ ಹೇಳಿ. ಆದರೆ ಕಳ್ಳನ ಮನಸ್ಸು ಹುಳ್ಳುಳಿಗೆ ಅಂತ ಹೇಳ್ತಾರೆ ನೋಡಿ. ಹಾಗಾಗಿ ಆ ಕಳ್ಳ ಯಾರಾಗಿರ್ತಾನೆ ಅವನ ಮುಖ ಚಹರೆಯನ್ನು ಗಮನಿಸ್ತಾ ಇದ್ರು. ಏನೋ ಒಂದು ಬದಲಾವಣೆ ಇರ್ತಾ ಇತ್ತು, ಆ ಒಂದು ಬದಲಾವಣೆಯನ್ನು ಗಮನಿಸಿ ಕಳ್ಳನನ್ನು ಕಣ್ಣು ಹಿಡಿತಾ ಇದ್ರು. ಕಳ್ಳನನ್ನು ಕಣ್ಣು ಹಿಡಿದ್ರೆ ಪೊಲೀಸ್ಗೆ 100, ಇಲ್ಲ ಅಂತ ಹೇಳಿದ್ರೆ ಕಳ್ಳನಿಗೆ 100, ಸೋತವರಿಗೆ 0 ಅನ್ನುವಂಥದ್ದು ಬರ್ತಾ ಇತ್ತು. ಒಟ್ಟು ಎಲ್ಲ ಆಟ ಮುಗಿದ್ಮೇಲೆ ಎಲ್ಲ ಒಟ್ಟು ಅಂಕೆಗಳು ಏನಿತ್ತು ಎಲ್ಲವನ್ನು ಕೂಡಿ ಯಾರಿಗೆ ಹೆಚ್ಚಿನ ಮೊತ್ತ ಬಂದಿರ್ತಾ ಇತ್ತು ಅವರು ಆಟದಲ್ಲಿ ಗೆದ್ದರು ಅನ್ನುವಂಥದ್ದು ಇರ್ತಾ ಇತ್ತು. ಒಟ್ಟಿನಲ್ಲಿ ಇದೊಂದು ಅದೃಷ್ಟದ ಆಟ ಕೂಡ ಆಗಿತ್ತು. ಎಷ್ಟೋ ನಗು, ತಮಾಷೆ, ಕೇಕೆ ಎಲ್ಲವೂ ಕೂಡ ಈ ಒಂದು ಆಟದಲ್ಲಿ ತುಂಬಿರ್ತಾ ಇತ್ತು. ಒಂದೇ ಕಡೆ ಕೂತ್ಕೊಂಡು ಆಡುವಂತಹ ಆಟ ಆಗಿದ್ದರಿಂದ ದೊಡ್ಡವರು ಸಹ ಈ ಒಂದು ಆಟದಲ್ಲಿ ಪಾಲ್ಗೊಳ್ತಾ ಇದ್ರು. ಅಂತಹ ಒಂದು ಚಂದದ ಆಟ ಕಳ್ಳ ಪೊಲೀಸ್ ಆ ಆಟ ಅಂತ ಹೇಳೋಣ. ಹಾಗೆ ಪತ್ತದ ಮಣಿ ಅಂತ ಹೇಳಿ ಎ ಬಿ ರಾಜವರು ಹೇಳಿದರೆ, ಈ ಆಟದ ಒಂದು ವಿವರವನ್ನು ಅವರು ಒಂದು ಸಂದೇಶದಲ್ಲಿ ಕಳಿಸ್ಕೊಟ್ರೆ ಚೆನ್ನಾಗಿರುತ್ತೆ. ಮಿಕ್ಕಂತಹ ಎಲ್ಲ ಆಟಗಳ ಪರಿಚಯ ನಮ್ಮ ಕೇಳುಗರಿಗಿದೆ ಅಂತ ಹೇಳಿ ಅಂದ್ಕೊಳ್ತೀನಿ. ಮತ್ತೊಬ್ರು ಯಾರು, ನಾವೆಲ್ಲ ಕಡ್ಡಿ ಆಟ ಆಡ್ತಾ ಇದ್ವಿ ಅಂತ ಹೇಳಿ ಗೀತಾ ಶ್ರೀನಿವಾಸ್ ಜೆ ಪಿ ನಗರ ಮೈಸೂರು ಇಲ್ಲಿಂದ ಸಂದೇಶ ಕಳಿಸಿದ್ದಾರೆ. ಕಡ್ಡಿ ಆಟ ಅಂತ ಹೇಳಿದ್ರೆ ಎಲ್ಲರೂ ಒಂದೊಂದು ಕಡ್ಡಿನ ಇಟ್ಕೊಳ್ಳೋದು, ಕ್ಲಾಪ್ಸ್ ಹಾಕೋದು, ಸೋತವ್ರ ಕಡ್ಡಿನ ಉಳಿದವರು ಕಡ್ಡಿಯಲ್ಲಿ ತಳ್ಕೊಂಡು ಹೋಗೋದು. ಎಷ್ಟು ದೂರ ಆ ಕಡ್ಡಿನ ನಾವು ತಳ್ಕೊಂಡು ಹೋಗಿರ್ತೀವೋ ಅಷ್ಟು ದೂರದಿಂದ ಸೋತವರು ಕುಂಟ್ಕೊಂಡು ಸ್ವಸ್ಥಾನಕ್ಕೆ ಮರಳಿ ಬರುವಂಥದ್ದು ಈ ಒಂದು ಆಟದ ಪರಿ ಅಂತ ಹೇಳಿ ಅವರು ಹೇಳಿದ್ದಾರೆ. ನೋಡಿ, ಒಂದು ಕಾಲಲ್ಲಿ ಕುಂಟ್ಕೊಂಡು ಅಲ್ಲಿಂದ ಬರಬೇಕು ಅಂತ ಹೇಳಿದ್ರೆ ಆಟ ಆಡೋದ್ರಿಂದ ಬ್ಯಾಲೆನ್ಸ್, ನಮ್ಮ ದೇಹದ ಬ್ಯಾಲೆನ್ಸ್, ಏಕಾಗ್ರತೆ ಕೂಡ ಹೆಚ್ಚಾಗುತ್ತೆ, ಒಂದು ರೀತಿ ಎಕ್ಸಸೈಸ್ ಆಗುತ್ತೆ, ಸಂತೋಷ ಬರುತ್ತೆ. ಅದರ ಜೊತೆಗೆ ಹೌದಪ್ಪ ನಾನು ಹೋಗಿ ಗುರಿ ಮುಟ್ಲೇಬೇಕು, ಕುಂಟದು ಬಿಟ್ಟರೆ ಎಲ್ಲಿ ಮತ್ತೆ ಔಟ್ ಆಗ್ಬಿಡ್ತೀನೋ ಅಂತ ಹೇಳಿ ಆ ಒಂದು ಗುರಿಯನ್ನು ಇಟ್ಕೊಂಡು ಆ ಜಾಗಕ್ಕೆ ಹೋಗಲೇಬೇಕು ಅನ್ನುವಂತಹ ದೃಢ ಸಂಕಲ್ಪದಿಂದ ಹೋಗುವಂಥದ್ದು ಕೂಡ ಆಟದಲ್ಲಿ ಇರುತ್ತೆ ಅಲ್ವಾ. ಇಷ್ಟೆಲ್ಲ ಪ್ರಯೋಜನಗಳು ಆಟದಿಂದ ನಮಗೆ ಆಗುತ್ತೆ ನೋಡಿ.

ಈಗ ಚಕ್ರತೀರ್ಥ ಚಿತ್ರದ ಒಂದು ಹಾಡು ಬಿ ಕೆ ಸುಮಿತ್ರ ಹಾಗೂ ಬೆಂಗಳೂರು ಲತಾ ಅವರ ಧ್ವನಿಯಲ್ಲಿ ಇದೆ. ಟಿಜಿ ಲಿಂಗಪ್ಪ ಅವರ ಸ್ವರಕಲ್ಪನೆ, ತಾರಾಸು ಅವರ ಸಾಹಿತ್ಯಕ್ಕೆ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: 10:31 ಸಮಯ ಆಗಿದೆ. ಸಾರ್ತಾ ಇದ್ದೀವಿ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ನಮ್ಮ ಕೇಳುಗರೆಲ್ಲರೂ ಸಹ ಅವರ ಆನಂದ ನಿಜಕ್ಕೂ ನಮ್ಮ ಅನುಭವಕ್ಕೆ ಬರ್ತಾ ಇದೆ. ತಾವು ಯಾವ್ಯಾವೆಲ್ಲ ಆಟಗಳನ್ನು ಆಡ್ತಾ ಇದ್ದೀವಿ ಅನ್ನುವಂತಹ ಒಂದು ದೊಡ್ಡ ಪಟ್ಟಿನೇ ನಮ್ಮ ಕೇಳುಗರು ನಮಗೆ ಕಳಿಸ್ಕೊಡ್ತಾ ಇದ್ದಾರೆ. ಧನ್ಯವಾದಗಳು ನಿಮ್ಮ ಪ್ರೀತಿಯ ಸ್ಪಂದನೆಗೆ. ಯಾರು ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ, ಶರತ್ ಲೋಹಿತಾಶ್ವ ಅವರ ಬಗ್ಗೆ ಮಾತು ಚೆನ್ನಾಗಿತ್ತು ಅಂತ ಹೇಳಿ. ಹಾಗೆ ನಾವು ಆಡದೇ ಇರುವಂತಹ ಆಟಗಳೇ ಇಲ್ಲಪ್ಪ. ಕುಂಟಾಬಿಲ್ಲೆ, ಮರಕೋತಿ, ಲಗೋರಿ, ಗೋಲಿ ಎಲ್ಲ ಆಟಗಳನ್ನು ಬೈಲಲ್ಲಿ ಆಡ್ತಾ ಇದ್ವಿ. ಹಾಗೆ ಮನೆಯಲ್ಲಿ ಪಗಡೆ ಆಡ್ತಾ ಇದ್ವಿ, ಚೌಕಾಬಾರ ಆಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನನ್ನ ಬಾಲ್ಯದ ಆಟಗಳು ಗೋಲಿ, ಗಿಲ್ಲಿದಾಂಡ್ಲು, ಸೈಕಲ್ ಟೈರ್ ಓಡಿಸೋದು ಅಂತ ಹೇಳಿ. ಆಗೆಲ್ಲ ಆ ಸೈಕಲ್ ಶಾಪ್ಗಳು ತುಂಬ ಇರ್ತಾ ಇತ್ತು. ಅಲ್ಲಿ ಹಾಳಾದಂತಹ ಸೈಕಲ್ಗಳ ಟೈರ್ಗಳು ನಮಗೆ ಸುಲಭವಾಗಿ ಸಿಗ್ತಿತ್ತು. ಅದನ್ನು ತೊಗೊಂಡು ಒಂದು ಕಡ್ಡಿ ಇಟ್ಕೊಂಡು ಎಲ್ಲರೂ ಓಡಿಸ್ಕೊಂಡು ಹೋಗೋದು, ಅಂದರೆ ಎಲ್ಲಿವರೆಗೂ ಓಡಿಸ್ತೀವಿ ಬಿದ್ದೋಗದೇ ಇರೋ ಹಾಗೆ ಅನ್ನುವಂತಹ ಒಂದು ಸ್ಪರ್ಧೆ ಇರ್ತಾ ಇತ್ತು. ಹಾಗೆ ಐಸ್ ಪೇಸ್ ಆಡ್ತಿದ್ವಿ, ಲಗೋರಿ ಆಡ್ತಿದ್ವಿ, ಚೂಚೆಂಡ್ ಅಂತ ಹೇಳಿ ಬಾಲ್ ತೊಗೊಂಡು ರಪ್ ಅಂತ ಹೇಳಿ ಹೊಡೆಯುವಂತಹ ಆಟ ಇದು. ಜೋರಾಗಿ ಏಟು ಬಿದ್ದವರು ಉಚ್ಚಿಕೊಂಡು ಓಡ್ತಾ ಇದ್ದನ್ನು ನೋಡಿ ಉಳಿದವರು ನಗ್ತಾ ಇದ್ರು ಅಂತಹ ಆಟ. ಕುಂಟೆ ಬಿಲ್ಲೆ ಆಡ್ತಾ ಇದ್ವಿ. ಕುಂಟೆ ಬಿಲ್ಲೆ ಅಂದರೆ ಹೇಳೋ ಹಾಗೆ ಇಲ್ಲ ಬಿಡಿ, ಹೆಣ್ಮಕ್ಳ ನೆಚ್ಚಿನ ಪ್ರೀತಿಯ ಆಟ ಇದು. ಬುಗ್ರಿ ಆಡೋದು, ಹೌದು, ಬುಗ್ರಿ ಆಡೋದು ಗಂಡು ಮಕ್ಕಳ ನೆಚ್ಚಿನ ಆಟ ಅಂತ ಹೇಳಿ ಹೇಳಬಹುದು. ಎಷ್ಟೆಲ್ಲ ಆಟಗಳನ್ನು ಆಡ್ತಾ ಇದ್ವಿ ಅಂತ ಹೇಳಿ ಭಾಸ್ಕರ್ ಅವರು ಯಶವಂತಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಾವೆಲ್ಲರೂ ಗಿಲ್ಲಿದಾಂಡು ಆಡಬೇಕಾದ್ರೆ ಮಹಿಳಾ ಮಣಿಯರು ಬಿಂದಿಯಲ್ಲಿ ನೀರು ತೊಗೊಂಬಂದು ಹಾಕ್ಬಿಡ್ತಾ ಇದ್ರು. ನಮ್ಮ ಆಟ ಜಗಳದಾಟ ನೋಡುವ ಭಾಗ್ಯ ಈಗ ಇಲ್ವಲ್ಲ ಈಗಿನ ಮಕ್ಕಳಿಗೆ ಅಂತ ಹೇಳಿ ಅನಿಸತ್ತೆ. ನಮಗೆಲ್ಲ ಆಗ ಅದು ತಮಾಷೆ ಆಗ್ತಿತ್ತು. ನಮ್ಮ ಆಟ ಅವರಿಗೆ ಕಾದಾಟ ಆಗ್ತಾ ಇತ್ತು. ಹಾಗೆಯೇ ಬಳೆ ಚೂರು ಆಟ, ಅಣ್ಣೆಕಲ್ಲು ಆಟ. ಅಣ್ಣೆಕಲ್ಲು ಅಂತ ಹೇಳಿದ್ರೆ ಐದು ಕಲ್ಲುಗಳನ್ನು, ಗುಂಡಗಿರುವ ಕಲ್ಲುಗಳನ್ನು ಎತ್ಕೊಂಡು ಆಡುವಂಥದ್ದು. ಈ ಆಟವನ್ನು ಆಡ್ತಾ ಇದ್ವಿ. ತುಂಬ ಸಂತೋಷ ಆಯಿತು ಇಂದಿನ ಟಾಪಿಕ್ ಕೇಳಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶ ಕಳಿಸಿ, ನಾವು ಬಾಲ್ಯದಲ್ಲಿ ಪತ್ತೆಮಣಿ, ಚೌಕಾಬಾರ, ಹಾಗೆ ಹುಣಸೆ ಹಣ್ಣಿನ ಬೀಜದಿಂದ ಬೇರೆ ಬೇರೆ ಆಟಗಳನ್ನು ಆಡ್ತಾ ಇದ್ವಿ. ಹೌದು, ಸುಲಭವಾಗಿ ಹಳ್ಳಿಗಳಲ್ಲೆಲ್ಲ ಹುಣಸೆ ಬೀಜ ಸಿಗ್ತಾ ಇತ್ತು. ತರಹೇವಾರಿ ಆಟಗಳು ಬೈಲಲ್ಲೂ ಆಡ್ತಾ ಇದ್ರು. ಹಾಗೆ ಒಳಾಂಗಣ ಆಟವಾಗಿಯೂ ಸಹ ಹುಣಸೆ ಹಣ್ಣಿನ ಬೀಜದಿಂದ ಈ ಏನು ಹೇಳ್ತೀವಿ ಅಳ್ಗುಳಿ ಮನೆ ಅನ್ನುವಂತಹ ಒಂದು ಆಟ, ಅದನ್ನು ಹುಣಸೆ ಹಣ್ಣಿನ ಬೀಜದಿಂದ ಆಡುವಂಥದ್ದು. ಹಾಗೆ ಹುಣಸೆ ಹಣ್ಣಿನ ಬೀಜಗಳನ್ನು ನೆಲದ ಮೇಲೆ ಹರಡಿ ಬೆರಳಲ್ಲಿ ಮಧ್ಯದಲ್ಲಿ ಒಂದು ಗೆರೆಯನ್ನು ಹಾಕಿ ಅದನ್ನು ಹೊಡೆಯುವಂಥದ್ದು, ಎಷ್ಟೊಂದು ಆಟಗಳು ಇರ್ತಾ ಇತ್ತು. ಹಾಗೆಯೇ ಜೂಟಾಟ, ಕಣ್ಣಮುಚ್ಚಾಲೆ ಆಟ, ಕಲ್ಲಿನ ಆಟ, ಅಳ್ಗುಳಿ ಮನೆಯ ಆಟ, ನಮ್ಮ ಬಾಲ್ಯದ ಸಿಹಿ ನೆನಪು ಎಂದೂ ಚೆಂದ ಅಂತ ಹೇಳಿ ಲೀಲಾ ಮಧು ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಒಂದೇ ಎರಡೇ ನಾವು ಆಡಿರುವಂತಹ ಆಟ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಶ್ರುತತ್ ಮುಳೆ ನೇತಾಜಿ ರಸ್ತೆಯಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಆಟವೆಂಬ ವೈಶಿಷ್ಟ್ಯತೆ ಸೂಪರ್ ಆಗಿದೆ. ಲಗೋರಿ ಆಟ ನಾವು ಯುಗಾದಿ ಹಬ್ಬದಲ್ಲಿ ಆಡ್ತಾ ಇದ್ವಿ. ವಿಶೇಷವಾಗಿ ಬಟ್ಟೆಯಿಂದ ಮಾಡಿದಂತಹ ಚೆಂಡಿನಲ್ಲಿ ನಾವು ಆಡ್ತಾ ಇದ್ವಿ ಅನ್ನುವಂತಹ ಒಂದು ವಿಶೇಷ ಮಾಹಿತಿಯನ್ನು ಇವರು ಹಂಚಿಕೊಂಡಿದ್ದಾರೆ. ಧನ್ಯವಾದ. ಹಾಗೆ ಹಲಸೂರಿನ ರಾಜೇಶ್ ಹೇಳ್ತಾ ಇದ್ದಾರೆ, ಕಲ್ಲು ಜೋಡಿಸಿ ಅದನ್ನು ಕಲ್ಲಿನಿಂದ ಹೊಡಿತಾ ಇದ್ವಿ ಓಡ್ ಹೋಗೋದು ಅಂತ ಹೇಳಿ. ಅದೇನೆ ಲಗೋರಿ ಅನ್ನುವಂತಹ ಆಟ ಇದು. ಸುಭಾನ್ ಕೋರಿ ಅವರು ಹಂಪಸಾಗರದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಮೇಡಮ್, ನಿಜವಾಗ್ಲೂ ಲಾಕ್ಡೌನ್ಗೆ ನಾವು ಒಂದು ಥ್ಯಾಂಕ್ಸನ್ನು ಹೇಳಬೇಕು. ಯಾಕಂತ ಹೇಳಿದ್ರೆ ನಾವು ಬಾಲ್ಯದಲ್ಲಿ ಆಡಿದಂತಹ ಎಲ್ಲ ಆಟಗಳನ್ನು ಮತ್ತೆ ಆ ಸಮಯದಲ್ಲಿ ಆಡುವಂತಹ ಒಂದು ಸಂದರ್ಭ ನಮಗೆ ಆ ಸಮಯದಲ್ಲಿ ಒದಗಿ ಬಂದಿತ್ತು. ನಾವೆಲ್ಲರೂ ಅವಾಗ ಕಬಡ್ಡಿ ಆಡಿದ್ವಿ, ಮರಕೋತಿ ಆಟ, ಲಗೋರಿ ಆಟ, ಚಿನ್ನಿದಾಂಡು, ಬೆನ್ನಿಗೆ ಹೊಡೆಯುವ ಆಟ, ಗೋಲಿ ಆಟ ಎಲ್ಲವನ್ನ ಕೂಡ ಲಾಕ್ಡೌನ್ ಸಮಯದಲ್ಲಿ ಮತ್ತೆ ಆಡಿ ಸಂತೋಷ ಪಟ್ವಿ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಶ್ರೀಕಂಠ ಶರ್ಮಾ ಮತ್ತು ಸೀಮೋ ಅವರು ಸರಸ್ವತಿಪುರಂನಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ನಾವೆಲ್ಲ ಚಿಕ್ಕವರಲ್ಲಿ ಮೈಸೂರಿನಲ್ಲಿ ಕಪ್ಪೆಗಳನ್ನು ಹಿಡಿದು ಪೋಸ್ಟ್ ಡಬ್ಬಕ್ಕೆ ಹಾಕಿಡ್ತಾ ಇದ್ವಿ. ಬೆಳಗ್ಗೆ ಪೋಸ್ಟ್ಮ್ಯಾನ್ ಬಂದು ಡಬ್ಬವನ್ನು ತೆಗೆಯುವಂತಹ ಸಮಯದಲ್ಲಿ ಕಪ್ಪೆಗಳು ಹಾರ್ಬಿಡ್ತಾ ಇತ್ತು. ಅದನ್ನು ನೋಡಿ ಪೋಸ್ಟ್ಮ್ಯಾನ್ ಬೆದರೋದನ್ನು ನೋಡಿ ಚೇಷ್ಟೆ ಮಾಡಿ ಖುಷಿ ಪಡ್ತಾ ಇದ್ವಿ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಹಾಗೆ ಮತ್ತಿನ್ಯಾರು ಹೂ ಚೆಂಡು ಆಟ ಅಂತ ಹೇಳಿದ್ರೆ ಎರಡು ಗುಂಪನ್ನು ಮಾಡಿಕೊಂಡು ಒಂದು ಗುಂಪು ಚೆಂಡನ್ನು ಅವರವರಲ್ಲೇ ಧರಿಸಿದಂತಹ ಬಟ್ಟೆಯೊಳಗೆ ಬಚ್ಚಿಟ್ಕೊಂಡು ಎದುರು ಗುಂಪಿನ ಯಾರಿಗಾದರೂ ಯಾಮಾರಿಸಿ ಹೊಡೆಯೋದು. ಬಹಳ ಚೆನ್ನಾಗಿರ್ತಾ ಇತ್ತು ಈ ಆಟ ಅಂತ ಹೇಳಿ ಡಾಕ್ಟರ್ ಅನಂತಕುಮಾರ ಅರಸು ಅವರು ಕಡಬ ಗುಬ್ಬಿ ತಾಲೂಕು ಇಲ್ಲಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಪ್ರೀತಿಯ ಸ್ಪಂದನೆಗೆ. ಈಗ ಮತ್ತೊಂದು ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಇರುವಂತಹ ಈ ಒಂದು ಗೀತೆ ಆರ್ ಎನ್ ಜೈ ಗೋಪಾಲ್ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತ ಇರುವಂತಹ ಆಸೆಯ ಬಲೆ ಚಿತ್ರದ ಹಾಡು.

ನಾವೆಲ್ಲ ಆಡದೇ ಇರುವಂತಹ ಆಟನೇ ಇಲ್ಲ ಅಂತ ಹೇಳಿ ಅನುಷಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಅವರು ರತ್ತೋ ರತ್ತೋ ರಾಯನ ಮಗಳೇ ಅಂತ ಹೇಳಿ ಆಟವನ್ನು ಆಡ್ತಾ ಇದ್ರಂತೆ. ಹೌದು, ಇಬ್ಬರು ಸಾಮಾನ್ಯವಾಗಿ ಹೆಣ್ಮಕ್ಳು ಆಡುವಂತಹ ಆಟ ಇದು. ಇಬ್ಬರು ಹೆಣ್ಣು ಮಕ್ಕಳು ಕೈಯನ್ನು ಮೇಲೆ ಒಟ್ಟಿಗೆ ಹಿಡಿದು ಗೋಪುರದ ಒಂದು ಶೇಪ್ನಲ್ಲಿ ಮಾಡಿ ಅವರನ್ನು ಸುತ್ತುವಂಥದ್ದು. ಬೇರೆ ಆಟಗಾರರು ಮಧ್ಯ ಬಂದವ್ರನ್ನ ಹಿಡ್ಕೊಂಡು ಅವರನ್ನ ಕರ್ಕೊಂಡು ಹೋಗಿ ನಿಮಗೆ ಅವ್ರು ಬೇಕಾ ಇವ್ರು ಬೇಕಾ ಅಂತ ಹೇಳಿ ಕೇಳುವಂಥದ್ದು. ಹಾಗೆ ಯಾವ ಗುಂಪಿನಲ್ಲಿ ಎಷ್ಟೆಷ್ಟು ಮಂದಿ ಆಗ್ತಾರೆ, ಎಲ್ಲ ಸರಿ ಹಗ್ಗ ಜಗ್ಗಾಟದ ಹಾಗೆ ಮಾದರಿಯಲ್ಲಿ ಒಂದು ಆಟವನ್ನು ಆಡುವಂಥದ್ದು. ಎಷ್ಟೊಂದು ಚೆನ್ನಾಗಿರ್ತಿತ್ತಲ್ವ ಈ ಎಲ್ಲ ಆಟಗಳು ಕೂಡ. ಹಾಗೆ ಇನ್ಯಾರು ಸಂದೇಶಗಳು, ಬಹಳಷ್ಟು ಸಂದೇಶಗಳು ಬರ್ತಾ ಇದೆ. ವಿವಿಧ ಭಾರತಿಗೆ ಶುಭ ಮುಂಜಾನೆ, ಶುಭೋದಯ ಅಂತ ಹೇಳಿ ಕಲಬುರಗಿಯಿಂದ ರಾಧಾಕೃಷ್ಣ ಅವರು ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ನಾವು ಚಿಕ್ಕವರಿದ್ದಾಗ ಆಡದ ಆಟಗಳೇ ಇಲ್ಲ, ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಬೇಕು. ಕುರಿ ಮುಟ್ಟದ ಅಂತ ಹೇಳಿ ಕಳಿಸಿದ್ದೀರಿ, ಆಡು ಮುಟ್ಟದ ಸೊಪ್ಪಿಲ್ಲ. ಹಾಗೆಯೇ ನಾವೆಲ್ಲ ಆಡದ ಆಟಗಳಿಲ್ಲ, ನೀವೇನಂತೀರಿ ಮೇಡಮ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಖಂಡಿತವಾಗಿಯೂ ಅಲ್ವಾ, ನೋಡಿ ಈಗೆಲ್ಲ ಕಳಿಸಿರುವಂತಹ ಆಟಗಳ ಒಂದು ಪಟ್ಟಿ ಏನಿದೆ, ಎಲ್ಲರೂ ಕೂಡ ಹೌದಪ್ಪ ನಾವು ಈ ಆಟ ಆಡಿದ್ದೀವಿ ಅಂತ ಹೇಳಿ ಅಂದ್ಕೊಳ್ಳುವಂಥ ಇದೆ ಅಲ್ವಾ. ಹೌದು, ಎಲ್ಲರೂ ಕೂಡ ಎಲ್ಲ ಆಟಗಳನ್ನು ಆಡಿರ್ತೀವಿ. ಈಗಿನ ಮಕ್ಕಳಿಗೆ ಈ ಆಟಗಳನ್ನು ಹೇಳಿದ್ರೆ ಅವರಿಗೆ ಅದರ ಪರಿಚಯ ಇರೋದೇ ಇಲ್ಲ ಅಲ್ವಾ. ಹಾಗಾಗಿ ಸಮಯ ಸಿಕ್ಕಾಗಲೆಲ್ಲ ಇಂತಹ ಆಟಗಳನ್ನು ಆಡುವಂತಹ ಪ್ರಯತ್ನ ಪೋಷಕರಿಂದ ಆಗಬೇಕು. ಯಾಕಂತ ಹೇಳಿದ್ರೆ ಪರಿಚಯ ಆದರೆ ತಾನೇ ಅವರಿಗೂ ಕೂಡ ಗೊತ್ತಾಗೋದು. ಹಾಗೆಯೇ ಜೂಟಾಟ, ಕಣ್ಣಾಮುಚ್ಚಾಲೆ, ಚೌಕಾಬಾರ, ಅಳ್ಗುಳಿ ಮನೆ, ಹಾಗೆ ಬಚ್ಚಾ ಆಟ, ಕೇರಂ ಒಂದೇ ಎರಡೆ ತುಂಬ ಆಟ ಆಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಮತ್ತೊಬ್ಬರು ಗೀತಾ ನಾಗಪ್ಪ ಗೋಪಾಲ್ ಗೌಡ ಬಡಾವಣೆ ಶಿವಮೊಗ್ಗ ಇಲ್ಲಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ. ರಬ್ಬರ್ ಬ್ಯಾಂಡ್ ಮಣ್ಣಲ್ಲಿ ಇಟ್ಟು ಅದರ ಮೇಲೆ ಮಣ್ಣು ತುಂಬಿ ಕಲ್ಲಿಂದ ಹೊಡಿತಾ ಇದ್ವಿ. ಅದರಲ್ಲಿ ಗೆದ್ದಂತಹ ರಬ್ಬರ್ ನಮಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇತ್ತು. ಪಿನ್ ಹಾಕ್ಕೊಂಡು ಬಟ್ಟೆ ಮೇಲೆ ಹಾಕ್ಕೊಂಡು ನಾವು ಓಡಾಡ್ತಾ ಇದ್ವಿ, ನೋಡಿ ನಾವು ಗೆದ್ವಿ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಶ್ರುದತ್ ಮುಳೆ ಅವರು ಸಂದೇಶವನ್ನು ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ನಾವು ಲಗೋರಿ ಆಟ ಆಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಮತ್ತು ವಿಶ್ವ ಆಟದ ದಿನದ ಶುಭಾಶಯಗಳು ಅಂತ ಹೇಳಿ ಸಂದೇಶವನ್ನು ಕಳಿಸಿದ್ದಾರೆ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ಅವ್ರು ಹೇಳ್ತಾ ಇದ್ದಾರೆ, ನಮ್ದೆಲ್ಲ ಸೀಸನಲ್ ಆಟಗಳು, ಬೇಸಿಗೆಯಲ್ಲೇ ಒಂಥರ ಆಟ ಆಡ್ತಾ ಇದ್ವಿ, ಚಳಿಗಾಲದಲ್ಲೇ ಒಂಥರ ಆಟ ಆಡ್ತಾ ಇದ್ವಿ, ಹಾಗೆ ಮಳೆಗಾಲದಲ್ಲೂ ಕೂಡ ಎಷ್ಟೊಂದು ಆಟಗಳಾಡ್ತಾ ಇದ್ವಿ ಗೊತ್ತಾ. ಈ ಎಲ್ಲ ಆಟಗಳನ್ನು 10 ವರ್ಷದ ಒಳಗೇ ನಾವೆಲ್ಲವನ್ನು ಆಡಿ ಮುಗಿಸ್ಬಿಟ್ಟಿದ್ವಿ ಆ ಕಾಲದಲ್ಲಿ.

ಅಂತ ಹೇಳ್ತಾ ಇದ್ದಾರೆ. ಓಡಿ ಕುಣಿದು ಕುಪ್ಪಳಿಸಿ ಈಜು ಕೆರೆಯಲ್ಲಿ ಬಾವಿಯಲ್ಲಿ ನದಿಯಲ್ಲಿ, ಆಹಾ ಎಂತಹ ಸುಂದರ ಅದ್ಭುತ ಆ ಕಾಲವೇ ಕಾಲ. ಮಳೆಗಾಲದಲ್ಲಿ ಎಷ್ಟೊಂಥರ ಆಟಗಳನ್ನು ಆಡ್ತಾ ಇದ್ವಿ, ಹಾಗೆಯೇ ಅರ್ಧ ಪೆಡಲ್ ಬೈಸಿಕಲ್ನಲ್ಲಿ ತುಳ್ಕೊಂಡು ಹೋಗೋದು, ಹಾಗೆ ಗಿಲ್ಲಿ ದಾಂಡು, ಗೋಲಿ, ಚೂಚೆಂಡು, ಬುಗುರಿ ಆಟ, ಇನ್ನೂ ಎಷ್ಟೊಂದಿದೆ ಅಂತ ಹೇಳಿ ಅವರು ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ನಮಸ್ಕಾರ, ಮತ್ತೆ ನಮ್ಮ ಬಾಲ್ಯಕ್ಕೆ ಹೋದ ಹಾಗೆ ಆಯಿತು ಅಂತ ಹೇಳಿ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಬ್ಬರು ನಮ್ಮ ಕೇಳುಗರು ಯಾರಿವರು, ಅಂಬಿಕಾ ಸಿರಿಮನೆ ಅವರು ಹೇಳ್ತಾ ಇದ್ದಾರೆ, ನಾವು ಶಾಲೆಯಲ್ಲಿ ಮಳೆ ಬಂತು ಗಿಳಿ ಪೋಪು ಅನ್ನುವಂತಹ ಆಟ ಆಡ್ತಾ ಇದ್ವಿ. ಈ ಆಟದಲ್ಲಿ ಎರಡು ಟೀಮ್ ಮಾಡಿ ಅದಕ್ಕೆ ಒಬ್ಬಿಬ್ಬರು ಲೀಡರ್ ಆಗೋದು, ನಂತರ ಆ ಟೀಮ್ ಲೀಡರ್ ತಂಡದಲ್ಲಿ ಇರುವಂತಹ ಪ್ರತಿ ಒಬ್ಬರಿಗೂ ಒಂದೊಂದು ಹೆಸರನ್ನು ಇಡ್ತಾ ಇದ್ರು. ಒಂದು ತಂಡ ಹೂವಿನ ಹೆಸರು, ಇನ್ನೊಂದು ತಂಡ ಹಣ್ಣಿನ ಹೆಸರು, ಈ ರೀತಿ ನಮ್ಮ ಇಷ್ಟದ ಹಾಗೆ ನಾವು ತಂಡಕ್ಕೆ ಹೆಸರುಗಳನ್ನು ಇಟ್ಕೊಳ್ತಾ ಇದ್ವಿ. ಆಮೇಲೆ ತಂಡದ ಲೀಡರ್ ಅದಲು ಬದಲಾಗಿ ತಂಡದ ಯಾರಾದರೂ ಒಬ್ಬರಿಗೆ ಕಣ್ಣನ್ನು ಮುಚ್ಚೋದು, ಕಣ್ಣು ಮುಚ್ಚಿ ಮಳೆ ಬಂತು ಗಿಳಿಪೋಪೋ ಮಲ್ಲಿಗೆ ಹೂವು ಬಂದು ಮುಟ್ಟಿ ಹೋಗಲಿ ಅಂತ ಹೇಳ್ತಾ ಇದ್ವಿ. ಅವರು ಅಂದರೆ ತಂಡಕ್ಕೆ ಇಟ್ಟಿರುವಂತಹ ಹೆಸರು, ಅದರಲ್ಲಿ ಯಾರಾದರೂ ಒಬ್ಬರು ಬಂದು ಆ ಹೆಸರಿನವರು ಬಂದು ಮುಟ್ಟಿ ಹೋಗಬೇಕು, ನಂತರ ಕಣ್ಣು ಬಿಟ್ಟರೆ ಮುಟ್ಟಿಸ್ಕೊಂಡವರು ಯಾರು ಮುಟ್ಟಿ ಹೋಗಿದ್ದು ಅಂತ ಹೇಳಬೇಕಾಗಿತ್ತು, ಇಂತಹ ಆಟ ಅದು ಅಂತ ಹೇಳಿದ್ದಾರೆ. ಈ ಆಟದ ಪರಿಚಯವನ್ನು ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ನಿಮಗೆ. ಹಾಗೆಯೇ ಕೊಪ್ಪಳ ಜಿಲ್ಲೆಯ ವದಗನಾಳದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು, ನಾವು ಕೂಡ ಚಿನ್ನಿದಾಂಡು, ಬುಗುರಿ, ಗೋಲಿ, ಕಬಡ್ಡಿ, ಖೋಖೋ, ಚೌಕಾಬಾರ, ಹುಲಿಮನೆ, ಮರಕೋತಿ, ಇನ್ನೂ ಬಹಳಷ್ಟು ಆಟಗಳನ್ನು ಆಡ್ತಾ ಇದ್ವಿ. ಹುಲಿಮನೆ ಆಟ ಅಂತ ಹೇಳಿದ್ರೆ ಎಲ್ಲರೂ ಸುತ್ತ ಕೈಗಳನ್ನು ಇಟ್ಕೊಂಡು ಒಂದು ಸರಪಳಿಯ ಹಾಗೆ ಮಾಡಿ ಮಾಡೋದು. ಹುಲಿ ಹೊರಗಡೆ ಇರ್ತಿತ್ತು, ಕುರಿ ಒಳಗಡೆ ಇರ್ತಿತ್ತು. ಹುಲಿಯಿಂದ ಕುರಿಯನ್ನು ರಕ್ಷಿಸುವ ಪರಿಯಲ್ಲಿ ಈ ಒಂದು ಆಟ ಆಡ್ತಾ ಇದ್ದದ್ದು ಆ ಕಾಲದಲ್ಲಿ. ಹಾಗೆಯೇ ವೆಂಕಟೇಶ್ ಮಿರ್ಲೆ ಅಟ್ಟೂರು ಲೇಔಟ ಇಲ್ಲಿಂದ ಕಳಿಸಿ ಹೇಳ್ತಾ ಇದ್ದಾರೆ, ಡಿಕ್ಕಿ ಆಟ, ಕಡ್ಡಿ ಆಟ, ಚೌಕಾಬಾರ, ಹರಳು ಮನೆ ಆಟ ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ದೀಪ್ತಿ ದಿನೇಶ್ ಖಟಾವ್ಕರ್ ಹೇಳ್ತಾ ಇದ್ದಾರೆ, ಬಳೆ ಚುಕ್ಕ ಅನ್ನುವಂತಹ ಆಟ ಆಡ್ತಾ ಇದ್ವಿ, ಬಳೆ ಅಂಗಡಿಯಿಂದ ಒಡೆದ ಬಳೆ ಚುರುಗಳನ್ನು ತಂದು ನೆಲದಲ್ಲಿ ಮೂರು ಗುಣಿಗಳನ್ನು ತೋಡಿ ಒಂದು ಗುಣಿಯಲ್ಲಿ ಬಳೆ ಚುರುಗಳನ್ನು ಹಾಕಿ ಮುಚ್ಚಿ ನಮ್ಮ ಸ್ಪರ್ಧೆಯಲ್ಲಿ ಭಾಗವಾದವರನ್ನು ಕರೆದು ಆ ಬಳೆಗಳ ಗುಣಿಯನ್ನು ತೆಗೆದರೆ ನಾವು ಸೋತಂತೆ, ನಾವು ಗೆದ್ದರೆ ಸೋತವರು ಎರಡರಷ್ಟು ಬಳೆ ಚುರುಗಳನ್ನು ಕೊಟ್ಟು ಹೋಗಬೇಕು ಅಂತಹ ಆಟ ಆಡ್ತಾ ಇದ್ವಿ ಅಂತ ಹೇಳಿ. ಚೆನ್ನಾಗಿದೆ ಅಲ್ವಾ ಇದೊಂಥರ ಆಟ. ಬಳೆ ಅಂದರೆ ಆಗ ಏನು ಸಿಗ್ತಾ ಇತ್ತು ನಮ್ಮ ಸುತ್ತಮುತ್ತ ಅಂಥದ್ದೇ ಆ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಆಟವಾಡುವಂಥದ್ದು. ಸೈಕಲ್ ಟೈರ್ ಇರಬಹುದು, ಬಳೆ ಚೂರುಗಳಿರಬಹುದು, ಹುಣಸೆ ಬೀಜ ಇರಬಹುದು, ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದ ಅಂದರೆ ಗೋಲಿ ಅಂಥದ್ದು, ಹಾಗೆ ಗಿಲ್ಲಿ ದಾಂಡಾಡಬೇಕು ಅಂತ ಹೇಳಿದ್ರೆ ಮನೆ ಹತ್ರನೇ ಬಿದ್ದಿರ್ತಿದ್ದಂತಹ ಒಂದು ಕಟ್ಟಿಗೆಯನ್ನು ತಗೊಂಡು ಅದನ್ನು ಮಾಡ್ಕೊಳ್ತಾ ಇದ್ದಂಥದ್ದು. ಹಾಗೆ ಎಷ್ಟೊಂದು ಜನ ಹೇಳಿದ್ರು ಹೂವಿನಿಂದ ನಾವು ಚೆಂಡುಗಳನ್ನು, ಬಟ್ಟೆಗಳಿಂದ ನಾವು ಚೆಂಡುಗಳನ್ನು ಮಾಡ್ಕೋತಾ ಇದ್ವಿ ಆ ಕಾಲದಲ್ಲಿ ಅಂತ ಹೇಳಿ. ಹಾಗೆಯೇ ಮತ್ತೊಂದು ಆಟ ನೆನಪಾಗತ್ತೆ, ಈ ಎಲ್ಲ ಆಟಗಳನ್ನು ಕೂಡ ನೋಡಿ ನಾವು ಮಣ್ಣಲ್ಲಿ ಆಡ್ತಾ ಇದ್ದದ್ದು ಅಲ್ವಾ, ಮಣ್ಣಿನ ಒಂದು ಸಂಪರ್ಕ ನಮಗೆ ಬರ್ತಾ ಇತ್ತು ಆ ಸಮಯದಲ್ಲಿ. ಈ ಇನ್ನೊಂದು ಆಟ, ಈ ಮರಳಲ್ಲಿ ಒಂದು ಮರದ ಕಡ್ಡಿಯನ್ನು ಹುದುಗಿಸೋದು, ಇಬ್ಬರು ಆಟಗಾರರು ಬೇಕು ಇದಕ್ಕೆ. ಒಂದು ಮಣ್ಣಲ್ಲಿ ಝಿಗ್ಝಾಗ್ ಆಕಾರದಲ್ಲಿ ಕೈಯನ್ನು ತೋರಿಸಿ ಆ ಕಡ್ಡಿಯನ್ನು ಮಧ್ಯದಲ್ಲಿ ಎಲ್ಲೋ ಒಂದು ಕಡೆ ಬಿಟ್ಬಿಡೋದು, ಅದನ್ನು ಮೂರು ನಾಲ್ಕು ಭಾಗ ಮಾಡೋದು. ಯಾವ ಒಂದು ಭಾಗದಲ್ಲಿ ಆ ಕಡ್ಡಿ ಇದೆ ಅಂತ ಹೇಳಿ ಮತ್ತೊಂದು ಅಂದರೆ ಆಪೋಸಿಟ್ ಅವರು ಅದನ್ನು ಗುರ್ತು ಹಾಕಬೇಕಾಗಿತ್ತು. ನಂತರ ಎಲ್ಲ ಮಣ್ಣನ್ನು ಕೆದಕಿ ನೋಡೋದು, ಅವರು ಹೇಳಿದಂತಹ ಭಾಗದಲ್ಲಿ ಆ ಕಡ್ಡಿ ಚೂರು ಏನಾದರೂ ಸಿಕ್ಕಿದ್ರೆ ಅವರು ಗೆದ್ದ ಹಾಗೆ, ಇಲ್ಲ ಅಂತ ಹೇಳಿದ್ರೆ ಸೋತ ಹಾಗೆ, ಪಾಯಿಂಟ್ಸ್ ಆಗ್ತಾ ಹೋಗುತ್ತೆ. ಯಾರು ಹೆಚ್ಚು ಪಾಯಿಂಟ್ ಗೆಲ್ತಾರೋ ಅವರು ಗೆದ್ದರು ಅನ್ನುವಂತಹ ಒಂದು ಆಟ ಇದಾಗಿತ್ತು. ಮಣ್ಣಿನ ಸಂಪರ್ಕಕ್ಕೆ ಮಕ್ಕಳು ಬಂದು ಆಟ ಆಡೋದ್ರಿಂದ ಆ ಮಣ್ಣಿನಲ್ಲಿ ಇರುವಂತಹ ಕೆಲವೊಂದು ಉಪಯುಕ್ತ ಬ್ಯಾಕ್ಟೀರಿಯಾಗಳು ಮಕ್ಕಳ ಬೌದ್ಧಿಕ ವಿಕಾಸಕ್ಕೆ ಅಂದರೆ ಮೆದುಳಿನ ವಿಕಾಸಕ್ಕೆ ಸಹಕಾರಿಯಾಗುತ್ತಂತೆ. ವೈಜ್ಞಾನಿಕವಾಗಿಯೂ ಕೂಡ ಸಂಶೋಧನೆಯಿಂದ ದೃಢಪಟ್ಟಿರುವಂತಹ ಅಂಶ ಇದು. ನೋಡಿ, ಮಕ್ಕಳು ಮಣ್ಣಲ್ಲಿ ಆಟ ಆಡೋದ್ರಿಂದ ಎಷ್ಟೆಲ್ಲ ಪ್ರಯೋಜನಗಳು ಇದೆ ಅಲ್ವಾ, ದೈಹಿಕವಾಗಿ ಮಾನಸಿಕವಾಗಿ ಅವರ ಬೆಳವಣಿಗೆ ಆಗ್ತಾ ಹೋಗುತ್ತೆ, ಜೊತೆಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಸಂತೋಷ, ಮಕ್ಕಳು ಏನನ್ನು ಬೇಕಾದರೂ ಸಾಧಿಸ್ತೀವಿ ಅನ್ನುವಂತಹ ಮನಸ್ಥೈರ್ಯ ಕೂಡ ಈ ಒಂದು ಆಟಗಳಿಂದ ಉಂಟಾಗತ್ತೆ ಅಂತ ಹೇಳ್ತಾ ಈಗೊಂದು ಗೀತೆಯನ್ನು ಕೇಳೋಣ. ಎಷ್ಟೊಂದು ಸಂದೇಶಗಳು ನಮ್ಮ ಕೇಳುಗರ ಪ್ರೀತಿಯ ಆತ್ಮೀಯತೆಯ ಹಾಗೆ ಅವರ ಸವಿ ನೆನಪುಗಳನ್ನು ಹೊತ್ತಂತಹ ಸಂದೇಶಗಳು ಇದೆ ಅಂತ ಹೇಳಿದ್ರೆ ಬಹುಶಃ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲವನ್ನು ಓದೋದಕ್ಕೆ ಸಾಧ್ಯ ಆಗುತ್ತೋ ಇಲ್ವೋ ಅನ್ನುವಂಥದ್ದು ಅನ್ನಿಸ್ತಾ ಇದೆ ನನಗೀಗ. ಇರಲಿ, ಈಗ ಒಂದು ಚಂದದ ಗೀತೆಯನ್ನು ಕೇಳೋಣ. ಈ ಗೀತೆ ಮನಸ್ಸಿಲ್ಲ ನೀನೇ ಚಿತ್ರದ್ದು.

ಅರ್ಚನಾ ಉಡುಪ ಹಾಗೂ ನಂದಿತಾ ಅವರು ಈ ಒಂದು ಗೀತೆಯಲ್ಲಿ ಹಾಡನ್ನು ಹಾಡಿದ್ದಾರೆ. ಬೇಲೂರು ರಾಮಮೂರ್ತಿಯವರ ರಚನೆ, ರವಿರಾಜ್ ಅವರ ಸಂಗೀತ ಈ ಹಾಡಿಗಿದೆ.

ಮತ್ತೆ ಬಾಲ್ಯಕ್ಕೆ ಹೋದ ಹಾಗೆ ಆಯಿತು ಅಂತ ಹೇಳಿ ರಾಧಾಕೃಷ್ಣ ಚಲ್ಲಹಳ್ಳಿಯಿಂದ ಸಂದೇಶ ಕಳಿಸಿದರೆ, ಆ ಬಾಲ್ಯದ ದಿನಗಳು ಸುವರ್ಣಯುಗ ಅಂತ ಹೇಳಿ ಭಾವಿಸಿದ್ದೀನಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ ದಿನೇಶ್ ಗುಡ್ಡದೂರು ಅವರು. ಮರಳಲ್ಲಿ ಉಪ್ಪು ಕಡ್ಡಿ ಆಟವನ್ನು ಆಡ್ತಾ ಇದ್ವಿ ಅಂತ ಹೇಳಿ ಸಂದೇಶವನ್ನು ಕಳಿಸಿದರೆ ಸವಿತಾ ಗಿರೀಶ್ ಸುಂದರ ಕುಪ್ಪೆಯಿಂದ. ಮತ್ತು ಅರಸೀಕೆರೆ ತಾಲೂಕು ಇಲ್ಲಿಂದ ಜಯಣ್ಣ ಶಶಿವಾಳ ಅವರು, ಬೆಂಕಿ ಪಟ್ಟಣದ ಆಟವನ್ನು ನಾವು ಆಡ್ತಾ ಇದ್ವಿ ಕಡ್ಡಿಗಳಿಂದ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಿಂದುಮತಿ ಯಲಹಂಕದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಬಾಲ್ಯದ ಆಟಗಳ ಬಗ್ಗೆ ಕಾರ್ಯಕ್ರಮ ತುಂಬ ಚೆನ್ನಾಗಿದೆ, ನಾವು ಕೂಡ ಕುಂಟೆಬಿಲ್ಲೆ, ಅಳಗುಳಿ ಮನೆ, ಆನೆಕಲ್ಲು, ಚಕ್ಕಬಾರ, ಚಪ್ರ ಹಾಕಿ, ದೇವರ ಪೂಜೆ, ರಸಗುಲ್ಲ ಇಟ್ಟು ಮಾಡ್ತಾ ಇದ್ವಿ ಅಂತ ಹೇಳಿ. ಹೌದಲ್ವಾ, ದೇವರ ಆಟ ಅಂತ ಹೇಳಿ ಎಷ್ಟು ಚೆನ್ನಾಗಿತ್ತು ನೋಡಿ. ಅಲ್ಲೇ ಕಡ್ಡಿಗಳನ್ನು ಜೋಡಿಸಿ ಮನೆ ಹತ್ರ ಇದ್ದಂತಹ ಒಂದು ಏನು ಎಲೆಗಳನ್ನು ಅದು ಇದು ಕಿತ್ಕೊಂಬಂದು ಚಪ್ರವನ್ನು ಹಾಕೋದು, ಮಧ್ಯ ಕಲ್ಲುಗಳನ್ನು ಇಟ್ಟು ಪೂಜೆ ಮಾಡೋದು, ನಾವೆಲ್ಲ ನಮ್ಮ ನಮ್ಮ ಮನೆಗಳಲ್ಲಿ ಇರುವಂತಹ ತಿಂಡಿಗಳನ್ನೇ ತೊಗೊಂಬಂದು ದೇವರಿಗೆ ನೈವೇದ್ಯ ಅಂತ ಇಟ್ಟು ಆನಂತರ ಪ್ರಸಾದ ಅಂತ ಹೇಳಿ ತಿಂತಾ ಇದ್ದದ್ದು. ಹೌದು, ಎಷ್ಟು ಸಂತೋಷ ಕೊಡುವಂತಹ ಆಟಗಳು ಅಲ್ವಾ. ಹಾಗೆ ಇಬ್ಬರು ಮೂರು ಜನ ಆಡಿದ್ರೆ ಯಾರು ದೇವ್ರ ಪೂಜೆ ಚೆನ್ನಾಗಿರುತ್ತೆ, ಯಾರು ಚಪ್ರ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಕೂಡ ಇರ್ತಾ ಇತ್ತು ಆ ಸಮಯದಲ್ಲಿ. ಹಾಗೆ ರಮೇಶ್ ರಂಗ ವಿದ್ಯಾರ್ಥಿಯವರು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಕಾರ್ಯಕ್ರಮ. ಕೆರೆ ದಡ ಅನ್ನುವಂತಹ ಆಟ ಆಡ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ. ಅದು ಈಗಲೂ ಕೂಡ ಆಡ್ತಾರೆ ಅಲ್ವಾ. ಕಾನ್ಸಂಟ್ರೇಷನ್ ಹೇಗಿದೆ ಅನ್ನುವಂಥದ್ದನ್ನು ನೋಡುವಂತಹ ಆಟ ಇದು. ಹಾಗೆ ಎಷ್ಟು ಬೇಗ ಕ್ವಿಕ್ಕಾಗಿ ರೆಸ್ಪಾನ್ಸ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈ ಒಂದು ಆಟದಲ್ಲಿ ಕಲಿಯುವಂಥದ್ದು. ಹಾಗೆ ರಬ್ಬರ್ ರಿಂಗಿನ ಆಟ ಆಡ್ತಾ ಇದ್ವಿ ಅಂತ ಹೇಳಿ. ಹೌದಲ್ವಾ ನೋಡಿ, ರಬ್ಬರ್ ರಿಂಗ್ಗಳು ಸಿಗ್ತಾ ಇತ್ತು ಆಗ, ಆ ಕಡೆ ಈ ಕಡೆ ನಿಂತ್ಕೊಂಡು ಆ ರಿಂಗನ್ನು ಎಸಿತಾ ಇದ್ದದ್ದು. ಹಾಗೆ ಪ್ಲೇಟ್ಗಳು ಸಹ ಬರ್ತಾ ಇತ್ತು, ಅದನ್ನು ಹಾರಿಸ್ತಾ ಇದ್ವಿ, ಅದನ್ನು ಎರಡು ಕೈಯಲ್ಲಿ ಹಿಡಿಯುವಂಥದ್ದು, ರಬ್ಬರ್ ರಿಂಗನ್ನು ಒಂದೇ ಕೈಯಲ್ಲಿ ಹಿಡಿತಾ ಇದ್ವಿ. ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ ಆ ರಿಂಗ್ ಆಟ. ಆಡಿ ಆಡಿ ಆಡಿ ಕೊನೆಗೆ ರಬ್ಬರು ಸೀಳ್ ಬಿಡ್ತಾ ಇತ್ತು, ಆ ಸಮಯದಲ್ಲಿ ಅದನ್ನು ಎಸಿತಾ ಇದ್ವಿ. ಹಾಗೆ ಕಲ್ಲರ್ ಕಲ್ಲರ್ ರಬ್ಬರಿಂಗ್ಗಳು ಸಿಗ್ತಾ ಇತ್ತು ಆಗೆಲ್ಲ. ಹಾಗೆ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ ಚೆನ್ನಾಗಿದೆ ಅಂತ ಹೇಳಿ ಸಂದೇಶ ಕಳಿಸಿದರೆ, ನಾವೆಲ್ಲ ಗೋಲಿ ಆಟ ಆಡ್ತಾ ಇದ್ವಿ. ಒಬ್ಬರು ಗೋಲಿಗಳನ್ನು ಕೂಡಿಸಿ ಅದನ್ನು ಒಂದು ಗೆರೆ ಎಳೆದು ಅದರ ಮೇಲೆ ಗೋಲಿಗಳನ್ನು ಇರಿಸಿ ಯಾವ್ದು ಹೊಡಿಬೇಕು ಅಂತ ಹೇಳಿ ಶೂಟ್ ಮಾಡಿ ಹೊಡಿತಾ ಇದ್ವಿ. ತುಂಬ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತಿತ್ತು ಇದರಿಂದ ಅಂತ ಹೇಳಿ ರಾಜಶೇಖರ್ ಅವರು ಹೊಸಪೇಟೆಯಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾವು ಹುಡುಗಿಯರು ಖೋಖೋ, ಕಬಡ್ಡಿ, ಕುಂಟಾಟ, ನದಿ ದಡ ಆಟ ಎಲ್ಲ ಆಡ್ತಾ ಇದ್ವಿ ಅಂತ ಹೇಳಿ ಅಮರಾವತಿ ಹರಿಕುಮಾರ್ ಸೌರಾಷ್ಟ್ರಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ನಾವು ಶಾಲೆಯಲ್ಲಿ ಚುಕ್ಕಿ ಆಟ ಆಡ್ತಾ ಇದ್ವಿ ಅಂತ ಹೇಳಿ. ಹೌದಲ್ವಾ, ಎಲ್ಲರೂ ಕೂಡ ಆಡಿರ್ತೀರಿ. ಟೀಚರ್ ಇನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಪುಸ್ತಕಗಳಲ್ಲಿ ಚುಕ್ಕಿಗಳನ್ನು ಇಟ್ಟು ಬಾಕ್ಸ್ಗಳನ್ನು ಬರೀತಾ ನಮ್ಮ ನಮ್ಮ ಇನಿಷಿಯಲ್ಗಳನ್ನು ಅದರಲ್ಲಿ ಹಾಕ್ಕೊಳ್ಳೋದು, ಯಾರ ಒಂದು ಇನಿಷಿಯಲ್ ಹೆಚ್ಚು ಬಂದಿರುತ್ತೋ ಅವರು ಆಟದಲ್ಲಿ ಗೆದ್ದದ್ದು ಅನ್ನುವಂಥದ್ದು. ಗಾಳಿಪಟ ಆಟ ಆಡ್ತಾ ಇದ್ವಿ ಅಂತ ಹೇಳಿ ಶಿವಮೊಗ್ಗದ ಭಾಗ್ಯ ಅವರು ತಿಳಿಸ್ಕೊಟ್ಟಿದ್ದಾರೆ. ಬೆಳಗಾವಿ ಕನಬರಗಿಯ ಯಾರು ಬಸವರಾಜ್ ಅವರು ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ಹೂಚೆಂಡ್ ಆಟ ಆಡ್ತಾ ಇದ್ವಿ ಅಂತ ಹೇಳಿ. ಹಾಗೆ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬಂತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಬಳೆ ಚೂರುಗಳನ್ನು ಮುಚ್ಚಿ ಇಟ್ಟು ನಮ್ಮ ವಿರುದ್ಧ ಆಟ ಆಡುವವರನ್ನು ಹುಡುಕಲು ಕರೆಯುತ್ತಿದ್ದ ಆಟ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಅವರು ತಿಳಿಸಿದ್ದಾರೆ. ಹಾಗೆ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶ ಕಳಿಸಿ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ನಾ ಕೃಷ್ಣಮೂರ್ತಿ ಅರಸೀಕೆರೆಯಿಂದ, ಸುಜಾತಾ ಮಹೇಶ್ ಗುರುಪುರ ಶಿವಮೊಗ್ಗ ಇಲ್ಲಿಂದ, ಈಗಿನ ಮಕ್ಕಳಿಗೆ ಅವರು ನಮ್ಮ ವಯಸ್ಸಿಗೆ ಬಂದಾಗ ಮೆಲುಕು ಹಾಕಲು ಇಂತಹ ಆಟದ ಸವಿ ನೆನಪುಗಳೇ ಇರೋದಿಲ್ಲ ಅಂತ ಹೇಳಿ. ಅವರು ಹೇಗೆಲ್ಲ ನೆನಪು ಮಾಡ್ಕೋಬಹುದು ಅಂತ ಹೇಳಿ ಒಂದ್ಸಲ ಯೋಚನೆ ಮಾಡಿದಾಗ, ನಾವು ಕಾಲದಲ್ಲಿ ಮೊಬೈಲ್ ಇತ್ತು ಗೊತ್ತಾ, ಮೊಬೈಲ್ ಅನ್ನುವಂಥದ್ದು, ಅದರಲ್ಲಿ ನಾವೇನೆಲ್ಲ ಆಡ್ತಾ ಇದ್ವಿ, ಎಷ್ಟೊಂದು ವಿಡಿಯೋ ಗೇಮ್ಸ್ ಆಡ್ತಾ ಇದ್ವಿ ಅಲ್ವಾ ಅಂತ ಹೇಳಿ ಹಂಚ್ಕೊಳ್ತಾರೋ ಏನೋ ಬಹುಶಃ ಅಲ್ವಾ. ಅಂದರೆ ಮುಂದೆ ಇನ್ನೂ ಟೆಕ್ನಾಲಜಿ ಯಾವೆಲ್ಲ ರೀತಿಯ ಒಂದು ಟೆಕ್ನಾಲಜಿ ಬಂದಿರಬಹುದು ಅಂತ ಹೇಳಿ ನಾವು ಊಹೆ ಮಾಡ್ಕೋಬಹುದು. ಹಾಗೆ ಯಾರು ದೀಪ್ತಿ ದಿನೇಶ್ ಖಟಾವ್ಕರ್ ಅವರು, ಒಳ್ಳೆಯ ನೆನಪುಗಳನ್ನು ನೆನಪು ಮಾಡಿಕೊಟ್ರಿ, ಇವತ್ತು ನಾವಂತೂ ಡಜನ್ಗಟ್ಟಲೆ ಆಟಗಳನ್ನು ಆಡ್ತಾ ಇದ್ವಿ ಅಂತ ಹೇಳಿ ಅವರು ಹೇಳಿದರೆ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ನಾವು ಚಿಕ್ಕವರಿದ್ದಾಗ ಮಣ್ಣಿನಲ್ಲಿ ಎಲ್ಲ ರೀತಿಯ ಆಟವನ್ನು ಆಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಕುಷ್ಟಗಿ ತಾಲೂಕು ಜಿಲ್ಲೆ ಕೊಪ್ಪಳದಿಂದ ಸಂದೇಶ ಕಳಿಸಿ, ನಾವು 8-10 ಜನ ಎಲ್ಲ ಫ್ರೆಂಡ್ಸ್ ಸೇರಿಕೊಂಡು ನಮ್ಮ ಮನೆ ನಿಮ್ಮ ಮನೆ ಅಂತ ಹೇಳಿ ಆಟ ಸಾಮಾನುಗಳನ್ನು ಮಾಡಿ ಮಣ್ಣಲ್ಲಿ ಆಟ ಆಡೋದು, ಆಮೇಲೆ ಮದುವೆ ಆಟ, ಇವಾಗ ಕೂಡ ನನ್ನ ಮಗಳಿಗೆ ಮಣ್ಣಿನ ಸಾಮಾನುಗಳನ್ನು ಮಾಡಿಕೊಡ್ತೀನಿ, ಆಟ ಆಡೋದಕ್ಕೆ ತುಂಬ ಖುಷಿಯಾಗತ್ತೆ ಅಂತ ಹೇಳಿ. ಹೌದಲ್ವಾ, ಹಾಗೆಲ್ಲ ಮಣ್ಣಿನಿಂದ ನಾವು ಸಾಮಾನುಗಳನ್ನು ಮಾಡಿಕೊಂಡು
ಅದರಲ್ಲಿ ಅಡುಗೆ ಮಾಡುವಂಥದ್ದು ಕೂಡ ಇರ್ತಾ ಇತ್ತು. ಚಿಕ್ಕ ಪುಟ್ಟ ಕಡ್ಡಿಗಳನ್ನು ತೊಗೊಂಡು ಬಂದಿಟ್ಟು ಅದರಲ್ಲಿ ಅನ್ನ ಮಾಡುವಂಥದ್ದು, ಸಾರು ಮಾಡುವಂಥದ್ದು ಕೂಡ, ಅಂತಹ ಆಟಗಳನ್ನು ಕೂಡ ಆಡ್ತಾ ಇದ್ವಿ ಅಲ್ವಾ. ಹಾಗೆಯೇ ಒಳ್ಳೆಯ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ. ನಾವು ಮಳೆ ಬಂತು ಗಿಳಿ ಪೋಪು ಅಂತ ಹೇಳಿದ್ರಿ, ಅದು ಆ್ಯಕ್ಚುಲಿ ಮಳ್ಳಿ ಒಂದು ಗಿಳಿ ಪೋಪು ಅಂತ ಹೇಳಿ ತಮಿಳು ವಾಕ್ಯ, ಅದರ ಅರ್ಥ ಮತ್ತೆ ಬಂದು ಚಿಗುಟಿ ಹೋಗು ಅಂತ ಹೇಳಿ ಅದು ಕನ್ನಡಿಗರ ಬಾಯಲ್ಲಿ ಮಳೆ ಬಂತು ಗಿಳಿಪೋಪು ಆಗಿದೆ ಅಂತ ಹೇಳಿ ನಾಗೇಂದ್ರ ಅವರು ವಿದ್ಯಾರಣ್ಯಪುರದಿಂದ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಎಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗೊಂದು ಹಾಡು ಮೂಡಿ ಬರ್ತಾ ಇದೆ. ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ ಇರುವಂತಹ ಕುಳ್ಳ ಏಜೆಂಟ್ 000 ಚಿತ್ರದ ಹಾಡು, ಜೀವದೇಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗೆ.

ಹೌದು, ಎಲ್ಲರ ಕಣ್ಣು ಆಟಗಳ ಮೇಲೆ. ಆ ಕಾಲವೇ ಎಷ್ಟು ಚೆಂದ ಅಂತ ಹೇಳಿ ಬಹಳಷ್ಟು ಜನ ನಮ್ಮ ಕೇಳುಗರ ಸಂದೇಶಗಳು ಹೇಳ್ತಾ ಇವೆ. ಚಿದಾನಂದ್ ಟಿ ಬಿ ಸರ್ಕಲ್ ಹೊಸದುರ್ಗದಿಂದ. ಹಾಗೆ ಹಿತ್ತಾಳೆ ಅಡುಗೆ ಮನೆ ಸೆಟ್ಟನ್ನು ಇಟ್ಕೊಂಡಿದ್ವಿ ನಾವು, ಎಲ್ಲ ತಿಂಡಿಗಳನ್ನು ಪುಟ್ ಪುಟ ಆಣಿಯಾಗಿ ಮಾಡ್ತಾ ಇದ್ವಿ ಅಂತ ಹೇಳಿ ಕಲಾ ಅರುಣ್ ಅವರು ಸಂದೇಶವನ್ನು ಕಳಿಸಿ ತಮ್ಮ ಒಂದು ಸಂದೇಶವನ್ನು ಹಂಚಿಕೊಂಡಿದ್ದಾರೆ. ಲತಾ ಹಲಸೂರಿನಿಂದ ಸಂದೇಶ ಕಳಿಸಿ, ಎಲ್ಲ ಗೀತೆಗಳು ಇಷ್ಟ ಆಯಿತು, ಈ ಆಟಗಳ ಬಗ್ಗೆ ಮಾಹಿತಿ ತುಂಬ ಚೆನ್ನಾಗಿತ್ತು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮೆಲ್ಲರ ಆತ್ಮೀಯತೆಯ ಸಂದೇಶಗಳಿಗೆ. ಹೌದು, ಆಟ ಆಡೋದ್ರಿಂದ ಎಷ್ಟೆಲ್ಲ ಉಪಯೋಗಗಳು ಇದೆ ಅಲ್ವಾ. ಹಾಗಾಗಿ ನಮ್ಮ ಮಕ್ಕಳಿಗೂ ಕೂಡ ಒಂದಷ್ಟು ಹೊತ್ತು, ಯಾಕಂತ ಹೇಳಿದ್ರೆ ಅವ್ರಿಗೆ ಅದರ ಪರಿಚಯನೇ ಇರೋದಿಲ್ಲ, ನಾವು ಪರಿಚಯ ಮಾಡಿಕೊಂಡು ಅವರನ್ನು ನಮ್ಮ ಜೊತೆಯಲ್ಲಿ ತೊಡಗಿಸ್ಕೊಂಡು ಇಂತಹ ಆಟಗಳನ್ನು ಹೇಳ್ಕೊಟ್ರೆ ಖಂಡಿತವಾಗಿಯೂ ಅವರಲ್ಲೂ ಸಹ ಒಂದು ಆಸಕ್ತಿ ಬೆಳೆಯುತ್ತೆ, ಇಂತಹ ಆಟಗಳನ್ನು ಆಡ್ತಾರೆ. ಶಾಲೆಗಳಲ್ಲಿಯೂ ಸಹ ಇಂತಹ ಒಂದು ಪ್ರಯತ್ನ ಆಗಬೇಕು, ಪಿ ಟಿ ಅಂತ ಏನು ಹೇಳ್ತಾರಲ್ಲ ಆ ಒಂದು ಸಮಯದಲ್ಲಿ ಅಂತ ಹೇಳ್ತಾ, ಇಂದು ಅಂತಾರಾಷ್ಟ್ರೀಯ ಆಟದ ದಿನದ ಕುರಿತಾಗಿ ಒಂದಷ್ಟು ನಮ್ಮ ಹಳೆಯ ಬಾಲ್ಯದ ನೆನಪುಗಳ ಅಂದರೆ ಬಾಲ್ಯದ ಆಟಗಳ ಒಂದು ನೆನಪಿಗೆ ಹೋಗಿ ಮತ್ತೆ ವಾಪಸ್ ಬಂದ್ವಿ. ಹಿಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮವನ್ನು ಕೇಳಿದಂತಹ ನನ್ನೆಲ್ಲ ಆತ್ಮೀಯರಿಗೆ ಧನ್ಯವಾದಗಳು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 11:03. ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ನಂತರದ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾಗ್ತಾರೆ ಬಿ ಕೆ ಸುಮತಿಯವರು. ಕೇಳ್ತಾ ಇರಿ, ಜೊತೆಯಾಗಿರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತ ಮತ್ತು ಬಲ್ಗೇರಿಯಾ ನಡುವಿನ ಬಾಂಧವ್ಯ ಸ್ಥಿರವಾಗಿದ್ದು, ಎರಡೂ ದೇಶಗಳ ಮುಂದಿರುವ ಪ್ರಮುಖ ಕಾರ್ಯವೆಂದರೆ ಈ ಸಂಬಂಧವನ್ನು ಹೆಚ್ಚು ಕ್ರಿಯಾಶೀಲ ಮತ್ತು ದೂರದೃಷ್ಟಿಯ ಬಾಂಧವ್ಯವನ್ನಾಗಿ ಮರುರೂಪಿಸುವುದಾಗಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅಭಿಪ್ರಾಯಪಟ್ಟಿದ್ದಾರೆ. ಮಹಾನ್ ಕ್ರಾಂತಿಕಾರಿ ರಾಮ್ಪ್ರಸಾದ್ ಬಿಸ್ಮಿಲ್ ಅವರ ಜಯಂತಿಯಂದು ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಗೌರವ ನಮನ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರಾಮ್ಪ್ರಸಾದ್ ಬಿಸ್ಮಿಲ್ ಅವರು ಕಾಕೋರಿ ರೈಲು ದರೋಡೆ ಮೂಲಕ ಬ್ರಿಟಿಷ್ ರಾಜ್ನ ಅಡಿಪಾಯವನ್ನೇ ಅಲ್ಲಾಡಿಸಿದ್ದರು. ಬ್ರಿಟಿಷರು ನೀಡುತ್ತಿದ್ದ ಕ್ರೂರ ಹಿಂಸೆಯೂ ಸಹ ಸ್ವಾತಂತ್ರ್ಯಕ್ಕಾಗಿ ಅವರಿಗಿದ್ದ ದೃಢ ಸಂಕಲ್ಪವನ್ನು ಕುಗ್ಗಿಸಲು ಸಾಧ್ಯವಾಗಿರಲಿಲ್ಲ ಎಂದು ಹೇಳಿದ್ದಾರೆ. ಪವರ್ ಕಂಪನಿ ಆಫ್ ಕರ್ನಾಟಕ ಲಿಮಿಟೆಡ್ ಮೂಲಕ ಕಳೆದ ಎರಡೂವರೆ ತಿಂಗಳಲ್ಲಿ ಬರೋಬ್ಬರಿ 423 ಕೋಟಿ ರೂಪಾಯಿ ಮೌಲ್ಯದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ರಾಜ್ಯ ಸರ್ಕಾರ ಮಾರಾಟ ಮಾಡಿದೆ ಎಂದು ಇಂಧನ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯು ಬಾಣಸವಾಡಿಯ ವಿದ್ಯುತ್ ಉಪಕೇಂದ್ರದಲ್ಲಿ ತುರ್ತು ನಿರ್ವಹಣಾ ಕಾಮಗಾರಿ ಕೈಗೊಳ್ಳುತ್ತಿರುವುದರಿಂದ ಇಂದು ಸಂಜೆ 4ರವರೆಗೆ ನಗರದ ವಿವಿಧೆಡೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗಲಿದೆ ಎಂದು ಬೆಸ್ಕಾಂ ಪ್ರಕಟಣೆ ತಿಳಿಸಿದೆ. ಪ್ರಯಾಣಿಕರ ಸುರಕ್ಷತೆಯನ್ನು ಮತ್ತಷ್ಟು ಬಲಪಡಿಸುವ ಉದ್ದೇಶದಿಂದ ಭಾರತೀಯ ರೈಲ್ವೆಯು ದೇಶಾದ್ಯಂತ ರೈಲು ನಿಲ್ದಾಣಗಳಲ್ಲಿ ಅಗ್ನಿ ಸುರಕ್ಷತಾ ಲೆಕ್ಕ ಪರಿಶೋಧನೆ ಆರಂಭಿಸಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 358 ಅಂಕಗಳ ಇಳಿಕೆಯೊಂದಿಗೆ 73,625ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 117 ಅಂಕ ಇಳಿಕೆಯ ನಂತರ 23,098ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 35 ಪೈಸೆ ಇಳಿಕೆಯೊಂದಿಗೆ 95.60 ರೂಪಾಯಿಯಷ್ಟಿದೆ. ಇಂದಿನಿಂದ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ 2026 ಆರಂಭವಾಗಲಿದ್ದು, ಜುಲೈ 19ರವರೆಗೆ ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸಲಿವೆ.

ವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1:30.

ಕೇಳ್ತಾ ಇದ್ದಾರೆ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ಇವತ್ತಿನ ಮಧ್ಯಾಹ್ನದ ಪ್ರಸಾರದ ಕಾರ್ಯಕ್ರಮಗಳಿಗೆ ಪ್ರೀತಿಯ ಸ್ವಾಗತ.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃ ಬಾಂಧವರೇ, ಇವತ್ತು ಈಗ ಮಧ್ಯಾಹ್ನದ ಪ್ರಸಾರದಲ್ಲಿ ಎಂದಿನಂತೆ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡುಗಳನ್ನು ಕೇಳುವಿರಿ. ನಂತರ 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳ ಕಾರ್ಯಕ್ರಮ. ನೀವು ಕರೆ ಮಾಡ್ತೀರಿ, ನಾವು ನಿಮ್ಮ ಮೆಚ್ಚಿನ ಗೀತೆಗಳನ್ನು ಪ್ರಸಾರ ಮಾಡ್ತೇವೆ. 11:30 ಕಲಾಭಾರತಿ ಪ್ರಸಾರವಾಗುವುದು. 1:20 ನಮ್ಮ ನಾಡು ನಾಡು ನುಡಿ ಕುರಿತ ಕಾರ್ಯಕ್ರಮ. 2:15 ಸ್ಪಂದನ ನಮ್ಮ ನಿಮ್ಮ ಮಾತು. 2:40 ಚಿತ್ರತಾನ. 4:00-5:00 ಪರಿಮಳ ಮಧುರಗಾನ ಮುಕ್ತ ಮಾತು. 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಆಮೇಲೆ ಗಾನ ಭಜನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ 6:55. ಸೇಫ್ ಡ್ರೈವ್ ಗಾನ ಭಜನ ಮುಂದುವರಿಯತೆ. 7:02 ನಮ್ಮ ಆಯ್ಕೆ ಕಾರ್ಯಕ್ರಮ. 8:02. ಆಮೇಲೆ 9:15 ಹಿಂದಿ ಹಾಡು, ಪ್ರೇಮ ನಿನಾದ ಪ್ರಣಯ ಗೀತೆಗಳನ್ನು ಕೇಳ್ತೀರಿ. 10:02

0: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ನೋಡ್ರಪ್ಪ, ಅವನು ಇದ್ರು ಕೋಟಿ ಸತ್ರು ಕೋಟಿ ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ?
3: ಅದ್ ಹೆಂಗಾಯ್ತದ ಅಧ್ಯಕ್ಷರೇ?
2: ನಮ್ ದೇಹದ ಪ್ರತಿ ಅಂಗಾಂಗೂ ಅತಿ ಅಮೂಲ್ಯ. ನಾವು ಸತ್ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ್ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಾಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಣ್ರಲ್ಲ.
4: ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
5: ಕೇಳೋಣ ಈಗ ಬ್ಯಾಕ್ ಟು ಬ್ಯಾಕ್.

ಮೆಜೆಸ್ಟಿಕ್ ಟೂ ಚಿತ್ರದಿಂದ ಸಂತೋಷ್ ವೆಂಕಿ ಅವರು ಹಾಡಿದ ಗೀತೆ ಕೇಳಿದಿರಿ. ಜೆಸಿ ದ ಯೂನಿವರ್ಸಿಟಿ ಚಿತ್ರದಿಂದ ರಾಹುಲ್ ಡಿಟ್ಟೋ ಹಾಗೂ ಬಿಜು ಅವರು ಹಾಡಿದ ಗೀತೆ ಕೇಳಿದಿರಿ.

ಹನ್ನೊಂದರ ಹಂಗಾಮ ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು ಕೇಳಿದಿರಿ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನೀವು ಮ್ಯಾಜೆಸ್ಟಿಕ್ ಟು ಜೆಸಿ ದ ಯೂನಿವರ್ಸಿಟಿ ರಕ್ಕಸಪುರದುಳ್ ರಿಂಗ್ ಆಫ್ ರೌಡೀಸ್ ಹಯಗ್ರೀವ ರಾಜಸಾಹೇಬ್

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈಗ ಕಲಾಭಾರತಿ. ಕಲಾಭಾರತಿಯ ಇವತ್ತಿನ ನಕ್ಷತ್ರ ಯಾರು?

ಅಮೆರಿಕ ಅಮೆರಿಕ ಅಮೆರಿಕದಲ್ಲಿ ಇದ್ದಾರೆ, ಭಾರತ ಭಾರತ ಅಂತಾರೆ, ನೋಡು ನೋಡು ನಮ್ಮ ಕರಗ ಅಂತ ಹಾಡು ಹಾಡ್ತಾರೆ, ಸಂಗೀತ ನೀಡ್ತಾರೆ ಮ್ಯಾಜಿಕ್ ಮ್ಯೂಸಿಕ್ ಎಂಎಂ ಮನೋಮೂರ್ತಿ. ಇವತ್ತಿನ ಕಲಾಭಾರತಿಯಲ್ಲಿ ಮನೋಮೂರ್ತಿಯವರು ಸಂಗೀತ ನೀಡಿರುವ ಕೆಲವು ಹಾಡುಗಳನ್ನು ಆಲಿಸೋಣ.

ಕೇಳ್ತಾ ಇದ್ದೀರಿ ಕಲಾಭಾರತಿ. ಇವತ್ತಿನ ನಮ್ಮ ಕಲಾಭಾರತಿಯ ನಕ್ಷತ್ರ ಹೌದು ಮನೋಮೂರ್ತಿ ಅವರು. ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಾರೆ, ಉದ್ಯಮಿ, ಮೈಕ್ರೋಸಾಫ್ಟ್ ಪ್ರೋಗ್ರಾಮರ್ ಆಗಿದ್ರು. ಕಂಪ್ಯೂಟರ್ ಕೀಬೋರ್ಡ್ ಮೇಲೆ ಬೆರಳು ಆಡತ್ತೆ ಸರಿ, ಹಾಗೆ ಸಂಗೀತದ ಕೀಬೋರ್ಡ್ ಮೇಲೂ ಆಡಿದ ಅವರ ಬೆರಳುಗಳು ನೂರಾರು ಹಾಡುಗಳಿಗೆ ಸಂಗೀತ ಸೃಷ್ಟಿಸಿತು. ನೆನಪಿದೆಯೇ ಮೊದಲ ಹಾಡು ಅಂತ ಕೇಳೋದಾದರೆ, ಮನೋಮೂರ್ತಿ ಅವರು ಆರಂಭಿಸಿದ್ದು ಅಮೆರಿಕ ಅಮೆರಿಕ ಚಿತ್ರದಿಂದ, ನಾಗತಿಹಳ್ಳಿ ಚಂದ್ರಶೇಖರ್ ಅವರ ನಿರ್ದೇಶನದ ಚಿತ್ರ, ಆಮೇಲೆ ನೂರು ಜನ್ಮಕ್ಕೂ ನನ್ನ ಪ್ರೀತಿಯ ಹುಡುಗಿ, ಅಭಿನೇತ್ರಿ, ಅಮೃತಧಾರೆ, ಗೋಕುಲ, ಗೆಳೆಯ, ಮಿಲನ, ಮುಗಿನ ಮನಸ್ಸು, ಎಷ್ಟೋ ಚಿತ್ರಗಳಿಗೆ ಅವರು ಸಂಗೀತ ನೀಡಿದರು. ಆದರೂ ಅವರನ್ನು ನಾವೆಲ್ಲ ಗುರುತಿಸೋದು ಮನೋಮೂರ್ತಿ ಅಂದ ತಕ್ಷಣ ಮುಂಗಾರು ಮಳೆ ಮನೋಮೂರ್ತಿ ಅಂತೀವಲ್ಲ.

ಅನಿಸುತ್ತಿದೆ ಯಾಕೋ ಇಂದು ಮನೋಮೂರ್ತಿ ಅವರ ಹಾಡುಗಳಿಗೆ ಮನಸ್ಸು ಕೊಡೋಣ ಎಂದು. ನಾಗತಿಹಳ್ಳಿ ಮನೋಮೂರ್ತಿ ಆರಂಭದ ಕಾಂಬೋ, ಆದರೆ ಆಮೇಲೆ ಸಾಹಿತಿ ಜಯಂತ್ ಕಾಯ್ಕಿಣಿ ಹಾಗೂ ಮನೋಮೂರ್ತಿ ಅವರ ಕಾಂಬೋ ಎಷ್ಟು ಹಿಟ್ ಆಯಿತು ಅಂದರೆ ಈ ಹಾಡು ದೊಡ್ಡದೊಂದು ದಾಖಲೆಯನ್ನೇ ಸೃಷ್ಟಿ ಮಾಡಿತು.

ಅದ್ಭುತ ಸಂಗೀತವನ್ನ ನೀಡ್ತಾರೆ ಮನೋಮೂರ್ತಿ. ಮನೋಮೂರ್ತಿ ಅವರದು ಒಂದು ರೀತಿ ಮ್ಯಾಜಿಕ್ ಸಂಗೀತ ಅಂತ ಅಭಿಮಾನಿಗಳು ಹೇಳ್ತಾರೆ. ವಿಶೇಷವಾಗಿ ಸೋನು ನಿಗಮ್, ಮನೋಮೂರ್ತಿ ಮತ್ತು ಜಯಂತ್ ಕಾಯ್ಕಿಣಿ ಈ ಕಾಂಬಿನೇಷನ್ ಹಾಡುಗಳು ಇತ್ತೀಚಿನ ದಿನಗಳಲ್ಲಿ ಅಂದರೆ 2000 ಆಸುಪಾಸಿನಲ್ಲಿ ಬಹಳಷ್ಟು ಹಿಟ್ಟಾದಂತಹ ಗೀತೆಗಳು.

ಅದೇ ಭೂಮಿ ಅದೇ ಬಾನು ನಯನ ನೂತನ ಮನೋಮೂರ್ತಿಯವರ ಹಾಡುಗಳು ಅದೇ ಹಾಡು, ಆದರೆ ಕಿವಿಗೆ ಸುಮಧುರ ಮಧುರ ಭಾವನಾತ್ಮಕ ಹೃದಯ ತಟ್ಟುವ ಕ್ಲಾಸಿಕಲ್ ಮೆಲೋಡೀಸ್ನ ನಮಗೆ ಕೊಟ್ಟರು ಮನೋಮೂರ್ತಿಯವರು. ತಂತ್ರಜ್ಞಾನದಲ್ಲಿ ಅವರು ತುಂಬ ಮುಂದು, ಸುಮಾರು 3 ಕಂಪನಿಗಳನ್ನು ಸ್ಥಾಪಿಸಿ ಯಶಸ್ವಿ ಉದ್ಯಮಿ ಅಂತ ಅನ್ನಿಸಿಕೊಂಡು ಕ್ಯಾಲಿಫೋರ್ನಿಯಾದಲ್ಲಿ ನೆಲೆಸಿದ್ದಾರೆ. ಆದರೆ ಸಂಗೀತದಲ್ಲಿ ನಮ್ಮ ಮನ ಕದ್ದ ಸೃಜನಶೀಲ ಕಲಾವಿದ, ಸಂಗೀತ ಸಂಯೋಜಕ, ಅಪರೂಪದ ಪ್ರತಿಭೆ ಮನೋಮೂರ್ತಿಯವರು. ಕನ್ನಡ ನೆಲದ ಮೇಲಿನ ಪ್ರೀತಿಯಿಂದ ಇಲ್ಲಿಗೆ ಬಂದು ಸಂಗೀತದಲ್ಲಿ ತಮ್ಮ ಒಂದು ಛಾಪನ್ನು ಮೂಡಿಸಿದವರು. ಇವತ್ತಿನ ನಮ್ಮ ಕಲಾಭಾರತಿಯಲ್ಲಿ ಮನೋಮೂರ್ತಿ ಅವರು ಸಂಗೀತ ನೀಡಿದ ಕೆಲವು ಹಾಡುಗಳನ್ನು ಕೇಳಿದಿರಿ. ಕೊನೆಯದಾಗಿ

0: ಕಾಡಿನಲ್ಲಿ ಓಡುವ ಮೇಘ. ನಮಗೂ ಇವತ್ತು ಕುಳಿತಲ್ಲೇ ಮನೋಮೂರ್ತಿ ಅವರ ಹಾಡುಗಳನ್ನು ಕೇಳುವ ಸುಯೋಗ. ಕಲಾಭಾರತಿಯ ಇವತ್ತಿನ ನಮ್ಮ ನಕ್ಷತ್ರ ಸಂಗೀತ ಸಂಯೋಜಕ ಮನೋಮೂರ್ತಿ. ಮುಗಿಸಬೇಕಲ್ಲ ಕಾರ್ಯಕ್ರಮ ಬೇಗ, ಇನ್ನು 5 ಸೆಕೆಂಡ್ ಇದೆ. ಕೇಳೋಣ ಈಗ ಪ್ರದೇಶ ಸಮಾಚಾರ, ಕಲಾಭಾರತಿ ಮುಕ್ತಾಯ ಮಾಡೋಣ.
1: ಆಕಾಶವಾಣಿ ಪ್ರದೇಶ ಸಮಾಚಾರ, ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಬೇಟಿ ಬಚಾವೋ ಬೇಟಿ ಪಢಾವೋ ಧ್ಯೇಯದೊಂದಿಗೆ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಕೇಂದ್ರ ಸರ್ಕಾರ 2015 ಜಾರಿಗೆ ತಂದ ಮಹತ್ವಾಕಾಂಕ್ಷಿ ಸುಕನ್ಯಾ ಸಮೃದ್ಧಿ ಯೋಜನೆ ಸಾರ್ಥಕ 11 ಪೂರ್ಣಗೊಳಿಸಿದೆ. ವಿಜಯಪುರ ಜಿಲ್ಲೆಯ ಅಂಚೆ ಕಚೇರಿಗಳಲ್ಲಿ ಈವರೆಗೆ ಒಟ್ಟು 84,100 ಖಾತೆಗಳನ್ನು ತೆರೆಯಲಾಗಿದೆ ಎಂದು ಅಂಚೆ ಅಧೀಕ್ಷಕ ಮಹಂತೇಶ್ ತೊಗರಿ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
2: ಸುಕನ್ಯಾ ಸಮೃದ್ಧಿ ಯೋಜನೆ ಉತ್ತರವಾದ ಯೋಜನೆ ಕೇಂದ್ರ ಸರ್ಕಾರದ ಬೇಟಿ ಬಚಾವ್ ಬೇಟಿ ಪಡಾವ್, ಅಂದ್ರೆ ಹೆಣ್ಣು ಮಕ್ಕಳನ್ನ ಉಳಿಸಿ ಹೆಣ್ಣು ಮಕ್ಕಳನ್ನ ಓದಿಸಿ ಅನ್ನುವಂತ 2015 ಸಾಲಿನಲ್ಲಿ ಜಾರಿಗೆ ಬಂತು. ಮಧ್ಯಮ ವರ್ಗದ ಕುಟುಂಬದವರು ಹೆಣ್ಣು ಮಗು ಹುಟ್ಟಿದಾಗ ಅವಳಿಗೆ ಓದಿಸಲಿಕ್ಕೆ ಖರ್ಚುಗಳನ್ನು ನಿಭಾಯಿಸೋದು ಮತ್ತು ಆ ಮಗಳ ಮದುವೆ ಖರ್ಚುಗಳನ್ನು ನಿಭಾಯಿಸಲಿಕ್ಕೆ ಅದಕ್ಕೆ ಪೂರಕವಾಗಿ ಈ ಒಂದು ಖಾತೆಯನ್ನ ತೆರೆದ್ರೆ ಇವತ್ತಿನ ದಿವಸದಿಂದ ಅಂದ್ರೆ ಮಗಳು ಹುಟ್ಟಿ ಹಣ್ಣು ಸಣ್ಣವಳಿದ್ದಾಗಲೇ ಈ ಖಾತೆಯಲ್ಲಿ ಸಣ್ಣ ಮೊತ್ತವನ್ನ ಜಮಾ ಮಾಡ್ತಾ ಹೋದ್ರೆ ನಾಳೆ ಬಡ್ಡಿ ಸಮೇತ ಒಂದು ದೊಡ್ಡ ಮೊತ್ತ ಬಂದ್ರೆ ಅದು ಅವಳ ವಿದ್ಯಾಭ್ಯಾಸಕ್ಕೆ ಮತ್ತು ಮದುವೆ ಖರ್ಚಿಗಾಗಿ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶವನ್ನ ಈ ಒಂದು ಖಾತೆ ಒಳಗೊಂಡಿದೆ. 2015 2026 ಸಾಲಿನವರೆಗೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು 84,100 ಅಕೌಂಟ್ಗಳನ್ನ ಖಾತೆಗಳನ್ನ ನಾವು ಈಗ ಆಲ್ರೆಡಿ ತೆರೆದಿದ್ದೇವೆ. ಹೆಣ್ಣು ಮಕ್ಕಳ ಪಾಲಕರಿದ್ದರೆ ಅವರು ಕೂಡ ವಿಜಯಪುರ ಜಿಲ್ಲೆಯ ಯಾವುದೇ ಸಮೀಪದ ಗ್ರಾಮೀಣ ಅಥವಾ ನಗರ ಪ್ರದೇಶದ ಅಂಚೆ ಕಚೇರಿಯಲ್ಲಿ ಈ ಖಾತೆಯನ್ನು ತೆರೆಯಬಹುದು. ಈ ಖಾತೆಯನ್ನ ತೆರೆಯಲಿಕ್ಕೆ ತಂದೆ ಅಥವಾ ತಾಯಿದು ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, 3 ಫೋಟೋಗ್ರಾಫ್ ಮತ್ತು ಮಗಳದು ಬರ್ತ್ ಸರ್ಟಿಫಿಕೇಟ್ ಮತ್ತು ಮಗಳ ಆಧಾರ್ ಕಾರ್ಡ್ ಕಡ್ಡಾಯ ಆಗಿರುತ್ತೆ.
1: ನೈಋತ್ಯ ರೈಲ್ವೆಯ ಹುಬ್ಬಳ್ಳಿ ರೈಲ್ವೆ ವಸ್ತು ಸಂಗ್ರಹಾಲಯದಲ್ಲಿ ಕ್ಯೂಆರ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿ ಸೌಲಭ್ಯ ಪರಿಚಯಿಸಲಾಗಿದೆ. ನೈಋತ್ಯ ರೈಲ್ವೆ ಹುಬ್ಬಳ್ಳಿಯ ಪ್ರಧಾನ ಹಣಕಾಸು ಸಲಹೆಗಾರರಾದ ಜಿವಿ ರಮಾದೇವಿ, ಪ್ರಧಾನ ಮುಖ್ಯ ಮೆಕ್ಯಾನಿಕಲ್ ಇಂಜಿನಿಯರ್ ಆರ್ ಮುಕುಂದ್, ಹುಬ್ಬಳ್ಳಿ ಮುಖ್ಯ ಕಾರ್ಯಾಗಾರದ ವ್ಯವಸ್ಥಾಪಕ ವಿಜಯ್ ಸಿಂಗ್ ಯಾದವ್ ನೂತನ ಡಿಜಿಟಲ್ ಟಿಕೆಟಿಂಗ್ ವ್ಯವಸ್ಥೆ ಉದ್ಘಾಟಿಸಿದರು. ರೈಲ್ವೆ ವಸ್ತು ಸಂಗ್ರಹಾಲಯಕ್ಕೆ ಭೇಟಿ ನೀಡುವವರು ಕ್ವಿಕ್ ರೆಸ್ಪಾನ್ಸ್ ಕೋಡ್ ಆಧಾರಿತ ಡಿಜಿಟಲ್ ಪಾವತಿಗಳನ್ನು ಸುಲಭವಾಗಿ ಮಾಡಬಹುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭಾರತದ ಅತ್ಯಂತ ದೀರ್ಘಾವಧಿಯ ಚುನಾಯಿತ ಪ್ರಧಾನಿಯಾಗಿದ್ದಾರೆ. ಕಳೆದ 4,399 ದಿನಗಳಲ್ಲಿ ಭಾರತವು ವಿವಿಧ ಕ್ಷೇತ್ರಗಳಲ್ಲಿ ಮೌಲ್ಯಯುತ ಪರಿವರ್ತನೆಗೆ ಸಾಕ್ಷಿಯಾಗಿದೆ. ಆರ್ಥಿಕ ಬೆಳವಣಿಗೆ, ಡಿಜಿಟಲ್ ರೂಪಾಂತರ, ಮೂಲಸೌಕರ್ಯ ವಿಸ್ತರಣೆ, ಸಾಮಾಜಿಕ ಸಬಲೀಕರಣ ಮತ್ತು ಬಲವಾದ ಜಾಗತಿಕ ಉಪಸ್ಥಿತಿಯವರೆಗಿನ ಅಭಿವೃದ್ಧಿ ನಾಗರಿಕರ ಕಲ್ಯಾಣದ ಮೇಲೆ ಗಮನವಿಟ್ಟು ರೂಪಿತವಾಗಿವೆ. ಬಡವರ ಕಲ್ಯಾಣ, ಅನ್ನದಾತರ ಸಮೃದ್ಧಿ ಮತ್ತು ನಾರಿಶಕ್ತಿಯಿಂದ ಹಿಡಿದು ಯುವ ಸಬಲೀಕರಣ, ಆರೋಗ್ಯ ರಕ್ಷಣೆ, ಮೂಲಸೌಕರ್ಯ, ರಕ್ಷಣಾ ಆಧುನೀಕರಣ, ತಾಂತ್ರಿಕ ನಾವೀನ್ಯತೆ, ಸಾಂಸ್ಕೃತಿಕ ಪುನರುಜ್ಜೀವನ, ಮಧ್ಯಮ ವರ್ಗದ ಕಲ್ಯಾಣ, ರಾಷ್ಟ್ರವೇ ಮೊದಲು ಎಂಬ ವಿಕಸಿತ ಭಾರತದ ಛಾಯೆ ಕಾಣಬಹುದಾಗಿದೆ.

0: ಐತಿಹಾಸಿಕ ಮೈಲಿಗಲ್ಲನ್ನು ಹ್ಯಾಶ್ಟ್ಯಾಗ್ ಲಾಂಗೆಸ್ಟ್ ಸರ್ವಿಂಗ್ ಇಲೆಕ್ಟೆಡ್ ಪಿಎಂ ಮೋದಿಯೊಂದಿಗೆ ಸಂಭ್ರಮಿಸಲಾಗುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಇಂದು ಹೊಸದಿಲ್ಲಿಯಲ್ಲಿ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳು, ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಹಾಗೂ ಕೇಂದ್ರ ಸಚಿವರು ಪಾಲ್ಗೊಳ್ಳುತ್ತಿದ್ದಾರೆ. ಧಾರವಾಡ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಇಂದು ಮಧ್ಯಾಹ್ನ 12:30 ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗದ ಅಧ್ಯಕ್ಷ ಪಿ ರಘು ಪೌರ ಕಾರ್ಮಿಕರು ಮತ್ತು ಸ್ವಚ್ಛತಾ ಸೇನಾನಿಗಳೊಂದಿಗೆ ಸಂವಾದ ನಡೆಸಲಿದ್ದಾರೆ. ಬಳಿಕ ಪ್ರಗತಿ ಪರಿಶೀಲನಾ ಸಭೆ ನಡೆಯಲಿದೆ. ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೈಗೊಳ್ಳುವ ಭೂ ಸ್ವಾಧೀನದಿಂದ ನಿವೇಶನ ಮಂಜೂರಾತಿವರೆಗೆ ಎಲ್ಲ ಪ್ರಕ್ರಿಯೆ ಪಾರದರ್ಶಕವಾಗಿ ಡಿಜಿಟಲ್ ಮಾದರಿಯಲ್ಲಿ ನಡೆಯಲಿದೆ ಎಂದು ಬೃಹತ್ ಕೈಗಾರಿಕೆಗಳ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಬೆಂಗಳೂರಿನ ಖನಿಜ ಭವನದಲ್ಲಿ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಅವರು, ಪೂರ್ವ ಸಿದ್ದತೆ ಮತ್ತು ಪೂರಕ ಕೆಲಸಗಳನ್ನು ಮುಂಬರುವ 100 ದಿನಗಳಲ್ಲಿ ಪೂರ್ಣಗೊಳಿಸುವಂತೆ ನಿರ್ದೇಶಿಸಿದರು. ವಿವಿಧ ಇಲಾಖೆಗಳಲ್ಲಿ ಸಾರ್ವಜನಿಕರಿಗೆ ಸಂಬಂಧಿಸಿದ ಅಪಾರ ಪ್ರಮಾಣದ ಡಿಜಿಟಲ್ ದತ್ತಾಂಶ ಲಭ್ಯವಿದೆ. ಇಲಾಖೆಗಳ ನಡುವೆ ಸಮನ್ವಯ ಸಾಧಿಸಿ ಬಳಸಿಕೊಳ್ಳುವ ವ್ಯವಸ್ಥೆ ರೂಪಿಸಲು ಮಾಹಿತಿ ತಂತ್ರಜ್ಞಾನ ಹಾಗೂ ಗೃಹ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ಆಡಳಿತ ಇಲಾಖೆ ವ್ಯಾಪ್ತಿಯ ಸ್ಮಾರ್ಟ್ ಗವರ್ನೆನ್ಸ್ ಪ್ರಗತಿ ಪರಿಶೀಲಿಸಿ ಅವರು ಮಾತನಾಡಿದರು. ರಾಜ್ಯ ಇಂಧನ ಇಲಾಖೆ ಕರ್ನಾಟಕ ರಾಜ್ಯ ಇಂಧನ ನಿಗಮದ ಮೂಲಕ ಕಳೆದ 2.5 ತಿಂಗಳಲ್ಲಿ 423 ಕೋಟಿ ರೂಪಾಯಿ ಮೊತ್ತದ ವಿದ್ಯುತ್ತನ್ನು ರಾಷ್ಟೀಯ ಗ್ರಿಡ್ಗೆ ಮಾರಾಟ ಮಾಡಿದೆ ಎಂದು ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ತಿಳಿಸಿದ್ದಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ಸಿ ಜೋಸೆಫ್ ವಿಜಯ್ ನಾಳೆ ಉಡುಪಿ ಜಿಲ್ಲೆ ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಲಿದ್ದಾರೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ ಹಾಗೂ ಉತ್ತರ ಒಳನಾಡಿನ ಬೆಳಗಾವಿ, ಬಾಗಲಕೋಟೆ, ವಿಜಯಪುರ, ಕಲಬುರಗಿ ಸೇರಿದಂತೆ ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಈ ತಿಂಗಳ 15ರವರೆಗೆ ಭಾರೀ ಮಳೆ ಹಾಗೂ 40-50 ಕಿಲೋಮೀಟರ್ ವೇಗದಲ್ಲಿ ಬಿರುಗಾಳಿ ಬೀಸುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ. ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
4: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 12:07. ನಿಮ್ಮ ಕರೆ ನಮ್ಮ ಹಾಡು, ಕರೆಗೊಂದು ಹಾಡು. ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳು ನಮಗೆ ನೀವು ಕರೆ ಮಾಡಬಹುದು. ಈ ಸಮಯದಲ್ಲಿ ನಿಮಗೆ ಏನನ್ನಿಸ್ತಾ ಇದೆ? ಯಾರಿಗಾದರೂ ಹಾಡನ್ನು ಡೆಡಿಕೇಟ್ ಮಾಡ್ತೀರಾ? ಹಾಡಿನ ಜೊತೆ ನಿಮಗೆ ಏನಾದರೂ ಸಂಬಂಧ ಇದೆಯಾ? ಸಿನಿಮಾ ನೋಡಿದಾಗ ಆ ಹಾಡು ಬಹಳ ಇಷ್ಟ ಆಗಿತ್ತಾ? ಹೀಗೆ ಆ ಹಾಡಿನ ಬಗ್ಗೆ ನಿಮಗೆ ಏನೆಲ್ಲ ಹೇಳಬೇಕು ಅನ್ನಿಸುತ್ತೆ ಹಾಗೆಯೇ ನಮ್ಮ ಜೊತೆಗೆ ಮಾತಾಡಬಹುದು. ಏನಾದರೂ ಇತರರಿಗೆ ತಿಳಿಸಬೇಕು ಅಂದರೆ ಕೂಡ ನಮ್ಮ ಜೊತೆ ನೀವು ಮಾತಾಡ್ತಾ ನಿಮ್ಮ ಅನಿಸಿಕೆಗಳನ್ನು ಹೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2226157 2237 8 2237 7 9 9. ಈ ಸಂಖ್ಯೆಗಳಿಗೆ ನೀವು ಕರೆ ಮಾಡಿ ಗೀತೆಗಳನ್ನು ಕೇಳಬಹುದು. ಆತ್ಮೀಯರೇ, ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. ಪ್ರತಿದಿನ 12:00 ಐದು ನಿಮಿಷಕ್ಕೆ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತೆ. ನೀವು ಕರೆ ಮಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಬಹುದು. ಹಾಗೆ ಮಂಗಳವಾರಗಳಂದು ರಾತ್ರಿ ಸಹ ಕರೆಗೊಂದು ಹಾಡು ಕಾರ್ಯಕ್ರಮವನ್ನು ನೀವು ಕೇಳಬಹುದು.
5: ನಮಸ್ತೆ.
4: ಹಲೋ, ನಮಸ್ತೆ, ಹೇಳಿ.
5: ಸುಮತಿ ಅವರೇ, ನಾನು ರೇಖಾ ಮಾತಾಡ್ತಿರೋದು. ನಮ್ಗೆ ಮನೆ ಬೆಳಕು ಇಂದ ಮಲ್ಲೆ ಹೂವನ ಹಚ್ಚಿದೆ ನಿನ್ನ ಕಾರಣಲೆಂದು ತಂಪು ಗಾಳಿ ಬೀಸಿದ ಸಾಂಗ್ ಪ್ರಸಾರ ಮಾಡಿ.
4: ಧನ್ಯವಾದಗಳು ರೇಖಾ ಅವರೇ, ನಮಸ್ಕಾರ.

ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು. ನೀವು ನಮಗೆ ಕರೆ ಮಾಡಬಹುದು, ನಿಮ್ಮ ಮೆಚ್ಚಿನ ಚಿತ್ರಗೀತೆಗಳನ್ನ ಕೇಳಬಹುದು. ಹಲೋ, ವೀರೇಂದ್ರ ಕುಮಾರ್ ಅನ್ನೋರು ಅನ್ನೋರು ಕರೆ ಮಾಡಿದರು. ಅವರು ಕೇಳಿದರು, ನಾನು ಬೋರಿಂಗ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ನನಗೆ ತುಂಬ ಬೇಜಾರಾಗ್ತಾ ಇರುತ್ತೆ, ಎಷ್ಟೊಂದು ಸಾವು ನೋವುಗಳನ್ನು ನಾವು ನಿತ್ಯ ನೋಡ್ತಾ ಇರ್ತೀವಿ, ಹಾಗಾಗಿ ನನಗಾಗಿ ಮತ್ತು ಹೀಗೆ ದುಃಖಗಳನ್ನು ಅನುಭವಿಸ್ತಾ ಇರುವ ಎಲ್ಲರಿಗಾಗಿ ಈ ಒಂದು ಗೀತೆನ ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ. ಬೋರಿಂಗ್ ಆಸ್ಪತ್ರೆಯಲ್ಲಿ ನಾನು ಗೀತೆ ಕೇಳ್ತಾ ಇದ್ದೀನಿ, ನನ್ನ ಸುತ್ತ ಒಂದಷ್ಟು ನೋವಿದೆ ಅಂತ ಹೇಳಿದರು ವೀರೇಂದ್ರ ಕುಮಾರ್ ಅವರು. ಆದರೆ ಅವರ ಸಂಪರ್ಕ ಕಟ್ಟಾಗಿದೆ, ಹಾಗಾಗಿ ಅವರು ಮೆಚ್ಚಿದ ಈ ಗೀತೆಯನ್ನು ಪ್ರಸಾರ ಮಾಡೋಣ ವೀರೇಂದ್ರ ಕುಮಾರ್ ಅವರಿಗಾಗಿ.

ಚಂದ್ರಿಕಾ ನೇರಳಗುಂದಿಯವರು ಕರೆ ಮಾಡಿದ್ರು. ಅವರು ಗರುಡ ರೇಖೆ ಚಿತ್ರದ ಗೀತೆ ಬೇಕು, ನಾನು ಬೆಂಗಳೂರಿಗೆ ಬಂದಿದ್ದೀನಿ, ಟ್ರಾಫಿಕ್ ಅಲ್ಲಿ ಇದ್ದೀನಿ, ನನಗೆ ಈ ಗೀತೆನ ಪ್ರಸಾರ ಮಾಡಿ ಅಂತ ಕೇಳಿದ್ರು. ಆದರೆ ಅವರ ಕರೆ ಕೂಡ ಯಾಕೋ ಕಟ್ಟಾಗಿದೆ. ಅವರು ಮಾತಾಡಿದ್ರು, ಹೇಳ್ತಾ ಇದ್ರು, ಹಾಗೆ ಒಂದು ನಿಮಿಷ ಇದೇ ಈ ಗೀತೆ ಮುಗಿದ ಕೂಡಲೇ ಮಾತಾಡೋಣ, ನಿಮ್ಮ ಮಾತುಗಳನ್ನು ನಮ್ಮ ಕೇಳುಗರಿಗೆ ಕೇಳಿಸೋಣ ಅಂತ ಹೇಳುವಷ್ಟರಲ್ಲಿ ಅವರ ಕರೆ ಕಟ್ಟಾಗಿದೆ. ಚಂದ್ರಿಕಾ ನೇರಳಗುಂದಿಯವರು ಸಾಮಾನ್ಯವಾಗಿ ದಾವಣಗೆರೆಯ ಅಲ್ಲಿ ಇರ್ತಾರೆ. ಬೆಂಗಳೂರಿಗೆ ಬಂದಿದ್ದೀನಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಟ್ರಾಫಿಕ್ಕಲ್ಲೂ ನಾನು ಕಿವಿಗೆ ಹೆಡ್ಫೋನ್ ಹಾಕ್ಕೊಂಡು ಕೇಳ್ತಾ ಇದ್ದೀನಿ ಬೆಂಗಳೂರು ಆಕಾಶವಾಣಿ ವಿವಿಧ ಭಾರತಿಯನ್ನು. ನನಗೆ ಗರುಡ ರೇಖೆ ಚಿತ್ರದ ಗೀತೆ ಬೇಕು ಅಂತ ಅವರ ಅಪೇಕ್ಷೆ ಇತ್ತು. ಕೇಳೋಣ ಚಂದ್ರಿಕಾ ಅವರ ಮೆಚ್ಚಿನ ಗೀತೆ.

0: ಗರುಡರೇಖೆ ಚಿತ್ರಕ್ಕೆಂದು ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ ಕೇಳಿದಿರಿ. ಹಲೋ,
1: ಹಲೋ,
0: ನಮಸ್ತೆ, ಹೇಳಿ, ಯಾರು ಮಾತಾಡೋದು?
1: ನಾವು ಗೋಪಿ ಅಂದ್ಬಿಟ್ಟು.
0: ಗೋಪಿ ಅವರೇ, ನಮಸ್ಕಾರ, ಹೇಗಿದ್ದೀರಿ? ತಿಂಡಿ ತಿಂದ್ರ ಗೋಪಿ ಅವರೇ? ಮತ್ತೆ ಯಾವ ಹಾಡಿಗೆ ಕರೆ ಮಾಡಿದ್ರಿ ಇವತ್ತು?
1: ಮೇಡಮ್, ರಣಧೀರ ಫಿಲಂ ಮೇಡಮ್. ಯಾರೇ ನೀನು ಸುಂದರ ಚೆಲುವೆ?
0: ಯಾರು ಸುಂದರ ಚೆಲುವೆ ನಿಮ್ಮ ಜೀವನದಲ್ಲಿ? ಓಕೆ, ಹೆಸರು?
1: ಕಲ್ಯಾಣಿ.
0: ಕಲ್ಯಾಣಿ ಅವ್ರಿಗೂ ಇಷ್ಟನಾ ಈ ಹಾಡು?
1: ಹೌದು ಮೇಡಮ್, ಅವ್ರು ಯಾವಾಗ ಕಾಲ್ ಮಾಡ್ತಾ ಇರ್ತಾರೆ ಅವಾಗ ನಾನು ಒಂದು ತಿಂಗಳಲ್ಲಿ ಮಾಡಿದ್ರೆ ಅವಳಲ್ಲಿ.
0: ಓಹೋ, ಸರಿ ಸರಿ.
1: ಇಬ್ಬರು ಕೆಲಸ ಮನೇಲೆ ಕೆಲಸ ಮಾಡ್ತಾ ಇದ್ವಿ, ಹಂಗಾಗಿ ಇಬ್ರು ಕೇಳ್ತಾ ಇರ್ತೀವಿ ಅದನ್ನ.
0: ಓಹೋ,
1: ತಿಳ್ಕೊಂಡು ಕೆಲಸ ಮಾಡ್ತಾ ಇರ್ತೀವಿ
0: ನೋಡಿ. ಗಂಡ ಹೆಂಡತಿ ಆಮೇಲೆ ಅಪ್ಪ ಮಗು, ಹೀಗೆ ಇನ್ಮೇಲಿಂದ ನಾವು ಜೋಡಿ ಕರೆಗಳು ಅಂತ ಮಾಡ್ಬಿಟ್ಟು ಇಬ್ಬಿಬ್ರು ಹತ್ರನು ಮಾತಾಡಿಸಬಹುದು ನೋಡಿ.
1: ಮಾತಾಡ್ಬೋದು
0: ಅಲ್ವಾ? ಮತ್ತೆ
1: ಕೆಲಸ ಮಾಡೋಣ, ನಾಲ್ಕೈದು ಜನ ಸೇರಿ ಕೆಲಸ ಮಾಡ್ತಾ ಇರ್ತಾರೆ, ಅವೆಲ್ಲ ಜೊತೆ ಮಾತಾಡ್ತಾರೆ.
0: ಹಾ, ಒಟ್ಟೊಟ್ಟಿಗೆ ಜೋರಾಗಿ ಒಂದ್ ರೇಡಿಯೋ ಹಾಕೊಂಡು ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಇರ್ತೀರಿ.
1: ಹೌದು ಮೇಡಮ್.
0: ಎಲ್ಲರಿಗೂ ಒಂದು ಖುಷಿ ಆಗುತ್ತೆ. ನಿಮ್ ಸುತ್ತ ಯಾರ್ಯಾರು ಇದಾರೆ ಹಾಗಾದ್ರೆ ಕೆಲಸ ಮಾಡ್ತಾ?
1: ನಮ್ಮ ನಮ್ಮ ಮಿಸ್ಸಸ್ ಇದಾರೆ, ನಮ್ಮ ಮಗಳಿದಾಗ.
0: ಹಾ ಹಾ ಹಾ, ಮನೆಯಲ್ಲೇ ಕೆಲಸ ಮಾಡ್ತಾ ಇದೀರಿ? ಮತ್ತೆ ಹೇಗನ್ಸುತ್ತೆ ನಿಮ್ಗೆ, ಕಷ್ಟ ಅಂತ ಅನ್ಸುತ್ತಾ? ಒಂದೇ ಸಮ ಅಂದ್ರೆ ಈಗೆಲ್ಲ ಪವರ್ ಮಿಷಿನ್ ಗಳೆಲ್ಲ ಬಂದಿದೆ ಅಲ್ಲ?
1: ಕಂಪ್ಯೂಟರ್ ಮಿಷನ್, ಈಗೆಲ್ಲ ಥ್ರೆಡ್ ಎಲ್ಲ ಅದರಲ್ಲೇ ಕಟ್ ಆಗುತ್ತೆ, ರಫೆಲ್ ಆಗುತ್ತೆ, ಅದರಲ್ಲಿ ಆಗುತ್ತೆ, ಈಸಿ ಕೆಲಸ ಆಗುತ್ತೆ ಬೇಗ. ಅಡ್ಜಸ್ಟ್ಮೆಂಟ್ ಎಲ್ಲ ಮಾಡ್ಕೋಬಹುದು ಇದರಲ್ಲಿ, ಹಾಗಾಗಿ ಹಳೆ ಮಿಷನ್ ಅಲ್ಲಿ ಆತರ ಎಲ್ಲ ಅಡ್ಜಸ್ಟ್ಮೆಂಟ್ ಆಗಲ್ಲ, ಬೇಗ ಕಟ್ ಆಗಲ್ಲ.
0: ತುಳಿಯುವಾಗ ಕಾಲೆಲ್ಲ ನೋವು ಬರೋದು,
1: ಕಾಲ್ ನೋವು ಇರುತ್ತೆ. ಈಗ ಸುಮ್ಮನೆ ಟಚ್ ಮಾಡಿ ಸಾಕು, ಮುಂದೆ ಹೋಗ್ತಾ ಇರುತ್ತೆ. ಎಲ್ಲ ಕಡೆನೂ ಬರೀ ಕಂಪ್ಯೂಟರ್ ಮಿಷನ್ ಮೇಡಮ್.
0: ಮತ್ತೆ ಈಗ ಈ ರಣಧೀರ ಚಿತ್ರದ ಹಾಡನ್ನ ಕೇಳಿದ್ರಿ, ಹಾಡು ಸಿನಿಮಾ ನೋಡಿದಿರಾ? ಹಾಡನ್ನ ಯಾಕೆ ಆ ಹಾಡು, ಏನಾರು ನಿಮ್ಗೆ ಆ ಹಾಡಿನ ಜೊತೆಗೆ ಏನಾರು ಕತೆ ಉಂಟಾ?
1: ಮೇಡಮ್, ಅಂಶ ಲೆಕ್ಕ ಚೆನ್ನಾಗಿ ಸಾಹಿತ್ಯ ಚೆನ್ನಾಗಿರುತ್ತೆ, ಎಲ್ಲ ಸಾಮಾನ್ಯ ವರ್ಗದವ್ರು ಅರ್ಥ ಆಗುತ್ತೆ ಸಾಹಿತ್ಯ
0: ಅನ್ನೋದು.
1: ಎಂತವ್ರಿಗೂ ಓದ್ದೇ ಇದ್ದವ್ರು ಕೂಡ ಸಾಹಿತ್ಯ ಅರ್ಥ ಆಗುತ್ತೆ
0: ಒಟ್ಟು. ಅಂದ್ರೆ ಹಂಸಲೇಖ ಅವರು ಅಭಿಮಾನಿ ನೀವು?
1: ಸಾಹಿತ್ಯ ಅಂದ್ರೆ ಸೂಪರ್ ಮೇಡಮ್, ನಮ್ಗೆ ತುಂಬಾ ಇಷ್ಟ ಹಂಸಲೇಖ ಸಾಹಿತ್ಯ ಅಂದ್ರೆ.
0: ಓಕೆ, ಸರಿ,
1: ಸಾಹಿತ್ಯ ಇರುತ್ತೆ, ಹಳ್ಳಿಯವ್ರು ಕೂಡ ಅರ್ಥ ಆಗುತ್ತೆ ಸಾಹಿತ್ಯ.
0: ಸರಳವಾದ ಸಾಹಿತ್ಯ
1: ಸೂಪರ್ ಮೇಡಮ್.
0: ಆಗ್ಲಿ, ನಿಮ್ಮ ಮೆಚ್ಚಿನ ಗೀತೆ ಕೇಳೋಣ ಗೋಪಿ ಅವರೇ, ಕರೆ ಮಾಡಿದ್ದಕ್ಕೆ ಧನ್ಯವಾದ, ನಮಸ್ಕಾರ.
1: ಓಕೆ, ನಮಸ್ತೆ.

0: ಪ್ರೀತಿ ಬರೋ ಮುನ್ನ ಯಾರಿಗೂ ಹೇಳಲ್ಲ, ಹಾಗೆ ನಮ್ಮ ಕರೆಗಳು ಕೂಡ ಬರೋ ಮುನ್ನ ಯಾವುದನ್ನು ಕೇಳಲ್ಲ, ಯಾರ ಬಗ್ಗೆನೂ ಹೇಳಲ್ಲ. ಹಲೋ ನಮಸ್ಕಾರ. ನಮಸ್ಕಾರ ಹೇಳಿ, ಯಾರು ಮಾತಾಡೋದು?
1: ಲಕ್ಷ್ಮೀಕಾಂತ.
0: ನಮಸ್ಕಾರ, ಎಲ್ಲಿಂದ ಮಾತಾಡ್ತಿದ್ದೀರಿ? ಯಾವ ಹಾಡಿಗೆ ಕರೆ ಮಾಡಿದ್ರಿ ಲಕ್ಷ್ಮೀಕಾಂತ್ ಅವರು?

ಪ್ರೇಮ ಲೋಕದಿಂದ. ಸರಿ, ಮತ್ತೆ ಏನ್ ಕೆಲಸ ಮಾಡ್ತೀರಿ ನೀವು? ಯಾವ ತರಹದ ಕೆಲಸ? ಓಹೋ, ಸರಿ ಸರಿ. ಅಂದ್ರೆ ನಿಮಗೆಲ್ಲ ದಿನಕ್ಕೆ ದಿನದ ಕೆಲಸದ ಆಧಾರದ ಮೇಲೆ ನಿಮಗೆ ಆದಾಯ ಬರುತ್ತಲ್ಲ? ಮತ್ತೆ ಹಾಡುಗಳನ್ನ ಕೇಳ್ತಾ ಸಂತೋಷ ಪಡ್ತೀರಿ? ಯಾಕೆ ಮತ್ತೆ ಸಪ್ಪಗಿದ್ದೀರಿ ಇವತ್ತು, ಸುಸ್ತಾಗಿದ್ದೀರಾ? ತಿಂಡಿ ತಿಂದ್ರಾ? ಅಪರೂಪಕ್ಕೆ ಲೈನ್ ಸಿಕ್ಕಿದ್ರೆ ಎಲ್ಲರೂ ಖುಷಿಯಾಗಿ ಮಾತಾಡ್ತಾರಪ್ಪ, ನೀವೇನೋ ಒಂದ್ ಸ್ವಲ್ಪ ಸಪ್ಪಗೆ ಆಗ್ಬಿಟ್ರಲ್ಲ. ಆಗ್ಲಿ, ಈ ಪ್ರೇಮ ಲೋಕದ ಹಾಡು ನಿಮಗ್ ತುಂಬಾ ಇಷ್ಟ ಅಂತ ಹೇಳಿದ್ರಿ. ಅಂದ್ರೆ ಸಿನಿಮಾ ನೋಡಿದಿರಲ್ಲ? ಓಹೋ, ನೀವು ರವಿಚಂದ್ರನ್ ಅವರ ಭಕ್ತರು ಅಥವಾ ಹಂಸಲೇಖ ಅವರ ಭಕ್ತರು? ಇಬ್ರಿಗೂ. ಆ ಕಾಂಬಿನೇಷನ್ ಚಂದ ಅಲ್ವಾ? ನಿಜ ನಿಜ. ಮತ್ತೆ ಇನ್ನು ಯಾವ್ಯಾವ ಹಾಡುಗಳು ಅಥವಾ ಯಾವ್ಯಾವ ಸಿನಿಮಾಗಳನ್ನ ನೀವು ನೋಡಿದ್ರಿ? ಅದಾದ ಮೇಲೆ ಪ್ರೇಮಲೋಕ ಹಿಟ್ ಆಯ್ತು, ಅದಾದ್ಮೇಲೆ ನಿಮಗ್ ತುಂಬಾ ಮನಸ್ಸಿಗೆ ಬರುವಂತ ಸಿನಿಮಾಗಳು? ತಟ್ಟಂತ ಹೇಳಿ ಅಂದ್ರೆ ಒಂದಷ್ಟು ಈ ಸಿನಿಮಾಗಳೆಲ್ಲ ನಿಮ್ಮ ಮನಸ್ಸಿಗೆ ಬರುತ್ತೆ. ಆಗ್ಲಿ ಆಗ್ಲಿ, ತುಂಬಾ ಸಂತೋಷ ಆಯ್ತು ಲಕ್ಷ್ಮೀಕಾಂತ್ ಕೇಳ್ತಾ ಇರಿ. ನಿಮ್ಮ ಎಲ್ಲ ದುಗುಡಗಳು ಸುಸ್ತು ಎಲ್ಲ ಮಾಯವಾಗ್ಲಿ ಹಾಡನ್ನ ಕೇಳ್ತಾ. ನಮಸ್ಕಾರ, ಧನ್ಯವಾದ.

0: ಕೇಳ್ತಾ ಇದ್ದೀರಿ ಕರೆಗೊಂದು ಹಾಡು ಕಾರ್ಯಕ್ರಮ. ನೀವು ಕರೆಗಳನ್ನು ಮಾಡಿ ಹಾಗೆ ನಮ್ಮೊಟ್ಟಿಗೆ ಮಾತಾಡಿ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳ್ತೀರಿ. ಈಗ ನಮ್ಮೊಟ್ಟಿಗೆ ಇದ್ದಾರೆ. ಹಲೋ, ನಮಸ್ಕಾರ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡೋದು?
1: ನನ್ನ ಹೆಸರು ಬಿ ಎಸ್ ಮೂರ್ತಿ ಅಂತ, ಡಾಬಸ್ಪೇಟೆಯಿಂದ. ಮೇಡಮ್,
0: ಡಾಬಸ್ಪೇಟೆಯಿಂದ ಸಂದೇಶಗಳನ್ನು ಕಳಿಸ್ತಿರ್ತೀರಿ ಅಲ್ವಾ ಮೂರ್ತಿ ಅವರೇ? ಕೇಳ್ತಾ ಇರ್ತೀರಿ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ. ಖುಷಿ ಆಗುತ್ತೆ, ನಿಮ್ಮ ಸಂದೇಶಗಳನ್ನ ನಾವು ಪೂರ್ತಿ ಓದದೇ ಇರಬಹುದು, ಆದರೆ ಅದು ಗೊತ್ತಾಗುತ್ತೆ ನಮಗೆ ನಿಮ್ಮೆಲ್ಲ. ಈಗ 100 ಸಂದೇಶ ಇದ್ರೆ ನಾವು ಆನ್ ಏರ್ ಒಂದು 20-25 ಸಂದೇಶ ಓದ್ತೀವಿ, ಉಳಿದ ಸಂದೇಶಗಳನ್ನ ಹಾಗೆ ಮತ್ತೆ ಮುಂದಕ್ಕೆ ಮುಂದಕ್ಕೆ ಹಾಕೊಂಡಿರ್ತೀವಿ. ತುಂಬಾ ಚೆನ್ನಾಗಿ ಸಂದೇಶಗಳನ್ನ ಕಳಿಸ್ತಾ ಇರ್ತೀರಿ, ಪ್ರತಿಕ್ರಿಯೆ ಕೊಡ್ತೀರಿ, ಸ್ಪಂದಿಸ್ತೀರಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ಮೂರ್ತಿಯವರು. ಯಾವ ಹಾಡು ಬೇಕಿತ್ತು ಮೂರ್ತಿಯವರೇ?
1: ಇದು ನಾಗಕಾಳ ಭೈರವ ಚಿತ್ರದಿಂದ ನಗುವೇ ಸ್ವರ್ಗ ಅಂತ ಒಂದು ಹಾಡಿದೆ ನೋಡಿ.
0: ಹೌದು,
1: ವಿಷ್ಣುವರ್ಧನ್ ಅವರ ಹಾಡಿರೋ.
0: ನಕ್ಕರೆ ಸ್ವರ್ಗ ಅಲ್ವಾ?
1: ಹೌದೌದು,
0: ನಕ್ಕರೆ ಅದೇ ಸ್ವರ್ಗ ಅಂತ ಹಿಂದೆ ಒಂದು ಸಿನಿಮಾ ಬಂದಿತ್ತು ಅದು ಅದರಲ್ಲಿ ಅಲ್ವಾ, ನಕ್ಕರೆ ಅದೇ ಸ್ವರ್ಗ, ಇದು ನಗುವುದೇ ಸ್ವರ್ಗ ಅಂತ ಹಾಡಿದ್ರು ವಿಷ್ಣುವರ್ಧನ್ ಅವರು.
1: ತುಂಬಾ ಚೆನ್ನಾಗಿದೆ ಮೇಡಮ್.
0: ಹೌದು ಹೌದು, ಎಲ್ರು ಯಾವಾಗ್ಲೂ ನಗ್ತಾ ಇರ್ಬೇಕು. ಏನೋ ಹೇಳ್ತಾ ಇದ್ರಿ ಮೂರ್ತಿ ಅವರು.
1: ಇಲ್ಲ, ಇದು ರಜತಾಂತ ರಂಗ ಕಾರ್ಯಕ್ರಮ ಬರೋದು ಮೇಡಮ್, ಯಾಕೋ ಸ್ಟಾಪ್ ಆಗ್ತಿದೆ.
0: ಹಾ, ಅಂದ್ರೆ ಅದು ಹೌದು ಹೌದು, ಹೊಸ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇದೀವಿ. ಅದು ಒಂದು ಸೀರೀಸ್ ಮುಗೀತಲ್ಲ, ಅಂದ್ರೆ ಒಂದು ಆವರ್ತ ಅದು ಮುಗೀತು, ಆಮೇಲೆ ಅದು ಈಗಾಗ್ಲೇ ಪ್ರಸಾರ ಆಗಿದ್ದ ಕಾರ್ಯಕ್ರಮ ತಾನೇ, ಅದು ಮತ್ತೆ ಮರುಪ್ರಸಾರ ಆಗಿದ್ದು, ಹಾಗಾಗಿ ಆ ಕಾರ್ಯಕ್ರಮಗಳಿಗೆ ಒಂದು ಮುಕ್ತಾಯವನ್ನ ಕೊಟ್ಟು ಬೇರೆ ಕಾರ್ಯಕ್ರಮಗಳನ್ನ ಆರಂಭ ಮಾಡಿದೀವಿ.
1: ಅಂದ್ರೆ ಅದು ಒಂದು ಅಂತ ಮುಗಿದೋಗಿದೆ, ಹಂಗಾಗಿ ಹೊಸ ಕಾರ್ಯಕ್ರಮಗಳು.
0: ಹೌದು ಹೌದು, ಮತ್ತೆ ಮರುಪ್ರಸಾರ ಆಯ್ತಲ್ಲ, ಹಾಗಾಗಿ ಹೊಸ ಕಾರ್ಯಕ್ರಮಗಳನ್ನ, ಮತ್ತೆ ಕೇಳುಗರು ಹೆಚ್ಚು ಹೆಚ್ಚು ಚಿತ್ರಗೀತೆಗಳು ಬೇಕು ಅನ್ನುವಂತಹ ಒಂದು ಬಯಕೆ ಕೂಡ ಇತ್ತು.
1: ಹೌದೌದು, ಈ ಭಾನುವಾರ ಮಕ್ಕಳದ್ದು ಇದು ಮೆಚ್ಚಿನ ಗೀತೆ ಪ್ರಸಾರ ಮಾಡಿದ್ರಲ್ಲ ನಿನ್ನೆ ಭಾನುವಾರ.
0: ಹೌದು ಹೌದು,
1: ತುಂಬಾನೇ ಚೆನ್ನಾಗಿ ಮಾತಾಡ್ತೀರಾ ಮೇಡಮ್, ಮಕ್ಕಳಿಗೆ ಸ್ಫೂರ್ತಿ ಆಗುತ್ತೆ, ಮತ್ತೆ ಫೋನ್ ಮಾಡಕ್ ಅವ್ರಿಗೆ ಎನ್ಕರೇಜ್ ಮಾಡ್ಕೊಡಿ ನಮ್ಗೆ, ಅವ್ರ ಹತ್ರ ಮಾತಾಡ್ಬೇಕು ಅನ್ನೋ ರೀತಿ ಮಾತಾಡ್ತೀರಾ ನೀವು.
0: ಥ್ಯಾಂಕ್ ಯು ಸರ್.
1: ತುಂಬಾ ಖುಷಿ ಆಗುತ್ತೆ ನಿಮ್ಮ ಮಾತು ವೈಖರಿ, ನಿಮ್ದು ನಮ್ಗೆ ಹೇಳಕ್ಕೆ ಪದಗಳೇ ಬರಲ್ಲ, ಅಷ್ಟು ಚೆನ್ನಾಗಿ ಮಾತಾಡ್ತೀರಾ ನೀವು.
0: ಥ್ಯಾಂಕ್ ಯು
1: ಮೇಡಮ್. ಆಯ್ತು,
0: ಥ್ಯಾಂಕ್ ಯು ಸರ್. ನಮಸ್ಕಾರ ನಮಸ್ಕಾರ, ನಿಮ್ ಹಾಡ್ ಕೇಳೋಣ.
1: ನಮಸ್ಕಾರ. ಓಕೆ ಓಕೆ.

ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ ಅಂದವು ಹೆಚ್ಚುವುದು. ಮಲ್ಲಿಗೆ ಮಗು ನಕ್ಕರತಾನೆ ಹೂವೆ ಆಗುವುದು. ಮುದ್ದಿನ ಮಗುವು ನಕ್ಕರತಾನೆ.

0: ಬದುಕಲಿ ಸಂತಸ ಉಕ್ಕಿ ಹರಿಯುವುದು.
1: ಪ್ರೀತಿ ಸ್ವರ್ಗ ನರಕ, ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ, ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ.

0: ಸ್ವರ್ಗ, ಅಳುವುದೇ ನರಕ, ನಗುವುದ ಕಲಿಯೋಣ ನಾವು ನಗುತ್ತಾ ಬಾಳೋಣ, ನಗುವುದ ಕಲಿಯೋಣ ನಾವು ನಗುತ್ತಾ.
1: ಪ್ರೀತಿಯ ಸ್ವರ್ಗ, ಪ್ರೀತಿಯ ನರಕ, ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ, ಪ್ರೀತಿಸುವ ನನ್ನ ಸೇರಿ ಸ್ವರ್ಗವ ಕಾಣೋಣ.

ಕಾರ್ಯಕ್ರಮದ ಕೊನೆಗೆ ನಾವು ಬಂದಿದ್ದೀವಿ. 12:52 ಸಮಯ ಆಗಿದೆ. ಈಗ ಯಾರಿದ್ದಾರೆ ಲೈನ್ನಲ್ಲಿ ಅಂತ ನೋಡೋಣ. ಹಲೋ, ನಮಸ್ತೆ. ಹಲೋ ಹಲೋ ನಮಸ್ತೆ.

0: ಹಲೋ ನಮಸ್ಕಾರ.
1: ಹಲೋ ನಮಸ್ತೆ ಮೇಡಮ್,
0: ಹೇಳಿ ಯಾರು?
1: ನಾನು ಶಿವಣ್ಣ ಅಂತ ಹೇಳಿ ಮೇಡಮ್, ಚಳ್ಳಕೆರೆ ತಾಲೂಕಿಂದ.
0: ನಮಸ್ಕಾರ ಶಿವಣ್ಣ ಅವರೇ, ಹೇಗಿದ್ದೀರಿ
1: ಮೇಡಮ್? ಚೆನ್ನಾಗಿದ್ದೀನಿ ಮೇಡಮ್.
0: ಹೇಳಿ, ತಿಂಡಿ ಮಾಡಿದ್ರ? ಏನ್ ಸಮಾಚಾರ? ಏನ್ ಕೆಲಸ ಮಾಡ್ತಿದ್ರಿ ಈಗ
1: ಮೇಡಮ್? ನಮ್ದು ವ್ಯವಸಾಯ ಮೇಡಮ್.
0: ಓಹೋ, ಸರಿ ಸರಿ, ಹೇಳಿ ಶಿವಣ್ಣ ಅವರೇ, ಯಾವ ಹಾಡಿಗೆ ಕರೆ ಮಾಡಿದ್ರಿ
1: ಮೇಡಮ್? ನಮ್ಗಿವತ್ತು ಕದಂಬ ಚಿತ್ರದಿಂದ ಮೇಡಮ್.
0: ವಿಷ್ಣುವರ್ಧನ್ ಅಭಿಮಾನಿ ನೀವು?
1: ಹೌದು ಮೇಡಮ್.
0: ಅಲ್ವಾ, ವಿಷ್ಣುವರ್ಧನ್ ಅವರೇ ಅಪ್ಪಟ
1: ಅಪ್ಪಟ ಅಭಿಮಾನಿ.
0: ಬರೀ ಅಭಿಮಾನಿ ಅಲ್ಲ, ಅಪ್ಪಟ ಅಭಿಮಾನಿ.
1: ಹೌದೌದು ಮೇಡಮ್.
0: ಅಪ್ಪಟ ಅಭಿಮಾನಿಗೂ ಬರೀ ಅಭಿಮಾನಿಗೂ ವ್ಯತ್ಯಾಸ ಏನು?
1: ಹತ್ರ ಹತ್ರ.

0: ಹತ್ತಿರ ಹತ್ತಿರ
1: ಹತ್ತಿರ ಹತ್ತಿರನಾ?
0: ಹೌದೌದು.
1: ಸರಿ, ಅಪ್ಪಟ ಅಭಿಮಾನಿಗೂ ಅಭಿಮಾನಿಗೂ ಏನ್ ವ್ಯತ್ಯಾಸ? ಎರಡು ಒಂದೇನಾ ಬೇರೆನಪ್ಪ?
0: ಎರಡು ಒಂದೇ ಮೇಡಮ್.
1: ಎರಡು ಒಂದೇನಾ? ಅಲ್ಲ ರೀ, ಹಂಗಲ್ಲ. ಅಭಿಮಾನಿ ಅಂದ್ರೆ ಸುಮ್ನೆ ಎಲ್ಲ ನಂಗೆ ಇಷ್ಟ ಆಗತ್ತೆ ಅಂತ ಹೇಳೋದು. ಅಪ್ಪಟ ಅಭಿಮಾನಿ ಅಂದ್ರೆ ಅವ್ರನ್ನ ಯಾರಾದ್ರೂ ಬೈದ್ರೆ ನನಗೆ ಕೋಪ ಬರುತ್ತೆ ಅಂದ್ರೆ ಅದು ಅಪ್ಪಟ ಅಭಿಮಾನಿ. ಸರಿನಾ? ಒಪ್ಕೋತೀರಾ?
0: ಒಪ್ಕೋತೀನಿ.
1: ಅಲ್ಲ, ನೀವು ಹಾಡು ಹಾಕ್ಬೇಕು ಅಂದ್ಬಿಟ್ಟು ನಾನು ಏನು ಹೇಳಿದ್ರು ಹ್ಞೂ ಸರಿ ಅಂದ್ಬಿಟ್ರೆ? ಇರಲಿ, ವಿಷ್ಣುವರ್ಧನ್ ಅವರ ಎಲ್ಲ ಈಗ ಹುಟ್ಟಿದ ಹಬ್ಬ ಅಥವಾ ಆ ಥರದ್ದೆಲ್ಲ ಕಾರ್ಯಕ್ರಮಗಳು ಎಲ್ಲ ಮಾಡ್ತಿರ್ತಾರಲ್ಲ, ಎಲ್ಲ ಕಡೆ ಹೋಗ್ತೀರಾ?
0: ಹೌದು ಮೇಡಮ್, ಹೋಗ್ತೀವಿ.
1: ಹೋಗ್ತಾ ಇರ್ತೀರಾ? ಅಭಿಮಾನಿಗಳ ಸಂಘದಲ್ಲೂ ಇದ್ದೀರಾ?
0: ಹೌದು ಮೇಡಮ್.
1: ಸರಿ ಸರಿ, ನಿಮಗಾಗಿ ಮತ್ತೆ ನಿಮ್ಮ ಹಾಗೆ ವಿಷ್ಣುವರ್ಧನ್ ಅವರನ್ನು ಅಭಿಮಾನಿಸುವ ನಮ್ಮ ಎಲ್ಲ ಶ್ರೋತೃಗಳಿಗಾಗಿ ನಿಮ್ಮ ಮೆಚ್ಚಿನ ಗೀತೆನ ಹಾಕೋಣ. ಯಾವ ಹಾಡು ಕದಂಬದಲ್ಲಿ?
0: ಮೇಡಮ್, ಕದಂಬ ಚಿತ್ರದಿಂದ ಯಾವ್ದಾದ್ರು ಹಾಕಿ ಮೇಡಮ್.
1: ಯಾವ್ದು ಹಾಕಿದ್ರೂ ಪರವಾಗಿಲ್ವಾ? ಸರಿ, ವಿಷ್ಣುವರ್ಧನ್ ಅಂದ್ರೆ ವಿಷ್ಣುವರ್ಧನ್, ಯಾವ ಹಾಡು ಹಾಕಿದ್ರು ಓಕೆ. ಸರಿ, ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್. ನಮಸ್ತೆ.
0: ನಮಸ್ತೆ ಮೇಡಮ್.

ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ಅನೇಕರು ಕರೆ ಮಾಡಿದ್ರಿ, ಕೆಲವರು ಲೈನ್ ಸಿಗಲಿಲ್ಲ, ನಾವು ಎಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಕೂಡ ಸಂದೇಶಗಳನ್ನು ಕಳಿಸಿದಿರಿ. ಮತ್ತೆ ಕೆಲವರು ಕರೆ ಮಾಡಿದ್ರಿ, ಆದರೆ ಯಾಕೋ ಕಾರಣಾಂತರದಿಂದ ಸಂಪರ್ಕ ಕಡಿತಾ ಇತ್ತು, ನಿಮ್ಮೊಟ್ಟಿಗೆ ಮಾತಾಡೋಕ್ಕೆ ಆಗಲಿಲ್ಲ, ಆದರೂ ನಿಮ್ಮ ಗೀತೆಗಳನ್ನು ಪ್ರಸಾರ ಮಾಡಿದ್ದೀವಿ. ಆತ್ಮೀಯ ಶ್ರೋತೃ ಬಾಂಧವರೇ, ಕೇಳ್ತಾ ಇರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಈಗ ಸಮಯ 1:30 ಆಗಿ ಹೋಗಿದೆ. ಕೇಳೋಣ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿಂದು ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯಲಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. 22%, 25%, 27% ಮತ್ತು 30%ರಷ್ಟು ಎಥೆನಾಲ್ ಬೆರೆಸಿದ ಪೆಟ್ರೋಲ್ಗೆ ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಗೃಹಲಕ್ಷ್ಮಿ ಯೋಜನೆಯಿಂದ 1,00,000 ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಕೇಂದ್ರ ಸಂಸ್ಕೃತಿ ಸಚಿವಾಲಯ 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಶ್ರೀಲಂಕಾದ ದಂಬೋಲಾದಲ್ಲಿ ನಡೆಯುತ್ತಿರುವ 2ನೇ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಆಫ್ಘಾನಿಸ್ತಾನ ಎ ತಂಡದ ವಿರುದ್ದ ಭಾರತ ಇತ್ತೀಚಿನ ವರದಿ ಬಂದಾಗ 3 ವಿಕೆಟ್ ನಷ್ಟಕ್ಕೆ 238 ರನ್ ಗಳಿಸಿ ಆಡುತ್ತಿದೆ. ಯುವ ಬ್ಯಾಟರ್ ವೈಭವ್ ಸೂರ್ಯವಂಶಿ 200ರ ಸ್ಟ್ರೈಕ್ ರೇಟ್ನಲ್ಲಿ 44 ರನ್ ಗಳಿಸಿ ಔಟ್ ಆಗಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ಸುದ್ದಿ ಮುಖ್ಯಾಂಶ 5:00.

0: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
1: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
2: ಆತ್ಮೀಯರೇ, ಅನೇಕರು

ಸಂದೇಶಗಳನ್ನ ಕಳಿಸಿದಿರಿ, ನಮ್ಮ ಹಾಡು ಪ್ರಸಾರ ಆಗುತ್ತೆ ಅನ್ಕೊಂಡ್ವಿ, ನಾವು ಮಾತಾಡ್ತೀವಿ ಅನ್ಕೊಂಡ್ವಿ, ಆಗ್ಲಿಲ್ವಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದೀರಿ. ಹಾಗೆ ಕಲಾಭಾರತಿ ತುಂಬಾ ಚೆನ್ನಾಗಿತ್ತು, ಎಲ್ಲ ಹಾಡುಗಳು ಇವತ್ತು ಸೂಪರ್ ಆಗಿತ್ತು ಅಂತ ಕೂಡ ಅನೇಕರು ಸಂದೇಶಗಳನ್ನ ಕಳಿಸಿದಿರಿ. ಕೌಸಲ್ಯ ಬನಶಂಕರಿಯಿಂದ, ಮನೋಮೂರ್ತಿಯವರ ಎಲ್ಲ ಗೀತೆಗಳು ನಮ್ಮ ಮನ ಸ್ಪಂದಿಸುತ್ತವೆ, ಅಷ್ಟು ಚೆನ್ನಾಗಿದೆ ಅವರ ಹಾಡುಗಳು ಅಂತ ಉಮೇಶ್ ಸಿರಿಗೆರೆ ಹೇಳಿದಿರಿ. ಬೆಳಕಿನ ಸೀರೆ ಹೇಗಿರುತ್ತೆ ಮೇಡಮ್ ಅಂತ ಕೇಳ್ತಾರೆ ರಾಣಿಯವರು. ಹೇಗಿರುತ್ತೆ ನೀವು ಯೋಚನೆ ಮಾಡಿ ರಾಣಿಯವರೇ. ಸಂಜಯ್ ಕತ್ರಿಗುಪ್ಪೆಯಿಂದ ಸಂದೇಶವನ್ನು ಕಳಿಸಿದಿರಿ. ಕಲಾಭಾರತಿಯಲ್ಲಿ ಮನೋಮೂರ್ತಿಯವರು ರಾಗ ಸಂಯೋಜನೆ ಮಾಡಿದ ಗೀತೆಗಳನ್ನು ಕೇಳಿ ತುಂಬ ಖುಷಿಯಾಯಿತು ಅಂತಾರೆ. ಕೆಂಗೇರಿಯ ಮೀರಾ ಸುಭಾಷ್ ಕುಲಕರ್ಣಿ ಮತ್ತು ಮನೆಯವರು ಸುರೇಶ್ ಭಟ್ ಗೌರಿಬಿದನೂರು ಚಿಕ್ಕಬಳ್ಳಾಪುರ ತಾಲೂಕಿನಿಂದ, ಅನಿಸುತ್ತಿದೆ ಯಾಕೋ ಇಂದು ಈ ಗೀತೆ ಕೇಳಿದ್ರೆ ಯಾವಾಗಲೂ ಎಷ್ಟೇ ಬೇಜಾರಾಗಿದ್ದರೂ ಒಳ್ಳೆ ಮೂಡ್ಗೆ ನಾವು ಬರ್ತೀವಿ. ಇವರಿಬ್ಬರ ಕಾಂಬಿನೇಷನ್, ಜಯಂತ್ ಮತ್ತು ಮನೋಮೂರ್ತಿಯವರ ಕಾಂಬಿನೇಷನ್ ನಿಜಕ್ಕೂ ಸೂಪರ್ ಅಂತ ವಿಜ್ಞಾನ ನಗರದ ಎ ಹರಿಹರನ್ ಅವರು ಹೇಳಿದ್ದಾರೆ. ಮ್ಯೂಸಿಕ್ ಮಾಂತ್ರಿಕ ಮನೋಮೂರ್ತಿಯವರ ಕಾರ್ಯಕ್ರಮ ಕೇಳಿ ಖುಷಿಯಾಯಿತು ಅಂತ ಕುಂದಾಪುರ ಪೂರ್ಣಿಮಾ ರಾಘವೇಂದ್ರ ಅವರು ಹೇಳಿದರೆ, ಧಾರವಾಡದ ವಾಣಿಶ್ರೀಯವರು ಕೂಡ ಈ ನಯನ ನೂತನ ಈ ಪದ ನನಗೆ ಬಹಳ ಇಷ್ಟ ಅಂತಾರೆ. ಹಲಸೂರಿನ ರಾಜೇಶ್ ಅವರು, ಹಾಗೆ ರೇಖಾ ಅವರು ಕರೆ ಮಾಡಿದರು. ಅವರ ಕರೆ ಎಷ್ಟೊಂದು, ಯಾವಾಗಲೂ ವಾರದಲ್ಲಿ ಎರಡು ಮೂರು ಸಲ ಇರುತ್ತಲ್ಲ ನಮಗೆ, ಕೆಲವೊಮ್ಮೆ ಅವರೇ ಯಾಕೆ ಕರೆ ಮಾಡ್ತಾರೆ ಅನಿಸುತ್ತೆ ಅಂತಾರೆ ನಮ್ಮ ಒಬ್ಬರು ಶ್ರೋತೃ. ಹಾಗೆ ಶುಭ ಮಧ್ಯಾಹ್ನ, ಕಾರ್ಯಕ್ರಮ ಚೆನ್ನಾಗಿದೆ ಅಂತಾರೆ. ವಿವಿಧ ಭಾರತಿ ಕೇಳ್ತೀನಿ ನಾನು ಯಾವಾಗಲೂ ಅಂತ ಹೇಳ್ತಾರೆ. ಚೈತ್ರ ಡಿ ನೆಲಮಂಗಲದಿಂದ, ಶಾಂತಾ ಬ್ಯಾಂಕ್ ಕಾಲೋನಿಯಿಂದ, ಚಂದ್ರಿಕಾ ನೇರ್ಲಗುಂದಿಯವರು, ನಾನು ತುಂಬ ಕಾತುರಳಾಗಿದ್ದೆ ಮಾತಾಡೋಕ್ಕೆ, ಆದರೆ ಯಾಕೋ ಕರೆ ಕಟ್ಟಾಗೋಯ್ತಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ಹಾಗೆ ಆಟಗಳ ಬಗ್ಗೆ 10-11 ಕಾರ್ಯಕ್ರಮ ಪ್ರಸಾರ ಮಾಡಿದ್ರಲ್ಲ, ಅದು ನಮಗೆ ತುಂಬ ಇಷ್ಟ ಆಯಿತು ಅಂತಾರೆ ಹೆಸರುಘಟ್ಟದ ಭವ್ಯ ಅವರು. ನಂಬರ್ 991 ರಾಘವೇಂದ್ರ ಅವರು ಸಂದೇಶವನ್ನು ಕಳಿಸಿದ್ದೀರಿ, ಕಾರ್ಯಕ್ರಮ ಕೇಳ್ತಾ ಇದ್ದೀನಿ ಅಂತ ಹೇಳಿದಿರಿ. ಹಾಗೆ ನಮಸ್ತೆ ವಿವಿಧ ಭಾರತಿ, ನಿಮ್ಮ ಗೀತೆ ನಮಗೆ ಇಷ್ಟ ಅಂತಾರೆ ಸರ್ವೇಶ ಮಠ ಕಲಬುರಗಿ ಜಿಲ್ಲೆಯಿಂದ. ಯಶವಂತ್ ಸುಮಲತಾ ಚೆನ್ನನಕುಂಟೆಯಿಂದ, ನಾಗೇಂದ್ರ ಗುಂಡಮ್ಮ ದೊಡ್ಡ ಉಳ್ಳಾರ್ತಿಯಿಂದ, ನಾಗರತ್ನ ರಾಜಾಜಿನಗರದಿಂದ, ಕಲಾಭಾರತಿಯಲ್ಲಿ ಮನೋಮೂರ್ತಿಯವರ ಕಾರ್ಯಕ್ರಮ ಕೇಳಿ ಸಂತೋಷ ಆಯಿತು ಅಂತಾರೆ ವರಲಕ್ಷ್ಮಿ ಪೀಣ್ಯದಿಂದ, ಚಿದಾನಂದ ಟಿಬಿ ಸರ್ಕಲ್ ಹೊಸದುರ್ಗದಿಂದ, ವೆಂಕಟೇಶ್ ಸುಂಕದ ಕಟ್ಟೆ, ಇವತ್ತಿನ ಕರೆಗೊಂದು ಹಾಡು ಕಾರ್ಯಕ್ರಮದಲ್ಲಿ ವೈವಿಧ್ಯಮಯ ಗೀತೆಗಳು ಪ್ರಸಾರ ಆದವು ಅಂತಾರೆ ಸುಮಾ ಅವರು. ಹಾಗೆ ಸಾವಿತ್ರಿ ಉಮೇಶ್ ಅವರು ಸಂದೇಶವನ್ನು ಕಳಿಸಿದಿರಿ, ನಿಮ್ಮ ಎಲ್ಲ ಸಂದೇಶಗಳು ನಮ್ಮನ್ನು ತಲುಪುತ್ತೆ, ನಾವು ಆಗಾಗ ಹೀಗೆ ಸಂದೇಶಗಳನ್ನು ಓದ್ತೀವಿ. ಶೃಂಗೇರಿಯ ಅನಂತಮೂರ್ತಿಯವರು ಕೂಡ ಲೈನ್ ಸಿಗಲಿಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ದಾರೆ. ನನಗೆ ಲವ್ಲಿ ಹೀರೋ ವಿಷ್ಣುವರ್ಧನ್ ಅವರ ಯಾವ ಹಾಡು ಹಾಕಿದ್ರೂ ಕುಣಿದಾಡ್ಬಿಡ್ತೀನಿ, ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಅಂತಾರೆ ಹೋವಳಿ ಲಕ್ಷ್ಮೀ ಚಂದ್ರಶೇಖರ್ ಅವರು. ಕಲಾಭಾರತಿ ಇದೊಂದು ಉತ್ತಮ ಕಾರ್ಯಕ್ರಮ, ನಮಗಿಷ್ಟ ಅಂತಾರೆ ಅರುಣಾ ಮೈತ್ರಿ ಜೆಸಿ ನಗರದಿಂದ. ಪ್ರತಿದಿನ 11:30 ಕಲಾಭಾರತಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. 11:00 to 11:30 ಅಂದರೆ ಸುದ್ದಿ ಮುಖ್ಯಾಂಶಗಳ ನಂತರ 11:02 ಶುರು ಆದರೆ 11:30 ನೀವು ಕೇಳ್ತೀರಿ ಬ್ಯಾಕ್ ಟು ಬ್ಯಾಕ್ 11:00 ಹಂಗಾಮ.

0: ತೆರೆದ ಹೃದಯ ಬಳಿಕೆ.
1: ಬದುಕಿನ ನಿಜವಾದ ನೋವು ಕಳಿಬೇಕು ಅಂದ್ರೆ ಸಿಹಿಯೊಂದನ್ನೇ ಉಣ್ಣಬಾರದು, ಸಿಹಿಯೊಂದಿಗೆ ಬೇವಿನ ಕಹಿಯ ರುಚಿಯನ್ನೂ ನೋಡಬೇಕು.
2: ಕೇವಲ ನಮ್ಮ ನೋವನ್ನಷ್ಟೇ ಕಂಡು ಉಂಡು ಅರಗಿಸಿಕೊಂಡು ಬಾಳುವುದಕ್ಕಿಂತ ಪರರ ನೋವಿಗೂ ಸ್ಪಂದಿಸಿದಾಗ ನಮ್ಮ ನೋವು ಮಾಯವಾಗುತ್ತದೆ.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಈಗ ಸಮಯ 1:10 ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ. 1:20 ನಮ್ಮ ನಾಡು ನಾಡು ನುಡಿ ಕುರಿತ ಕಾರ್ಯಕ್ರಮ ಕೇಳ್ತಾ ಇರಿ. ನಮ್ಮೊಂದಿಗಿರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

0: ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ಇಂದು ನವದೆಹಲಿಯ ರಾಷ್ಟ್ರಪತಿ ಭವನ ಸಾಂಸ್ಕೃತಿಕ ಕೇಂದ್ರದಲ್ಲಿ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿದೆ. ಈ ವರ್ಷ 2047ರ ವೇಳೆಗೆ ವಿಕಸಿತ ಭಾರತಕ್ಕಾಗಿ ಅಂತರ್ಗತ ಮಾನವ ಅಭಿವೃದ್ಧಿ ವಿಷಯದಡಿಯಲ್ಲಿ ಸಭೆ ಆಯೋಜಿಸಲಾಗಿದೆ. ಎಲ್ಲಾ ವರ್ಗ ಹಾಗೂ ಪ್ರದೇಶಗಳ ನಾಗರಿಕರ ಯೋಗಕ್ಷೇಮ ಮತ್ತು ಅಭಿವೃದ್ಧಿಯನ್ನು ಸಾಕಾರಗೊಳಿಸಿ ಅವುಗಳನ್ನು ಸಕಾರಾತ್ಮಕ ಫಲಿತಾಂಶಗಳಾಗಿ ಪರಿವರ್ತಿಸುವ ಕುರಿತು ಸಭೆಯಲ್ಲಿ ಚರ್ಚಿಸಲಾಗುತ್ತಿದೆ. ವಿವಿಧ ರಾಜ್ಯಗಳ ಮುಖ್ಯಮಂತ್ರಿಗಳು ಮತ್ತು ಲೆಫ್ಟಿನೆಂಟ್ ಗವರ್ನರ್ಗಳು ಪಾಲ್ಗೊಳ್ಳಲಿರುವ ಈ ಸಭೆಯಲ್ಲಿ 4 ಪ್ರಮುಖ ಸ್ತಂಭಗಳಾದ ಮಾನವ ಬಂಡವಾಳ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯೋಗ ಉದ್ಯಮಶೀಲತೆ ಮತ್ತು ವಿಕೇಂದ್ರೀಕೃತ ಬೆಳವಣಿಗೆ, ಆರೋಗ್ಯ ಪೋಷಣೆ ಮತ್ತು ಯೋಗಕ್ಷೇಮ ಹಾಗೂ ಎಲ್ಲರಿಗೂ ಸಮಾನತೆ ಮತ್ತು ಗೌರವದ ಚೌಕಟ್ಟಿನ ಕುರಿತು ಪ್ರಮುಖವಾಗಿ ಚರ್ಚಿಸಲಾಗುತ್ತಿದೆ. ದೇಶಾದ್ಯಂತ ಉದ್ಯಮಶೀಲತೆ ಮತ್ತು ಸುಸ್ಥಿರ ಉದ್ಯೋಗಾವಕಾಶಗಳ ಸೃಷ್ಟಿಗೆ ಒತ್ತು ನೀಡಲಾಗುವುದು ಎಂದು ನೀತಿ ಆಯೋಗ ತಿಳಿಸಿದೆ. ಕೇಂದ್ರ ಸರ್ಕಾರ ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕವನ್ನು ಮನ್ನಾ ಮಾಡಿದೆ. ಶೇಕಡಾ 25, 25, 27 ಮತ್ತು ಶೇಕಡಾ 30 ಎಥನಾಲ್ ಬೆರೆಸಿದ ಪೆಟ್ರೋಲ್ ಅನ್ನು ಕೇಂದ್ರ ಅಬಕಾರಿ ಸುಂಕದಿಂದ ವಿನಾಯಿತಿ ನೀಡಲಾಗಿದೆ ಎಂದು ಕೇಂದ್ರ ಹಣಕಾಸು ಸಚಿವಾಲಯ ತಿಳಿಸಿದೆ. ಎಲ್ಲಾ 4 ಇಂಧನ ಶ್ರೇಣಿಗಳು ಈಗ ಶೂನ್ಯ ಅಬಕಾರಿ ಸುಂಕವನ್ನು ಹೊಂದಿರುತ್ತವೆ. ಆಮದು ಮಾಡಿಕೊಂಡ ಕಚ್ಚಾ ತೈಲದ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, ಇಂಗಾಲದ ಹೊರಸೂಸುವಿಕೆಯನ್ನು ತಗ್ಗಿಸಲು ಮತ್ತು ದೇಶೀಯವಾಗಿ ಉತ್ಪಾದಿಸುವ ಎಥನಾಲ್ಗೆ ಬೇಡಿಕೆಯನ್ನು ಹೆಚ್ಚಿಸಲು ಪ್ರಯತ್ನಿಸುವ ಭಾರತದ ಎಥನಾಲ್ ಮಿಶ್ರಿತ ಕಾರ್ಯಕ್ರಮವನ್ನು ಬಲಪಡಿಸುವ ಗುರಿಯನ್ನು ಈ ಕ್ರಮ ಹೊಂದಿದೆ ಎಂದು ಸಚಿವಾಲಯ ತಿಳಿಸಿದೆ. ರೈತರ ಕಲ್ಯಾಣವು ಕೇಂದ್ರ ಸರ್ಕಾರದ ಪ್ರಮುಖ ಆದ್ಯತೆಗಳಲ್ಲಿ ಒಂದಾಗಿದೆ. ಅವರ ಜೀವನವನ್ನು ಸಾಧ್ಯವಾದಷ್ಟು ಸುಲಭಗೊಳಿಸಲು ಯಾವುದೇ ಅವಕಾಶವನ್ನು ಬಿಡುವುದಿಲ್ಲ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅವರು, ರೈತರು ದೇಶದ ಆಹಾರ ಭದ್ರತೆ, ಪೋಷಣೆ ಮತ್ತು ಸಮೃದ್ಧಿಯ ಮೂಲಾಧಾರ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಬೆಳೆ ವಿಮಾ ಯೋಜನೆಯು ರೈತರ ಆಧಾರವನ್ನು ರಕ್ಷಿಸುವುದಲ್ಲದೆ ಕೃಷಿ ವಲಯವನ್ನು ಮತ್ತಷ್ಟು ಬಲಪಡಿಸುತ್ತಿದೆ ಎಂದರು. ಪಿಎಂ ಕುಸುಮ್ ಯೋಜನೆಯ ಮೂಲಕ ರೈತರು ಕೃಷಿಗಾಗಿ ಸೌರಶಕ್ತಿಯ ಪ್ರವೇಶವನ್ನು ಪಡೆದಿದ್ದಾರೆ ಮತ್ತು ಸಂಬಂಧಿತ ವೆಚ್ಚಗಳನ್ನು ಸಹ ಕಡಿಮೆ ಮಾಡಿದ್ದಾರೆ ಎಂದು ಅವರು ಹೇಳಿದರು. ಕೃಷಿ ಮತ್ತು ಇತರ ಅಗತ್ಯಗಳಿಗಾಗಿ ಕಡಿಮೆ ಬಡ್ಡಿದರದಲ್ಲಿ ಸಾಲಗಳನ್ನು ಸುಲಭವಾಗಿ ಪಡೆಯಲು ಅನುವು ಮಾಡಿಕೊಡುವ ಮೂಲಕ ಕಿಸಾನ್ ಕ್ರೆಡಿಟ್ ಕಾರ್ಡ್ ರೈತರು, ಜಾನುವಾರು ಸಾಕಾಣೆದಾರರು ಮತ್ತು ಮೀನುಗಾರರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ರೈತರ ಉತ್ಪನ್ನಗಳಿಗೆ ನ್ಯಾಯಯುತ ಬೆಲೆಗಳನ್ನು ಖಚಿತಪಡಿಸಿಕೊಳ್ಳುವಲ್ಲಿ ಸರ್ಕಾರದ ಬೀಜದಿಂದ ಮಾರುಕಟ್ಟೆಗೆ ಉಪಕ್ರಮವು ಹೆಚ್ಚು ಪರಿಣಾಮಕಾರಿಯಾಗಿದೆ. ಡ್ರೋನ್ಗಳು ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ನೈಸರ್ಗಿಕ ಗೊಬ್ಬರಗಳಿಗೆ ಸಂಬಂಧಿಸಿದ ರೈತರ ಬೆಳೆ ಉತ್ಪಾದಕತೆಯನ್ನು ಹೆಚ್ಚಿಸಲು ಸಹಾಯ ಮಾಡುತ್ತಿವೆ. ದೇಶಾದ್ಯಂತ ರೈತರಿಗೆ ಆಧುನಿಕ

0: ಕೃಷಿ ಸೌಲಭ್ಯಗಳನ್ನು ಒದಗಿಸುವತ್ತ ಸರ್ಕಾರ ನಿರಂತರವಾಗಿ ಗಮನ ಹರಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಈ ಕುರಿತು ಒಂದು ವರದಿ.
1: ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತದ ಕೃಷಿಯು ರೈತರ ಕಲ್ಯಾಣದ ದೃಷ್ಟಿಕೋನದಿಂದ ಸಂಪೂರ್ಣವಾಗಿ ರಚನಾತ್ಮಕವಾಗಿ ಬದಲಾಗಿದೆ. ಬೀಜದಿಂದ ಮಾರುಕಟ್ಟೆಯವರೆಗೆ ಎಂಬ ಉಪಕ್ರಮದ ಮೂಲಕ ಸಮಗ್ರ ಸಬಲೀಕರಣವನ್ನು ಖಚಿತಪಡಿಸಿಕೊಳ್ಳುವ ಜೊತೆಗೆ ಸರ್ಕಾರ ಅನ್ನದಾತನನ್ನು ದೇಶದ ಆರ್ಥಿಕತೆಯ ಸಂಪೂರ್ಣ ಕೇಂದ್ರದಲ್ಲಿ ಇರಿಸಿದೆ. ಸರ್ಕಾರದ ಉಪಕ್ರಮಗಳು ರೈತರಿಗೆ

0: ಮಾರುಕಟ್ಟೆಗಳ ಮೂಲಕ ಪೂರೈಕೆ ಸರಪಳಿಗಳನ್ನು ಸುವ್ಯವಸ್ಥಿತಗೊಳಿಸುವುದು, ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳನ್ನು ವಿಸ್ತರಿಸುವುದು ಮತ್ತು ಸುಧಾರಿತ ವೈಜ್ಞಾನಿಕ ದತ್ತಾಂಶವನ್ನು ಸದುಪಯೋಗಪಡಿಸಿಕೊಳ್ಳುವುದು ರೈತರ ಸ್ವಾವಲಂಬಿ ಜಾಗತಿಕವಾಗಿ ಸ್ಪರ್ಧಾತ್ಮಕ ಪೀಳಿಗೆಯನ್ನಾಗಿ ರೂಪಿಸಿದೆ. ಮಣ್ಣಿನ ಆರೋಗ್ಯ ಕಾರ್ಡ್ಗಳು ಮತ್ತು ಹವಾಮಾನ ಸ್ಥಿತಿಸ್ಥಾಪಕ ಬೆಳೆ ಪ್ರಭೇದಗಳು ಸೇರಿದಂತೆ ಸುಧಾರಿತ ವೈಜ್ಞಾನಿಕ ಪರಿಕರಗಳು ಇಳುವರಿಯನ್ನು ಹೆಚ್ಚಿಸಿದೆ. ಪಿಎಂಎಫ್ಬಿವೈ ಮತ್ತು ಪಿಎಂ ಮತ್ಸ್ಯ ಸಂಪದ ಯೋಜನೆ ಸೇರಿದಂತೆ ವಿವಿಧ ಯೋಜನೆಗಳ ಮೂಲಕ ಕ್ಷಿಪ್ರ ವಿಕಸನವು ವಿಕಸಿತ ಭಾರತದ ಪ್ರಯಾಣದತ್ತ ರೈತರು ಸಕ್ರಿಯವಾಗಿ ತೊಡಗಿರುವುದನ್ನು ಪ್ರತಿಬಿಂಬಿಸುತ್ತದೆ.
1: ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಇರಾನ್ನ ವಿವಿಧ ಸ್ಥಳಗಳ ಮೇಲೆ ಅಮೆರಿಕ ನಿನ್ನೆ ರಾತ್ರಿ ಮತ್ತೊಂದು ಸುತ್ತಿನ ದಾಳಿಗಳನ್ನು ನಡೆಸಿದೆ. ಇರಾನ್ನ ಆಕ್ರಮಣಶೀಲತೆಗೆ ಪ್ರತಿಕ್ರಿಯೆಯಾಗಿ ಈ ದಾಳಿಗಳು ನಡೆದಿವೆ ಎಂದು ಅಮೆರಿಕ ಸೇನೆ ತಿಳಿಸಿದೆ. ಯುದ್ಧವನ್ನು ಕೊನೆಗೊಳಿಸಲು ಮಾತುಕತೆಗಳನ್ನು ಪುನರುಜ್ಜೀವನಗೊಳಿಸುವ ಪ್ರಯತ್ನಗಳ ಹೊರತಾಗಿಯೂ ಪಶ್ಚಿಮ ಏಷ್ಯಾದಲ್ಲಿ ಉದ್ವಿಗ್ನತೆ ಹೆಚ್ಚಿದೆ. ಅಮೆರಿಕದ ಸೇನಾ ನೆಲೆಗಳನ್ನು ಹೊಂದಿರುವ ಬಹ್ರೇನ್, ಕುವೈತ್ ಮತ್ತು ಜೋರ್ಡಾನ್ ಮೇಲೆ ಇರಾನ್ ದಾಳಿಗಳನ್ನು ಪ್ರಾರಂಭಿಸಿದ ಕೆಲವೇ ಗಂಟೆಗಳಲ್ಲಿ ಅಮೆರಿಕದಿಂದ ಪ್ರತಿದಾಳಿ ನಡೆದಿದೆ. ಇರಾನ್ನ ದಕ್ಷಿಣದಲ್ಲಿರುವ ಅಬ್ಬಾಸ್, ಸಿರಿಕ್, ಮಿನಾಬ್ ಮತ್ತು ಕೆಶ್ಮು ದ್ವೀಪಗಳಲ್ಲಿ ಸ್ಫೋಟಗಳು ಸಂಭವಿಸಿವೆ ಎಂದು ಇರಾನ್ ಮಾಧ್ಯಮಗಳು ವರದಿ ಮಾಡಿವೆ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಸಿದ್ದಾರೆ. ಇನ್ನೊಂದೆಡೆ ಬೆದರಿಕೆಗಳು ಮತ್ತು ಒತ್ತಡದಲ್ಲಿ ಇರಾನ್ ಮಾತುಕತೆ ನಡೆಸುವುದಿಲ್ಲ ಎಂದು ವಿಶ್ವಸಂಸ್ಥೆಗೆ ಇರಾನ್ ರಾಯಭಾರಿ ಹೇಳಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜ್ಟೇಕಾದಲ್ಲಿ ಆರಂಭವಾಗಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗವಹಿಸುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಪಂದ್ಯಾವಳಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಇಂದು ಸ್ಟಾರ್ ಶೆಟ್ಲರ್ ಪಿವಿ ಸಿಂಧು ಭಾರತದವರೇ ಆದ ಇಶಾರಾಣಿ ಬರುವಾ ಅವರನ್ನು ಎದುರಿಸಲಿದ್ದಾರೆ. ತನ್ವಿ ಶರ್ಮಾ ಅವರು ಭಾರತದವರೇ ಆದ ಮಾಳವಿಕಾ ಬನ್ಸೂದ್ ಅವರೊಂದಿಗೆ ಸೆಣಸಲಿದ್ದಾರೆ. ನಿನ್ನೆ ನಡೆದ ಮೊದಲ ಸುತ್ತಿನ ಪಂದ್ಯದಲ್ಲಿ ಪಿವಿ ಸಿಂಧು ಪೆರುವಿನ ವಿಶ್ವದ 76 ಶ್ರೇಯಾಂಕದ ಆಟಗಾರ್ತಿ ಇನೇಸ್ ಕ್ಯಾಸ್ಟಿಲೋ ಅವರನ್ನು 21-13, 21-11 ನೇರ ಸೆಟ್ಗಳಿಂದ ಸೋಲಿಸಿದರು. ಮತ್ತೊಂದು ಪಂದ್ಯದಲ್ಲಿ ತನ್ವಿ ಶರ್ಮಾ ಚೈನೀಸ್ ತೈಪೇಯ ಚಿಯು ಪಿನ್ ಚಿಯಾನ್ ವಿರುದ್ದ 21-12, 22-20 ಅಂತರಗಳಲ್ಲಿ ಜಯ ಗಳಿಸಿದ್ದಾರೆ. ಭಾರತೀಯ ಕ್ರೀಡಾಪಟುಗಳ ಸಾಧನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶ್ಲಾಘಿಸಿದ್ದು, ಒಲಿಂಪಿಕ್ಸ್ನಲ್ಲಿ ಮಹತ್ವಾಕಾಂಕ್ಷಿ ಗುರಿಗಳನ್ನು ಹೊಂದುವಂತೆ ಕರೆ ನೀಡಿದ್ದಾರೆ. ಭಾರತದ ಯುವಜನರು ಕ್ರೀಡಾ ಕ್ಷೇತ್ರದಲ್ಲಿ ಗಮನಾರ್ಹ ಸಾಧನೆ ಮಾಡುತ್ತಿದ್ದು, ಅವರ ಪ್ರದರ್ಶನ ದಿನದಿಂದ ದಿನಕ್ಕೆ ಉತ್ತಮವಾಗುತ್ತಿದೆ ಎಂದು ಅವರು ಹೇಳಿದರು. ವೃತ್ತಿಪರ ಕ್ರೀಡಾ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿ ಭಾರತ ಹೊರಹೊಮ್ಮುತ್ತಿದೆ. ಜಾಗತಿಕ ಕ್ರೀಡಾ ಕ್ಷೇತ್ರದಲ್ಲಿ ದೇಶದ ಸ್ಥಾನಮಾನ ಇನ್ನಷ್ಟು ಬಲಗೊಳ್ಳಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಒಲಿಂಪಿಕ್ಸ್ಗೆ ಸಂಬಂಧಿಸಿದ ಸಿದ್ಧತೆಗಳು ಭಾರತದ ಆಶೋತ್ತರ ಪ್ರತಿಬಿಂಬವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದರು. ಕೇಂದ್ರ ಸಂಸ್ಕೃತಿ ಸಚಿವಾಲಯವು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಫೆಲೋಶಿಪ್, ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಗಳನ್ನು ಘೋಷಿಸಿದೆ. ಸಂಗೀತ, ನೃತ್ಯ, ರಂಗಭೂಮಿ, ಸಾಂಪ್ರದಾಯಿಕ, ಜಾನಪದ, ಬುಡಕಟ್ಟು ಕಲೆ ಹಾಗೂ ಗೊಂಬೆಯಾಟ ಸೇರಿದಂತೆ ವಿವಿಧ ಪ್ರದರ್ಶನ ಕಲಾಕ್ಷೇತ್ರಗಳಿಗೆ ಸಂಬಂಧಿಸಿದ ಒಟ್ಟು 108 ಕಲಾವಿದರನ್ನು 2024 ಮತ್ತು 2025 ಸಾಲಿನ ಸಂಗೀತ ನಾಟಕ ಅಕಾಡೆಮಿ ಪ್ರಶಸ್ತಿಗೆ ಅಕಾಡೆಮಿ ಆಯ್ಕೆ ಮಾಡಿದೆ.

ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆ ಪ್ರಗತಿಯಲ್ಲಿ. ಎಥನಾಲ್ ಮಿಶ್ರಿತ ಪೆಟ್ರೋಲ್ ಮೇಲಿನ ಅಬಕಾರಿ ಸುಂಕಕ್ಕೆ ಕೇಂದ್ರ ಸರ್ಕಾರ ವಿನಾಯಿತಿ. ಸ್ಥಗಿತಗೊಂಡ ಮಾತುಕತೆಗಳಿಗೆ ಇರಾನ್ ಬೆಲೆ ತೆರಬೇಕಾಗುತ್ತದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ. ಫಿಫಾ ವಿಶ್ವಕಪ್ ಫುಟ್ಬಾಲ್ ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
2: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃಗಳೇ, ಗುರುವಾರದ ವಿಶೇಷ ನಮ್ಮ ನಾಡು. ಕನ್ನಡ ನಾಡು ನುಡಿ ಕುರಿತ ಕಾರ್ಯಕ್ರಮ ನಮ್ಮ ನಾಡು.

ನಮಗೆ ನೀವು ಕರೆ ಮಾಡಬಹುದು, ನಮ್ಮ ಜೊತೆ ಮಾತಾಡಬಹುದು. ನಾಡು ನುಡಿ ಕುರಿತ ಏನಾದರೂ ಸಂಗತಿಗಳನ್ನ ನಮ್ಮ ಜೊತೆ ಹಂಚಿಕೊಳ್ಬೇಕಾ? ನಿಮ್ಮೂರಿನ ಕೆರೆ ಅಥವಾ ನಿಮ್ಮೂರಿನ ದೇವಸ್ಥಾನ, ನೀವು ಎಲ್ಲೋ ಪ್ರವಾಸ ಹೋದಾಗ ಏನೋ ಕಂಡಿದ್ರಲ್ಲ, ನಿಮ್ಮ ಮೇಲೆ ತುಂಬಾ ಪ್ರಭಾವ ಬೀರಿದಂತಹ ಯಾವುದಾದರೂ ಅಂಶ, ನಮ್ಮ ಶಾಸನಗಳು, ನಮ್ಮ ನಟ ನಟಿಯರು, ನಮ್ಮ ಕನ್ನಡದ ಉಚ್ಚಾರ, ಕನ್ನಡ ಭಾಷೆ, ಜಾಗ, ತಾಣ, ವೈವಿಧ್ಯ, ಹೀಗೆ ಯಾವುದೇ ಕನ್ನಡದ ಸಂಗತಿ, ನಮ್ಮ ನಾಡು ನುಡಿ ಕುರಿತ ಸಂಗತಿಯನ್ನ ಈ ಕಾರ್ಯಕ್ರಮದಲ್ಲಿ ನಾವು ಮಾತಾಡೋಣ. ನೀವು ಭಾಗವಹಿಸಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9483090209. ನಮ್ಮ ದೂರವಾಣಿ ಸಂಖ್ಯೆ 0832730789. ನಮ್ಮ ನಾಡು.

ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಆತ್ಮೀಯ ಶ್ರೋತೃಗಳೇ, ಕನ್ನಡ ನಾಡು ನುಡಿ ಕುರಿತ ಕಾರ್ಯಕ್ರಮ ನಮ್ಮ ನಾಡು ಕೇಳ್ತಾ ಇದ್ದೀರಿ. ನೀವು ನಮಗೆ ಕರೆ ಮಾಡಬಹುದು. ನಿಮ್ಮ ವಿಚಾರಗಳನ್ನು, ನಿಮ್ಮೂರಿನ ಸುದ್ದಿಗಳನ್ನು, ನಿಮ್ಮೂರಿನ ವಿಶೇಷತೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಬಹುದು. ಹಾಗೆ ನೀವು ಯಾವಾಗಲೂ ಪ್ರವಾಸ ಹೋದಾಗ ಏನನ್ನಾದರೂ ಕಂಡಿದ್ದರೆ ಕನ್ನಡ ನಾಡು ನುಡಿಯ ಬಗ್ಗೆ ನಿಮ್ಮ ಚಿಂತನೆಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳಬೇಕು ಅನ್ನೋದಾದರೆ ನಮ್ಮೊಟ್ಟಿಗೆ ನೀವು ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 0802237799, 0802237789.

0: ನೋಡೋಣ ನಮ್ಮ ಜೊತೆ ಯಾರಿದ್ದಾರೆ ಅಂತ. ಹಲೋ ನಮಸ್ಕಾರ. ಹಲೋ ನಮಸ್ಕಾರ.
1: ನಮಸ್ಕಾರ,
0: ಹೇಳಿ, ಯಾರು ಮಾತಾಡೋದು?
1: ನಾನು ಬಿ ಎನ್ ಭರತ್ ಅಂತ, ಭರತನಗರ ಬೆಂಗಳೂರು.
0: ಹೇಳಿ ಭರತ್ ಅವರೇ, ನಮಸ್ಕಾರ, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ?
0: ಓ ಎಸ್, ಎಂದಿನಂತೆ. ಯಾವ ವಿಚಾರವನ್ನು ಹಂಚ್ಕೊಳ್ಳೋಕೆ ಕರೆ ಮಾಡಿದ್ರಿ? ಇದು ಒಂದು ಒಳ್ಳೆ ವೇದಿಕೆ ಇದು, ಕನ್ನಡದ ಬಗ್ಗೆ ನಾವೆಲ್ಲ ಜಾಗೃತರಾಗಕ್ಕೆ, ಕನ್ನಡದ ಬಗ್ಗೆ ಯೋಚನೆ ಮಾಡಕ್ಕೆ ಅಲ್ವಾ?
1: ಖಂಡಿತ, ಹೌದು.
0: ಹೇಳಿ ಭರತ್, ಯಾವ ವಿಷಯನ ಹಂಚ್ಕೋತೀರಿ? ನಿಮ್ಮ ಚಿಂತನೆ ಏನು? ಕನ್ನಡ ಅಂದ ತಕ್ಷಣ ನಿಮಗೆ ಏನೆಲ್ಲ ಅನ್ಸುತ್ತೆ?
1: ಕನ್ನಡ ಅಂದ ತಕ್ಷಣ ಇದು ನಮ್ಮ ಹೃದಯದ, ಆತ್ಮದ, ಮನಸ್ಸಿನ ಭಾಷೆ ಅಂತ ಅನಿಸ್ತದೆ. ಹಾಗೆ ನಾನು ಇವತ್ತು ಮಾತಾಡ್ಲಿಕ್ಕೆ ಹೊರಟಿದ್ದು ಉತ್ತರ ಕರ್ನಾಟಕ ಅಥವಾ ನಮ್ಮ ಕರ್ನಾಟಕದ ತುತ್ತ ತುದಿಯ ಜಿಲ್ಲೆ ಬಸವ ಕಲ್ಯಾಣದ ಬಗ್ಗೆ. ಅದು ನನ್ನ ಸ್ವಂತ ಊರು ಅಲ್ಲ, ಅಂದ್ರೆ ನಾನು ಅಲ್ಲಿ ಹುಟ್ಟಿ ಬೆಳೆದದ್ದು ಅಂತ ಊರು ಅಲ್ಲ. ಆದ್ರೆ ನನ್ನ ನೌಕರಿಯ ಸಲುವಾಗಿ ನಾನು ಬೇರೆ ಬೇರೆ ಸ್ಥಳಗಳಿಗೆ ವರ್ಗಾಗಿ ಹೋಗ್ತಾ ಇದ್ದೆ. ಹಾಗೆ ಬಸವ ಕಲ್ಯಾಣದಲ್ಲಿ ನಾನು 2 ವರ್ಷ ವಾಸ ಇದ್ದೆ. ಬಸವ ಕಲ್ಯಾಣದ ಬಗ್ಗೆ ಸಾಮಾನ್ಯವಾಗಿ ಯಾರು ಈ ಕಾರ್ಯಕ್ರಮದಲ್ಲಿ ಮಾತಾಡೋದಿಲ್ಲವೋ ಏನೋ ಅಂತ ನನಗೊಂದು ಅನುಮಾನ ಬಂತು. ಹಾಗೆ ನಾನು ಅಲ್ಲಿಯ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ.
0: ನಿಮ್ಮ ಮಾತು ಕೇಳಿದ್ರೆ ಒಂದು ರೀತಿ ದಕ್ಷಿಣ ಕನ್ನಡದ ಮಾತು ತರ ಕೇಳುತ್ತಲ್ಲ?
1: ಖಂಡಿತ, ಹೌದು.
0: ಮತ್ತೆ ಉತ್ತರ ಕರ್ನಾಟಕದ ಬಸವ ಕಲ್ಯಾಣದ ಬಗ್ಗೆ ಹೇಳಲಿಕ್ಕೆ ಹೊರಟಿದ್ದೀರಿ?
1: ಹೌದೌದು,
0: ಹೇಳಿ ಹೇಳಿ ಭರತ್.
1: ಯಾಕಂದ್ರೆ ಈಗ ನಾನು ದಕ್ಷಿಣ ಕನ್ನಡದ ಬಗ್ಗೆ ಹೇಳಿದ್ರೆ ದಕ್ಷಿಣ ಕನ್ನಡದ ಮಂಗಳೂರು ಇರ್ಬೋದು ಅಥವಾ ಈಗ ನಾನು ವಾಸ ಇರುವ ಬೆಂಗಳೂರು ಇರ್ಬೋದು, ಇದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳು, ವಿಚಾರಗಳು ಆಗಾಗ ಬರ್ತಾ ಇರುತ್ತೆ. ಹಾಗಾಗಿ ನಾನು ಈ ಬಸವ ಕಲ್ಯಾಣ ಬಗ್ಗೆ ಮಾತಾಡೋಣ ಅಂತ ಇದ್ದೀನಿ.
0: ಹೇಳಿ ಹೇಳಿ ಹೇಳಿ, ಏನು ಬಸವ ಕಲ್ಯಾಣದ ನೀವು ನೀವು ಕಂಡ ವಿಶೇಷ?
1: ಹೆಸರೇ ಹೇಳುವಾಗಿ ಬಸವೇಶ್ವರರಿಗೂ, ಅಂದ್ರೆ 12ನೇ ಶತಮಾನದ ಸಮಾಜ ಸುಧಾರಕ ಬಸವೇಶ್ವರರಿಗೂ ಈ ಕಲ್ಯಾಣಕ್ಕೂ ಸಂಬಂಧ ಇದೆ. ಈ ಊರಿನ ಮೊದಲಿನ ಹೆಸರು ಕಲ್ಯಾಣ ಅಂತ ಇತ್ತು, ಈಗ ಕೂಡ ಹಾಗೆ. ಅಲ್ಲಿಯ ಕೆಲವು ವಾಹನಗಳಲ್ಲೆಲ್ಲ ಈ ಕೂಗ್ತಾರಲ್ಲ, ಆ ಊರಿಗೆ ಹೋಗುತ್ತೆ, ಕಲ್ಯಾಣ ಕಲ್ಯಾಣ ಅಂತಲೇ ಕೂಗ್ತಾರೆ. ಈ ಬಸವೇಶ್ವರರು ನಮ್ಗೆಲ್ಲ ಗೊತ್ತಿರುವ ಹಾಗೆ 12ನೇ ಶತಮಾನದಲ್ಲಿ ಇದ್ರು. ಈ ಕಲ್ಯಾಣಿ ಚಾಲುಕ್ಯ ರಾಜಧಾನಿ ಆಗಿತ್ತು. ಬಸವೇಶ್ವರರು ಬಿಜ್ಜಳ ರಾಜನ ಆಸ್ಥಾನದಲ್ಲಿ ಮುಖ್ಯಮಂತ್ರಿ ಆಗಿದ್ರು. ಆಮೇಲೆ ಅವರ ಕಾಲದಲ್ಲಿ ಒಂದು ಹೊಸತೊಂದನ್ನು ಪ್ರಾರಂಭ ಮಾಡಿದ್ರು, ಅದು ಅನುಭವ ಮಂಟಪ.
0: ಹೌದು ಹೌದು.
1: ಈ ಅನುಭವ ಮಂಟಪದ ವೈಶಿಷ್ಟ್ಯ ಏನು ಅಂದ್ರೆ, ಅಲ್ಲಿ ಪ್ರಜೆಗಳು ಬಂದು ತಮ್ಮ ಕುಂದು ಕೊರತೆಗಳನ್ನು, ಸಮಸ್ಯೆಗಳನ್ನು ಏನಿದ್ರು ಕೂಡ ಅಲ್ಲಿ ಹಂಚಿಕೊಳ್ಳಬಹುದಾಗಿತ್ತು. ಅದಕ್ಕೆ ತಕ್ಷಣವೇ ಪರಿಹಾರ ಕೂಡ ಸಿಗ್ತಾ ಇತ್ತು. ಇದು ಒಂದು ರೀತಿಯಲ್ಲಿ ನೋಡಿದ್ರೆ ನಮ್ಮ ಜಗತ್ತಿನಲ್ಲಿ ಮೊತ್ತ ಮೊದಲನೇ ಪಾರ್ಲಿಮೆಂಟ್ ಹೇಳೋದು ಈ ಅನುಭವ ಮಂಟಪವೇ ಆಗಿತ್ತು.
0: ಹೌದು ಹೌದು.
1: ಇದು ಅನುಭವ ಮಂಟಪದ ಬಗ್ಗೆ. ಅಷ್ಟೇ ಅಲ್ಲ, ಈ ಬಸವೇಶ್ವರರು ನಮಗೆಲ್ಲ ಗೊತ್ತಿರುವ ಹಾಗೆ ಸಮಾಜದಲ್ಲಿರುವ ಮೇಲು ಕೀಳು, ಅಸ್ಪೃಶ್ಯತೆ, ಜಾತಿ ಪದ್ಧತಿ ಇವನ್ನೆಲ್ಲ ನಿರ್ಮೂಲ ಮಾಡುವ ಪ್ರಯತ್ನ ಮಾಡಿದ್ದು. ನಮಗೆಲ್ಲ ಗೊತ್ತಿರುವ ಹಾಗೆ ಬಸವೇಶ್ವರ ವಚನ ಇದೆಲ್ಲ ಬಹಳ ಹೆಸರುವಾಸಿಯಾಗಿದೆ. ಈ ಬಸವ ಕಲ್ಯಾಣದಲ್ಲಿ ಅಕ್ಕ ಮಹಾದೇವಿ ಮುಂತಾದ ಮೊದಲಾದ ಅನೇಕ ಶರಣರು ಕೂಡ ಇದ್ರು.
0: ಹೌದು.
1: ಇನ್ನು ಈ ಬಸವ ಕಲ್ಯಾಣ ಬಗ್ಗೆ ಹೇಳಬೇಕು ಅಂತಾದ್ರೆ, ಅಲ್ಲಿ ಅನುಭವ ಮಂಟಪದ ಪಕ್ಕದಲ್ಲಿ ಒಂದು ಕೆರೆ ಇದೆ, ತ್ರಿಪುರ ಅಂತ ಕೆರೆ ಅಂತ, ಬಹಳ ಸುಂದರ ಆಗಿದೆ. ಸಂಜೆ ಹೊತ್ತಲ್ಲಿ ಸೂರ್ಯಾಸ್ತಮನ ಅಲ್ಲಿ ನೋಡುದೇ ಒಂದು ಖುಷಿ. ಆಮೇಲೆ ಬಸವ ಕಲ್ಯಾಣದ ಹುಲ್ಸೂರು, ನಾನು ಹುಲ್ಸೂರು ಅಂತ ಹೇಳುವ ಊರಲ್ಲಿ ಕೆಲಸದಲ್ಲಿ ಇದ್ದೆ. ಹುಲ್ಸೂರಿಗೆ ಹೋಗ್ಬೇಕಾದ್ರೆ ದಾರಿಯಲ್ಲಿ ಅಲ್ಲಿ ಒಂದು ಐತಿಹಾಸಿಕ ಕೋಟೆ ಸಿಗುತ್ತೆ. ಆ ಕೋಟೆಯನ್ನು ಈಗ ಕೂಡ ಸಾರ್ವಜನಿಕರು ವೀಕ್ಷಣೆ ಮಾಡಬಹುದು. ಹಾಗಾಗಿ ಈ ಸ್ಥಳದ ಬಗ್ಗೆ ಪರಿಚಯ ಇಲ್ಲದವರು ಖಂಡಿತ ಅಲ್ಲಿಗೆ
0: ಹೋಗಬಹುದು ಅಂತ. ಹೌದಲ್ಲ, ಈಗ ನಾವು ಯಾವ್ದಾದ್ರು ಒಂದು ಜಾಗದಲ್ಲಿ ಅಂದ್ರೆ ವಿವಿಧ ಕಡೆ ಟ್ರಾನ್ಸ್ಫರ್ ಆಗುತ್ತಲ್ಲ, ಅಂತವ್ರು ನಿಜವಾಗಿ ಒಂಥರ ವರ ಪಡೆದವರು ಅನ್ಸುತ್ತೆ. ಬೇರೆ ಬೇರೆ ಬೇರೆ ಬೇರೆ ಜಾಗಗಳನ್ನ ನೋಡ್ತಾರೆ, ಬೇರೆ ಬೇರೆ ಕಡೆ ಅವರು ಆ ಜನಜೀವನವನ್ನ ಅರ್ಥ ಮಾಡ್ಕೊಳ್ತಾರೆ, ಸುತ್ತಮುತ್ತ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇದೆ. ಯಾವುದೇ ಊರವ್ರು ಆಗ್ಬಹುದು ಅಲ್ವಾ?
1: ಖಂಡಿತ, ಹೌದು.
0: ಮತ್ತೆ ಆ ಊರುಗಳ ಜೊತೆ ನಮಗೊಂದು ಬಾಂಧವ್ಯ ಬೆಳೆದು ಬಿಡುತ್ತೆ, ನಮ್ಮದಲ್ಲದೇ ಇದ್ರು.
1: ನನಗೂ ಅಷ್ಟೇ, ಎಲ್ಲಾದ್ರೂ ಮಾಧ್ಯಮದಲ್ಲಿ ಅಥವಾ ಪತ್ರಿಕೆಗಳಲ್ಲಿ ಏನಾದ್ರು ವಿಷಯ ಬಂದ್ರೆ ಆ ಊರಿನ ವಿಷಯಗಳು ನಾನು ತಪ್ಪದೇ ಓದ್ತೀನಿ.
0: ಹೌದು, ನಿಜ ನಿಜ.
1: ಏನೋ ಈ ಆಂಗ್ಲ ಭಾಷೆ ಪ್ರಯೋಗ ಮಾಡಬಹುದು ಅಂದ್ರೆ ಇಮಿಡಿಯೇಟ್ ಆಗಿ ನಾವೊಂದು ಕನೆಕ್ಟ್ ಆಗ್ತೀವಿ ಆ ಊರಿನ ಜೊತೆಗೆ.
0: ಹೌದು,
1: ನಮಗೆ ಸಂಪರ್ಕ ಬೆಳೆಸಲಿಕ್ಕೆ ಬಹಳ ಅನುಕೂಲ ಆಗುತ್ತೆ.
0: ಹೌದು,
1: ಹಾಗೆ. ಹಾಗಾಗಿ ನನಗೆ ಈ ಕಾರ್ಯಕ್ರಮ ಬಹಳ ಒಳ್ಳೇದು ಅನಿಸಿತು. ಬಸವ ಕಲ್ಯಾಣ ಬಗ್ಗೆ ಮಾತಾಡೋಣ ಅಂತ ಅನಿಸಿ ನಾನು, ನನಗೆ ಗೊತ್ತಿರೋ ಒಂದೆರಡು ಮಾಹಿತಿಗಳು.

0: ನನಗೆ ಬಹಳ ಇಷ್ಟದ ಊರು ಹೌದು ಕೂಡ ಹೌದು ಹಾಗಾಗಿ ನಾನು ಅಲ್ಲಿ ಕೆಲವು ಆಮೇಲೆ ಈಗ ಅಂತೂ ನಾನೀಗ ಹೇಳ್ತಾ ಇರೋದು ನಾನು 20 ವರ್ಷ ಮುಂಚೆ ಅಲ್ಲಿ ಇದ್ದಿದ್ದು ಈಗ ಅಲ್ಲಿ ಸಾಕಷ್ಟು ಊರು ಖಂಡಿತ ಬೆಳೆದಿರ್ಬೋದು ನಾನಿರುವಾಗಲೇ ಆವಾಗಲೇ ಎಲ್ಲ ತಾಲೂಕು ಪಟ್ಟಣದಲ್ಲಿ ಇರುವ ಹಾಗೆ ಶಾಲೆ ಕಾಲೇಜು ಇಂಜಿನಿಯರಿಂಗ್ ಕಾಲೇಜು ಆಸ್ಪತ್ರೆಗಳು ಬಸ್ ಸ್ಟ್ಯಾಂಡ್ ಇವೆಲ್ಲ ಇತ್ತು ಆಗಲೇ ಆಮೇಲೆ ಕೃಷಿ ಪ್ರಧಾನ ಊರು ಅದು ಮಾರುಕಟ್ಟೆಗಳಲ್ಲಿದೆ ಜನ ಎಲ್ಲ ತಮ್ಮ ಬೆಳೆ ಬಂದು ಮಾರುದು ಅಥವಾ ತಮಗೆ ಬೇಕಾದ ವಸ್ತುಗಳನ್ನು ಖರೀದಿ ಮಾಡಿಕೊಂಡು
1: ಬಹಳಷ್ಟು ವಿಷಯಗಳನ್ನ ಹೇಳಿದ್ರಿ ಭರತ್. ಹೌದು, ಈಗ ನಾವು ಇದ್ದ ಊರು ಅಂದ್ರೆ ಒಂದಷ್ಟು ನಮಗೆ ನಾ ಈಗಾಗಲೇ ಹೇಳಿದ ಹಾಗೆ ಆ ಒಂದು ಬಾಂಧವ್ಯ ಇರುತ್ತೆ, ಆ ಒಂದು ಪ್ರೀತಿ ಇರುತ್ತೆ. ಅದನ್ನ ಕುರಿತು ನೀವು ಒಂದಷ್ಟು ಸಂಗತಿಗಳನ್ನ ನಮ್ಮ ಕೇಳುಗರ ಜೊತೆ ಸ್ವ ಅನುಭವವನ್ನ ಹಂಚಿಕೊಂಡಿದ್ದೀರಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ನಮಸ್ಕಾರ ಭರತ್.
0: ನಮಸ್ಕಾರ, ವಿವಿಧ ಭಾರತಿಗೂ ಧನ್ಯವಾದಗಳು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್.

ಕಾಲುಗಳು ಕದಲಲಿಲ್ಲ, ತುಟಿಗಳು ತೊದಲಲಿಲ್ಲ, ಮೈನ ಮರೆಸ್ತಿತ್ತು, ಮನಸ್ಸನ್ನ ಕೆಡಿಸ್ತಿತ್ತು. ಈ ರೂಪ ಅಪರೂಪ, ಏನಿದು ಏನು ರೂಪ ಇವಳದು.

0: ಸ್ಟಾರ್ ಕನ್ನಡಿಗ ಚಿತ್ರದ ಗೀತೆ ಕೇಳಿದಿರಿ. ಪವನ್ ಪಾರ್ಥ ಅವರ ಧ್ವನಿಯಲ್ಲಿತ್ತು. ವಿ ಆರ್ ಮಂಜುನಾಥ್ ಅವರು ಬರೆದ ಗೀತೆಗೆ ಸಂಗೀತ ನೀಡಿದ್ದು ಪವನ್ ಪಾರ್ಥ. ಏನಿದು, ಏನು ರೂಪ ಇವಳದು, ಹೌದಲ್ಲ, ನಮ್ಮ ಕನ್ನಡ ತಾಯಿಯ ರೂಪ ಎಂಥ ಚೆಂದ, ಕನ್ನಡ ಭುವನೇಶ್ವರಿ ಎಂಥ ಚೆಂದ. ಕನ್ನಡ ಅಂದರೆ ನಮ್ಮ ಮೈ ನವಿರೇಳುತ್ತೆ, ಕನ್ನಡ ನಮ್ಮ ಆತ್ಮ ಅಂತ ಈಗ ತಾನೇ ಭರತ್ ಅವರು ಹೇಳಿದರು. ಅದು ನಮ್ಮ ಪಶ್ಚಿಮ ಘಟ್ಟಗಳಿರ್ಬೋದು, ಜೋಗ ಜಲಪಾತ ಇರ್ಬೋದು, ಬಾದಾಮಿ ಹಂಪಿ, ವಿಶ್ವ ಪಾರಂಪರಿಕ ತಾಣಗಳಿರಬಹುದು, ನಮ್ಮ ದೈವಾರಾಧನೆಯ ನಾಡು ತುಳುನಾಡು ಇರಬಹುದು, ಎಷ್ಟೆಲ್ಲ ವೈವಿಧ್ಯಮಯ ಸಂಗತಿಗಳು ನಮ್ಮ ನಾಡಿನಲ್ಲಿ ಇದೆ. ಹಾಗೆಯೇ ನಮಗೆ ವಿವಿಧ ಭಾರತಿಗೆ ಕರೆ ಮಾಡುವ ಶ್ರೋತೃಗಳು ಕೂಡ ಹಾಗೆ, ಎಷ್ಟೆಲ್ಲ ವೈವಿಧ್ಯಮಯ ಶ್ರೋತೃಗಳು ನೀವು ಕರೆ ಮಾಡ್ತೀರಿ ಬೇರೆ ಬೇರೆ ಜಾಗಗಳಿಂದ. ಹಾಗಾಗಿ ಈ ನಮ್ಮ ನಾಡು ಕಾರ್ಯಕ್ರಮ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಕನ್ನಡ ನಾಡು ನುಡಿಯ ಸುತ್ತ ಏನು ಬೇಕಾದರೂ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ಆದಷ್ಟು ಅದು ಸತ್ಯವಾದ ನಿಖರವಾದ ಮಾಹಿತಿಯಾಗಿರಲಿ, ನೀವೇ ನೋಡಿದ್ದು, ನೀವು ಕೇಳಿದ್ದು, ಅಥವಾ ನೀವು ಎಲ್ಲೋ ಊರಿಗೆ ಯಾವುದೋ ಒಂದು ಪ್ರದೇಶಕ್ಕೆ ಹೋದಾಗ ನೀವು ಅನುಭವಿಸಿದ್ದು, ಈ ಸಂಗತಿಗಳು ಆದರೆ ಚೆಂದ, ಇತರರ ಜೊತೆ ನೀವು ಇದನ್ನು ಹಂಚಿಕೊಳ್ಳಬಹುದು ನಮ್ಮ ನಾಡು ಕಾರ್ಯಕ್ರಮದಲ್ಲಿ. ಈಗ ನೋಡೋಣ ಯಾರಿದ್ದಾರೆ. ಹಲೋ, ನಮಸ್ತೆ
1: ಮೇಡಮ್. ನಮಸ್ತೆ,
0: ಹೇಳಿ, ಯಾರು?
1: ಮೋನಿಕಾ, ಹಾಸನದಿಂದ.
0: ನಮಸ್ಕಾರ. ಹಾಸನ ಅಂದ್ರೆ ನಮಗೆ ಬೇಲೂರು, ಹಳೆಬೀಡು ಅನ್ಸತ್ತೆ ಮೊದಲು,
1: ತವರೂರು
0: ಅಲ್ವಾ, ಶಿಲ್ಪ ಕಲೆಗಳ ತವರೂರು.
1: ಹೌದು,
0: ಹಾಸನದ ಬಗ್ಗೆ.
1: ಇವತ್ತು ಹಾಸನದ ಬಗ್ಗೆ ಮಾತಾಡ್ತಾ ಇಲ್ಲ, ಬೇರೆ ಜಿಲ್ಲೆಯಲ್ಲಿ ನೋಡಿದೆ ಒಂದು ಪ್ರೇಕ್ಷಣೀಯ ಸ್ಥಳದ ಬಗ್ಗೆ. ನಂಗೆ ಬಹಳ ಖುಷಿ ಆಯ್ತು ಆ ಸ್ಥಳ ನೋಡಿ.
0: ತುಂಬಾ ಪ್ರವಾಸ ಹೋಗ್ತಿರ್ತೀರಾ ಮೋನಿಕಾ?
1: ಹಾ ಮೇಡಮ್, ಹೌದು, ಏಪ್ರಿಲ್ ಇಂದ ಮೇ ವರೆಗೂ ಪ್ರವಾಸ ಮಾಡಿದೀನಿ. ಮಹಾರಾಷ್ಟ್ರ ಎಲ್ಲ ಹೋಗಿದ್ವಿ ಒಂದ್ ವಾರ ಫ್ರೆಂಡ್ಸ್ ಎಲ್ಲ. ಆಮೇಲೆ ಸಾಗರ, ನನ್ನ ಗೆಳತಿ ಇದ್ದಾರೆ ಶಿವಮೊಗ್ಗ ಜಿಲ್ಲೆ ಸಾಗರ, ಅಲ್ಲಿ ಒಂದ್ ವಾರ ಇದ್ದೆ. ಆವಾಗ ಅವ್ರ ಕಲ್ಲಿ ಕರ್ಕೊಂಡು ಹೋಗಿದ್ರು ಆ ಸ್ಥಳಕ್ಕೆ, ಅದ್ರ ಬಗ್ಗೆ ಮಾತಾಡ್ಬೇಕು ಅನ್ಕೊಂಡಿದೀನಿ. ಯಾಕಂದ್ರೆ ನಂಗೆ ಅದ್ ಬಹಳ ಇಷ್ಟ ಆಯ್ತು, ಅದ್ ಪುಸ್ತಕ ಕೂಡ ತಗೊಂಬಂದು ಪುಸ್ತಕನು ಓದಿ ಆಯ್ತು, ಅದು ಇತಿಹಾಸ ತಿಳ್ಕೊಬೇಕು ಅಂತ ಅದನ್ನ ಈಗ ಹಂಚ್ಕೋತಾ ಇದೀನಿ.
0: ಹೇಳಿ ಹೇಳಿ ಮೋನಿಕಾ.
1: ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಕೆಳದಿ, ಎಲ್ರಿಗೂ ಗೊತ್ತಾ ಇದೆ
0: ಕೆಳದಿ
1: ಶಿವಪ್ಪ ನಾಯಕ ಚೆನ್ನಮ್ಮ. ಬಹಳ ಒಂದು ಅವರು ಕೂಡ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಒಂದು ಇದು ಸಂಸ್ಥಾನ ಅದು ಕೂಡ. ಅಲ್ಲಿ ಅವ್ರ ನಂತರ ವೆಂಕಟಪ್ಪ ನಾಯಕ ಅಂತ ಬರ್ತಾರೆ. ಅದು 1624 ಆಗ ಅದು ಆಗ ಅವರು ಕೂಡ ಮಹಾ ವೀರ ಶೂರ ಅಂತ ಒಂದು ಹೆಸರುವಾಸಿ ಆಗಿರ್ತಾರೆ. ಆಗ್ಲೂ ಕೂಡ ಅವರು ಸಾಕಷ್ಟು ಅವರು ಏನು ಯುದ್ಧ ಅಂದ್ರೆ ಬ್ರಿಟಿಷರ ವಿರುದ್ಧ ಹೋರಾಡ್ಲಿಕ್ಕೆ ಸಾಕಷ್ಟು ತಯಾರಿಗಳು ಮಾಡ್ತಾ ಇರುವಂತ ಒಂದ ಬಹಳ ಇದಂತ ವ್ಯಕ್ತಿ ಅವರು.
0: ಅಲ್ಲಿ ಕೆಳದಿಗೆ ನೀವು ಭೇಟಿ ಕೊಟ್ರಿ ಅಲ್ವಾ? ಏನಿದೆ ಅಲ್ಲಿ ಕೆಳದಿ ಕೋಟೆ ಇದೆಯಾ?
1: ಹೌದು, ಕೆಳದಿಲ್ಲಿ ಕೋಟೆ ಇದೆ, ಮ್ಯೂಸಿಯಂ ಇದೆ, ದೇವಸ್ಥಾನ ಇದೆ, ಅವರೇ ಕಟ್ಟಿರುವಂತಹ ದೊಡ್ಡ ದೇವಾಲಯ ಇದೆ, ಅದ್ರ ಎದುರುಗಡೆನೆ ದೊಡ್ಡ ಮ್ಯೂಸಿಯಂ ಇದೆ. ಆ ಮ್ಯೂಸಿಯಂ ಅಲ್ಲಿ ಪ್ರತಿ ಒಂದು ಅವ್ರು ಉಪಯೋಗಿಸಿದಂತಹ ಪ್ರತಿ ಒಂದು ವಸ್ತುಗಳು ಇಟ್ಟಿದ್ದಾರೆ. ತುಂಬಾ ದೊಡ್ಡ ಮ್ಯೂಸಿಯಂ. ಅವ್ರ ಬಟ್ಟೆಗಳು ಮತ್ತೆ ಅವರ ವಸ್ತುಗಳು ಮತ್ತೆ ಯುದ್ಧಕ್ಕೆ ಬಳಸ್ತಿದ್ದಂತಹ ಎಲ್ಲಾ ಆಯುಧಗಳು ಪ್ರತಿ ಒಂದು ಇದೆ ಅಲ್ಲಿ. ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋದ್ರೆ ಕೆಳದಿಂದ ಆನಂದಪುರ ಅಂತ, ಅಲ್ಲಿ ಒಂದು ಚಂಪಕ ಸರೋವರ ಅಂತ, ಅದು ಆಕೆ ವೆಂಕಟಪ್ಪ ನಾಯಕನಿಗೆ ಅವರ ಆಳ್ವಿಕೆಯಲ್ಲಿ ಆಗ್ಲೇ ಮದ್ವೆ ಆಗಿರತ್ತೆ. ಮಹಾರಾಣಿ ಭದ್ರಮಾಜಿ ಅಂತ ಇರ್ತಾರೆ ಅವರು, ಮೊದಲನೇ ಹೆಂಡತಿ ಮಹಾರಾಣಿ ಅವರು. ಅವರು ಪ್ರತಿನಿತ್ಯ ಒಂದು ಕುದುರೆ ಏರಿ ಅವರ ಏನು ಸೈನಿಕರ ಜೊತೆ ಕೆಳದಿಯಿಂದ ಆನಂದಪುರಕ್ಕೆ ವಾಯು ವಿಹಾರಕ್ಕೆ ಬರ್ತಾ ಇರ್ತಾರೆ. ಆಗ ಬರ್ಬೇಕಾದ್ರೆ ಅಲ್ಲೊಂದು ದೇವಸ್ಥಾನ ಇರುತ್ತೆ ಗುತ್ಯಮ್ಮ ಅಂದ್ಬಿಟ್ಟು. ಆ ದೇವಾಲಯದ ಮುಂದೆ ಬಹಳ ಚಂದ ಚಂದದ ರಂಗೋಲಿ ಹಾಕ್ತಾ ಇರ್ತಾಳೆ ಒಬ್ಳು ಹೆಣ್ಮಗಳು. ಇವ್ರಿಗೆ ಕಣ್ಣಿಗೆ ಬೀಳತ್ತೆ ಪ್ರತಿದಿನ ಅವ್ರು ಒಂದು ನಿಮಿಷ ಕುದುರೆ ನಿಲ್ಲಿಸಿ ದೇವಾಲಯಕ್ಕೆ ನಮಸ್ಕಾರ ಮಾಡ್ತಾ ಇರ್ತಾರೆ. ನಮಸ್ಕಾರ ಮಾಡುವಾಗ ಒಂದ್ ನಿಮಿಷ ರಂಗೋಲಿನ ವೀಕ್ಷಣೆ ಮಾಡೋದು ಪದ್ಧತಿ ಆಗೋಗ್ಬಿಡುತ್ತೆ. ಅವ್ರಿಗೊಂದ್ಸಲ ಅನ್ಸುತ್ತೆ ಯಾರು ಇಷ್ಟು ಚಂದ ರಂಗೋಲಿ ಬಿಡಿಸ್ತಾರೆ, ರಂಗೋಲಿ ಇಷ್ಟು ಚಂದ ಇರುವಾಗ ಹೆಣ್ಮಗ್ಳು ಹೆಂಗಿರ್ಬೇಕು ನೋಡ್ಬೇಕು ಅನ್ನೋದೊಂದು ಕುತೂಹಲ ಶುರುವಾಗುತ್ತೆ. ಸೇನಾಧಿಕಾರಿಗೆ ತಿಳಿಸ್ತಾರೆ ಮತ್ತೆ ದೇವಾಂಧ್ರಿಗೆಲ್ಲ ತಿಳಿಸ್ತಾರೆ. ಆಮೇಲೆ ಸರಿ ಅವರು ಅವರೆಲ್ಲ ಅದನ್ನ ಒಂದು ಭೇಟಿ ಮಾಡೋ ವ್ಯವಸ್ಥೆ ಮಾಡ್ತಾರೆ. ನೋಡಿದಾಗ ಆಕೆ ತುಂಬಾ ಸ್ಫುರದ್ರೂಪಿ ಹೆಣ್ಮಗಳು, ತುಂಬಾ ಸುಂದರವಾಗಿರ್ತಾಳೆ. ಅದು ಕಥೆನೇ ಬೆಸ್ತರ ರಾಣಿ ಚಂಪಕ ಅಂತ, ಅವಳ ಹೆಸರು ಚಂಪಕ ಅಂತ ಇರತ್ತೆ. ಆದ್ರೆ ಅವ್ರಿಗೆ ಜಾತಿ ಅದೆಲ್ಲ ಏನು ಗಣನೆಗೆ ತಗೊಳ್ಳೋದಿಲ್ಲ, ಇಷ್ಟು ಚಂದ ಹೆಣ್ಮಗಳು ನಮ್ ಮನೆಗೆ ಬರ್ಬೇಕು, ನಮ್ಮ ಅರಮನೇಲಿ ಇರ್ಬೇಕು ಅಂತಪುರದಲ್ಲಿ ಅಂತ ಅವ್ರು ಮದ್ವೆ ಆಗೋಕೆ ಇಷ್ಟಪಡ್ತಾರೆ. ಸರಿ, ಕೆಲವೊಂದು ಸಮಾಜದ ಒಂದು ಇರುತ್ತಲ್ಲ ಕಟ್ಟುಪಾಡುಗಳು, ಅದು ಯಾರಿಗೂ ಬಿಟ್ಟಿದ್ದಲ್ಲ, ಜನಸಾಮಾನ್ಯರಿಗೂ ಬಿಡಲ್ಲ, ರಾಜ ಮಹಾರಾಜರಿಗೂ ಬಿಡಲ್ಲ. ಅದನ್ನೆಲ್ಲ ಮೀರಿ ಅವರು ಮಹಾರಾಣಿ ಕೂಡ ಅದನ್ನ ವಿರೋಧಿಸ್ತಾರೆ, ಸಮಾಜದ ಜನಗಳು ಕೂಡ ವಿರೋಧ. ಯಾಕೆಂದ್ರೆ ಅವಳು ಭೋವಿ ಕುಟುಂಬದಿಂದ ಬಂದಿರ್ತಾಳೆ, ತಾಯಿ ಇರಲ್ಲ, ತಂದೆ ಮಾತ್ರ ಇರ್ತಾರೆ. ಬೆಕ್ತರ ಒಂದು ಕುಟುಂಬ, ಮೀನುಗಾರಿಕೆ ಅವ್ರ ಕುಲಕಸುಬಾಗಿರುತ್ತೆ. ಆ ತರದ ಒಂದು ಇವರೆಲ್ಲ ಸಸ್ಯಹಾರಿಗಳು ಮಹಾರಾಜರೆಲ್ಲ, ಅಂತ ಒಂದು ಕುಟುಂಬದಿಂದ ಹೆಣ್ಮಗಳು ಬರೋದು ಯಾರಿಗೂ ಇಷ್ಟ ಆಗಲ್ಲ. ಆದ್ರೆ ಇವ್ರಿಗೆ ಮನಸ್ಸೌತಿರೋದ್ರಿಂದ ನನ್ಗೆ ಹೆಣ್ಮಗಳು

0: ಬೇಕಂತ ಹೇಳಿ ಅವರು ಎಲ್ಲ ಒಂದು ಏನೋ ಒಂದು ವ್ಯವಸ್ಥೆ ಮಾಡಿ ಮದ್ವೆ ಮಾಡ್ಕೊಂತಾರೆ, ಮದ್ವೆ ಮಾಡ್ಕೊಂತಾರೆ. ಆದ್ರೆ ಕೆಲವೊಂದು ಸಮಾಜದ ನಿಂದನೆಗಳು
1: ಇದೆ, ಹಾಗಾಗಿ ಅಲ್ಲಿ ಆಕೆಯ ನೆನಪಲ್ಲಿ ಚಂಪಕ ಸರೋವರ ಇದೆ.
0: ಸಮಾಜದ ನಿಂದನೆಗಾಗಿ ಅದೊಂದು ಒಳ್ಳೆ ಪ್ರೇ ಇದು ಅಂತರ್ಜಾತಿ
1: ಅಂದ್ರೆ ಆಕೆ ಅಲ್ಲೇ ಇರ್ತಾರೆ, ಚಂಪಾ ಆ ಊರಲ್ಲೇನೆ, ಆನಂದಪುರದಲ್ಲೇ ಇರ್ತಾರೆ.
0: ಅಂತಪುರದಲ್ಲೇ ಬೇರೆ ವ್ಯವಸ್ಥೆ ಮಾಡಿರ್ತಾರೆ, ಮಹಾರಾಣಿ ಬಿಟ್ಟು ಬೇರೆ ಕಡೆ ವ್ಯವಸ್ಥೆ ಮಾಡಿರ್ತಾರೆ. ಆದ್ರೆ ಲೋಕ ನಿಂದನೆಗೆ ಅವರು ಹೆದರಿ ಯಾರು ಚಂಪಕ ಅವರು ಒಂದು ತನ್ನ ಜೀವನ ತ್ಯಾಗ ಮಾಡ್ಬಿಡ್ತಾರೆ. ಮಹಾರಾಜರಿಗೆ ನನ್ನಿಂದ ಕೆಟ್ಟ ಹೆಸರು ಬರಬಾರ್ದು, ಅವ್ರು ಚೆನ್ನಾಗಿರ್ಬೇಕು ಅಂತ ಹೇಳಿ ಮಾಡ್ತಾರೆ. ಅವಳ ನೆನಪಿಗಾಗಿ ಕಟ್ಟಿದ್ದು ಅದು ಚಂಪಕ ಸರೋವರ. ಸರೋವರ ಅಂದ್ರೆ ಸುತ್ತ ಕಲ್ಯಾಣಿ ಮಧ್ಯ ದೇವಸ್ಥಾನ ಇದೆ.
1: ಏನೇನೆಲ್ಲ
0: ಪ್ರಶಾಂತವಾದ ಜಾಗ,
1: ಏನೇನೆಲ್ಲ ಕಥೆಗಳು ಅಲ್ವಾ. ಅಂದ್ರೆ ನಮ್ಗೆ ಓದಿದಾಗ ಬೇರೆ ತರ, ಎಲ್ಲೋ ಯಾರೋ ಹೋಗಿ ಹೇಳಿದಾಗ ಬೇರೆ ತರ, ನಾವೇ ಅಲ್ಲಿ ಹೋದಾಗ ಆ ಒಂದು ಅದನ್ನ ನಾವು ಅನುಭವಿಸ್ತೀವಿ ಅಂತ ಅನ್ಸುತ್ತೆ ಅಲ್ವಾ ಮೋನಿಕಾ.
0: ಸ್ಥಳ ನೋಡ್ಬಿಟ್ರೆ ಎಂತವ್ರಿಗೂ ಒಂದ್ ರೀತಿ ರೋಮಾಂಚನವಾಗುತ್ತೆ.
1: ಅದು ಶಿವಮೊಗ್ಗ ಜಿಲ್ಲೆಗೆ ಬರುತ್ತಲ್ಲ,
0: ಶಿವಮೊಗ್ಗ ಜಿಲ್ಲೆ ಆನಂದಪುರ ಅಂತ ಸಾಗರ ತಾಲೂಕು.
1: ಅಂದ್ರೆ ಬಸ್ ಎಲ್ಲ ಸಿಗುತ್ತೆ ಹೋಗಕ್ಕೆ, ಸುಲಭವಾಗಿ ಹೋಗಿ ಬರ್ಬೋದಾ?
0: ಹೋಗ್ ಬರ್ಬೋದು. ಅಂದ್ರೆ ಸ್ವಲ್ಪ ರೋಡಿನ ರಸ್ತೆಯಿಂದ ಸ್ವಲ್ಪ ದೂರ ನಡಿಬೇಕಾಗತ್ತೆ, ಯಾಕೆಂದ್ರೆ ಅಲ್ಲಿ ಅಷ್ಟು ಇನ್ನು ರಸ್ತೆಗಳ ವ್ಯವಸ್ಥೆ ಸರಿಯಾಗಿ ಆಗಿಲ್ಲ. ಅದು ಅದು ಹೇಳ್ಬೇಕಂದ್ರೆ ಅದೆಲ್ಲ ಸ್ವಲ್ಪ ಇದಾಗ್ಬಿಟ್ಟಿತ್ತು, ಶಿಥಿಲವಾಗಿತ್ತು, ಯಾರು ಅದನ್ನ ಸರಿಯಾಗಿ ಅದನ್ನ ಗಮನ ಹರಿಸಿಲ್ಲ. ಈಗ ಒಂದು ಯುವ ತಂಡ ಯಾವ್ದೋ ಒಂದು ಯಶೋ ಮಾರ್ಗ ಅಂತ ಹೇಳಿ ಅವರು ಸ್ವಲ್ಪ ಅದನ್ನ ಜವಾಬ್ದಾರಿ ತಗೊಂಡು ಅದೆಲ್ಲ ಚಂದ ಮಾಡಿದ್ದಾರೆ. ಈಗ ಸಾಕಷ್ಟು ಪ್ರೇಕ್ಷಕರು ಬರ್ತಾರೆ, ಅಲ್ಲಿ ನೋಡ್ಲಿಕ್ಕೆ ಬರ್ತಾರೆ. ಬಹಳ ಪ್ರಶಾಂತವಾಗಿದೆ ಸ್ಥಳ, ಸೂರ್ಯಾಸ್ತ ಇದ್ದಾಗ ನೋಡಕ್ಕಂತೂ ಬಹಳ ಖುಷಿ ಇರುತ್ತೆ.
1: ಧನ್ಯವಾದಗಳು ಮೋನಿಕಾ. ನೀವು ಹೋಗಿ ಪ್ರವಾಸ ಅಂದ್ರೆ ಗೆಳತಿ ಊರಿಗೆ ಹೋದಾಗ ನೋಡಿದಂತಹ ಒಂದು ಜಾಗದ ವಿವರಣೆಯನ್ನ ತುಂಬಾ ಚೆನ್ನಾಗಿ.
0: ತಾಜ್ಮಹಲ್ಗಿಂತ ಮೊದಲ ಪ್ರೇಮ ಮಹಲ್ ಅಂತ ಅನ್ಸುತ್ತಿದೆ, ಎಲ್ಲರೂ ಅದೇ ಹೇಳ್ತಾರೆ. ಯಾಕೆ 1624-25 ಕಟ್ಟಿರೋದು ತಾಜ್ಮಹಲ್ ಹೇಗೆ ಪ್ರೇಮ ಮಹಲ್ ಅಂತ ಪ್ರಸಿದ್ಧಿಯಾಗಿದೆ, ಇದು ಕೂಡ ಚಂಪಕ ಸರೋವರ ಇದು ಕೂಡ ಪ್ರೇಮ ಮಹಲ್ ಅಂತಾನೆ,
1: ಪ್ರೇಮಕ್ಕೇನೆ ಆಹುತಿಯಾದಂತಹ ಜಾಗ ಅಂತ ಹೇಳಬಹುದು. ಧನ್ಯವಾದಗಳು. ಶಿವಮೊಗ್ಗಗೆ ಹೋದ್ರೆ ಆ ಕಡೆ ಕೆಳದಿ ಸುತ್ತಮುತ್ತ ನೋಡೋದಲ್ಲದೆ ಈ ಆನಂದಪುರವನ್ನು ನೋಡಿ, ತುಂಬಾ ಚೆನ್ನಾಗಿದೆ, ಇಲ್ಲಿ ಒಂದು ಚಂಪಕ ಸರೋವರ ಇದೆ ಅನ್ನೋ ಮಾತನ್ನ ನಮ್ಮ ಮೋನಿಕಾ ಅವರು ಇವತ್ತು ಹೇಳಿದ್ದಾರೆ. ಇದನ್ನ ನೆನಪಿಟ್ಕೊಳ್ಳೋಣ ಹೋಗೋಕ್ಕೆ. ಅಂದ್ರೆ ವಿಶೇಷವಾದ ಸ್ಥಳಗಳು, ಅಷ್ಟಾಗಿ ಗೊತ್ತಿಲ್ಲದ ಸ್ಥಳಗಳನ್ನ ನಾವು ನೋಡಿದಾಗ ತುಂಬಾ ಖುಷಿ ಕೊಡುವಂತದ್ದು. ಧನ್ಯವಾದ ಮೋನಿಕಾ, ತುಂಬಾ ಒಳ್ಳೆ ವಿಷಯ.
0: ಐತಿಹಾಸಿಕ ಸ್ಥಳಗಳು,
1: ಹೌದು ಹೌದು,
0: ಪೌರಾಣಿಕ ಬಿಡಿ ಅಂತೆ ಕಂತೆ ಅಂತ ಹೇಳ್ತೀವಷ್ಟೇ, ಅದು ಐತಿಹಾಸಿಕಕ್ಕೆ ದಾಖಲೆ ಇರುತ್ತೆ.
1: ನಿಜ ನಿಜ
0: ಅಲ್ವಾ, ದಾಖಲೆ ಇರುತ್ತೆ, ಮತ್ತೆ ಘಟನೆಗಳು ನಡೆದಿರೋ ಕಣ್ಮುಂದೆ ಬರ್ತಾ ಇರುತ್ತೆ, ಕಥೆಗಳು ಹೇಳ್ತಾ ಇದ್ರೆ ನಮ್ ಕಣ್ಮುಂದೆ ಬರ್ತಾ ಇರುತ್ತೆ, ಓದುವಾಗ್ಲೂ ಅಷ್ಟೇ ನಮ್ ಕಣ್ಣಲ್ಲಿ ನೀರ್ ಬರುತ್ತೆ.
1: ಧನ್ಯವಾದ ಮೋನಿಕಾ, ನಮಸ್ತೆ.
0: ನಮಸ್ತೆ ಮೇಡಮ್.
1: ನಮಸ್ತೆ. ಹೀಗೆ ನೀವು ನೋಡಿದ ಯಾವುದೋ ಜಾಗ ಅಥವಾ ನಿಮ್ಮನ್ನು ಪ್ರಭಾವಿಸಿದ ಯಾವುದಾದರೂ ಒಂದು ಸಂಗತಿ, ನಿಮ್ಮೂರಿನ ಕೆರೆ ಇರಬಹುದು, ದೇವಸ್ಥಾನ ಇರಬಹುದು, ನೀವು ಓದಿದ ಯಾವುದಾದರೂ ಒಂದು ಪುಸ್ತಕದ ತುಣುಕಿರಬಹುದು, ಲೇಖಕರಿರಬಹುದು, ಕನ್ನಡ ಭಾಷೆಯ ನಮ್ಮ ನಾಡು ಕುರಿತ ಏನೇ ವಿಚಾರವನ್ನು ನೀವು ಮಾತಾಡಬಹುದು, ನಿಮ್ಮದೇ ಶೈಲಿಯಲ್ಲಿ ನಿಮ್ಮದೇ ಮಾತುಗಳಲ್ಲಿ ಹಂಚಿಕೊಳ್ಳಬಹುದು. ಕೇಳುಗರೆ, ನಮ್ಮ ದೂರವಾಣಿ ಸಂಖ್ಯೆ 0802-23-7788 0802-23-7799.

0: ನಮಸ್ಕಾರ, ಆಕಾಶವಾಣಿ
1: ಕೇಳ್ತಾ ಇದ್ರೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ 2:15. ಈಗ ಕೇಳೋಣ ನಮ್ಮ ನಿಮ್ಮ ಮಾತು ಸ್ಪಂದನಾ.

0: ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾನು ಚಂದು ಬಾನುಲಿ ಬಂಧು
1: ಹಾಗೂ ನಾನು ಕೋಲಾರ ಕೃಷ್ಣಪ್ಪ.
0: ಕೃಷ್ಣಪ್ಪ ಅವರೇ, ಸ್ಪಂದನ ಕಾರ್ಯಕ್ರಮ ಸಾಗ್ತಾ ಇದೆ, ಕೆಲವರು ಪತ್ರಗಳನ್ನು ಬರೀತಾ ಇದ್ದಾರೆ, ಆದರೆ ಇನ್ನೊಂದಷ್ಟು ಪತ್ರಗಳು ಬಂದರೆ ಚೆನ್ನಾಗಿರುತ್ತೆ. ಎಲ್ಲರೂ ಏನು ಹೇಳ್ತಾ ಇದ್ದಾರೆ ಅಂದರೆ ಕಾರ್ಯಕ್ರಮಗಳು ಚೆನ್ನಾಗಿದೆ ಈ ಥರದ್ದೇ ಹೇಳ್ತಾ ಇದ್ದಾರೆ. ನಾವು ಕೇಳ್ಕೊಂಡಿದ್ವಿ ಅವ್ರ ಹತ್ರ, ನೀವು ಕೂಡ ನಿಮಗೆ ಕಂಡಂಥ ಕೇಳಿದಂಥ ರೇಡಿಯೋದಲ್ಲಿ ಹಂಚ್ಕೊಳ್ಬಹುದಾದಂಥ ಯಾವುದಾದ್ರೂ ಮಾಹಿತಿಗಳಿದ್ರೆ ನೀವು ನಮ್ಮ ಜೊತೆ ಹಂಚ್ಕೊಳ್ಳಿ ಅಂತ. ಆ ಬಗ್ಗೆ ಏನು ಸದ್ಯಕ್ಕೆ ನಮಗಿನ್ನೂ ಬಂದಿಲ್ಲ, ಹಾಗಾಗಿ ಕಾರ್ಯಕ್ರಮದ ಆರಂಭದಲ್ಲೇ ನಾವು ಹೇಳೋಣ. ಈ ಸ್ಪಂದನ ಕಾರ್ಯಕ್ರಮಕ್ಕೆ ನಿಮ್ಮಲ್ಲಿ ಏನಾದರೂ ವಿಶೇಷವಾದಂಥ ಒಂದು ಜ್ಞಾನವನ್ನು ಹಂಚುವಂಥದ್ದಿರಬಹುದು, ಅಥವಾ ಒಂದು ಬೇರೆ ಯಾವುದಾದ್ರೂ ಎಲ್ರಿಗೂ ತಿಳಿಸುವಂಥ ವಿಚಾರಗಳಿದ್ದರೆ ಖಂಡಿತವಾಗ್ಲೂ ನೀವು ಅದನ್ನು ಕೂಡ ನಮಗೆ ಮೇಲ್ ಮಾಡಿದ್ರೆ ನಿಮ್ಮ ಆ ಒಂದು ವಿಷಯ ಕೂಡ ನಾವು ಸ್ಪಂದನ ಕಾರ್ಯಕ್ರಮದಲ್ಲಿ ತಗೊಳ್ತೇವೆ ಅಂತ. ಅವ್ರ ಜೊತೆ
1: ಆದಷ್ಟು ಕೂಡ ವಿಶೇಷವಾಗಿರಬೇಕು, ಜೊತೆಗೆ ವಿಶಿಷ್ಟವಾಗಿ ಇರಬೇಕು, ಎಲ್ರಿಗೂ ಅದರಿಂದ ಉಪಯೋಗ ಆಗುವಂಥದ್ದು.
0: ಅದೇ ಹೌದು, ನಾವು ನಮ್ಮ ಪತ್ರಗಳನ್ನು ನೋಡ್ಬಿಡೋಣವಾ, ಯಾರ್ಯಾರೇನೇನು ಬರೆದಿದ್ದಾರೆ ಅಂತ. ನೋಡಿ, ಮಹಾಲಿಂಗಪ್ಪ ಜಾಲವಾದಿ ಜಮಖಂಡಿಯಿಂದ ಬರೀತಾರೆ. ವಿವಿಧ ಭಾರತಿ ಕನ್ನಡದಲ್ಲಿ ಎಲ್ಲ ಕಾರ್ಯಕ್ರಮಗಳು ಉತ್ತಮವಾಗಿ ಮೂಡಿ ಬರ್ತಾ ಇದೆ, ಅದರ ಜೊತೆಗೆ ಸುದ್ದಿ ಮುಖ್ಯಾಂಶ ನಾವು ಗಂಟೆಗೊಂದ್ಸಲ ಪ್ರಸಾರ ಮಾಡ್ತೀವಲ್ಲ, ಅದರಲ್ಲಿ ವಾರ್ತಾವಾಚಕರು ತಮ್ಮ ಹೆಸರು ಹೇಳಿದ್ರೆ ನಮಗೆ ಸಂತೋಷ ಆಗುತ್ತೆ. ಪ್ರದೇಶ ಸಮಾಚಾರ, ರಾಷ್ಟ್ರೀಯ ವಾರ್ತಾವಾಚಕರು ಪರಿಚಯ ಅಂದ್ರೆ ಅವ್ರ ಹೆಸರು ಹೇಳೋದು ನಮ್ಗೆ ಗೊತ್ತೇ ಇದೆ, ಇವರು ಯಾಕೆ ಹೇಳಲ್ಲ ಅಂತ ಕೇಳ್ತಾರೆ.
1: ಸುದ್ದಿ ಮುಖ್ಯಾಂಶಗಳು ತುಂಬಾ ಕಡಿಮೆ ಕಾಲಾವಕಾಶ ಇರುತ್ತೆ, ಜೊತೆಗೆ ಅದು ಚಂದು ಅವರೇ, ಇತ್ತೀಚೆಗೆ ನಮ್ಮ ರಾಜ್ಯದಲ್ಲಿ ಈ ರಸಗೊಬ್ಬರದ ಪೂರೈಕೆಯಲ್ಲಿ ತುಂಬಾ ಕೊರತೆ ಉಂಟಾಗಿದೆ ಅಂತೇಳಿ ರೈತರ ಒಂದು ತಮ್ಮ ಆಶ್ರಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಏನಪ್ಪ ಅಂದರೆ ಬೆಳಗ್ಗೆ 3 ಗಂಟೆಗೆ 4 ಗಂಟೆಗೆ ಎದ್ದೋಗಿ ಏನು ರಸಗೊಬ್ಬರ ಪೂರೈಕೆ ಮಾಡುವಂತಹ ಏನು ರೈತ ಸಂಪರ್ಕ ಕೇಂದ್ರ ಅಥವಾ ಇತರೆ ಪೂರೈಕೆದಾರರ ಒಂದು ಅಂಗಡಿಗಳ ಮುಂದೆ ಹೋಗಿ ಬೆಳಗ್ಗೆನೆ 4 ಗಂಟೆಗೆ 5 ಗಂಟೆಗೂ ಕೂತು ಲೈನಲ್ಲಿ ಕೂತು ರಸಗೊಬ್ಬರಕ್ಕಾಗಿ ಸ್ವಲ್ಪ ಪರದಾಟ.
0: ಗ್ಯಾಸ್ ಸಿಲಿಂಡರ್ಗೆ ಲೈನ್ ಹಚ್ಚಿ ಕಾಯ್ತಾರೆ ಅಂತ ಕೇಳಿದ್ದೆ.
1: ಏನೋ ತೋಟದಲ್ಲಿ ಹೊಲದಲ್ಲಿ ಗದ್ದೆನಲ್ಲಿ ಕೆಲಸ ಮಾಡೋರಿಗೆ ನಾವು ರಸಗೊಬ್ಬರಕ್ಕಾಗಿ ಮತ್ತೆ ಕ್ಯೂನಲ್ಲಿ ನಿಂತು ಇಲ್ಲಿ ಕಷ್ಟಪಟ್ಟು ತಗೊಂಡು ಹೋಗಿ ಅನ್ನೋದು ಸ್ವಲ್ಪ ಒಂಥರ ಬೇಜಾರಿನ ಸಂಗತಿ. ಯಾಕೆ ಈ ಥರ ಆಗ್ತಾ ಇದೆ ಅಂದರೆ ನಮ್ಗೆ ಗೊತ್ತಿರೋ ಹಾಗೆ ಏನು ಪಶ್ಚಿಮಾತ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಒಂದು ಪರಿಸ್ಥಿತಿಗಳು ಇರೋದ್ರಿಂದ ಪೂರೈಕೆಯಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದೆ, ಇಲ್ಲ ಅಂತಿಲ್ಲ. ಅದಕ್ಕಂತಾನೆ ನಾವು ಅದನ್ನು ಇಟ್ಕೊಂಡು ಕೂತ್ರೆ ಆಗೋದಿಲ್ಲ. ಪರ್ಯಾಯವಾಗಿ ಹೌದು, ಪರ್ಯಾಯವಾಗಿ ಹಸಿರೆಲೆ ಗೊಬ್ಬರ ಇರಬಹುದು, ಎರೆ ಗೊಬ್ಬರ ಇರಬಹುದು, ಕೊಟ್ಟಿಗೆ ಗೊಬ್ಬರ ಇರಬಹುದು, ಅಥವಾ ಕೋಳಿ ಗೊಬ್ಬರ ಇರಬಹುದು, ಈ ಥರದ ವಿವಿಧ ರೀತಿಯ ಒಂದು ಗೊಬ್ಬರಗಳನ್ನು ತಯಾರು ಮಾಡಿ ಅವರು ಪೂರೈಕೆ ಮಾಡುವಂಥ ಪೂರೈಕೆದಾರರು ನಮ್ಮ ರಾಜ್ಯದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ರಸಗೊಬ್ಬರಗಳ ಬದಲಾಗಿ ಈ ಸಾವಯವ ಗೊಬ್ಬರಗಳನ್ನು ಬಳಸಿದ್ದಾದಲ್ಲಿ ಮಣ್ಣಿನ ಆರೋಗ್ಯನೇ ಚೆನ್ನಾಗಿರುತ್ತೆ, ಬೆಳೆಗೆ ರೋಗ ರುಜಿನಗಳ ಕಾಟನೂ ಸ್ವಲ್ಪ ತಪ್ಪುತ್ತೆ, ಒಳ್ಳೆ ಇಳುವರಿಯೇನಿರುತ್ತೆ, ಸಮಾಜಕ್ಕೆ ಉತ್ತಮವಾದಂತಹ ಒಂದು ಶಕ್ತಿಯುತವಾದಂತಹ ಒಂದು ಏನು ದವಸ ಧಾನ್ಯಗಳನ್ನು ನೀಡೋದಕ್ಕೆ ಅವಕಾಶ ಇರುತ್ತೆ. ರಸಗೊಬ್ಬರ ಪೂರ್ತಿಯಾಗಿ ಬಿಟ್ಟುಬಿಡಿ ಅಂತ ನಾವು ಹೇಳೋಕ್ಕಾಗಲ್ಲ, ಅದು ಸಿಕ್ಕಿಲ್ಲ ಅಂದರೆ ಪರ್ಯಾಯವಾಗಿ ಈ ಥರ ಒಂದು ಅವಕಾಶಗಳನ್ನು ಅವರು ಸದ್ಬಳಕೆ ಮಾಡಿಕೊಂಡ್ರೆ ಉತ್ತಮ ಅಂತೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಕೇಳುಗರಿಗೂ ವಿಶೇಷವಾಗಿ ರೈತ ಬಾಂಧವರಿಗೆ ಈ ವಿಷಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ.
0: ನಿಜ, ನೀವು ಹೇಳಿದ್ದು ಮಳೆಗಾಲ ಶುರುವಾಗ್ತಾ ಇದೆ, ರೈತರು ಕೃಷಿ ಚಟುವಟಿಕೆಗಳನ್ನು ಆರಂಭ ಮಾಡುವಂತ ಟೈಮಲ್ಲಿ ನಂಗೊಂದು ನೆನಪಾಗ್ತಾ ಇದೆ, ನಾವು ಸಣ್ಣ ಹುಡುಗರು ಇರಬೇಕಾದ್ರೆ ನಮ್ಮ ಹಳ್ಳಿಲಿ ಗದ್ದೆಗಳು ಮಾಡೋರು, ಕೆರೆ ಹಿಂದ್ಗಡೆ ಗದ್ದೆಗಳು ಇರ್ತಾ ಇತ್ತು, ಭತ್ತದ ಗದ್ದೆ. ಹೇಗಿರ್ತಾ ಇತ್ತು ಅಂದ್ರೆ ಕೃಷ್ಣಪ್ಪ ಅವರೇ, ಭತ್ತದ ಗದ್ದೆಗೆಲ್ಲ ನೀರೆಲ್ಲ ಹಾಯಿಸ್ಬಿಟ್ಟು ನೀರು ನಿಂತ್ಕೊಂಡಿರೋದು, ಒಂದು ತಿಂಗಳು ಮುಂಚೆನೆ ಮರದ ಗದ್ದೆ ಬದುವಿನಲ್ಲಿರುವಂತಹ ಮರದ ಕಡ್ಡಿಗೆ ಎಲ್ಲ ಕಡ್ದು ಬಿಟ್ಟು ಒಂದ್ ಕಡೆ ಹಾಕಿ ನೀರಿರೋ ಗದ್ದೆನಲ್ಲಿ ಆ ಸೊಪ್ಪನ್ನ ತುಳಿತಾ ಇದ್ರು ಕಾಲಲ್ಲಿ,
1: ಎಲ್ಲ ಹಾಸ್ಬಿಟ್ಟು ತುಳಿಯೋರು
0: ತುಳಿತಾ ಇದ್ರು. ಅದು ಒಂದು ದೊಡ್ಡ ಸಂಭ್ರಮ ಆಯ್ತಾ, ಒಂಥರ ಅದು ನಿಜವಾಗ್ಲು ಆ ಖುಷಿ ಅಂದ್ರೆ ಅವಾಗೆಲ್ಲ ಅದೇ ಮುಖ್ಯ ಅಂತ ಅನ್ಕೊಳ್ತಾ ಇದ್ರು. ದನ ಕರು ಇದೆ ಅಂದ್ರೆ ಒಂದಷ್ಟು ಕಾಡ್ ಸೊಪ್ಪು ತಗೊಂಡ್ ಬರೋದು, ಆ ದನಗಳ ಕೆಳಗಡೆ ಹರಡೋದು, ಅದನ್ನ ಸಗಣಿ ಸಮೇತ ತಗೊಂಡೋಗಿ ತಿಪ್ಪೆಗೆ ಹಾಕಿದ್ರೆ ಅದು ಒಂಥರ ಎಷ್ಟು ಫಲಭರಿತವಾದಂತ ಗೊಬ್ಬರ ಆಗ್ತಾ ಇತ್ತು. ಅದನ್ನ ತಿಪ್ಪೆಗೆ ಹಾಕೋರು, ಸೊಪ್ಪು ಹಾಕೋರು, ಬಟ್ ಈ ತರ ರಸಗೊಬ್ಬರಗಳ ಕಡೆಗೆ ಅವ್ರು ಹೆಚ್ಚು ಗಮನ ಕೊಡ್ತಾನೆ ಇರಲಿಲ್ಲ. ಹಿಂಗ್ ಕಾಣ್ತಾ ಇತ್ತು ಗದ್ದೆ ಅಂದ್ರೆ ನೀವು ಇಮ್ಯಾಜಿನ್ ಮಾಡಕ್ ಸಾಧ್ಯನೇ ಇಲ್ಲ.
1: ಹೌದೌದು, ನಾನು ಕೂಡ ನೋಡಿದೀನಿ ಅಲ್ವಾ, ವಿಶೇಷವಾಗಿ ಈ ಹೊಂಗೆ ಮರಗಳು ಈಗಿನ ಕಾಲದಲ್ಲಿ

0: ಚೆನ್ನಾಗಿ ಹುಲ್ಸಾಗಿ ಬೆಳೆದಿರ್ತಾರೆ. ಬೇಸಿಗೆನಲ್ಲಿ ಹೊಸ ಚಿಗುರು ಬಂದು ಎಲ್ಲ ಹುಲ್ಸಾಗಿ ಬೆಳೆದಿರುತ್ತೆ, ಮರ ತುಂಬಾ ಸೊಪ್ಪು ಸಿಗುತ್ತೆ, ಅದನ್ನೆಲ್ಲ ಕಟಾವ್ ಮಾಡ್ಕೊಂಡು ಬಂದು ಕತ್ತರಿಸಿ ಎಲ್ಲ ಒಂದೇ ಸಮನೆ ಕೆಸರುಗದ್ದೆಗೆ ಹಾಕಿ ಎಲ್ಲ ತುಳಿದು ಒಂದು 15 ದಿನ ಬಿಟ್ಟು ಆಮೇಲೆ ಭತ್ತದ ಪೈರನ್ನ ನಾಟಿ ಮಾಡೋರು.
1: ಈಗ ಇವಾಗ ಏನಾಗ್ತಾ ಇದೆ ಅಂದ್ರೆ,
0: ಆಗಿನ ಕಾಲದಲ್ಲಿ ಈ ರಸಗೊಬ್ಬರಗಳ ಭರಾಟೆ ಕಡಿಮೆ ಇತ್ತು, ಒಂದು ಮತ್ತೆ ಜನಸಂಖ್ಯೆ ಕೂಡ ಸ್ವಲ್ಪ ಕಡಿಮೆ ಇದ್ರು, ಮತ್ತೆ ಇಷ್ಟೊಂದು ವಾಣಿಜ್ಯಕರಣ ಆಗಿರ್ಲಿಲ್ಲ ಕೃಷಿ.
1: ಸೊ
0: ವಿಶೇಷವಾಗಿ ಏನು ಈ ನಾವು ಆಹಾರ
1: ಬೆಳೆಗಳಲ್ಲಿ 4-5 ಎತ್ತುಗಳಂತೂ ಕಡ್ಡಾಯವಾಗಿ ಇರ್ತಾ ಇತ್ತು.
0: ಪ್ರತಿ ಮನೆಯಲ್ಲಿ ಇರ್ತಾ ಇದ್ವು, ದನ ಕುರಿ ಮೇಕೆ ಎಮ್ಮೆ ಎಲ್ಲ ಇರ್ತಾ ಇದ್ವು.
1: ಹಂಗೆ ನಂಗೆ ನೀವು ಹಿಂಗ್ ಹೇಳಿದ ತಕ್ಷಣ ನನ್ಗೆ ಅದೇ ನೆನಪಾಯ್ತು, ನಾವೆಲ್ಲ ಚಿಕ್ಕವರಾಗಿದ್ದಾಗ ಕೃಷಿ ನಡೀತಾ ಇದ್ದಿದ್ದೆ ಬೇರೆ ತರ. ಇಷ್ಟೆಲ್ಲ ಟ್ರ್ಯಾಕ್ಟರ್ಗಳು ಇರ್ಲಿಲ್ಲ, ಟಿಲ್ಲರ್ಗಳು ಇರ್ಲಿಲ್ಲ, ಮೆಷಿನರೀಸ್ ಇರ್ಲಿಲ್ಲ. ಒಂಥರ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಬೆಳ್ಕೊಂಡು ಜಾಸ್ತಿ ಏನು ಲಾಭದ ಉದ್ದೇಶನೂ ಇರ್ಲಿಲ್ಲ ಬಿಡಿ.
0: ಇವಾಗಿನ ತರ ವಾಣಿಜ್ಯಕರಣ ಇರ್ಲಿಲ್ಲ, ಅವಾಗ ತಮ್ಮ ಏನೋ ವರ್ಷಕ್ಕೆ ಪೂರ್ತಿ ಆಗುವಂತಹ ದವಸ ಧಾನ್ಯ ಬೆಳ್ಕೊಂಡ್ರೆ ಸಾಕು ಅನ್ನೋ ತರದಲ್ಲಿ ಇತ್ತು.
1: ಆ ಕೃಷಿಯಿಂದ ನಾವ್ ಇಲ್ಲಿವರೆಗೂ ಬಂದು ತಲುಪಿದೀವಿ. ಅದನ್ನೇ ಮೊನ್ನೆ ಮೋದಿಜಿಯವರು ಕೂಡ ಹೇಳ್ತಾ ಇದ್ರು, ನೋಡಿ ನೋಡಿ ನಾವೆಲ್ಲ ಹೊರಗಡೆಯಿಂದ ತರಿಸ್ಕೊಳ್ಬೇಕಾದ್ರೆ ತುಂಬಾ ವಿದೇಶಿ ವಿನಿಮಯ ಅಲ್ಲೇ ಹೊರಟೋಗುತ್ತೆ, ನಮ್ ದೇಶಕ್ಕೆ ಏನೋ ಉಳ್ಕೊಳ್ಳೋದಿಲ್ಲ, ಹಾಗಾಗಿ ನಾವು ಮತ್ತೆ ಈಗ ಆತರ ಕೃಷಿಗೆ ಮರಳಬೇಕಾಗಿದೆ ಅಲ್ವಾ?
0: ಖಂಡಿತ. ಏನಪ್ಪಾ ಅಂದ್ರೆ ವಿಶೇಷವಾಗಿ ಎಲ್ಲ ರಸಾಯನ ವಸ್ತುಗಳಿಂದ ತಯಾರಾಗಿರುವಂತಹದ್ದು, ಅದರಲ್ಲಿ ಏನಾಗತ್ತಂದ್ರೆ 20% ಸಾರಜನಕ ಅಂತಿರುತ್ತೆ, ಇನ್ನ 100-20% ಸಾರ್ವಜನಿಕ ಇದ್ರೆ ಮಿಕ್ಕಿದ್ದೆಲ್ಲ ಏನದು ಒಂದು ಮೂಟೆನಲ್ಲಿ ಏನು ಅನ್ನೋದಾದ್ರೆ ಅದೆಲ್ಲ ರಾ ಮೆಟೀರಿಯಲ್ ಅಂದ್ರ ಅದ ಹಾಗೆ ಉಳ್ಕೊಂಡ್ ಬಿಡತ್ತೆ ಮಣ್ಣಲ್ಲಿ,
1: ಕರಗೋದಿಲ್ಲ. ಆಮೇಲೆ ಅಲ್ಲಿ ನಾವು ನೆಕ್ಸ್ಟ್ ಬೇರೆ ಬೆಳೆ ಬೆಳಿಬೇಕಾದ್ರೆ ಅಥವಾ ಬೆಳೆದಂತ ಬೆಳೆಗೆ ಅದ್ರಲ್ಲಿರೋ ಕೆಮಿಕಲ್ ಹತ್ಕೊಂಡ್ ಬರುತ್ತೆ.
0: ಸಾವಿರಾರು ಕೋಟ್ಯಾನು ಗಟ್ಟಲೆ ಅದ್ರಲ್ಲಿ ಸೂಕ್ಷ್ಮ ಜೀವಿಗಳು ಇರ್ತವೆ ಮಣ್ಣಲ್ಲಿ, ನಮ್ಗೆ ಉಪಯುಕ್ತವಾದಂತಹ ಒಂದು ಸೂಕ್ಷ್ಮ ಜೀವಿಗಳಿರುತ್ತೆ. ನೀವು ಅವುಗಳಿಗೆ ಸಾವಯವ ಕೊಟ್ಟರೆ ಅವು ಬದುಕುಳಿಯತ್ತೆ, ಬೆಳೆ ಕೂಡ ಚೆನ್ನಾಗಿ ಬೆಳೆಯೋದಕ್ಕೆ ಅವಾಗ ಅವಕಾಶ ಮಾಡಿಕೊಡುತ್ತೆ.
1: ನೀವು ಹೇಳಿದ್ದು ಒಳ್ಳೆ ವಿಷಯನೇ, ಯಾಕಂದ್ರೆ ರಸಗೊಬ್ಬರಗಳ ಮೇಲೆ ಹೆಚ್ಚು ಅವಲಂಬನೆ ಆಗದೆ ಈ ತರ ನಿಮ್ಮ ಊರುಗಳಲ್ಲಿ ಏನೇನು ಸೋರ್ಸ್ಗಳಿರುತ್ತೆ ಅದನ್ನ ಬಳಸ್ಕೊಂಡು ಆದಷ್ಟು ಕೃಷಿ ಮಾಡ್ಕೊಂಡು ಅವಲಂಬನೆ ಕಡಿಮೆ ಮಾಡ್ಕೊಳ್ಳಿ ಖಂಡಿತವಾಗ್ಲು. ಈಗ ಪತ್ರಗಳನ್ನ ನೋಡ್ತಾ ಹೋಗೋಣ ಕೃಷ್ಣಪ್ಪ ಅವರೇ, ನಮ್ಗೆ ಮೇಲ್ಗಳು ಕಳಿಸಿದ್ದಾರೆ ಒಂದಷ್ಟು ಜನ.
0: ಯಾರು ಏನೇನು ಕಳಿಸಿದ್ದಾರೆ
1: ನೋಡಿ. ಮಹಾಲಿಂಗಪ್ಪ ಜಾಲ್ವಾದಿ ಜಮಖಂಡಿಯಿಂದ ಅವ್ರು ಹೇಳ್ತಾರೆ, ವಿವಿಧ ಭಾರತಿ ಕನ್ನಡದಲ್ಲಿ ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ಮೂಡಿ ಬರ್ತಾ ಇದೆ, ಅದರ ಜೊತೆಗೆ ಸುದ್ದಿ ಮುಖ್ಯಾಂಶ ಕೂಡ ಪ್ರಸಾರ ಆಗ್ತಾ ಇದೆ, ಇದರಲ್ಲಿ ವಾರ್ತಾವಾಚಕರು ಅವರ ಹೆಸರನ್ನ ಹೇಳಿದ್ರೆ ಸಂತೋಷ, ಯಾಕಂದ್ರೆ ಪ್ರದೇಶ ಸಮಾಚಾರ ಮತ್ತೆ ರಾಷ್ಟ್ರೀಯ ವಾರ್ತೆ ಓದುವಾಗ ಅವ್ರ ಪರಿಚಯ ಆಗತ್ತೆ, ಇವ್ರು ಯಾಕೆ ಹೇಳಲ್ಲ ಅಂತಾರೆ.
0: ಬೆಳಗ್ಗೆ 6 ಗಂಟೆಗೆ
1: ಶುರುವಾಗುತ್ತೆ
0: ವಾರ್ತಾ ಮುಖ್ಯಾಂಶಗಳು, 7 ಗಂಟೆಗೆ ಆಗುತ್ತೆ, 8 ಗಂಟೆಗೆ ಇರುತ್ತೆ. ಈಗ ಗಂಟೆಗೆ ಒಂದ್ಸಲ ಮುಖ್ಯಾಂಶಗಳು ಅಷ್ಟೇ ಓದೋರು ಹೆಸರನ್ನು ಹೇಳೋದಿಲ್ಲ ಸಾಮಾನ್ಯವಾಗಿ, ಯಾಕಂತಂದ್ರೆ ಪ್ರದೇಶ ಸಮಾಚಾರ ಮತ್ತು ವಾರ್ತೆಗಳು ಓದೋರು ಅವರೇ ಆಗಿರ್ತಾರೆ. ಪ್ರದೇಶ ಸಮಾಚಾರ ಮತ್ತು ವಾರ್ತೆಗಳು ಓದೋರು ಅವರು ತಮ್ಮ ಹೆಸರನ್ನ ಮೊದಲೇ ಹೇಳಿ ವಾರ್ತೆಗಳನ್ನ ಓದ್ತಾರೆ.
1: ಅಂದ್ರೆ ಬೆಳಗಿನ ಪ್ರದೇಶ ಸಮಾಚಾರ
0: ಧಾರವಾಡದಿಂದ ಬರುತ್ತೆ, ಮಧ್ಯಾಹ್ನ 12 ಗಂಟೆಗೆ ಧಾರವಾಡದಿಂದ ಬರುತ್ತೆ. ಈ ಎರಡು ಸಮಯವನ್ನು ಹೊರತುಪಡಿಸಿದರೆ ಬೆಳಗ್ಗೆ ವಾರ್ತೆಗಳು ಓದೋರು, ಸಾಯಂಕಾಲ ಪ್ರದೇಶ ಸಮಾಚಾರ ಮತ್ತು ವಾರ್ತೆಗಳು ಓದೋರು ಅವರೇ ಮುಖ್ಯಾಂಶಗಳನ್ನು ಗಂಟೆ ಗಂಟೆಗೆ ಓದೋರು.
1: ಹೌದು
0: ಅಲ್ವಾ?
1: ನಮ್ಮ ಕೇಳುಗರು ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗ್ಬಿಡುತ್ತೆ
0: ಗೊತ್ತಾಗುತ್ತೆ. ಹೌದು,
1: ಹಾಗಾಗಿ ನೀವು 7:35 ಕನ್ನಡ ವಾರ್ತೆ ಓದೋರು ಯಾರು ಅಂತ ನೀವು ಕೇಳ್ಕೊಂಡ್ಬಿಟ್ರೆ
0: ಅವರೇ ಮುಖ್ಯಾಂಶಗಳು ಓದಿರ್ತಾರೆ ಓದ್ತಾರೆ ಅನ್ನೋದು
1: ಅರ್ಥ ಮಾಡ್ಕೊಳ್ಬೇಕು. ಮತ್ತೊಬ್ರು ಪ್ರಕಾಶ್ ಅಂತ, ಅವರು ಎಲ್ಲಿಂದ ಅಂತ ಹೇಳಿಲ್ಲ. ನಾನು ಈ ದಿನ ಇಮೇಲ್ ಆಧರಿಸಿದ ಹಾಡನ್ನ ಕೇಳಬೇಕು ಅಂತ ಮೇಲ್ ಮಾಡಿದ್ದೆ. ಹಾಗೆ ನಾನು ನ್ಯೂಸ್ ಆನ್ ಏರ್ ಅಲ್ಲಿ ಕೇಳ್ತಾ ಇರಬೇಕಾದ್ರೆ ನಾನು ಕೇಳಿದ ಹಾಡನ್ನೇ ಬೇರೊಬ್ರು ಕೂಡ ಕೇಳಿದ್ರು, ಆನ್ ಏರ್ ಅಲ್ಲಿ ಹೇಳಿದ್ರು ಇಬ್ರು ಕೂಡ ಇದೇ ಹಾಡನ್ನೇ ಕೇಳ್ತಾ ಇದ್ದಾರೆ ಅಂತ ಹೇಳಿ. ಅದರಲ್ಲೂ ವಿಶೇಷವಾಗಿ ನನಗೆ ಗೊತ್ತಿರೋಂಥ ಮೂರ್ತಿ ಮಂಗಮ್ಮ ಮತ್ತೆ ಶ್ಯಾಮಲಾ ಪ್ರಕಾಶ್ ಚಿಕ್ಕ ತಿರುಪತಿಯಿಂದ, ಇವರು ಕೂಡ ಅದೇ ಹಾಡನ್ನ ಕೇಳಿದ್ದಕ್ಕೆ ನನಗೆ ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾ ಇದ್ದಾರೆ.
0: ಸೊ ಎಲ್ಲರ ಕೋರಿಕೆ ಒಂದೇ ಆಗಿರೋದ್ರಿಂದ ಎಲ್ಲರ ಪರವಾಗಿ ಒಂದೇ ಗೀತೆಯನ್ನು ಪ್ರಸಾರ ಮಾಡಿರ್ತೀವಿ.
1: ಎಸ್. ಇನ್ನು ಉದಯ್ ಪೂಜಾರಿ ಅವರು ಕೂಡ ಅದೇ ಹೇಳ್ತಾ ಇದ್ರೆ, ನಾನು ಕೂಡ ವಿವಿಧ ಭಾರತಿಯನ್ನ ಕೇಳ್ತಾ ಇರ್ತೇನೆ, ಎಲ್ಲಾ ಕಾರ್ಯಕ್ರಮಗಳು ನನ್ಗೆ ಇಷ್ಟ ಆಗತ್ತೆ ಅಂತ ಅವ್ರು ಹೇಳಿದ್ದಾರೆ. ಅವ್ರಿಗೆ ನಾವು ಧನ್ಯವಾದಗಳನ್ನು ಹೇಳ್ಬಿಡೋಣ. ಇನ್ನು ಅದೇ ತರ ವಿಲಿಯಂ ಪರ್ಲಡ್ಕ ಅಂತ ಪುತ್ತೂರಿನಿಂದ, ಅವ್ರು ಹೇಳ್ತಾರೆ ನಾನು ನಿರಂತರವಾಗಿ ವಿವಿಧ ಭಾರತಿ ಕೇಳ್ತೀನಿ, ವಿವಿಧ ಭಾರತಿ ಕೇಳ್ಕೊಂಡು ನನ್ನ ಕೆಲಸಗಳನ್ನೆಲ್ಲ ಮಾಡ್ಕೊಳ್ತಾ ಇರ್ತೀನಿ ಅಂತ ಹೇಳ್ತಾರೆ.
0: ಕೆಲಸದ ಜೊತೆಗೆ ನಮ್ಮ ಆಕಾಶವಾಣಿ ವಿವಿಧ ಭಾರತಿನ ಕೇಳ್ಕೊಂಡು ಕೇಳ್ಕೊಂಡು ಬೆಳಗ್ಗಿನಿಂದ ಸಾಯಂಕಾಲ ಜೊತೆಗೆ ಕೇಳ್ತಾ ಜೊತೆಗೆ ಕೆಲಸ ಮಾಡುವಂತಹವರು ತುಂಬಾ ಜನ ಇದ್ದಾರೆ. ಇವರ ಒಂದು ಸಂದೇಶಕ್ಕೆ ನಮ್ಮ ನಿಲಯದ ಪರವಾಗಿ ಧನ್ಯವಾದಗಳನ್ನು ತಿಳಿಸೋಣ. ಇದೇ ಸಂದರ್ಭದಲ್ಲಿ ಖುಷಿಯಾಗಿ ಒಂದು ಹಾಡನ್ನು ಪ್ಲೇ ಮಾಡೋದನ್ನು ನಮ್ಮ

0: ಹೌದು ಕೇಳಿದ್ರೆ ಇದಾಗಿತ್ತು ಇವತ್ತಿನ ಈ ಸ್ಪಂದನ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇಷ್ಟೋ ಹೊತ್ತು ನಿಮ್ಮ ಜೊತೆಯಾಗಿದ್ದದ್ದು ನಾನು ಚಂದೋ ಬಾನುಡಿ ಬಂಧು,
1: ನಾನು ಕೃಷ್ಣಪ್ಪ ಕೋಲಾರ.
0: ಎಲ್ಲರಿಗೂ ನಮಸ್ಕಾರಗಳು.

0: ಪರಿಮಳ ನಮ್ಮ ನಿಮ್ಮ ಮಾತು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಚಂದು ಹಾಗೂ ಕೃಷ್ಣಪ್ಪ ಕೆವಿ.
1: ಜೂನ್ 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
0: ಸಮಯ 2:30, ಈಗ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಸರ್ವಮಂಗಳ ಎಂ ಕುಶಾಲ್. ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನಾ ಸಭೆ, ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆಯಲ್ಲಿ ನವದೆಹಲಿಯಲ್ಲಿ ಇಂದು ನೀತಿ ಆಯೋಗದ 11ನೇ ಆಡಳಿತ ಸಭೆ ನಡೆಯುತ್ತಿದೆ. ರಾಷ್ಟ್ರಪತಿ ಭವನದ ಸಾಂಸ್ಕೃತಿಕ ಕೇಂದ್ರದಲ್ಲಿ ನಡೆಯುತ್ತಿರುವ ಈ ಸಭೆಯಲ್ಲಿ ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳ ಲೆಫ್ಟಿನೆಂಟ್ ಗವರ್ನರ್ಗಳು ಭಾಗಿಯಾಗಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಈ ಬಾರಿ ನೀತಿ ಆಯೋಗದ ಸಭೆಯಲ್ಲಿ ಭಾಗವಹಿಸಿದ್ದಾರೆ. ರಾಜ್ಯದ ಸಮಸ್ಯೆಗಳನ್ನು ಸಭೆಯಲ್ಲಿ ಪ್ರಸ್ತಾಪಿಸಲು ಡಿಕೆ ಶಿವಕುಮಾರ್ ನಿರ್ಧರಿಸಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದ ಬಳಿಕ ಇದೇ ಮೊದಲ ಬಾರಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಗ್ರಾಮೀಣ ಜನರಿಗೆ ಉದ್ಯೋಗ ಖಾತ್ರಿ ಒದಗಿಸುವ ಮನ್ರೇಗಾ ವಿಕಸಿತ ಭಾರತ ಜಿರಾಮ್ಜಿ ವೇತನ ಅನುಪಾತವನ್ನು ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಖಂಡ್ರೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯುಪಿಎ ಸರ್ಕಾರ 2006ರಲ್ಲಿ ಜಾರಿ ಮಾಡಿದ ಮನ್ರೇಗಾ ಯೋಜನೆಯಡಿಯಲ್ಲಿ ಒದಗಿಸಲಾಗುವ ಉದ್ಯೋಗಕ್ಕೆ ನೀಡುವ ಕೂಲಿಯ 90% ಹಣವನ್ನು ಕೇಂದ್ರ ಸರ್ಕಾರ ನೀಡುತ್ತಿತ್ತು. ರಾಜ್ಯ ಸರ್ಕಾರಗಳು ಕೇವಲ 10% ಭರಿಸುತ್ತಿದ್ದವು. ಪ್ರಸ್ತುತ ಬಿಜೆಪಿ ನೇತೃತ್ವದ ಎನ್ಡಿಎ ಸರ್ಕಾರ ಜುಲೈ 1ರಿಂದ ಜಾರಿ ಮಾಡುತ್ತಿರುವ ವಿಬಿಜಿ ರಾಮ್ಜಿಯಲ್ಲಿ ಕೇಂದ್ರ ಸರ್ಕಾರ 6:40 ಅನುಪಾತದಡಿ ಹಣ ಒದಗಿಸುತ್ತಿತ್ತು. ರಾಜ್ಯ ಸರ್ಕಾರಗಳಿಗೆ ಹೆಚ್ಚಿನ ಹೊರೆಯಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಇದನ್ನು ಕನಿಷ್ಠ 80-20 ಅನುಪಾತದಲ್ಲಿ ಹೆಚ್ಚಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಇಂತಹ ಕೆಲಸ ಮಾತ್ರ ಮಾಡಬೇಕು ಎಂದು ನಿರ್ಬಂಧ ವಿಧಿಸುವುದು ಸರಿಯಲ್ಲ. ರಾಜ್ಯಗಳಿಗೆ ಉದ್ಯೋಗ ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯ ಇರಬೇಕು ಎಂದು ಪ್ರತಿಪಾದಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ನವದೆಹಲಿಯಲ್ಲಿಂದು ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಅವರನ್ನು ಭೇಟಿ ಮಾಡಿ ಪಕ್ಷದ ಬಲವರ್ಧನೆ ಕುರಿತಂತೆ ಚರ್ಚೆ ನಡೆಸಿದರು. ಇದೇ ವೇಳೆ ನೂತನ ಸರ್ಕಾರ ರಾಜ್ಯದಲ್ಲಿ ಮತ್ತಷ್ಟು ಪರಿಣಾಮಕಾರಿಯಾಗಿ ಜನಪರ ಆಡಳಿತ ನೀಡುವುದು ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಕೈಗೊಳ್ಳುವ ವಿವಿಧ ಕಾರ್ಯಕ್ರಮಗಳ ಕುರಿತಂತೆಯೂ ಉಭಯ ನಾಯಕರು ಪರಾಮರ್ಶೆ ನಡೆಸಿದ್ದಾರೆ. ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರ ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಉನ್ನತ ಮಟ್ಟದ ಪರಿಶೀಲನಾ ಸಭೆ ನಡೆಸಿದರು. ಪೊಲೀಸ್ ಇಲಾಖೆಯ ಒಟ್ಟಾರೆ ಕಾರ್ಯವೈಖರಿ ಹಾಗೂ ನಗರದಲ್ಲಿ ಪೊಲೀಸ್ ಕಾರ್ಯಾಚರಣೆ ಮತ್ತು ಸಾರ್ವಜನಿಕ ಸುರಕ್ಷತೆಯ ಪ್ರಮುಖ ಆದ್ಯತೆಗಳ ಬಗ್ಗೆಯೂ ಚರ್ಚೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಬೆಂಗಳೂರು ನಗರದ ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಇನ್ನೆರಡು ದಿನಗಳಲ್ಲಿ ನೀಲನಕ್ಷೆ ಪ್ರಕಟಿಸಲಾಗುವುದು ಎಂದು ತಿಳಿಸಿದ್ದಾರೆ. ಬಿಎಂಟಿಸಿ, ಬಿಎಂಆರ್ಸಿಎಲ್ ಮತ್ತು ಖಾಸಗಿ ಸಹಭಾಗಿತ್ವದೊಂದಿಗೆ ಬೆಂಗಳೂರು ಅರ್ಬನ್ ಮೊಬಿಲಿಟಿ ಮಿಷನ್ ತಂಡವನ್ನು ರಚಿಸಲಾಗುವುದು ಎಂದು ಹೇಳಿದ್ದಾರೆ. ಪ್ರತಿಯೊಂದು ಪೊಲೀಸ್ ಠಾಣೆಗಳಲ್ಲಿ ವಿಶೇಷ ರೌಡಿ ನಿಗ್ರಹ ಪಡೆಯನ್ನು ರಚಿಸಲು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಹೆಚ್ಚುತ್ತಿರುವ ಸೈಬರ್ ಅಪರಾಧಗಳನ್ನು ಮಟ್ಟಹಾಕಲು ಸಮಗ್ರ ನೀತಿಯನ್ನು ಜಾರಿಗೆ ತರಲು ಹಾಗೂ ಮಾದಕ ದ್ರವ್ಯ ಜಾಲದ ವಿರುದ್ಧ ಜಾಗತಿಕ ಮಟ್ಟದ ಅತ್ಯುತ್ತಮ ಮಾದರಿಗಳನ್ನು ಅಧ್ಯಯನ ಮಾಡಿ ಇನ್ನೆರಡು ವಾರಗಳಲ್ಲಿ ಸಮಗ್ರ ನೀಲನಕ್ಷೆ ಸಿದ್ಧಪಡಿಸಲು ನಿರ್ಧರಿಸಿದ್ದಾರೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ರಾಜ್ಯ ಸರ್ಕಾರ ಯೋಜಿಸುತ್ತಿದೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಅವರು, ಪ್ರತಿ ಮನೆಯ ಯಜಮಾನಿಗೂ 2,000 ರೂಪಾಯಿ ನೀಡಲಾಗುವುದು ಎಂದು ಘೋಷಿಸಿ ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಈಗ 17 ಜಿಲ್ಲೆಗಳಲ್ಲಿ 112,092 ಹೆಚ್ಚು ಮಹಿಳೆಯರನ್ನು ಗೃಹಲಕ್ಷ್ಮಿ ಯೋಜನೆಯಿಂದ ಹೊರಗಿಡಲು ಹುನ್ನಾರ ನಡೆಸಿದೆ ಎಂದು ದೂರಿದ್ದಾರೆ. ಬಯೋಮೆಟ್ರಿಕ್ ಪರಿಶೀಲನಾ ವಿಧಾನಗಳ ಮೂಲಕ ಸರ್ಕಾರ ಫಲಾನುಭವಿಗಳಿಗೆ ತೊಂದರೆ ನೀಡುತ್ತಿದ್ದು ಮಹಿಳಾ ಸಬಲೀಕರಣಕ್ಕೆ ಸರ್ಕಾರದ ಬದ್ಧತೆಯನ್ನು ಅವರು ಪ್ರಶ್ನಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್

0: ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
3: ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದ ದಾಖಲೆಗಳಲ್ಲಿ ಅಕ್ರಮ ತಿದ್ದುಪಡಿ, ನಕಲಿ ದಾಖಲೆ ಸೃಷ್ಟಿ ಹಾಗೂ ಅಕ್ರಮ ವರ್ಗಾವಣೆಗಳ ಬಗ್ಗೆ ದಾಖಲೆಗಳನ್ನು ವಶಪಡಿಸಿಕೊಂಡು ಸಮಗ್ರ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚಿಸಿದ್ದಾರೆ. ವಿಶೇಷ ತನಿಖಾ ತಂಡದಲ್ಲಿ ಪ್ರಾದೇಶಿಕ ಆಯುಕ್ತರ ಕಚೇರಿ, ತಹಶೀಲ್ದಾರ್ ಸುಮಂತ್, ಕಂದಾಯ ಲೆಕ್ಕ ಪರಿಶೋಧಕ ಟಿಎಸ್ ಅನಿಲ್ ಕುಮಾರ್, ಶಿರಸ್ತೇದಾರ್ ಶಶಾಂಕ್ ಹಾಗೂ ಪ್ರಥಮ ದರ್ಜೆ ಸಹಾಯಕ ಎಸ್ ನವೀನ್ ಅವರನ್ನು ನೇಮಕ ಮಾಡಲಾಗಿದೆ. ಸರ್ಕಾರಿ ಜಮೀನುಗಳ ಅಕ್ರಮ ವರ್ಗಾವಣೆ ಕುರಿತು ಸಾರ್ವಜನಿಕರಿಂದ ಹಾಗೂ ವಿವಿಧ ವಲಯಗಳಿಂದ ದೂರುಗಳು ಬಂದ ಹಿನ್ನೆಲೆ ಈ ಕ್ರಮ ಕೈಗೊಳ್ಳಲಾಗಿದೆ ಎಂದು ಆದೇಶದಲ್ಲಿ ತಿಳಿಸಲಾಗಿದೆ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಕಾಲದಲ್ಲಿ ಚುಚ್ಚುಮದ್ದುಗಳು ಹಾಗೂ ಔಷಧಿಗಳು ಲಭ್ಯವಿರುವ ಬಗ್ಗೆ ಪರಿಶೀಲಿಸುವಂತೆ ಅಧಿಕಾರಿಗಳಿಗೆ ಹಾಸನ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶುಭಂ ಶುಕ್ಲಾ ತಿಳಿಸಿದ್ದಾರೆ. ಜಿಲ್ಲೆಯ ಅರಸೀಕೆರೆ ತಾಲೂಕಿನ ಉಂಡಿಗನಾಳು, ಬಂದೂರು ಹಾಗೂ ಜಾವಗಲ್ ಗ್ರಾಮ ಪಂಚಾಯಿತಿಗಳಿಗೆ ಭೇಟಿ ನೀಡಿ ವಿವಿಧ ಯೋಜನೆಗಳಡಿ ಅನುಷ್ಠಾನ ಮಾಡಲಾಗಿರುವ ಕಾಮಗಾರಿಗಳನ್ನು ಪರಿಶೀಲಿಸಿದ ಅವರು ಪ್ರಾಥಮಿಕ ಚಿಕಿತ್ಸಾ ಕೇಂದ್ರಕ್ಕೆ ಭೇಟಿ ನೀಡಿ ಅಲ್ಲಿಯ ವ್ಯವಸ್ಥೆಗಳ ಬಗ್ಗೆ ವೈದ್ಯರಿಂದ ಮಾಹಿತಿ ಪಡೆದರು. ಅಂಗನವಾಡಿಯಲ್ಲಿ ಅಳವಡಿಸಿರುವ ನಲ್ಲಿಯಲ್ಲಿ ನೀರು ಬರದಿರುವುದನ್ನು ಗಮನಿಸಿ ಕೂಡಲೇ ಸರಿಪಡಿಸಿ ವರದಿ ಮಾಡುವಂತೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಜಾವಗಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೆಪಿಎಸ್ ಶಾಲೆಗೆ ಭೇಟಿ ನೀಡಿ ಶಾಲೆಯ ಸ್ವಚ್ಛತೆಯನ್ನು ಕಾಪಾಡುವಂತೆ ಹಾಗೂ ನೀರು ಪೋಲಾಗದಂತೆ ನಲ್ಲಿಗಳನ್ನು ಅಳವಡಿಸಲು ಶಾಲಾ ಶಿಕ್ಷಕರಿಗೆ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ಗುಣಮಟ್ಟದ ಬಿತ್ತನೆ ಬೀಜ ಹಾಗೂ ಸಮರ್ಪಕ ರಸಗೊಬ್ಬರ ಪೂರೈಕೆ ಖಚಿತಪಡಿಸುವ ನಿಟ್ಟಿನಲ್ಲಿ ಯಾದಗಿರಿಯಲ್ಲಿ ಕೃಷಿ ಇಲಾಖೆ ಜಿಲ್ಲಾದ್ಯಂತ ವ್ಯಾಪಕ ತಪಾಸಣೆ ಮತ್ತು ಜಾಗೃತಿ ಕಾರ್ಯಾಚರಣೆ ನಡೆಸಿದೆ. ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ಪರವಾನಗಿ ಇಲ್ಲದೆ ಬಿಟಿ ಹತ್ತಿ ಬೀಜ ಮಾರಾಟ ಮಾಡಲಾಗುತ್ತಿದೆ ಎಂಬ ಖಚಿತ ಮಾಹಿತಿಯ ಮೇರೆಗೆ ಕೃಷಿ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸರು ಜಂಟಿಯಾಗಿ ದಾಳಿ ನಡೆಸಿ ಲಕ್ಷಕ್ಕೂ ಅಧಿಕ ಮೌಲ್ಯದ ಹತ್ತಿ ಬೀಜಗಳನ್ನು ವಶಪಡಿಸಿಕೊಂಡಿದ್ದಾರೆ. ರಸಗೊಬ್ಬರ ವಿತರಣೆಯಲ್ಲಿ ನಿಯಮ ಉಲ್ಲಂಘನೆ ಕಂಡುಬಂದ ಹಿನ್ನೆಲೆಯಲ್ಲಿ ಶಹಾಪುರ ನಗರದ 2 ಗೊಬ್ಬರ ಮಾರಾಟ ಕೇಂದ್ರಗಳ ಪರವಾನಗಿ ಅಮಾನತುಗೊಳಿಸಲಾಗಿದೆ. ಅನುಮಾನಾಸ್ಪದವಾಗಿ ಬಿತ್ತನೆ ಬೀಜ ಅಥವಾ ರಸಗೊಬ್ಬರ ಮಾರಾಟ ನಡೆಸುತ್ತಿರುವುದು ಕಂಡುಬಂದರೆ ತಕ್ಷಣ ಕೃಷಿ ಇಲಾಖೆಯ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಎಂದು ಕೃಷಿ ಇಲಾಖೆ ಜಂಟಿ ಕೃಷಿ ನಿರ್ದೇಶಕ ರತೀಂದ್ರನಾಥ್ ಸುಗೂರ್ ತಿಳಿಸಿದ್ದಾರೆ. ರಾಜ್ಯದ ಹಲವೆಡೆ ಮಳೆಯಾಗಿದೆ. ಉಡುಪಿ ಜಿಲ್ಲೆಯ ಕಟಪಾಡಿಯಲ್ಲಿ 73 ಸೆಂಟಿಮೀಟರ್, ದಕ್ಷಿಣ ಕನ್ನಡ ಜಿಲ್ಲೆಯ ಪಡುಮರ್ನಾಡಿನಲ್ಲಿ 57 ಸೆಂಟಿಮೀಟರ್ ಮಳೆಯಾಗಿದೆ. ಮುಂದಿನ 24 ಗಂಟೆಗಳಲ್ಲಿ ರಾಜ್ಯದ ಹಲವೆಡೆ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಕರಾವಳಿ ಜಿಲ್ಲೆಗಳಾದ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಗಳ ಹಲವೆಡೆ ಇಂದು ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ದಕ್ಷಿಣ ಒಳನಾಡು ಹಾಗೂ ಉತ್ತರ ಒಳನಾಡಿನ ಜಿಲ್ಲೆಗಳ ಕೆಲವು ಸ್ಥಳಗಳಲ್ಲಿ ಹಗುರದಿಂದ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಸಂಕ್ಷಿಪ್ತ ಸುದ್ದಿಗಳು. ಯಾದಗಿರಿ ಜಿಲ್ಲೆಯ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ಅಕ್ರಮ ಮರಳು ಹಾಗೂ ಇತರೆ ಉಪಖನಿಜಗಳ ಗಣಿಗಾರಿಕೆ ಮತ್ತು ಸಾಗಾಣಿಕೆಯನ್ನು ಕಟ್ಟುನಿಟ್ಟಾಗಿ ತಡೆಗಟ್ಟುವಂತೆ ಯಾದಗಿರಿ ಜಿಲ್ಲಾಧಿಕಾರಿ ರಾಹುಲ್ ತುಕಾರಾಮ್ ಪಾಂಡ್ವೆ ಸಂಬಂಧಿತ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಾವಣಗೆರೆ ವಿಶ್ವವಿದ್ಯಾಲಯದಿಂದ ಸಿದ್ಧಪಡಿಸಲಾಗುತ್ತಿರುವ 2024-25 ಸಾಲಿನ ಜಿಲ್ಲಾ ಮಾನವ ಅಭಿವೃದ್ಧಿ ವರದಿ ಹಾಗೂ ಸಮಗ್ರ ಮತ್ತು ಸುಸ್ಥಿರ ಅಭಿವೃದ್ಧಿ ಯೋಜನೆ 2031ಕ್ಕೆ ಸಂಬಂಧಿಸಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ನಿಖರ ಅಂಕಿಅಂಶ ನೀಡಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿತ್ತೆ ಮಾಧವ ವಿಠಲ್ರಾವ್ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವದೆಹಲಿಯಲ್ಲಿ ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನೀತಿ ಆಯೋಗದ ಸಭೆ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭಾಗಿ. ವಿಕಸಿತ ಭಾರತ ಜಿರಾಮ್ಜಿ ವೇತನ ಕನಿಷ್ಠ 80-20 ಅನುಪಾತಕ್ಕೆ ಹೆಚ್ಚಿಸುವಂತೆ ಸಚಿವ ಈಶ್ವರ್ ಖಂಡ್ರೆ ಆಗ್ರಹ. ಹಿರಿಯ ಪೊಲೀಸ್ ಅಧಿಕಾರಿಗಳೊಂದಿಗೆ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪರಿಶೀಲನೆ.

0: ಸಭೆ. ಬೆಂಗಳೂರು ಟ್ರಾಫಿಕ್ ದಟ್ಟಣೆ ನಿವಾರಿಸುವ ಕುರಿತಂತೆ ಚರ್ಚೆ. ಗೃಹಲಕ್ಷ್ಮಿ ಯೋಜನೆಯಿಂದ 100,000+ ಅಧಿಕ ಮಹಿಳೆಯರನ್ನು ಕೈಬಿಡಲು ಸರ್ಕಾರ ಹುನ್ನಾರ, ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪ. ಹಾಗೂ ರಾಜ್ಯದ ಹಲವೆಡೆ ಇಂದು ಧಾರಾಕಾರ ಮಳೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: QR ಕೋಡ್ ಸ್ಕ್ಯಾನ್ ಮಾಡಿ 5,000 ಕ್ಯಾಶ್ ಬ್ಯಾಕ್ ಗಳಿಸಿ. ಅರೆವಾ, ದಿನ ಸುದಿನ
2: ಸಿಕ್ಕಿಬಿದ್ರು.
3: UPI ಪಿನ್ ಹಾಕೋದು ಬರೀ ಹಣ ಕಳುಹಿಸುವುದಕ್ಕಾಗಿ.
4: RBI ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
6: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
7: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
6: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
7: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
6: ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
7: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
6: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
7: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
8: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 2:42. ಈಗ ಚಿತ್ರತಾನ. ಚಿತ್ರತಾನ ಕಾರ್ಯಕ್ರಮದಲ್ಲಿ ಇಂದಿನ ಚಿತ್ರ ಯಾವುದು? ಈ ದಿನ ಶ್ರೀರಸ್ತು ಶುಭಮಸ್ತು ಚಿತ್ರದಿಂದ ಆರಿಸಿದ ಹಾಡುಗಳು.

ಚಿತ್ರತಾನ ಕಾರ್ಯಕ್ರಮದಲ್ಲಿ ಕೇಳ್ತಾ ಇದ್ದೀರಿ ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಗಳು. 2000 ಇಸ್ವಿಯಲ್ಲಿ ಬಿಡುಗಡೆಯಾಗಿದ್ದು ಶ್ರೀರಸ್ತು ಶುಭಮಸ್ತು ಚಲನಚಿತ್ರ. ಸೀತಾರಾಮ ಕಾರಂತ್ ಅವರು ಇದನ್ನು ನಿರ್ದೇಶನ ಮಾಡಿದರು. ಎನ್ ಕೆ ಬಾಬು ಅವರು ಇದನ್ನು ನಿರ್ಮಾಣ ಮಾಡಿದ್ದು. ರಮೇಶ್ ಅರವಿಂದ್, ಅನುಪ್ರಭಾಕರ್, ಶ್ರೀನಿವಾಸ ಮೂರ್ತಿ, ನವೀನ್ ಕೃಷ್ಣ, ಚಿತ್ರ ಶೆಣೈ, ವೈಶಾಲಿ ಕಾಸರವಳ್ಳಿ, ನಾಗೇಶ್ ಮಯ್ಯ, ಎಂಎನ್ ಸುರೇಶ್, ಮನದೀಪ್ ರಾಯ್, ಕೃಷ್ಣೇಗೌಡರು ಎಲ್ಲರೂ ಇದರಲ್ಲಿ ಅಭಿನಯ ಮಾಡಿದರು. ಚಿತ್ರಕ್ಕೆ ಸಮ್ಮಿಶ್ರ ಪ್ರತಿಕ್ರಿಯೆ ಬಂತು. ನಟ ಶ್ರೀನಿವಾಸ ಮೂರ್ತಿಯವರು ಈ ಚಿತ್ರದ ತಮ್ಮ ಅಭಿನಯಕ್ಕಾಗಿ ಅತ್ಯುತ್ತಮ ಪೋಷಕ ನಟ ಅಂತ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಪಡೆದರು. ಶ್ರೀರಸ್ತು ಶುಭಮಸ್ತು ಚಿತ್ರದ ಗೀತೆಗಳನ್ನು ಕೇಳ್ತಾ ಇದ್ದೀರಿ.

0: ಲೇ ಚಿನ್ನ, ಅದ್ಯಾಕೋ ನಾನ್ ಎಲ್ಲೆಲ್ಲ ನೋಡಿದ್ರು ಅಲ್ಲೆಲ್ಲ ನೀನೇ ಕಾಣ್ತಿರ್ತೀಯ.
1: ನನಗೂ ಅರ್ಥ ಆಗ್ತಾ ಇಲ್ಲ, ಯಾಕಂದ್ರೆ ಕಣ್ಣು ಮುಚ್ಚಿದ್ರು ನೀನೇ ಕಾಣ್ತಾ ಇರ್ತೀಯ.
0: ಹೌದಾ, ನಮ್ಗೆ ಏನಾಗ್ತಿದೆ? ಇಲ್ಲಿ ನಂಗೆ ಯಾವ ಹೂವು ಕಾಣ್ತಾ ಇಲ್ಲ, ಯಾಕೋತ ನನಗೋಸ್ಕರ ಯಾವಾಗ್ಲೂ ನಗ್ತಾ ಇರೋ ನೀನೇ ಒಂದು ಹೂತು.

0: ಊಟಕ್ ಮುಂಚೆನೆ ನನ್ ಒಂಟಿಯಾಗಿ ಬರಕ್ ಹೇಳ್ದೆ. ಬೇಗ ಹೇಳೋ.
1: ಇವತ್ತು ನಿನ್ ಹುಟ್ಟಿದ್ದೀನ ಅಲ್ವಾ, ನನ್ನಿಂದಲೇ ನಿನ್ನ ಮೊದಲನೇ ಶುಭಾಶಯ. ತಗೋ ಈ ಪುಟ್ಟ ಕಾಣಿಕೆ, ನನ್ನ ಒಳಗಿರೋ ನಿನ್ ಉಸಿರನ್ನು ಪೋಣಿಸಿ ನಿನಗೋಸ್ಕರನೇ ಕಟ್ಟಿರೋ ಕಾಮನ ಬಿಲ್ಲು. ಇದರಲ್ಲಿರೋ 7 ಬಂಡೆಗಳು ನಮ್ಮ 7 ಜನ.

0: ಈ ಮರದ ಒಂದೊಂದು ಹನಿಯಲ್ಲೂ ನಿನ್ ಮುಖಾನೆ ಕಾಣ್ತಾ ಇದೆ.
1: ಇದ್ಯಾವುದೋ ಕವಿ ಮಾತಿರ್ಬೋದು, ಆದ್ರೆ ನಿನ್ ಒಂದೊಂದು ಹನಿಯಲ್ಲೂ ನನ್ ಭವಿಷ್ಯನೇ.

ಇವತ್ತಿನ ಚಿತ್ರತಾನ ಕಾರ್ಯಕ್ರಮದಲ್ಲಿ ಶ್ರೀರಸ್ತು ಶುಭಮಸ್ತು ಚಿತ್ರದಿಂದ ಆರಿಸಿದ ಗೀತೆಗಳನ್ನು ಕೇಳಿದಿರಿ. ಯಾವಾಗಲೂ ಎಲ್ಲ ಗೀತೆಗಳನ್ನು, ಒಂದು ಚಿತ್ರದ ಎಲ್ಲ ಗೀತೆಗಳನ್ನು ನಾವು ಚಿತ್ರತಾಣದಲ್ಲಿ ಪ್ರಸಾರ ಮಾಡ್ತೀವಿ. ಆದರೆ ಶ್ರೀರಸ್ತು ಶುಭಮಸ್ತು ವಿಶೇಷವಾದ ಚಿತ್ರ, ಏಕೆಂದರೆ ಇತ್ತೀಚಿನ ದಿನಗಳಲ್ಲಿ ಹಾಡುಗಳು ಕಡಿಮೆ ಇರುತ್ತೆ, 4 ಅಥವಾ 5 ಹಾಡಿರುತ್ತೆ ಅಥವಾ 3 ಹಾಡಿರುತ್ತೆ ಅಂತ ನಾವು ಹೇಳ್ತೀವಿ. ಶ್ರೀರಸ್ತು ಶುಭಮಸ್ತು ಚಿತ್ರದಲ್ಲಿ 6 ಹಾಡುಗಳಿವೆ, ಅದರಲ್ಲಿ 3 ಹಾಡುಗಳನ್ನು ಮಾತ್ರ ನಾವು ಈ ದಿನ ಆಲಿಸಿದವು. ಮತ್ತೆ ಇನ್ನೊಂದಿನ ಇನ್ನ 3 ಹಾಡುಗಳನ್ನು ಕೇಳೋಣ. ಆತ್ಮೀಯರೇ, ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಇನ್ನು ಕೆಲವೇ ನಿಮಿಷಗಳಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಆರಂಭವಾಗುತ್ತೆ. 4 ಗಂಟೆಯಿಂದ 5 ಗಂಟೆಯವರೆಗೆ ಪರಿಮಳ ಮುಕ್ತ ಮಾತು

ಮಧುರ ಹಾಡು ಸಂಚಿಕೆ ಪ್ರಸಾರವಾಗುವುದು. ಅಲ್ಲಿ ತನಕ ನಿಮ್ಮೆಲ್ಲರಿಗೂ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಸಹೇಲಿ.

0: सुन रहे हैं विविध भारती।
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ.
2: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
3: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
2: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
3: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್

ಹಲವು ತರದ ವಿಷಯ ತಿಳಿಸೋ ವಿವಿಧ ಭಾರತೀಯ ಟೆಕ್ನಿಕ್ ಆರ್ಟಿಸ್ಟಿಕ್ ಹಾಗೆ ನಮ್ಮ ಕಾರ್ಯಕ್ರಮಗಳು ಕೇಳ್ತಾ ಇದ್ದೀರಿ. ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಪರಿಮಳ ಮುಕ್ತ ಮಾತು, ಮಧುರ ಗಾನ, ಪರಿಮಳ

ಆತ್ಮೀಯರೇ, ಇವತ್ತಿನ ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ಪರಿಮಳದಲ್ಲಿ ಏನೇನೆಲ್ಲ ವಿಶೇಷ ಇದೆ? ಎಐ ಅಂತ ಯಾವಾಗಲೂ ಕೇಳ್ತಾ ಇರ್ತೀವಿ. ಕೆಲವರಿಗೆ ಎಐ ಅಂದರೆ ತುಂಬ ಪ್ರೀತಿ, ಮತ್ತು ಕೆಲವರಿಗೆ ಎಐ ಅಂದರೆ ಒಂಥರ ಆತಂಕ, ಭಯ. ಈ ಎಐ ಮತ್ತು ಸಿನಿಮಾ ಇವೆರಡರ ಸಮ್ಮಿಳನ ಹೇಗಿರುತ್ತೆ, ಮುಂದೆ ಭವಿಷ್ಯದಲ್ಲಿ ಏನಾಗಬಹುದು ಅಂತ ಒಂದು ಮಾಹಿತಿ ಇದೆ ಇವತ್ತಿನ ಪರಿಮಳದಲ್ಲಿ. ಆನಂದವಾಗಿರಬೇಕಲ್ಲ, ನಾವೆಲ್ಲ ಆನಂದವಾಗಿರಬೇಕು ಅಂದರೆ ಹೇಗೆ ಸಾಧ್ಯ? ನಮ್ಮ ವ್ಯಕ್ತಿತ್ವವನ್ನು ಹೇಗೆ ರೂಪಿಸಿಕೊಳ್ಳಬಹುದು ಅಂತ ಮಾಹಿತಿ ಇದೆ ಇವತ್ತಿನ ನಮ್ಮ ಪರಿಮಳದಲ್ಲಿ. ವ್ಯಕ್ತಿತ್ವ ಚೆನ್ನಾಗಿರಬೇಕು, ಆರೋಗ್ಯವನ್ನು ಚೆನ್ನಾಗಿಟ್ಕೊಳ್ಬೇಕು. ಆರೋಗ್ಯದಿಂದ ವ್ಯಕ್ತಿತ್ವ ಅಥವಾ ವ್ಯಕ್ತಿತ್ವದಿಂದನೇ ಆರೋಗ್ಯ, ಏನು ಬೇಕಾದರೂ ಹೇಳಬಹುದು. ಈ ಸಣ್ಣ ಆರೋಗ್ಯ ಮಾಹಿತಿಯನ್ನು ಕೊಡಲಿದ್ದಾರೆ ಡಾಕ್ಟರ್ ಸುಚಿತ್ರ ಅವರು ಆಹಾರದ ಬಗ್ಗೆ. ಇವೆಲ್ಲದರ ಜೊತೆಗೆ ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಕರುಣಾಳು ಬಾಬೆಳಕೆ, ಇದರಿಂದ ಆರಿಸಿದ ಒಂದು ತುಣುಕನ್ನ ನಮ್ಮ ಇವತ್ತಿನ ಪರಿಮಳದಲ್ಲಿ ಕೇಳಲಿದ್ದೀರಿ. ಮುಕ್ತ ಮಾತು, ಮಧುರ ಗಾನ, ಪರಿಮಳ. ಸರಿ, ಆನಂದವಾಗಿರೋದು, ಆಹಾರ, ಕರುಣಾಳು ಬಾಬೆಳಕೆ, ಎಐ, ಭವಿಷ್ಯ, ಸಿನಿಮಾ, ಇಷ್ಟೆಲ್ಲ ಮಾಹಿತಿಗಳನ್ನು ಕೇಳೋಣ. ಮೊದಲು ಒಂದು ಹಾಡು.

ಪ್ರೀತ್ಸೆ ಪ್ರೀತ್ಸೆ ಅನ್ನೋದಲ್ಲ ಪ್ರೇಮ, ಪ್ರೇಮ ಅಂದರೆ ಏನು ಅಂತ ಎಷ್ಟು ಬಗೆಯ ವ್ಯಾಖ್ಯಾನಗಳು. ಶ್ರೀಮತಿ ಚಿತ್ರದ ಗೀತೆ ಕೇಳಿದಿರಿ, ಶಿವನಂಜೇಗೌಡ ಅವರು ಬರೆದ ಗೀತೆ ಇದು. ಹಾಡಿದವರು ರಾಜೇಶ್ ಕೃಷ್ಣನ್ ಹಾಗೂ ನಂದಿತಾ. ಸಮಯ 4:10. ಪರಿಮಳ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಆಗಲೇ ಹೇಳಿದ್ವಿ ಇವತ್ತಿನ ಪರಿಮಳದಲ್ಲಿ ಏನೇನೆಲ್ಲ ಇದೆ ಅಂತ. AI ಮತ್ತು ಈ ಭವಿಷ್ಯ ಚಿತ್ರರಂಗ ಹೇಗಿರಬಹುದು ಅಂತ ಒಂದು ಸಣ್ಣ ಮಾಹಿತಿ ಇದೆ. ಭಾರತಿಯವರು ಓದಿದ್ದಾರೆ. ಕೇಂದ್ರ ವಾರ್ತಾ ಇಲಾಖೆಯ ಮಾಹಿತಿ ಇದು. ಜೊತೆಗೆ ಆನಂದವಾಗಿರೋದು ಹೇಗೆ ಅಂತ ನಮ್ಮ ಕೆಂಪಮ್ಮ ಅವರು ಹೇಳಿದ್ದಾರೆ. ಆಮೇಲೆ ಆನಂದವಾಗಿರಬೇಕು ಅಂದರೆ ವ್ಯಕ್ತಿತ್ವ, ಆರೋಗ್ಯ, ಈ ಎಲ್ಲದರ ಒಂದು ಮುಕ್ತ ಮಾತು, ಮಧುರ ಗಾನ ಇವತ್ತಿನ ಪರಿಮಳದಲ್ಲಿ. ಈಗ ಕೇಳೋಣ AI ಮತ್ತು ಭವಿಷ್ಯ, ಅದರಲ್ಲೂ ಸಿನಿಮಾದ ಮೇಲೆ AI ಯಾವ ರೀತಿಯ ಪ್ರಭಾವ ಬೀರಿದೆ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ

0: ಅಂತ ಹೇಳ್ತೀವಲ್ಲ. ಇತ್ತೀಚೆಗೆ ಇದರ ಬಗ್ಗೆನೇ ಮಾತು, ಅಯ್ಯಯ್ಯೋ AI ಬಂತು ನಮಗೆ ಕೆಲಸ ಹೋಯಿತು, ಅಥವಾ ಮುಂದೇನಾಗುತ್ತೆ, ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ನಮಗೆ ಮುಂದೆ ಏನಾದರೂ ಸ್ಕೋಪ್ ಇರುತ್ತಾ? ಮನುಷ್ಯ ದೊಡ್ಡವನ, AI ದೊಡ್ಡದ, AIನ ಮನುಷ್ಯ ತಾನೇ ಕ್ರಿಯೇಟ್ ಮಾಡಿದ್ದಾನೆ, ಹೀಗೆಲ್ಲ ಏನೇನೋ ಏನೇನೋ ಏನೇನೋ ಮಾತುಗಳನ್ನು ಆಡ್ತಾ ಇರ್ತೀವಿ. ಪೂರ್ಣ ವಿಚಾರವನ್ನು ನಾವು ತಿಳಿದುಕೊಳ್ಳಬೇಕು ಯಾವುದೇ ಮಾತಾಡೋದಕ್ಕಿಂತ ಅಥವಾ ಒಂದು ಕಾಮೆಂಟ್ ಪಾಸ್ ಮಾಡೋದಕ್ಕಿಂತ ಮುಂಚೆ. ಸಿನಿಮಾ ಮೇಲೆ AI ಏನೆಲ್ಲ ಪ್ರಭಾವ ಬೀರಬಹುದು, ಮತ್ತು ಈ AI ಚೌಕಟ್ಟಿನಲ್ಲಿ ಸಿನಿಮಾಗಳು, ರೀಲ್ಗಳನ್ನು ನಾವೀಗ ನೋಡ್ತಾ ಇದ್ದೀವಲ್ಲ, ಅದು ಮುಂದೆ ಒಂದು ಪೂರ್ಣ ಸಿನಿಮಾ ಬಂದರೆ, ಅಥವಾ ಈಗಾಗಲೇ ಹಲವಾರು ಸಿನಿಮಾಗಳು ಬಂದಿವೆ, ಜನ ಅದನ್ನು ಹೇಗೆ ಒಪ್ಪಬಹುದು? ಕೃತಕ ಬುದ್ಧಿಮತ್ತೆ ಮತ್ತು ಸಿನಿಮಾ ರಂಗ, ಈ ವಿಚಾರವಾಗಿ ಕೇಂದ್ರ ವಾರ್ತಾ ಇಲಾಖೆ ಒಂದಷ್ಟು ಮಾಹಿತಿಯನ್ನು ಬಿಡುಗಡೆ ಮಾಡಿತ್ತು. ಈ ಮಾಹಿತಿಯನ್ನು ಕ್ರೋಢೀಕರಿಸಿ ಓದಿದ್ದಾರೆ ಭಾರತಿಯವರು, ಕೇಳೋಣ.
1: ಭಾರತೀಯ ಸಂಶೋಧನಾ ಸಂಸ್ಥೆಗಳಿಂದ ಹೊರಬರುತ್ತಿರುವ ನಾವೀನ್ಯತೆಗಳು ಪ್ರಾದೇಶಿಕ ಸಿನಿಮಾಗಳ ವ್ಯಾಪ್ತಿಯನ್ನು ಜಾಗತಿಕ ಮಟ್ಟಕ್ಕೆ ವಿಸ್ತರಿಸಲು ನೆರವಾಗುತ್ತಿವೆ. ಸ್ಟ್ರೀಮಿಂಗ್ ಪ್ಲಾಟ್ಫಾರಂಗಳು AI ಚಾಲಿತ ಶಿಫಾರಸು ವ್ಯವಸ್ಥೆಗಳ ಮೇಲೆ ಹೆಚ್ಚು ಅವಲಂಬಿತವಾಗಿವೆ. ಪ್ರಮುಖ ಪ್ಲಾಟ್ಫಾರಂಗಳಲ್ಲಿನ ಹೆಚ್ಚಿನ ವಿಷಯ ಬಳಕೆಯು ಅಲ್ಗಾರಿದಮ್ಗಳ ಶಿಫಾರಸುಗಳಿಂದಲೇ ಪ್ರೇರಿತವಾಗಿದೆ. AI ಥಂಬ್ನೇಲ್ಗಳನ್ನು ಆಯ್ಕೆ ಮಾಡುತ್ತದೆ, ಪ್ರಿವ್ಯೂಗಳನ್ನು ಸಿದ್ಧಪಡಿಸುತ್ತದೆ ಮತ್ತು ಭಾಷಾ ಸಂಸ್ಕರಣೆಯ ಮೂಲಕ ಹುಡುಕವನ್ನು ಸುಧಾರಿಸುತ್ತದೆ. ಈ ಎಲ್ಲಾ ಅನ್ವಯಿಕೆಗಳಲ್ಲಿ ಒಂದು ಸ್ಪಷ್ಟವಾದ ಮಾದರಿ ಕಂಡುಬರುತ್ತದೆ. AI ಕೆಲಸದ ವೇಗ ಹೆಚ್ಚಿಸುತ್ತದೆ, ದಕ್ಷತೆ ಸುಧಾರಿಸುತ್ತದೆ ಮತ್ತು ವ್ಯಾಪ್ತಿಯನ್ನು ವಿಸ್ತರಿಸುತ್ತದೆ. ಇದು ವಿನ್ಯಾಸಗಳನ್ನು ವಿಶ್ಲೇಷಿಸುತ್ತದೆ, ಪುನರಾವರ್ತಿತ ಕೆಲಸಗಳನ್ನು ಸ್ವಯಂಚಾಲಿತಗೊಳಿಸುತ್ತದೆ ಮತ್ತು ವಿತರಣೆಯನ್ನು ಉತ್ತಮಗೊಳಿಸುತ್ತದೆ. ಆದರೆ ಇದು ಜೀವಂತ ಅನುಭವಗಳು, ಸಾಂಸ್ಕೃತಿಕ ಸೂಕ್ಷ್ಮತೆಗಳು ಅಥವಾ ಭಾವನಾತ್ಮಕ ನೆನಪುಗಳನ್ನು ಸ್ವತಃ ಸೃಷ್ಟಿಸಲು ಸಾಧ್ಯವಿಲ್ಲ. ಭಾರತದ ಮಹಾಕಾವ್ಯ ಮಹಾಭಾರತಕ್ಕೆ ಮತ್ತೊಮ್ಮೆ ಜೀವ ತುಂಬಲಾಗಿದೆ. ಈ ಅತ್ಯಾಧುನಿಕ AI ಪರಿಕರಗಳ ಬೆಂಬಲದೊಂದಿಗೆ ಪ್ರಸಾರ ಭಾರತಿ ಮತ್ತು ಕಲೆಕ್ಟಿವ್ ಮೀಡಿಯಾ ನೆಟ್ವರ್ಕ್ ನಡುವಿನ ಸಹಯೋಗದಲ್ಲಿ ಕಥೆಯ ಮೂಲ ಆಶಯಕ್ಕೆ ಧಕ್ಕೆ ಬಾರದಂತೆ ದೃಶ್ಯಗಳನ್ನು ಉತ್ತಮಗೊಳಿಸಲು, ಬೃಹತ್ ಪ್ರಮಾಣದ ಯುದ್ಧದ ದೃಶ್ಯಗಳನ್ನು ಮರುಸೃಷ್ಟಿಸಲು ಮತ್ತು ಪಾತ್ರಗಳಿಗೆ ಹೆಚ್ಚಿನ ಗಾಂಭೀರ್ಯವನ್ನು ನೀಡಲು ಬುದ್ಧಿವಂತ ತಂತ್ರಜ್ಞಾನಗಳನ್ನು ಬಳಸಲಾಗಿದೆ. ಮಹಾಭಾರತ ಸರಣಿಯು ಮೊದಲು ವೇವ್ಸ್ OTTಯಲ್ಲಿ ಪ್ರದರ್ಶನಗೊಂಡಿತು ಮತ್ತು ನಂತರ ದೂರದರ್ಶನದಲ್ಲಿ ಪ್ರಸಾರವಾಯಿತು. ಇದು ತಂತ್ರಜ್ಞಾನವು ಸಂಪ್ರದಾಯವನ್ನು ಹತ್ತಿಕ್ಕಲು ಅಲ್ಲ, ಬದಲಿಗೆ ಇಂದಿನ ಪ್ರೇಕ್ಷಕರಿಗೆ ತಲುಪುವಂತಹ ರೂಪದಲ್ಲಿ ಅದನ್ನು ಪ್ರಸ್ತುತಪಡಿಸಲು ಹೇಗೆ ಪೂರಕವಾಗಿದೆ ಎಂಬುದನ್ನು ತೋರಿಸಿಕೊಟ್ಟಿದೆ. ಒಂದು ರಚನಾತ್ಮಕ ಬದಲಾವಣೆಯೂ ಸಹ ಈಗ ನಡೆಯುತ್ತಿದೆ. ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು, ಕಂಟೆಂಟ್ ಸಾಫ್ಟ್ವೇರ್ ಮತ್ತು AI ಸಕ್ರಿಯಗೊಳಿಸಿದ ಪರಿಕರಗಳು ಈಗ ವ್ಯಾಪಕವಾಗಿ ಲಭ್ಯವಿರುವುದರಿಂದ ಸುಧಾರಿತ ನಿರ್ಮಾಣ ಸಾಮರ್ಥ್ಯಗಳು ಕೇವಲ ದೊಡ್ಡ ಸ್ಟುಡಿಯೋಗಳಿಗೆ ಮಾತ್ರ ಸೀಮಿತವಾಗಿಲ್ಲ. AI ಚಾಲಿತ ಯೋಜನೆ ಮತ್ತು ದೃಶ್ಯೀಕರಣ ಪರಿಕರಗಳು ಪ್ರವೇಶದ ಅಡೆತಡೆಗಳನ್ನು ಕಡಿಮೆ ಮಾಡುತ್ತವೆ ಹಾಗೂ ಸ್ವತಂತ್ರ ಸೃಜನಾತ್ಮಕ ಕಲಾವಿದರು ಉನ್ನತ ಮಟ್ಟದಲ್ಲಿ ಪ್ರಯೋಗ ಮಾಡಲು ಮತ್ತು ಸ್ಪರ್ಧಿಸಲು ಅನುವು ಮಾಡಿಕೊಡುತ್ತವೆ. ಆದ್ದರಿಂದ ಈ ಮರುಶೋಧನೆಯು ಕಥೆಗಾರರನ್ನು ಬದಲಿಸುವುದರ ಬಗ್ಗೆ ಅಲ್ಲ, ಬದಲಾಗಿ ಕಥೆ ಹೇಳುವ ಕಲೆಯ ಸುತ್ತಲಿನ ಮೂಲಸೌಕರ್ಯವನ್ನು ಮಾರ್ಪಡಿಸುವುದರ ಬಗ್ಗೆಯಾಗಿದೆ. ಭಾರತದ ಮಟ್ಟಿಗೆ ಸಿನಿಮಾದಲ್ಲಿ ಕೃತಕ ಬುದ್ಧಿಮತ್ತೆಯ ಕುರಿತಾದ ಚರ್ಚೆಯು ಪ್ರತ್ಯೇಕವಾಗಿ ನಡೆಯುತ್ತಿಲ್ಲ. ಇದು ದೇಶದ ಸೃಜನಾತ್ಮಕ ಆರ್ಥಿಕತೆಯಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಪರಿವರ್ತನೆಯ ಭಾಗವಾಗಿದೆ. ಪ್ರಾದೇಶಿಕ ಚಿತ್ರೋದ್ಯಮಗಳು, ಸ್ಟ್ರೀಮಿಂಗ್ ಪ್ಲಾಟ್ಫಾರಂಗಳು ಮತ್ತು ಜಾಗತಿಕ ಪ್ರೇಕ್ಷಕರನ್ನು ಒಳಗೊಂಡ ಬಹುಭಾಷಿಕ ಪರಿಸರ ವ್ಯವಸ್ಥೆ ಹೊಂದಿರುವ ಭಾರತವು ವಿಶ್ವದ ಅತಿದೊಡ್ಡ ಚಲನಚಿತ್ರ ತಯಾರಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಕಥೆ ಹೇಳುವಿಕೆಯು ವಿವಿಧ ಭಾಷೆಗಳು ಮತ್ತು ಮಾದರಿಗಳಲ್ಲಿ ವಿಸ್ತರಿಸುತ್ತಿರುವಾಗ ತಂತ್ರಜ್ಞವು ಕೇವಲ ಒಂದು ಸಾಧನವಾಗಿರದೆ ಒಂದು ಮೂಲ ಸೌಕರ್ಯವಾಗಿ ಬದಲಾಗುತ್ತಿದೆ. ಆದ್ದರಿಂದ ಕೃತಕ ಬುದ್ಧಿಮತ್ತೆಯನ್ನು ಕೇವಲ ಒಂದು ಉತ್ಪಾದನಾ ಸಾಧನವಾಗಿ ನೋಡಲಾಗುತ್ತಿಲ್ಲ, ಇದನ್ನು ಭಾರತದ ಡಿಜಿಟಲ್ ಬೆಳವಣಿಗೆಯ ಕಥೆಯಲ್ಲಿ ಒಂದು ಆಯಕಟ್ಟಿನ ಹಂತವಾಗಿ ಅರ್ಥೈಸಿಕೊಳ್ಳಲಾಗುತ್ತಿದೆ. ಈಗ ಪ್ರಶ್ನೆ ಬದಲಾಗುತ್ತಿದೆ, ಇದು ಕೇವಲ AI ಮಾಧ್ಯಮ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಬದಲಿಸುತ್ತದೆಯೇ ಎಂಬುದಕ್ಕೆ ಸೀಮಿತವಾಗಿಲ್ಲ, ಬದಲಾಗಿ ವೇಗವಾಗಿ ಬೆಳೆಯುತ್ತಿರುವ ಮನರಂಜನಾ ಪರಿಸರ ವ್ಯವಸ್ಥೆಯಲ್ಲಿ ಸೃಜನಶೀಲ ಸಾಮರ್ಥ್ಯವನ್ನು ಬಲಪಡಿಸಲು, ಪ್ರವೇಶವನ್ನು ವಿಸ್ತರಿಸಲು ಮತ್ತು ಜವಾಬ್ದಾರಿಯುತ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಇದನ್ನು ಹೇಗೆ ರೂಪಿಸುತ್ತದೆ ಎಂಬುದರ ಕುರಿತಾಗಿದೆ. ಮೂಲಭೂತ ಮೂಲಸೌಕರ್ಯವಾಗಿ ಕೃತಕ ಬುದ್ಧಿಮತ್ತೆ ಬಗ್ಗೆ ಭಾರತದ ದೃಷ್ಟಿಕೋನವು ಒಂದು ಸದೃಢ ಅಡಿಪಾಯದ ಮೇಲೆ ನಿಂತಿದೆ. ರಾಷ್ಟೀಯ AI ಕಾರ್ಯತಂತ್ರವು ಎಲ್ಲರಿಗೂ AI ಎಂಬ ದೃಷ್ಟಿಕೋನವನ್ನು ರೂಪಿಸಿದ್ದು, AI ಅನ್ನು ಅಂತರ್ಗತ ಬೆಳವಣಿಗೆ, ನಾವೀನ್ಯತೆ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯ ಚಾಲಕ ಶಕ್ತಿಯಾಗಿ ಗುರುತಿಸಿದೆ. ಇಂಡಿಯಾ AI ಮಿಷನ್ ಈ ದೃಷ್ಟಿಕೋನವನ್ನು ಮೂಲಸೌಕರ್ಯವಾಗಿ ಪರಿವರ್ತಿಸುತ್ತದೆ, ಅಂದರೆ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು

0: ಇರುವುದು ಕೇವಲ ಸಾಧನಗಳ ಅಳವಡಿಕೆಯಲ್ಲ, ಇದು ಜವಾಬ್ದಾರಿಯುತವಾಗಿ ಬೆಳೆಯಲು ವಿನ್ಯಾಸಗೊಳಿಸಲಾದ ವ್ಯವಸ್ಥಿತ ಡಿಜಿಟಲ್ ರಚನೆಯೊಳಗೆ ಉದಯಿಸುತ್ತಿದೆ. ಎವಿಜಿಸಿ ಮತ್ತು ಗೇಮಿಂಗ್ ಕ್ಷೇತ್ರಗಳಿಗೆ ಉತ್ತೇಜನ, ಅನಿಮೇಷನ್, ದೃಶ್ಯ ಪರಿಣಾಮಗಳು, ಗೇಮ್ ಮತ್ತು ಕಾಮಿಕ್ಸ್, ಪರಿಸರ ವ್ಯವಸ್ಥೆಯ ವ್ಯವಸ್ಥಿತ ವಿಸ್ತರಣೆ ಮೂಲಕ ಸಿನಿಮಾದಲ್ಲಿ ಭಾರತದ ಎಐ ಮಹತ್ವಾಕಾಂಕ್ಷೆಗಳು ಬಲಗೊಳ್ಳುತ್ತಿವೆ. ಭಾರತ ಈಗಾಗಲೇ 1,900 ಹೆಚ್ಚು ಗೇಮ್ ಡೆವಲಪ್ಮೆಂಟ್ ಕಂಪನಿಗಳನ್ನು ಹೊಂದಿದ್ದು, ಸುಮಾರು 66,000 ವೃತ್ತಿಪರರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ 488,000 ಆನ್ಲೈನ್ ಗೇಮರ್ಗಳ ಬಲವಾದ ನೆಲೆಯನ್ನು ಹೊಂದಿದೆ. ಭಾರತೀಯ ಸ್ಟುಡಿಯೋಗಳು ಜಾಗತಿಕ ವಿಎಫ್ಎಕ್ಸ್ ಮತ್ತು ಅನಿಮೇಷನ್ ಕೆಲಸಗಳಲ್ಲಿ ಶೇಕಡ 40-60% ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಕೊಡುಗೆ ನೀಡುತ್ತಿವೆ. ಸುಮಾರು 260,000 ಸೃಜನಶೀಲ ವ್ಯಕ್ತಿಗಳು ಮತ್ತು ಎಂಜಿನಿಯರ್ಗಳ ಕಾರ್ಯಪಡೆ ಈ ಕ್ಷೇತ್ರದಲ್ಲಿದೆ. 15,000 ಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಎವಿಜಿಸಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಪ್ರಾರಂಭಿಸಿರುವುದು ಈ ಕ್ಷೇತ್ರದ ಆಳವನ್ನು ತೋರಿಸುತ್ತದೆ. ಇದು ಡಿಜಿಟಲ್ ಕಥೆ ಹೇಳುವಿಕೆ ಮತ್ತು ಎಐ ಚಾಲಿತ ಸೃಜನಶೀಲ ಸಾಧನೆಗಳನ್ನು ಶಿಕ್ಷಣ ವ್ಯವಸ್ಥೆಯಲ್ಲೇ ಅಳವಡಿಸುತ್ತದೆ. ಎಐ ಕಥೆಗಳು ಹೇಗೆ ಸೃಷ್ಟಿಯಾಗುತ್ತವೆ ಎಂಬುದನ್ನು ಮರುರೂಪಿಸುತ್ತಿದ್ದರೆ ಕೌಶಲ್ಯವು ಅವುಗಳನ್ನು ಯಾರು ಸೃಷ್ಟಿಸುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಭಾರತದ ಸೃಜನಾತ್ಮಕ ತಂತ್ರಜ್ಞಾನದ ಪ್ರತಿಭೆಗಳ ರಚನೆಯಲ್ಲಿ 37 ಹೆಚ್ಚು ವಿಎಫ್ಎಕ್ಸ್ ಸಂಸ್ಥೆಗಳು, 16 ಹೆಚ್ಚು ಗೇಮಿಂಗ್ ಕಾಲೇಜುಗಳು ಮತ್ತು 20 ಹೆಚ್ಚು ಎಕ್ಸ್ಆರ್ ಕೇಂದ್ರಿತ ಶೈಕ್ಷಣಿಕ ಕಾರ್ಯಕ್ರಮಗಳಿವೆ. ಎವಿಜಿಸಿ ಎಕ್ಸ್ಆರ್ಗಾಗಿ ರಾಷ್ಟೀಯ ಶ್ರೇಷ್ಠತಾ ಕೇಂದ್ರವಾಗಿ ಐಐಸಿಟಿ ಸ್ಥಾಪನೆಯಾಗಿದ್ದು, ಇದು ಸುಧಾರಿತ ಸಂಶೋಧನೆ ಮತ್ತು ಜಾಗತಿಕ ಗುಣಮಟ್ಟದ ತರಬೇತಿಯನ್ನು ನೀಡುತ್ತಿದೆ. ಇದು ಕೇವಲ ಕಾರ್ಯಪಡೆಯ ವಿಸ್ತರಣೆಯಲ್ಲ, ಬದಲಾಗಿ ಸಾರ್ಥ್ಯದ ಉನ್ನತೀಕರಣವಾಗಿದೆ. ಎಐ ಪರಿಕರಗಳು ದೊಡ್ಡ ಮಟ್ಟದಲ್ಲಿ ಬಳಕೆಯಾದಾಗ ಮಾತ್ರ ಮೌಲ್ಯವನ್ನು ನೀಡುತ್ತವೆ. ಭಾರತದ ಡಿಜಿಟಲ್ ಬೆನ್ನೆಲುಬು ಈ ವೇಗವರ್ಧನೆಯನ್ನು ನೀಡುತ್ತದೆ. 900,000 ಹೆಚ್ಚು ಬ್ರಾಡ್ಬ್ಯಾಂಡ್ ಸಂಪರ್ಕಗಳು ಮತ್ತು 562,000 ಸಕ್ರಿಯ ಸ್ಮಾರ್ಟ್ಫೋನ್ಗಳೊಂದಿಗೆ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ವಿಷಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದನ್ನು ನಿರ್ಹಿಸುತ್ತಿದೆ. 2024 ಡಿಜಿಟಲ್ ಮಾಧ್ಯಮವು ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಒಟ್ಟು ಆದಾಯದ ಶೇಕಡ 32% ಹೊಂದಿದ್ದು ಅತಿದೊಡ್ಡ ವಿಭಾಗವಾಗಿ ಹೊರಹೊಮ್ಮಿ ಮಾನವ ಸೃಜನಶೀಲತೆಯ ಮಹತ್ವ ಕೃತಕ ಬುದ್ದಿಮತ್ತೆಯು ಸೆಕೆಂಡುಗಳಲ್ಲಿ ದೃಶ್ಯವೊಂದನ್ನು ಬರೆಯಬಹುದು.
1: ಇಷ್ಟೆಲ್ಲ ಮಾಹಿತಿ ಅಲ್ವಾ, ಕೃತಕ ಬುದ್ಧಿ ಮತ್ತೆ ಸೆಕೆಂಡುಗಳಲ್ಲಿ ಏನೇನೆಲ್ಲ ಮಾಡುತ್ತೆ ಅಂತ, ಮತ್ತೆ ಭಾರತ ದೇಶ ಈ ಡಿಜಿಟಲ್ ವಿಚಾರಗಳಲ್ಲಿ ಮತ್ತೆ ಡಿಜಿಟಲ್ ಉದ್ಯಮದಲ್ಲಿ ಎಷ್ಟು ಮುಂದೆ ಇದೆ ಅಂತ ಭಾರತೀಯವರು ಹೇಳ್ತಾ ಇದ್ರು. ಭಾರತೀಯವರು ಇನ್ನೊಂದಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ಇದು ವಾರ್ತಾ ಇಲಾಖೆಯ ಮಾಹಿತಿ, ಅದನ್ನು ಓದಿದವರು ಭಾರತಿ. ಮತ್ತಷ್ಟು ಮಾಹಿತಿಯನ್ನು ಕೇಳೋಣ ಒಂದು ಗೀತೆಯ ನಂತರ.

0: ಪ್ರೇಮ್ ಕಹಾನಿ ಚಿತ್ರದ ಗೀತೆ ಕೇಳಿದಿರಿ. ಇಳಿಯರಾಜ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಪರಿಮಳ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕೇಳ್ತಾ ಇದ್ದೀರಿ. ಕೇಂದ್ರ ವಾರ್ತಾ ಇಲಾಖೆಯ ಒಂದಷ್ಟು ಮಾಹಿತಿಗಳನ್ನು ನಾವು ನೋಡ್ತಾ ಇದ್ವಿ. ಎಐ ಮತ್ತು ಸಿನಿಮಾ, ಎಐ ಸಿನಿಮಾ ರಂಗದ ಮೇಲೆ ಹೇಗೆಲ್ಲ ಪ್ರಭಾವ ಬೀರಬಹುದು ಅಂತ ಭಾರತೀಯವರು ಓದ್ತಾ ಇದ್ರು. ಕೇಳೋಣ ಒಂದಷ್ಟು ಮುಂದುವರೆದ ಮಾಹಿತಿ.
1: ಒಂದು ರಚನಾತ್ಮಕ ಬದಲಾವಣೆಯೂ ಸಹ ಈಗ ನಡೆಯುತ್ತಿದೆ. ಹೈ ರೆಸಲ್ಯೂಷನ್ ಕ್ಯಾಮೆರಾಗಳು, ಕಂಟೆಂಟ್ ಸಾಫ್ಟ್ವೇರ್ ಮತ್ತು ಎಐ ಸಕ್ರಿಯಗೊಳಿಸಿದ ಪರಿಕರಗಳು ಈಗ ವ್ಯಾಪಕವಾಗಿ ಲಭ್ಯವಿರುವುದರಿಂದ ಸುಧಾರಿತ ನಿರ್ಮಾಣ ಸಾಮರ್ಥ್ಯಗಳು ಕೇವಲ ದೊಡ್ಡ ಸ್ಟುಡಿಯೋಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಎಐ ಚಾಲಿತ ಯೋಜನೆ ಮತ್ತು ದೃಶ್ಯೀಕರಣ ಪರಿಕರಗಳು ಪ್ರವೇಶದ ಅಡೆತಡೆಗಳನ್ನು ಕಡಿಮೆ ಮಾಡುತ್ತವೆ ಹಾಗೂ ಸ್ವತಂತ್ರ ಸೃಜನಾತ್ಮಕ ಕಲಾವಿದರು ಉನ್ನತ ಮಟ್ಟದಲ್ಲಿ ಪ್ರಯೋಗ ಮಾಡಲು ಮತ್ತು ಸ್ಪರ್ಧಿಸಲು ಅನುವು ಮಾಡಿಕೊಡುತ್ತವೆ. ಆದ್ದರಿಂದ ಈ ಮರುಶೋಧನೆಯು ಕಥೆಗಾರರನ್ನು ಬದಲಿಸುವುದರ ಬಗ್ಗೆ ಅಲ್ಲ, ಬದಲಾಗಿ ಕಥೆ ಹೇಳುವ ಕಲೆಯ ಸುತ್ತಲಿನ ಮೂಲಸೌಕರ್ಯವನ್ನು ಮಾರ್ಪಡಿಸುವುದರ ಬಗ್ಗೆಯಾಗಿದೆ. ಭಾರತದ ಮಟ್ಟಿಗೆ ಸಿನಿಮಾದಲ್ಲಿ ಕೃತಕ ಬುದ್ದಿಮತ್ತೆಯ ಕುರಿತಾದ ಚರ್ಚೆಯು ಪ್ರತ್ಯೇಕವಾಗಿ ನಡೆಯುತ್ತಿಲ್ಲ. ಇದು ದೇಶದ ಸೃಜನಾತ್ಮಕ ಆರ್ಥಿಕತೆಯಲ್ಲಿ ನಡೆಯುತ್ತಿರುವ ಒಂದು ದೊಡ್ಡ ಪರಿವರ್ತನೆಯ ಭಾಗವಾಗಿದೆ. ಪ್ರಾದೇಶಿಕ ಚಿತ್ರೋದ್ಯಮಗಳು, ಸ್ಟ್ರೀಮಿಂಗ್ ಪ್ಲಾಟ್ಫಾರಂಗಳು ಮತ್ತು ಜಾಗತಿಕ ಪ್ರೇಕ್ಷಕರನ್ನು ಒಳಗೊಂಡ ಬಹುಭಾಷಿಕ ಪರಿಸರ ವ್ಯವಸ್ಥೆಯನ್ನು ಹೊಂದಿರುವ ಭಾರತವು ವಿಶ್ವ ಅತಿದೊಡ್ಡ ಚಲನಚಿತ್ರ ತಯಾರಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಕಥೆ ಹೇಳುವಿಕೆಯು ವಿವಿಧ ಭಾಷೆಗಳು ಮತ್ತು ಮಾದರಿಗಳಲ್ಲಿ ವಿಸ್ತರಿಸುತ್ತಿರುವಾಗ ತಂತ್ರಜ್ಞಾನವು ಕೇವಲ ಒಂದು ಸಾಧನವಾಗಿರದೆ ಒಂದು ಮೂಲ ಸೌಕರ್ಯವಾಗಿ ಬದಲಾಗುತ್ತಿದೆ. ಆದ್ದರಿಂದ ಕೃತಕ ಬುದ್ದಿಮತ್ತೆಯನ್ನು ಕೇವಲ ಒಂದು ಉತ್ಪಾದನಾ ಸಾಧನವಾಗಿ ನೋಡಲಾಗುತ್ತಿಲ್ಲ. ಇದನ್ನು ಭಾರತದ ಡಿಜಿಟಲ್ ಬೆಳವಣಿಗೆಯ ಕಥೆಯಲ್ಲಿ ಒಂದು ಆಯಕಟ್ಟಿನ ಹಂತವಾಗಿ ಅರ್ಥೈಸಿಕೊಳ್ಳಲಾಗುತ್ತಿದೆ. ಈಗ ಪ್ರಶ್ನೆ ಬದಲಾಗುತ್ತಿದೆ. ಇದು ಕೇವಲ ಎಐ ಮಾಧ್ಯಮ ಕ್ಷೇತ್ರದಲ್ಲಿ ಉದ್ಯೋಗಗಳನ್ನು ಬದಲಿಸುತ್ತದೆ ಎಂಬುದಕ್ಕೆ ಸೀಮಿತವಾಗಿಲ್ಲ. ಬದಲಾಗಿ ವೇಗವಾಗಿ ಬೆಳೆಯುತ್ತಿರುವ ಮನರಂಜನಾ ಪರಿಸರ ವ್ಯವಸ್ಥೆಯಲ್ಲಿ ಸೃಜನಶೀಲ ಸಾಮರ್ಥ್ಯವನ್ನು ಬಲಪಡಿಸಲು, ಪ್ರವೇಶವನ್ನು ವಿಸ್ತರಿಸಲು ಮತ್ತು ಜವಾಬ್ದಾರಿಯುತ ಬಳಕೆಯನ್ನು ಖಚಿತಪಡಿಸಿಕೊಳ್ಳಲು ಭಾರತ ಇದನ್ನು ಹೇಗೆ ರೂಪಿಸುತ್ತದೆ ಎಂಬುದರ ಕುರಿತಾಗಿದೆ. ಮೂಲಭೂತ ಮೂಲಸೌಕರ್ಯವಾಗಿ ಕೃತಕ ಬುದ್ದಿಮತ್ತೆಯ ಬಗ್ಗೆ ಭಾರತದ ದೃಷ್ಟಿಕೋನವು ಒಂದು ಸದೃಢ ಅಡಿಪಾಯದ ಮೇಲೆ ನಿಂತಿದೆ. ರಾಷ್ಟೀಯ ಎಐ ಕಾರ್ಯತಂತ್ರವು ಎಲ್ಲರಿಗೂ ಎಐ ಎಂಬ ದೃಷ್ಟಿಕೋನವನ್ನು ರೂಪಿಸಿದ್ದು, ಎಐಯನ್ನು ಅಂತರ್ಗತ ಬೆಳವಣಿಗೆ, ನಾವೀನ್ಯತೆ ಮತ್ತು ಜಾಗತಿಕ ಸ್ಪರ್ಧಾತ್ಮಕತೆಯ ಚಾಲಕ ಶಕ್ತಿಯಾಗಿ ಗುರುತಿಸಿದೆ. ಇಂಡಿಯಾ ಎಐ ಮಿಷನ್ ಈ ದೃಷ್ಟಿಕೋನವನ್ನು ಮೂಲಸೌಕರ್ಯವಾಗಿ ಪರಿವರ್ತಿಸುತ್ತದೆ. ಅಂದರೆ ಕಂಪ್ಯೂಟಿಂಗ್ ಸಾಮರ್ಥ್ಯವನ್ನು ವಿಸ್ತರಿಸುವುದು, ದತ್ತಾಂಶ ಸಂಗ್ರಹಗಳ ಲಭ್ಯತೆ, ಸ್ಟಾರ್ಟ್ಅಪ್ಗಳಿಗೆ ಬೆಂಬಲ ಮತ್ತು ಸುಧಾರಿತ ಕೌಶಲ್ಯ ಅಭಿವೃದ್ಧಿಯನ್ನು ಬಲಪಡಿಸುವುದು. ಈ ಕಾರ್ಯತಂತ್ರ ಮತ್ತು ಮಿಷನ್ ಒಟ್ಟಾಗಿ ಭಾರತದ ಎಐ ಪರ ವ್ಯವಸ್ಥೆಯ ಬೆನ್ನೆಲುಬಾಗಿವೆ. ಸೃಜನಾತ್ಮಕ ಆರ್ಥಿಕತೆಗೆ, ಇದರರ್ಥ ಸಿನಿಮಾ ಮತ್ತು ಮಾಧ್ಯಮಗಳಲ್ಲಿನ ಪ್ರಯೋಗಗಳಿಗೆ ರಾಷ್ಟೀಯ ಕಂಪ್ಯೂಟಿಂಗ್ ಮೂಲಸೌಕರ್ಯ, ನಾವೀನ್ಯ ನಿಧಿ ಮತ್ತು ಆಡಳಿತಾತ್ಮಕ ಚೌಕಟ್ಟುಗಳ ಬೆಂಬಲ ದೊರೆಯುತ್ತದೆ. ಆದ್ದರಿಂದ ಸಿನಿಮಾದಲ್ಲಿ ಎಐ ಎನ್ನುವುದು ಕೇವಲ ಸಾಧನಗಳ ಅಳವಡಿಕೆಯಲ್ಲ, ಇದು ಜವಾಬ್ದಾರಿಯುತವಾಗಿ ಬೆಳೆಯಲು ವಿನ್ಯಾಸಗೊಳಿಸಲಾದ ವ್ಯವಸ್ಥಿತ ಡಿಜಿಟಲ್ ರಚನೆಯೊಳಗೆ ಉದಯಿಸುತ್ತಿದೆ. ಎವಿಜಿಸಿ ಮತ್ತು ಗೇಮಿಂಗ್ ಕ್ಷೇತ್ರಗಳಿಗೆ ಉತ್ತೇಜನ, ಅನಿಮೇಷನ್, ದೃಶ್ಯ ಪರಿಣಾಮಗಳು, ಗೇಮಿಂಗ್ ಮತ್ತು ಕಾಮಿಕ್ಸ್, ಪರಿಸರ ವ್ಯವಸ್ಥಿತ ವಿಸ್ತರಣೆ ಮೂಲಕ ಸಿನಿಮಾದಲ್ಲಿ ಭಾರತದ ಎಐ ಮಹತ್ವಾಕಾಂಕ್ಷೆಗಳು ಬಲಗೊಳ್ಳುತ್ತಿವೆ. ಭಾರತ ಈಗಾಗಲೇ 1,900ಕ್ಕೂ ಹೆಚ್ಚು ಗೇಮ್ ಡೆವಲಪ್ಮೆಂಟ್ ಕಂಪನಿಗಳನ್ನು ಹೊಂದಿದ್ದು ಸುಮಾರು 66,000 ವೃತ್ತಿಪರರು ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅಲ್ಲದೆ 488,000,000 ಆನ್ಲೈನ್ ಗೇಮರ್ಗಳ ಬಲವಾದ ನೆಲೆಯನ್ನು ಹೊಂದಿದೆ. ಭಾರತೀಯ ಸ್ಟುಡಿಯೋಗಳು ಜಾಗತಿಕ ಇಎಫ್ಎಕ್ಸ್ ಮತ್ತು ಅನಿಮೇಷನ್ ಕೆಲಸಗಳಲ್ಲಿ ಶೇಕಡಾ 40-60% ಕಡಿಮೆ ಉತ್ಪಾದನಾ ವೆಚ್ಚದಲ್ಲಿ ಕೊಡುಗೆ ನೀಡುತ್ತಿವೆ. ಸುಮಾರು 260,000 ಸೃಜನಶೀಲ ವ್ಯಕ್ತಿಗಳು ಮತ್ತು ಇಂಜಿನಿಯರ್ಗಳ ಕಾರ್ಯಪಡೆ ಈ ಕ್ಷೇತ್ರದಲ್ಲಿದೆ. 15,000 ಶಾಲೆಗಳು ಮತ್ತು 500 ಕಾಲೇಜುಗಳಲ್ಲಿ ಎವಿಜಿಸಿ ಕಂಟೆಂಟ್ ಕ್ರಿಯೇಟರ್ ಲ್ಯಾಬ್ಗಳನ್ನು ಪ್ರಾರಂಭಿಸಿರುವುದು ಈ ಕ್ಷೇತ್ರದ ಆಳವನ್ನು ತೋರಿಸಿದೆ. ಇದು ಡಿಜಿಟಲ್ ಕಥೆ ಹೇಳುವಿಕೆ ಮತ್ತು ಎಐ ಚಾಲಿತ ಸೃಜನಶೀಲ ಸಾಧನೆಗಳನ್ನು ಶಿಕ್ಷಣ ವ್ಯವಸ್ಥೆಯಲ್ಲೇ ಅಳವಡಿಸುತ್ತದೆ. ಎಐ ಕಥೆಗಳು ಹೇಗೆ ಸೃಷ್ಟಿಯಾಗುತ್ತವೆ ಎಂಬುದನ್ನು ಮರುಪಿಸುತ್ತಿದ್ದರೆ ಕೌಶಲ್ಯವು ಅವುಗಳನ್ನು ಯಾರು ಸೃಷ್ಟಿಸುತ್ತಾರೆ ಎಂಬುದನ್ನು ನಿರ್ಧರಿಸುತ್ತದೆ. ಭಾರತದ ಸೃಜನಾತ್ಮಕ ತಂತ್ರಜ್ಞಾನದ ಪ್ರತಿಭೆಗಳ ರಚನೆಯಲ್ಲಿ 37 ವಿಎಫ್ಎಕ್ಸ್ ಸಂಸ್ಥೆಗಳು, 16 ಗೇಮಿಂಗ್ ಕಾಲೇಜುಗಳು ಮತ್ತು 20 ಎಕ್ಸ್ಆರ್ ಕೇಂದ್ರಿತ ಶೈಕ್ಷಣಿಕ ಕಾರ್ಯಕ್ರಮಗಳಿವೆ. ಎವಿಜಿಸಿ ಎಕ್ಸ್ಆರ್ಗಾಗಿ ರಾಷ್ಟೀಯ ಶ್ರೇಷ್ಠತಾ ಕೇಂದ್ರವಾಗಿ ಐಸಿಟಿ ಸ್ಥಾಪನೆಯಾಗಿದ್ದು, ಇದು ಸುಧಾರಿತ ಸಂಶೋಧನೆ ಮತ್ತು ಜಾಗತಿಕ ಗುಣಮಟ್ಟದ ತರಬೇತಿಯನ್ನು ನೀಡುತ್ತಿದೆ. ಇದು ಕೇವಲ ಕಾರ್ಯಪಡೆಯ ವಿಸ್ತರಣೆಯಲ್ಲ, ಬದಲಾಗಿ ಸಾಮರ್ಥ್ಯದ ಉನ್ನತೀಕರಣವಾಗಿದೆ. ಎಐ ಪರಿಕರಗಳು ದೊಡ್ಡ ಮಟ್ಟದಲ್ಲಿ ಬಳಕೆಯಾದಾಗ ಮಾತ್ರ ಮೌಲ್ಯವನ್ನು ನೀಡುತ್ತವೆ. ಭಾರತದ ಡಿಜಿಟಲ್ ಬೆನ್ನೆಲುಬು ಈ ವೇಗವರ್ಧನೆಯನ್ನು ನೀಡುತ್ತದೆ. 900 ದಶಲಕ್ಷಕ್ಕಿಂತಲೂ ಹೆಚ್ಚು ಬ್ರಾಡ್ಬ್ಯಾಂಡ್ ಸಂಪರ್ಕಗಳು ಮತ್ತು 562 ದಶಲಕ್ಷ ಸಕ್ರಿಯ ಸ್ಮಾರ್ಟ್ಫೋನ್ಗಳೊಂದಿಗೆ ಭಾರತವು ವಿಶ್ವದ ಅತಿದೊಡ್ಡ ಡಿಜಿಟಲ್ ವಿಷಯ ಪರಿಸರ ವ್ಯವಸ್ಥೆಗಳಲ್ಲಿ ಒಂದನ್ನು ನಿರ್ವಹಿಸುತ್ತಿದೆ. 2024ರಲ್ಲಿ ಡಿಜಿಟಲ್ ಮಾಧ್ಯಮವು ಮಾಧ್ಯಮ ಮತ್ತು ಮನರಂಜನಾ ಕ್ಷೇತ್ರದ ಒಟ್ಟು ಆದಾಯದ ಶೇಕಡ 32ರಷ್ಟನ್ನು ಹೊಂದಿದ್ದು ಅತಿದೊಡ್ಡ ವಿಭಾಗವಾಗಿ ಹೊರಹೊಮ್ಮಿದೆ. ಮಾನವ ಸೃಜನಶೀಲತೆಯ ಮಹತ್ವ, ಕೃತಕ ಬುದ್ಧಿಮತ್ತೆಯು ಸೆಕೆಂಡುಗಳಲ್ಲಿ ದೃಶ್ಯವೊಂದನ್ನು ಬರೆಯಬಹುದು, ಹಿನ್ನೆಲೆ ಸಂಗೀತ ಸಂಯೋಜಿಸಬಹುದು, ಮುಖಗಳನ್ನು ಸೃಷ್ಟಿಸಬಹುದು ಮತ್ತು ಕೇವಲ ಆಜ್ಞೆಗಳ ಮೂಲಕ ಸಂಪೂರ್ಣ ದೃಶ್ಯ ಪ್ರಪಂಚವನ್ನೇ ನಿರ್ಮಿಸಬಹುದು. ಇದು ಸಾವಿರಾರು ಚಿತ್ರಕಥೆಗಳನ್ನು ವಿಶ್ಲೇಷಿಸಿ ಸಾಮಾನ್ಯವಾಗಿ ಯಾವುದು ಯಶಸ್ವಿಯಾಗುತ್ತದೆ ಎಂದು ನಮಗೆ ಹೇಳಬಹುದು. ಆದರೆ ಸಿನಿಮಾ ಎಂದಿಗೂ ಸಾಮಾನ್ಯವಾಗಿ ಯಾವುದು ಕೆಲಸ ಮಾಡುತ್ತದೆ ಎಂಬುದರ ಬಗ್ಗೆ ಮಾತ್ರ ಆಗಿರಲಿಲ್ಲ. ಅದು ಒಬ್ಬ ನಿರ್ದೇಶಕನು ನಿರೀಕ್ಷೆಗಳನ್ನು ಮೀರಿ ತನಗೆ ಸರಿ ಎನಿಸುವ ಅಂತ್ಯವನ್ನು ಆರಿಸಿಕೊಳ್ಳುವ ಬಗ್ಗೆ, ಒಬ್ಬ ನಟನು ಸಂಭಾಷಣೆಗಿಂತಲೂ ಮೌನಕ್ಕೆ ಹೆಚ್ಚಿನ ಅರ್ಥ ನೀಡುವ ಬಗ್ಗೆ, ಒಬ್ಬ ಲೇಖಕನು ಕೇವಲ ವಿನ್ಯಾಸಗಳನ್ನಷ್ಟೇ ಅಲ್ಲದೆ ನೆನಪು, ಭಾವನೆ ಮತ್ತು ಅನುಭವಗಳಿಂದ ಕಥೆಯನ್ನು ಕಟ್ಟುವ ಬಗ್ಗೆ ಇರುತ್ತದೆ. ಎಐ ಆದ್ಯತೆಗಳನ್ನು ಸೃಷ್ಟಿಸಬಹುದು, ಆದರೆ ಮನುಷ್ಯರು ಅದರಲ್ಲಿ ಯಾವುದನ್ನು ಉಳಿಸಿಕೊಳ್ಳಬೇಕು ಎಂದು ನಿರ್ಧರಿಸುತ್ತಾರೆ. ಯಂತ್ರಗಳು ಹಳೆಯ ಮಾದರಿಗಳನ್ನು ಮರುಸಂಯೋಜಿಸುತ್ತವೆ, ಆದರೆ ಕಲಾವಿದರು ಭವಿಷ್ಯಕ್ಕಾಗಿ ಸವಾಲನ್ನು ಸ್ವೀಕರಿಸುತ್ತಾರೆ. ನಿಜವಾದ ಆತಂಕವೆಂದರೆ ಸೃಜನಶೀಲತೆ ಮಾಯವಾಗುತ್ತದೆ ಎಂಬುದಲ್ಲ, ಬದಲಾಗಿ ಅದು ಅಲ್ಗಾರಿದಮ್ಗಳಿಂದಾಗಿ ಹೆಚ್ಚು ಊಹಿಸಬಹುದಾದ ರೀತಿಯೇ ಬದಲಾಗಬಹುದು ಎಂಬುದು. ಸಿನಿಮಾ ಉಳಿದಿರುವುದು ಅದು ನಮಗೆ ಆಶ್ಚರ್ಯ ಉಂಟು ಮಾಡುವುದರಿಂದ ಮತ್ತು ಪರದೆಯ ಮೇಲೆ ಬೆಳಕು ಆರಿಹೋದ ನಂತರವೂ ನಮ್ಮ ಮನಸ್ಸಿನಲ್ಲಿ ಉಳಿಯುವುದರಿಂದ. ಅದೇ ಸಮಯದಲ್ಲಿ ಅವಕಾಶಗಳು ನಿರಾಕರಿಸಲಾಗದಂತಿವೆ. ಎಐ ಸೃಜನಶೀಲ ಪ್ರಕ್ರಿಯೆಯ ಅಡೆತಡೆಗಳನ್ನು ತೆಗೆದುಹಾಕಬಲ್ಲದು. ಸಣ್ಣ ಸ್ಟುಡಿಯೋಗಳು ಅಥವಾ ಸ್ವತಂತ್ರ ನಿರ್ಮಾಪಕರು ದೊಡ್ಡ ಮಟ್ಟದ ದೃಶ್ಯಗಳು ಈಗ ದೃಶ್ಯೀಕರಿಸಬಹುದು. ಪ್ರಾದೇಶಿಕ ಕಥೆಯೊಂದು ಬುದ್ಧಿವಂತ ಸ್ಥಳೀಕರಣದ ಮೂಲಕ ಹೊಸ ಪ್ರೇಕ್ಷಕರನ್ನು ತಲುಪಬಹುದು. ಇದು ಬದಲಿಯಲ್ಲ, ಸೃಜನಶೀಲತೆಯ ವಿಸ್ತರಣೆ. ಆದ್ದರಿಂದ ಪ್ರಶ್ನೆಯು ಭಾರತ ಎಐಯನ್ನು ವಿರೋಧಿಸಬೇಕೇ ಎಂಬುದಲ್ಲ, ಬದಲಾಗಿ ಭಾರತೀಯ ಸಿನಿಮಾ ಅದನ್ನು ಹೇಗೆ ರೂಪಿಸುತ್ತದೆ ಎಂಬುದಾಗಿದೆ. ಕಥೆಗಾರರು ಈ ಬುದ್ಧಿವಂತ ವ್ಯವಸ್ಥೆಗಳಲ್ಲಿ ತಮ್ಮ ಉದ್ದೇಶವನ್ನು ಹೇಗೆ ಅಳವಡಿಸುತ್ತಾರೆ ಎಂಬುದು ಮುಖ್ಯ. ಇಂಡಿಯಾ ಎಐ ಇಂಪ್ಯಾಕ್ಟ್ ಸಮಿಟ್ನಲ್ಲಿ ಚರ್ಚೆಯು ಅನಿಶ್ಚಿತತೆಯೊಂದಿಗೆ ಪ್ರಾರಂಭವಾಯಿತು. ಎಐ ಸೃಜನಶೀಲ ಉದ್ಯೋಗಗಳನ್ನು ಕಿತುಕೊಳ್ಳುತ್ತದೆಯೇ? ಆದರೆ ಅದರ ಪ್ರಮುಖ ಸಾರಾಂಶವೆಂದರೆ ಜವಾಬ್ದಾರಿಯು ನಾವೀನ್ಯತೆಯನ್ನು ತಡೆಯುವುದರಲ್ಲಿ ಇಲ್ಲ.

0: ಬದಲಾಗಿ ಅದನ್ನು ಸರಿಯಾದ ಹಾದಿಯಲ್ಲಿ ಮುನ್ನಡೆಸುವುದರಲ್ಲಿದೆ. ಭಾರತೀಯ ಸಿನಿಮಾದ ಭವಿಷ್ಯವು ಕೃತಕ ಬುದ್ಧಿಮತ್ತೆಯನ್ನು ವಿರೋಧಿಸುವುದರಿಂದ ವ್ಯಾಖ್ಯಾನಿಸಲ್ಪಡುವುದಿಲ್ಲ. ಬದಲಾಗಿ ಬುದ್ಧಿವಂತ ವ್ಯವಸ್ಥೆಗಳಲ್ಲಿ ಮಾನವನ ದೃಷ್ಟಿಕೋನವನ್ನು ಅಳವಡಿಸುವುದರಿಂದ ವ್ಯಾಖ್ಯಾನಿಸಲ್ಪಡುತ್ತದೆ.
1: ಎಐ ಇದನ್ನು ನಾವು ಹೇಗೆ ಅವಲೋಕಿಸಬೇಕು, ಹೇಗೆ ಪರಿಭಾವಿಸಬೇಕು ಅನ್ನುವ ಮಾಹಿತಿಯನ್ನ ಇದುವರೆಗೆ ಓದಿದವರು ಭಾರತಿ ಅವರು. ಎಐ ಏನೆಲ್ಲ ಆಗಬಹುದು, ಏನೆಲ್ಲ ಮಾಡಬಹುದು, ಹೇಗೆ ನಮ್ಮ ದೃಷ್ಟಿಕೋನವನ್ನು ಬದಲಾಯಿಸಬಲ್ಲದು, ಆದರೆ ಕಲೆ ಅನ್ನೋದು ಭಾವನೆಗಳ ಮೇಲೆ ನಿಂತಿರೋದರಿಂದ ಎಐ ಕಲೆಯ ಮೇಲೆ ಯಾವ ಪ್ರಭಾವವನ್ನು ಬೀರಬಲ್ಲದು ಅನ್ನೋದನ್ನು ಸೊಗಸಾಗಿ ಕೇಂದ್ರ ವಾರ್ತಾ ಇಲಾಖೆ ನೀಡಿದ ಮಾಹಿತಿ ಇದು.

0: ಡಾ ರಾಜ್ಕುಮಾರ್ ಮತ್ತು ವಾಣಿ ಜಯರಾಮ್ ಅವರು ಹಾಡಿದ ಶ್ರಾವಣ ಬಂತು ಚಿತ್ರದ ಗೀತೆ ಕೇಳಿದಿರಿ. ಆತ್ಮೀಯರೇ, ಕೇಳ್ತಾ ಇದ್ದೀರಿ ಕಾರ್ಯಕ್ರಮ ಪರಿಮಳ, ಮುಕ್ತ ಮಾತು ಮಧುರ ಗಾನ ಪರಿಮಳ. ಆನಂದವಾಗಿರಬೇಕು ಅನ್ನೋದು ಎಲ್ಲರ ಬಯಕೆ. ಯಾರಿಗೆ ಖುಷಿಯಾಗಿರಬೇಕು ಅಂತ ಇರಲ್ಲ ಹೇಳಿ, ಆದರೆ ಹಾಗಿರಲು ಆಗತ್ತಾ ಅನ್ನೋದೇನೆ ಒಂದು ಪ್ರಶ್ನೆ. ಅದು ಅವರವರ ಸಂಬಂಧಗಳು ಹಾಗೆ ಸಂದರ್ಭಗಳು ಇವೆಲ್ಲದರ ಮೇಲೆ ಅವಲಂಬಿತವಾಗಿರುತ್ತೆ. ನಮ್ಮ ವ್ಯಕ್ತಿತ್ವ ಕೂಡ ಮುಖ್ಯ. ನಾವು ಯಾವ ಸಂದರ್ಭವನ್ನು ಹೇಗೆ ತಗೋತೀವಿ, ಹೇಗೆ ನೋಡ್ತೀವಿ, ಏನು ಮಾಡ್ತೀವಿ ಅಂತೆಲ್ಲ. ಹಾಗಾಗಿ ನಮ್ಮ ವ್ಯಕ್ತಿತ್ವವನ್ನು ನಾವು ಹೇಗೆ ಇಟ್ಕೊಳ್ಬಹುದು, ಹೇಗೆ ನಾವು ಬೆಳೆಸ್ಕೊಳ್ಬಹುದು, ಹೇಗೆ ನಾವು ಆನಂದ ಪಡಬಹುದು ಅನ್ನೋದನ್ನು ಡಾಕ್ಟರ್ ಕೆಂಪಮ್ಮ ಅವರು ಹೇಳಿದ್ದಾರೆ, ಕೇಳೋಣ.
1: ಪ್ರತಿಯೊಂದು ಜೀವಿಗೂ ಆಂತರಂಗಿಕ ಹಾಗೂ ಬಾಹ್ಯ ಎಂಬ ಎರಡು ವ್ಯಕ್ತಿತ್ವಗಳಿವೆ. ಇವೆರಡರ ಸಮತೋಲದಿಂದ ಮಾತ್ರ ಉತ್ತಮ ವ್ಯಕ್ತಿತ್ವ ರೂಪುಗೊಳ್ಳಲು ಸಾಧ್ಯ. ವ್ಯಕ್ತಿತ್ವ ನಿರ್ಮಾಣ ವಿಕಸನ ಅದು ನಿರಂತರ ಕ್ರಿಯೆ. ಆರೋಗ್ಯವಂತ ದೇಹದಲ್ಲಿ ಮಾತ್ರ ಆರೋಗ್ಯಕರ ಮನಸ್ಸಿರುತ್ತದೆ. ಅಂತರಂಗ ಶುದ್ಧತೆ ವ್ಯಕ್ತಿ ಮತ್ತು ಸಮಾಜದ ಅಭಿವೃದ್ಧಿಗೆ ಅಗತ್ಯವಾಗಿ ಬೇಕಾದ ಅಡಿಪಾಯ. ದಾರ್ಶನಿಕರು ಶರಣರು ಪ್ರತಿಪಾದಿಸಿರುವಂತೆ ಅಂತರಂಗ ಶುದ್ಧತೆ ಎಂದರೆ ದೇಹದ ಹೊರಗಿನ ಸ್ವಚ್ಛತೆಯಿಂದ ಮನಸ್ಸು ಬುದ್ಧಿ ಮತ್ತು ನಡತೆಯ ಒಳಗಿನ ನಿರ್ಮಲತೆ. ಪರಿಷಡ್ವರ್ಗಗಳಿಂದ ಮುಕ್ತರಾಗಿ ಸದಾಚಾರ ಸನ್ನಡತೆ ಸದುದ್ದೇಶಗಳಿಂದ ಜೀವನ ನಡೆಸುವುದು. ಅಂತರಂಗ ಶುದ್ಧತೆ ಕೇವಲ ಧಾರ್ಮಿಕ ಆಚರಣಾ ವಿಧಿಗಳಿಂದ ಸಿದ್ಧಿಸುವುದಲ್ಲ, ಅದು ಜೀವನ ಶೈಲಿ ಹಾಗೂ ಸಮಾಜದಲ್ಲಿ ಕೂಡಿ ಬಾಳುತ್ತಲೇ ಸದ್ಭಾವನೆ ನಿಸ್ವಾರ್ಥತೆ ಮತ್ತು ಪ್ರಾಮಾಣಿಕತೆಗಳ ಮೂಲಕ ಸಾಧಿಸುವುದು. ಅನುಭವಿಗಳ ಹಿತವಚನಗಳು ಅರಿವೇ ಗುರು ಎಂಬ ತತ್ವದ ನೆಲೆಯಲ್ಲಿ ಜಾತಿ ಧರ್ಮಗಳನ್ನು ಮೀರಿದ ಶ್ರೇಷ್ಠ ಬದುಕಿನ ಚಿಂತನಾ ಕ್ರಮಗಳಾಗಿ ನಮ್ಮನ್ನು ಸದಾ ಮಾರ್ಗದರ್ಶಿಸುತ್ತವೆ. ವ್ಯಕ್ತಿ ತನ್ನನ್ನು ತಾ ತಿಳಿದು ಬದುಕುವುದರ ಜೊತೆಗೆ ಸಮಾಜದ ಶುದ್ಧಿಗೂ ಶ್ರಮಿಸುವಂತೆ ಉತ್ತೇಜಿಸುತ್ತವೆ. ಬಸವಣ್ಣನವರು ಕಳ್ಳತನ ಮಾಡದೆ ಹಿಂಸಿಸದೆ ಸುಳ್ಳಾಡದೆ ಕೋಪ ಮಾಡಿಕೊಳ್ಳದೆ ತನ್ನನ್ನು ತಾನು ಹೊಗಳಿಕೊಳ್ಳದೆ ಇತರರನ್ನು ನಿಂದಿಸದೇ ಇರುವುದು ಎಂಬ ಈ ಸಪ್ತಶೀಲಗಳನ್ನು ಪಾಲಿಸುವುದರಿಂದ ಅಂತರಂಗ ಶುದ್ಧಿ ಉಂಟಾಗುತ್ತದೆ ಎನ್ನುತ್ತಾರೆ. ಮೇಲನೋಟಕ್ಕೆ ಸಪ್ತಶೀಲಗಳು ಅಂತರಂಗ ಶುದ್ಧಿಯನ್ನು ಮಾತ್ರ ಕುರಿತು ಹೇಳುವಂತೆ ತೋರಿದರೂ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಎಂದು ಒತ್ತಿ ಹೇಳುವ ಮೂಲಕ ಅಂತರಂಗ ಶುದ್ಧಿಯಿಂದ ಬಹಿರಂಗ ಶುದ್ಧಿಯು ಅಧಿತವಾಗುತ್ತದೆ ಎನ್ನುತ್ತಾರೆ. ಮಹಾತ್ಮ ಗಾಂಧೀಜಿಯವರ ಪ್ರಕಾರ ನಿಜವಾದ ಕಲೆ ಎಂದರೆ ಅದು ಆತ್ಮೋನ್ನತಿಯ ಅನಾವರಣ. ಗೋಚರವಾಗುವ ಸೌಂದರ್ಯಕ್ಕಿಂತ ಅಗೋಚರವಾದ ಸೌಂದರ್ಯವನ್ನು ಕಲೆ ತಟ್ಟನೆ ಗುರುತಿಸಬಲ್ಲದು. ಕಲೆಯಲ್ಲಿ ವಿನಾಶಕಾರಿ ಕಲೆ ಹಾಗೂ ಜೀವನ ಪರೆಯುವ ಕಲೆ ಎಂಬ ಎರಡು ವಿಧ. ನಿಜವಾದ ಕಲೆ ಕಲಾವಿದರ ಭಾವನೆಗಳ ಪ್ರಾಮಾಣಿಕ ದಾಖಲೆ ಎನ್ನಿಸುವಂತಿರುತ್ತದೆ. ಸಾಕ್ರೆಟಿಸ್ ತನ್ನ ಕಾಲದಲ್ಲಿ ಸತ್ಯನಿಷ್ಠೆಗೆ ಹೆಸರಾದ ವ್ಯಕ್ತಿ ಎಂದು ಕೇಳಿದ್ದೆವು. ಆತ ರೂಪಿನಲ್ಲಿ ಇಡೀ ಗ್ರೀಸ್ ದೇಶದಲ್ಲೇ ಕಳಪೆಯಾಗಿದ್ದ, ಆದರೆ ಅವನ ಸೌಂದರ್ಯವಿದ್ದದ್ದು ಅವನ ಅಂತರಂಗದಲ್ಲಿ, ಆತನ ಸತ್ಯಾನ್ವೇಷಣೆಯಲ್ಲಿ. ಸತ್ಯ ಅನ್ವೇಷಣೆ ಎಲ್ಲರ ಬದುಕಿನ ಮೂಲ ಧ್ಯೇಯವಾಗಬೇಕು. ಸೌಂದರ್ಯ ಹಾಗೂ ಸತ್ವ ಆಮೇಲೆ ತಾವಾಗಿಯೇ ವ್ಯಕ್ತಿತ್ವಕ್ಕೆ ಕೂಡಿಕೊಳ್ಳುತ್ತವೆ ಎನ್ನುತ್ತಾರೆ. ಈ ದಿಸೆಯಲ್ಲಿ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿಗಿಂತ ಬಹಳ ಮುಖ್ಯ. ಹೊರಗಿನ ಕಸ ಕೊಳೆಯನ್ನ ಗುಡಿಸಿ ಸ್ನಾನ ಲೇಪನ ಮಾಡಿ ತೊಳೆದಷ್ಟು ಅಂತರಂಗ ಶುದ್ಧಿಗೊಳಿಸುವುದು ಸುಲಭವಲ್ಲ. ಅಂತರ ಶುದ್ಧವಾಗಿದ್ದರೆ ಬಹಿರಂಗ ತನಗೆ ತಾನೇ ಸಿದ್ಧಿಸುತ್ತದೆ. ಅಂತರಂಗ ಶುದ್ಧಿ ಇಲ್ಲದೆ ಕೇವಲ ಬಹಿರಂಗದ ಶುದ್ಧಿಯನ್ನ ಬಸವಣ್ಣನವರು ಹೆಂಡದ ಮಡಕೆಯ ಹೊರಗೆ ತೊಳೆದಂತೆ ಎಂದು ವಿಡಂಬಿಸುತ್ತಾರೆ. ಮನುಷ್ಯನ ಮನಸ್ಸಿನಲ್ಲಿ ಮೃಗೀಯ ಭಾವನೆಗಳು ಉಳಿದಿರುವ ತನಕ ಪ್ರತಿಯೊಬ್ಬರ ಬದುಕಿನಲ್ಲಿ ಆ ಮೂಲಕ ಜಗತ್ತಿನಲ್ಲಿ ಜಗಳಗಳು ತಪ್ಪುವುದಿಲ್ಲ. ಈ ಜಗಳ ಸಂಘರ್ಷಗಳು ಗೊಂದಲವನ್ನುಂಟು ಮಾಡಿ ಎಲ್ಲೋ ಇದ್ದು ನೆಮ್ಮದಿ ಸುಖ ಸಂತೋಷ ಕಾಣದೆ ಬದುಕು ವ್ಯರ್ಥವಾಗಿ ಬಹಳ ಬೇಗನೆ ಕೊನೆಗೊಳ್ಳುತ್ತದೆ. ಚಿತ್ತಶುದ್ಧಿ ಸಾಧ್ಯವಾಗಬೇಕಾದರೆ ವಿಸ್ತಾರವಾದ ಲೋಕದ ಸುಖ ದುಃಖಗಳಲ್ಲಿ ಪಾದಾರರಾಗಿ ಜೀವನ ತೇಯಬೇಕು. ಸತ್ಕರ್ಮಗಳನ್ನು ಆಸಕ್ತಿಯಿಂದ ಮಾಡುತ್ತಿರಬೇಕು. ಆಗ ಚಿತ್ತವು ಪರಿಶೋಧಿಸಲ್ಪಡುತ್ತದೆ. ಅಂತರಂಗಕ್ಕೆ ಅಂಧಕಾರ ಕವಿದರೆ ಬಾಳು ಕಲೆಯಾಗುವುದು. ಹೇಗೆ ಸೂರ್ಯನ ಕಿರಣಗಳು ನಿತ್ಯವೂ ಪ್ರಕಾಶಿಸಿ ಜಗತ್ತಿನ ಜೀವಿಗಳ ಚೈತನ್ಯಕ್ಕೆ ಕಾರಣವಾಗುವವೋ ಹಾಗೆ ಅಂತರಂಗದೊಳಗಿನ ಹರಿವಿನ ಬೆಳಕು ನಮ್ಮನ್ನು ಮುನ್ನಡೆಸಬೇಕು. ಅಂತರಂಗದ ಹರಿವಿನ ವಿಸ್ತಾರಕ್ಕೆ ಜ್ಞಾನದ ಬೆಳಕು ಹಾಯಿಸಬೇಕು. ಕನಕದಾಸರು ಸ್ನಾನವ ಮಾಡಿರೋ ಜ್ಞಾನ ತೀರ್ಥದಲ್ಲಿ ಮಾನವರೆಲ್ಲ ಮೌನದೊಳಗೆ ನಿಂದು ತನ್ನ ತಾನರಿತುಕೊಂಬುದೇ ಒಂದು ಸ್ನಾನ, ಅನ್ಯಾಯ ಮಾಡದಿರುವುದೊಂದು ಸ್ನಾನ, ಪರಸತಿಯ ಭ್ರಮಿಸದಿರುವುದೊಂದು ಸ್ನಾನ, ಪರನಿಂದೆಯ ಮಾಡದಿರುವುದೊಂದು ಸ್ನಾನ, ಪರೋಪಕಾರ ಮಾಡುವುದೊಂದು ಸ್ನಾನ, ಪರತತ್ವನರಿತುಕೊಂಬ ಒಂದು ಸ್ನಾನ, ಸಾಧು ಸಜ್ಜನರ ಸಂಘವೇ ಒಂದು ಸ್ನಾನ, ಭೇದ ಭೇದವಳಿದಡೆ ಒಂದು ಸ್ನಾನ ಎಂಬ ನಿದರ್ಶನಗಳ ಮೂಲಕ ಅಂತರಂಗ ಶುದ್ಧಿಯ ಬಗೆಗೆ ಖರ್ಚಪಡಿಸಿದ್ದಾರೆ. ಬಡತನವು ಉತ್ತಮ ಜೀವನಕ್ಕೆ ಹೇಗೆ ತೊಡಕೋ ಮಿತಿಮೀರಿದ ಸಿರಿತನವೂ ಕೂಡ ತೊಡಕೆ. ಐಶ್ವರ್ಯವು ನಮ್ಮನ್ನು ನಾವೇ ಸಿಲುಕಿಸಿಕೊಳ್ಳ

0: ಚಿನ್ನದ ಸಂಕೋಲೆಯೇ ಸರಿ. ಹಣ ಎಲ್ಲರಿಗೂ ಬೇಕು, ಆದರೆ ಹಣದಿಂದಲೇ ಎಲ್ಲವೂ ದೊರೆಯದು. ಎಲ್ಲಕ್ಕೂ ಮಿಗಿಲಾದುದು ಅಂತರಂಗದ ಅನುಭೂತಿ, ಆನಂದ ನಮಗೆ ನಾವೇ ಕಂಡುಕೊಳ್ಳಬೇಕಾದುದು. ಲೋಕದ ಪ್ರತಿ ವ್ಯಕ್ತಿಗೂ ತನ್ನತನ ಉಂಟು, ತನ್ನದೇ ಆದ ವಿಶಿಷ್ಟ ಗುಣ ಶಕ್ತಿ ಸಾಮರ್ಥ್ಯಗಳುಂಟು. ಒಂದು ರೀತಿಯದು ಅವರವರ ಅಂತಃಶಕ್ತಿ. ಮನುಷ್ಯನ ಈ ಅದ್ಭುತವಾದ ಶಕ್ತಿಯ ಬಗೆಗೆ ತಿಳಿಯದೇ ಇರುವ ಸಂದರ್ಭಗಳೇ ಹೆಚ್ಚು. ಬಹಿರಂಗದ ಬೆಳವಣಿಗೆಗೆ ನಾವು ಒತ್ತು ಕೊಡುವಷ್ಟು ಅಂತರಂಗದ ವಿಕಾಸಕ್ಕೆ ನೀಡುತ್ತಿಲ್ಲ. ಅದಾದ ಹೊರತು ಮಾನವ ಜನ್ಮ ಸಫಲವಾಗದು. ಮನೋವಿಕಾರಗಳನ್ನು ಜಯಿಸುವುದೇ ಆತ್ಮದ ನಿಜವಾದ ಸ್ವಾತಂತ್ರ್ಯ, ಸಮತೋಲನವೇ ಆನಂದಮಯ ಜೀವನದ ಅಡಿಪಾಯ.
1: ಇದುವರೆಗೆ ಡಾಕ್ಟರ್ ಎಂ ಕೆಂಪಮ್ಮ ಅವರಿಂದ ಚಿಂತನ ಕೇಳಿದಿರಿ.
2: ವ್ಯಕ್ತಿತ್ವವನ್ನು ನಾವು ಹೇಗಿಟ್ಕೊಳ್ಬೇಕು, ಅಂತರಂಗದ ವ್ಯಕ್ತಿತ್ವ ಅಂದರೆ ಏನು, ಹೊರಗಿನ ವ್ಯಕ್ತಿತ್ವ ಅಂದರೆ ಏನು, ಇವೆರಡನ್ನು ನಾವು ಸಂಭಾಳಿಸಿದ್ರೆ ಹೇಗೆ ಸಂತೋಷವಾಗಿರಬಹುದು ಅಂತ ಹೇಳಿದ್ರಲ್ಲ ಕೆಂಪಮ್ಮ ಅವರು. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಹಾಗೆ ಆನಂದವಾಗಿ ಹಾರಾಡ್ತಾ ಇರಬೇಕು ಅಂದ್ರೆ ಒಳ್ಳೆ ವಿಚಾರಗಳ ಬಗ್ಗೆ, ಸದ್ವಿಚಾರಗಳ ಬಗ್ಗೆ ನಾವು ಯೋಚಿಸಬೇಕು. ಸದ್ವಿಚಾರಗಳು ಅಂದ್ರೆ ನಮಗೆ ಕರುಣಾಳು ಬಾ ಬೆಳಕೆ ನೆನಪಾಗತ್ತಲ್ಲ, ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮಾತುಗಳನ್ನು ಕೇಳಿದರೆ ಎಂತಹವನು ಸಂಸ್ಕಾರವಂತನಾಗಲು ಸಾಧ್ಯ. ಕೇಳಿ ಗುರುರಾಜ ಕರ್ಜಗಿ ಅವರು ಹೇಳಿರುವ ಮಾತುಗಳು.
1: ಘಟನೆ ಹರಿಯಾಣದ ರೋಹ್ತಕ್ನಲ್ಲಿ ನಡೆದದ್ದು ಅಂತ ಪೇಪರಲ್ಲಿ ಓದಿದೆ. ಈ ಘಟನೆ ಸ್ವಲ್ಪ ನಾವು ಸೂಕ್ಷ್ಮವಾಗಿ ನೋಡೋಣ, ಬಹಳ ಪ್ರಯೋಜನಕಾರಿಯಾದಂಥದ್ದು. ಈ ಊರಿನ ಕೊನೆಯಲ್ಲಿ ಒಂದು ಮಧ್ಯಮ ವರ್ಗದ ಜನರ ಬಡಾವಣೆ ಇದೆ. ಆ ಬಡಾವಣೆ ಹೊಸದಾಗಿ ಬಂದದ್ದು, ಅಲ್ಲೊಂದು ಇಲ್ಲೊಂದು ಮನೆ ಇದ್ದಾವೆ, ಸಾಕಷ್ಟು ಮರಗಳು ಉಳ್ಕೊಂಡಿದ್ದಾವೆ. ಇನ್ನ ಒಂದು ಮನೆಯಲ್ಲಿ ಒಬ್ಬ ಪುಟ್ಟ ಹುಡುಗ, ಸುಮಾರು 7-8 ವರ್ಷ ಇರಬೇಕು ಅವನಿಗೆ. ಅವನ ಹೆಸರು ರಾಜು ಅಂತ ಇಟ್ಕೊಳ್ಳಿ. ಆತ ತುಂಬ ಬುದ್ಧಿವಂತ, ಭಾರಿ ಚೂಟಿ, ಒಂದು ಕ್ಷಣ ಒಂದು ಕಡೆ ಕೂತ್ಕೊಳ್ಳೋವನಲ್ಲ. ಮರ ಹತ್ತೋದು, ಕಟ್ಟಡ ಮೇಲೆ ಏರಿ ಕುಳ್ಕೊಳ್ಳೋದು, ಇವೆಲ್ಲ ಅವನು ಹವ್ಯಾಸಗಳು. ಅದರಲ್ಲೂ ಮರ ಹತ್ತೋದ್ರೊಳಗೆ ಆತ ಎಕ್ಸ್ಪರ್ಟ್. ಅವನು ಕೋತಿಯನ್ನು ಮೀರಿಸೋ ಹಾಗೆ ಸರ ಮರ ಏರ್ತಾನೆ. ಅಷ್ಟೇ ಅಲ್ಲದೆ ಅತ್ಯಂತ ಎತ್ತರದ ಕೊಂಬೆಯನ್ನು ಏರಿ ಕೂತ್ಕೊಂಡು ಅದು ತನ್ನ ಮೊಲಕಾಳುಗಳನ್ನು ತಳಕ್ಕೆ ಹಾಕ್ಕೊಂಡು ಹಿಮ್ಮೊಗವಾಗಿ ತಲೆ ಕೆಳಗಾಗಿ ನೇತಾಡ್ತಾನೆ. ಇದು ಅವನ ಪ್ರೀತಿ ವಿಷಯ. ನೋಡಿ ಎಂಥ ರಿಸ್ಕ್ ಇದೆ ಅದು. ತಾವು ನೋಡಿದ್ದೀರಿ ಸರ್ಕಸ್ಸಲ್ಲಿ ಆ ಜೋಕಾಲಿ ಮೇಲೆ ತನ್ನ ಮೊಳಕಾಲುಗಳನ್ನು ತೂಗು ಹಾಕಿ ತಲೆ ಕೆಳಗಾಗಿ ಜೋತಾಡ್ತಾರಲ್ಲ, ಹಾಗೆ ಇವ್ನು ಮಾಡಬೇಕು. ಅವ್ನು ನೋಡಿದ್ರೆ ಯಾರಿಗಾದರೂ ಗಾಬರಿ ಆಗೋ ಸಹಜ. ಅವನು ಏನಾದರೂ ಬಿದ್ದರೆ ಏನಪ್ಪ ಗತಿ ಅಂತ ಚಿಂತೆ ಆಗ್ತದೆ. ಆ ರಾಜುಗೆ ಯಾವುದೂ ಚಿಂತೆ ಇಲ್ಲ. ಯಾವ ಮರ ಸಿಕ್ಕಿದ್ರೂ ಸರಿ, ಅದನ್ನು ಏರ್ತಾನೆ, ತಲೆ ಕೆಳಗಾಗಿ ನೇತಾಡ್ತಾನೆ. ಮೊದಮೊದಲು ತಂದೆ ತಾಯಿ ಗಾಬರಿ ಆಗ್ತಿರ್ಬೇಕು. ಸಾಕಷ್ಟು ಬಾರಿ ಹೇಳಿ ನೋಡಿದ್ದಾರೆ, ಮೊಂಡು ಹುಡುಗ ಕೇಳ್ತಾನೆ ಅವನು. ಬರಬರ್ತ ತಂದೆ ಕೂಡ ಈ ಮಗನ ಕೌಶಲ್ಯದ ಬಗ್ಗೆ ನಂಬಿಕೆ ಬಂದಾಯಿತು. ಅದ್ರ ತಾಯಿಗೆ ಮಾತ್ರ ಪ್ರತಿ ಸಲ ಆಯ್ತ ಮರ ಏರಿದಾಗ ಹೃದಯ ಬಾಯಿಗೆ ಬರ್ತದೆ. ಒಂದು ದಿವಸ ಏನಾಯಿತು ಅಂತ, ಹತ್ತಿರದ ಮರ ಏರಿದ, ಮೇಲೆ ಹೋಗಿ ಅತ್ಯಂತ ಎತ್ತರದ ಕೊಂಬೆಯನ್ನು ಆರಿಸ್ಕೊಂಡ, ಜೋತಾಡ್ದ. ಸಾಕು ಅನಿಸಿದಾಗ ಕಾಲು ತಳಕ್ಕೆ ಹಾಕ್ಕೊಂಡು ಹಿಮ್ಮೋಗುವಾಗ ತಿರುಗಿ ಕೈ ತಲೆಗೆ ಜೋತು ಬಿಟ್ಟು ನೇತಾಡೋಕೆ ಶುರು ಮಾಡಿದ. ಅವನು ನೇತಾಡುವಾಗ ಇನ್ನೊಂದು ದೃಶ್ಯ ಅವನಿಗೆ ಕಾಣಿಸ್ತು. ಪಕ್ಕದ ಮನೆ ಹುಡುಗಿ ರೀಟಾ ಕೂಡ ಅದೇ ಮರ ಏರಿದ್ದಾಳೆ. ತೀರಾ ಕೆಳಗಿನ ಕೊಂಬೆ ಹಿಡ್ಕೊಂಡು, ಕೆನ್ ಕಾಲಿನ ಜೋತು ಬಿದ್ದಿಲ್ಲ, ಕೈ ಹಿಡ್ಕೊಂಡು ನೇತಾಡ್ತಾ ಇದ್ದಾಳೆ. ಜೋರಾಗಿ ಗಾಳಿ ಬರೋಕೆ ಶುರು ಆಯಿತು, ತುಂಬ ಧೂಳು ಮರಳೆಲ್ಲ ಬಂದ್ಬಿಡ್ತು. ಮಕ್ಕಳು ಹಾಗೆ ಆ ಜೋತಾಡ್ತಾನೆ ಇದ್ದಾರೆ. ರಾಜುನ್ ತಂದೆ ಹೊರಗೆ ಬಂದು ನೋಡಿದ್ರು, ಆ ಜೋರಾದ ಗಾಳಿಗೆ ಮರ ಹೊಯ್ದಾಡ್ತಾ ಇದೆ, ಇನ್ನೇನು ಕೊಂಬೆ ಮುರಿದು ಹೋಗ್ತದೆ ಅನ್ನುವಷ್ಟರ ಮಟ್ಟಿಗೆ ಗಾಳಿ ಇತ್ತು. ರಾಜುನ್ ತಂದೆ ಜೋರಾಗಿ ಕೂಗಿದ್ರು, ಗಟ್ಟಿಯಾಗಿ ಹಿಡ್ಕೋ ರಾಜು, ಗಟ್ಟಿಯಾಗಿ ಹಿಡ್ಕೋ ಅಂತ ಹೇಳಿದರು. ಎರಡು ಕ್ಷಣದೊಳಗೆ ಕೆಳಗೆ ರೀಟಾ ಭಯಂಕರವಾಗಿ ಕಿರ್ಚಿದ ದನಿ ಕೇಳಿಸ್ತು. ಕೆಳಗೆ ನೋಡಿದ್ರೆ ರೀಟಾ ಕೆಳಗೆ ಬಿದ್ದುಬಿಟ್ಟಿದ್ದಾಳೆ. ರಾಜುನು ಬೇಗ ಬೇಗ ಕೆಳಗಿಳಿದು ಬಂದ, ಎಲ್ಲರೂ ಕರ್ಕೊಂಡು ಹೋಗಿ ಆ ಮಗುನ ಆಸ್ಪತ್ರೆಗೆ ಸೇರಿಸಿದ್ರು. ತುಂಬ ಪೆಟ್ಟಾಗಿತ್ತು, ಆದರೆ ಬದುಕು ಉಳಿದ್ಲಾಕೆ. ರಾಜು ತಂದೆ ಅಂತ ಕೇಳ್ದ, ಅಪ್ಪ ರೀಟಾ ಕೆಳಗೆ ಯಾಕೆ ಬಿದ್ದಲು, ನಾನು ಯಾಕೆ ಬೀಳಲಿಲ್ಲ ಅಂತ. ರಾಜುನ ತಂದೆ ಮನಃಶಾಸ್ತ್ರಜ್ಞರು. ಅವ್ರು ಹೇಳ್ತಾರೆ, ಮಗು ಇಷ್ಟೇ, ರೀಟಾ ಅಂತ ತಾಯಿ ಹೊರಗಡೆ ಬಂದು ಕೂಗಿದ್ರು, ಬೀಳ್ತೀಯಾ ರೀಟಾ ನೀನು, ಬೀಳ್ತೀಯಾ ನೀನು ಅಂದರು. ಅದನ್ನು ನಾನು ಕೂಗಿದೆ, ಗಟ್ಟಿಯಾಗಿ ಹಿಡ್ಕೋ ರಾಜು, ಗಟ್ಟಿಯಾಗಿ ಹಿಡ್ಕೋ ಅಂದೆ. ಇದೇ ವ್ಯತ್ಯಾಸವಾದದ್ದು ಮಗು. ಯಾವುದೇ ಧ್ವನಿ ಕೇಳಿಸಿದ ತಕ್ಷಣ ಮನಸ್ಸು ಚಿತ್ರ ಕಲ್ಪನೆ ಮಾಡ್ಕೊಳ್ಳೋಕೆ ಶುರು ಆಗುತ್ತೆ. ನೀ ಬೀಳ್ತೀಯೋ ಅಂದರೆ ಬಿದ್ದೆ ಅಂತ ಅನಿಸುತ್ತೆ, ಗಟ್ಟಿಯಾಗಿ ಹಿಡ್ಕೋ ಅಂದರೆ ಧೈರ್ಯ ಬರುತ್ತೆ. ಎಷ್ಟು ಸುಲಭ ಅಲ್ವಾ ಮಾತಿದು. ಅದಕ್ಕೆ ದಯವಿಟ್ಟು ನಾವು ಮಕ್ಕಳ ಹತ್ರ ಮಾತಾಡುವಾಗ ಧನಾತ್ಮಕವಾಗಿ ಪ್ರೇರಕವಾಗಿರೋ ಮಾತಾಡಬೇಕು. ನೀ ಹೋಗಬೇಡಪ್ಪ, ಬಸ್ ಆಕ್ಸಿಡೆಂಟ್ ಆದಿತ್ತು, ಅಯ್ಯೋ ಬೇಡಪ್ಪ, ನೀ ಜಾರಿ ಬೀಳ್ತೀಯ, ಬಿದ್ದಿ ನೀ ಬೀಳ್ತೀಯ ಅಂದರೆ ಬಿದ್ದೇ ಬಿಡ್ತಾನವನು. ಗಟ್ಟಿಯಾಗಿ ಹೋಗ, ನೀನು ಬೀಳಲ್ಲ, ಗಟ್ಟಿಯಾಗಿ ಹಿಡ್ಕೋ, ನೀನು ಬೀಳಲ್ಲ ನೀನು ಅಂತ ಹೇಳಿ. ಯಾವಾಗ ಧನಾತ್ಮಕವಾದ ಸೂಚನೆ ಬಂದರೆ ಮಕ್ಕಳು ಧನಾತ್ಮಕವಾಗೇ ಇರ್ತಾರೆ, ಋಣಾತ್ಮಕವಾದ ಸೂಚನೆಗಳನ್ನು ಕೊಡ್ತಾ ಹೋದರೆ ಅವ್ರು ಋಣಾತ್ಮಕವಾಗೇ ಇರ್ತಾರೆ. ಅದಕ್ಕೆ ನಾವು ಮಕ್ಕಳೊಂದಿಗೆ ಅಥವಾ ಮತ್ತೊಬ್ಬರೊಂದಿಗೆ ಮಾತಾಡುವಾಗ ನಮ್ಮ ಮಾತು ಯಾವಾಗಲೂ ಪ್ರೋತ್ಸಾಹದಾಯಕವಾಗಿರಲಿ. ಅಂದರೆ
0: ನಮ್ಮ ಮಾತು ಪ್ರೋತ್ಸಾಹದಾಯಕವಾಗಿರಬೇಕು, ಚೆನ್ನಾಗಿರಬೇಕು, ಒಳ್ಳೆಯ ಚಿಂತನೆಗಳನ್ನು ಹುಟ್ಟಿಸೋ ಆಗಿರಬೇಕು, ಅಂದರೆ ಮಾತ್ರ ನಾವು ಆನಂದವಾಗಿರೋದಕ್ಕೆ ಸಾಧ್ಯ. ಡಾಕ್ಟರ್ ಗುರುರಾಜ ಕರ್ಜಗಿ ಅವರ ಮಾತುಗಳನ್ನು ಕೇಳಿದ್ರಲ್ಲ, ಆನಂದವಾಗಿರಬೇಕು ಹೌದು, ಅದಕ್ಕೆ ವ್ಯಕ್ತಿತ್ವ ರೂಪಿಸಿಕೊಳ್ಬೇಕು ಹೌದು, ಅದಕ್ಕೆ ಆರೋಗ್ಯ ಇರಬೇಕು ಅದು ಹೌದಲ್ಲ. ಆರೋಗ್ಯ ಬೇಕು ಅಂದರೆ ಆಹಾರ ಸರಿಯಾಗಿ ಇರಬೇಕು. ನಾವು ಎಂಥ ಆಹಾರ ಸೇವಿಸಬೇಕು ಅನ್ನೋದರ ಬಗ್ಗೆ ಡಾಕ್ಟರ್ ಸುಚಿತ್ರಾ ಅವರು ಹೇಳಿದ್ದಾರೆ. ಸುಚಿತ್ರಾ ಅವರನ್ನ ಮಾತನಾಡಿಸಿದ್ದಾರೆ ಸುಲೋಚನಾ ಅವರು, ಕೇಳೋಣ.
2: ನಮಸ್ಕಾರ ಡಾಕ್ಟರ್ ಸುಚಿತ್ರಾ ಅವರೇ.
3: ನಮಸ್ಕಾರ
2: ಡಾಕ್ಟ್ರೆ. ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಸಮತೋಲನ ಆಹಾರ ತೆಗೆದುಕೊಳ್ಬೇಕು ಅಂತ ಹೇಳ್ತಾರೆ. ಆರೋಗ್ಯವಂತರಾಗಿರ್ಬೇಕು ಅಂದ್ರೆ ಯಾವ ರೀತಿಯ ಆಹಾರವನ್ನ ಸೇವಿಸಬೇಕು ಅದ್ರ ಬಗ್ಗೆ ತಿಳಿಸ್ತೀರಾ?
3: ಖಂಡಿತ. ಮೊದಲಿಗೆ ನೋಡಿ, ಆರೋಗ್ಯವಂತೆ ಅಂತಂದ್ರೆ ಯಾರನ್ ಕರಿಬೇಕು ಅದನ್ನ ತಿಳ್ಕೊಬೇಕಾಗತ್ತೆ. ಈಗ ಒಬ್ಳು ಆರೋಗ್ಯವಂತೆ ಅಂತಂದ್ರೆ ಅವಳಿಗೆ ಕೆಲವು ಗುಣಗಳು ಕಂಡು ಬರ್ಬೇಕು ಅವಳಲ್ಲಿ. ಏನಪ್ಪ, ಈಗ ಒಂದು ವಯಸ್ಸಿಗೆ ಒಂದು 20 ಅಥವಾ 30 ವಯಸ್ಸಿನ ಒಂದು ಹೆಂಗಸನ್ನ ನಾವು ನೋಡ್ತೀವಿ. ಅವಳು ಹೇಗಿರ್ಬೇಕು? ಸಮಾಧಾನಕರವಾಗಿರ್ಬೇಕು, ಅವಳ ಕಣ್ಣಿನ ದೃಷ್ಟಿ ಚೆನ್ನಾಗಿರ್ಬೇಕು, ಬಾಯಿ ರುಚಿ ಚೆನ್ನಾಗಿರ್ಬೇಕು, ಅವಳ ಹೊತ್ತಿಗೆ ಸರಿಯಾಗಿ ಅವಳಿಗೆ ಹಸಿವೆ ಆಗ್ಬೇಕು, ಅವಳ ಕೈಗಳು ಕೆಲಸ ಮಾಡ್ಬೇಕು, ಕಾಲುಗಳು ನಡೆದಾಡ್ಬೇಕು, ಹೀಗೆ ಕಾಲಾನುಸಾರವಾಗಿ ಅವಳಿಗೆ ಮತ್ತೆ ಮೂತ್ರದ ವಿಸರ್ಜನೆ ಆಗ್ತಾ ಹೋಗ್ಬೇಕಾಗತ್ತೆ. ನೋಡಿ, ಯಾವುದೇ ಒಂದು ಕಾಯಿಲೆ ಅವಳಲ್ಲಿ ಇರಬಾರ್ದು. ಮುಟ್ಟಿನ ಕ್ರಿಯೆ ಪ್ರತಿ ತಿಂಗಳು ಸರಿಯಾಗಿ ಅದ್ರ ಪಾಡಿಗದಾಗ್ತಾ ಇದ್ರೆ ಅವಳನ್ನ ಆರೋಗ್ಯವಂತೆ ಅಂತ ಕರೀತೇವೆ. ಇವೆಲ್ಲವೂ ಆರೋಗ್ಯವಂತೆಯರಲ್ಲಿ ಕಂಡು ಬರುವಂತಹ ಕೆಲವು ಗುಣಗಳು. ನೋಡಿ, ಈಗಿನ ಕಾಲದಲ್ಲಿ ಈ ಒಂದು ಸ್ಪರ್ಧಾತ್ಮಕ ಜಗತ್ತ ನಾವು ಏನನ್ನ ಕಾಣ್ತಾ ಇದ್ದೀವಿ, ಎಲ್ಲರ ಮನಸ್ಸಿನಲ್ಲೂ ತಳಮಳಗಳು ಇರ್ತವೆ, ಚಿಂತೆಗಳು, ಆತಂಕಗಳು, ಟೆನ್ಷನ್ ಅನ್ನುವಂತಹ ಈ ಒಂದು ಪದ ಯಾರಿಗ ಗೊತ್ತಿಲ್ಲ ಹೇಳಿ? ಒಂದು ಸಣ್ಣ ಮಗುವಿಗೂ ಕೂಡ ಟೆನ್ಷನ್ ಅಂತಂದ್ರೆ ಆ ಪರೀಕ್ಷೆಯ ಟೆನ್ಷನ್ನು ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಒಂದು ಟೆನ್ಷನ್ ಅನ್ನುವಂತಹದ್ದು ಎಲ್ಲರಲ್ಲೂ ಕಾಣ್ತಾ ಬರ್ತಾ ಇದೆ. ಹಾಗಾಗಿ ಇದೆಲ್ಲವೂ ತುಂಬಿ ತುಳುಕ್ತಾ ಇರೋದ್ರಿಂದ ಆರೋಗ್ಯವಂತೆಯರನ್ನು ಕಾಣೋದು ಬಹಳ ದುರ್ಲಭವಾಗೋಗ್ತಾ ಇದೆ. ಕೆಲಸದ ಒತ್ತಡಗಳು ಇರೋದ್ರಿಂದ ಮನೆಯಲ್ಲೂ ಅಡಿಗೆಯ ವಿಷಯಕ್ಕೆ ಬಂದಾಗ ಹೆಣ್ಣಿಗೆ ಆ ಅಡಿಗೆ ಕೂಡ ಮಾಡೋದಿಕ್ಕೆ ಅವಳಿಗೆ ಆಗ್ತಾ ಇಲ್ಲ. ಸಮಯದ ಅಭಾವ, ಅಲ್ಲಿ ಆಫೀಸ್ ಅಥವಾ ಆ ಕಡೆ ಕೂಡ ಗಮನ ಕೊಡ್ಬೇಕಾಗಿದೆ. ಇಲ್ಲಿ ಮನೆಯಲ್ಲೂ ಕೂಡ ಮನೆ ಮಂದಿಗಳಿಗೆಲ್ಲರಿಗೂ ಅವಳು ಊಟ ತಿಂಡಿಗಳನ್ನು ಮಾಡ್ಬೇಕಾಗ್ತಾ ಬರ್ತಾ ಇದೆ. ಹೀಗಾಗ್ಬಿಟ್ಟು ಯಾವುದು ಸುಲಭ, ಮನೆಯಲ್ಲಿ ಆಹಾರವನ್ನ ತಯಾರು ಮಾಡೋದು ಬದಲಾಗಿ ಹೊರಗಡೆ ಹೋಟೆಲ್ಲು ಇಂತಹ ಎಲ್ಲಿ ದುಡ್ಡನ್ನ ಕೊಟ್ಟು ನಾವು ಖರೀದಿ ಮಾಡ್ಕೊಂಡು ಬರುವಂತಹ ಸ್ಥಳಗಳಿದೆ ಅಲ್ಲಿಂದ ಆಹಾರಗಳನ್ನ ತಗೊಂಡ್ ಬಂದು ಅದರಿಂದ ನಾವು ನಮ್ಮ ಜೀವನ ನಡೆಸ್ತಾ ಹೋಗ್ತಾ ಇದ್ದೇವೆ. ಹೀಗಾಗ್ಬಿಟ್ಟು ಆರೋಗ್ಯವಂತೆಯರು ಕಾಣೋದು ಬಹಳ ದುರ್ಲಭವಾಗ್ತಾ ಹೋಗ್ತಾ ಇದೆ. ಸಣ್ಣ ಮಗುವಿನಿಂದ ಹಿಡ್ಕೊಂಡು ವಯಸ್ಸಾದ ಒಂದು ವಾರ್ಧಕ್ಯದಲ್ಲಿ ಇರುವಂತಹವರಲ್ಲೂ ಕೂಡ ಅನಾರೋಗ್ಯಗಳನ್ನ ಕಾಣ್ತಾ ಇದ್ದೇವೆ. ಆಹಾರ ಅಂತ ಹೇಳಿದ ಕ್ಷಣ ಕಷ್ಟ, ಅಯ್ಯೋ ಏನೇನೋ ಹೇಳ್ತಾರೆ, ಇವರು ಪಥ್ಯಗಳನ್ನ ಸೂಚಿಸಬಹುದು ಅಥವಾ ಸಿಗದೇ ಇರುವಂತಹ ಪದಾರ್ಥಗಳನ್ನ ತಂದು ಆಹಾರಗಳನ್ನ ಮಾಡ್ಕೊಂಡು ತಿನ್ಬೇಕಾಗಬಹುದು ಅಂತ ಜನರಲ್ಲಿ ಒಂದು ಪರಿಕಲ್ಪನೆ. ಇಲ್ಲ, ನಮ್ಮ ಮನೆಯಲ್ಲೇ ಸುಲಭವಾಗಿ ಸಿಗುವಂತಹವು ಮತ್ತೆ ಸುಲಭವಾಗಿ ಮಾಡ್ಕೊಳ್ಳಕ್ಕೂ ಆಗುವಂತಹ ಕ್ರಿಯೆಗಳಲ್ಲಿ ನಾವು ಆಹಾರಗಳನ್ನ ಮಾಡಿಕೊಂಡು ಅತಿ ಸ್ವಲ್ಪ ಸಮಯದಲ್ಲೂ ಕೂಡ ಮಾಡ್ಕೊಳ್ಳೋಕೆ ಆಗುವ ಹಾಗೆ ಈಗ ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ನಮ್ಗೆ ಯಾವಾಗ ಶರೀರ ಮತ್ತು ಮನಸ್ಸಿಗೆ ತೊಂದರೆಗಳು ಉಂಟಾಗತ್ತೋ ಆಗ ನಮ್ಗೆ ವೈದ್ಯರು ಅಥವಾ ಔಷಧಿ, ಪಥ್ಯ ಇವುಗಳ ಬಗ್ಗೆ ನಮ್ಗೆ ಆಸಕ್ತಿ ಉಂಟಾಗತ್ತೆ. ಮೊದಲಿಗೆ ನಾವು ತಿಳ್ಕೊಳ್ಬೇಕಾಗಿರುವಂತಹ ಒಂದು ಚಿಕ್ಕ ವಿಷಯ ಏನಪ್ಪ ಅಂತಂದ್ರೆ, ಇದು ಚರಕ ಸಂಹಿತೆ, ಇದರಿಂದ ತೆಗೆದುಕೊಳ್ಳಲಾಗಿದೆ. ಮಾತ್ರಾಶಿ ಸ್ಯಾತ್ ಆಹಾರ ಮರ ಪುನರಗ್ನಿ ಬಲಾಪೀಕ್ಷಿಣಿ ಅಂತ ಹೇಳ್ತಾರೆ. ಅಂದ್ರೆ ತಿನ್ನುವ ಆಹಾರದ ಪ್ರಮಾಣ ಅವರವರ ಹಸಿವಿಗೆ ತಕ್ಕಂತಿರ್ಬೇಕು, ಜೀರ್ಣ ಶಕ್ತಿಗೆ ಅನುಸಾರವಾಗಿರ್ಬೇಕು. ಅವರವರ ಜೀರ್ಣಕ್ಕೆ ತಿಳ್ಕೊಳ್ಳೋದು ಹೇಗಪ್ಪ ಅಂತ ಈಗ ನಿಮ್ಗೊಂದು ಪ್ರಶ್ನೆ ಬರಬಹುದು. ಈಗ ನೋಡಿ, ಇತ್ತೀಚಿನ ದಿವಸಗಳಲ್ಲಿ ನಾವು ಹಲವಾರು ಮಾಧ್ಯಮಗಳಲ್ಲಿ ನೋಡ್ತಾ ಬರ್ತಾ ಇವೆ, ಏನು ಒಂದೇ ವಯಸ್ಸಿನ ಮಗುವಿಗೆ ಈ ಒಂದು ಆಹಾರ ಪದಾರ್ಥವನ್ನ ಕೊಡ್ಬೇಕು ಅಂತ ಹೇಳ್ತಾ ಬರ್ತಾ ಇದೆ. ಹಾಗೆ ಒಂದು ತಾಯಿಯಾದವಳಿಗೆ ದ್ವಂದ್ವ ಅಥವಾ ಒಂದು ಕನ್ಫ್ಯೂಷನ್ ಆಗತ್ತೆ. ಏನಪ್ಪ ಅಂತ ಹೇಳಿದ್ರೆ, ಎಲ್ಲ ತಿಳ್ಕೊಂಡಿರ್ತಾಳೆ, ತನ್ನ ಮಗುಗೆ ಎಂತ ಒಂದು ಒಳ್ಳೆ ರುಚಿಕರವಾದ ಆಹಾರ ಮಾಡ್ಕೊಡ್ತಾ ಇದ್ರು ತಿಂತಾನೆ ಇಲ್ವಲ್ಲ ಇವಳು, ಯಾಕೆ ಹೇಗ್ ಮಾಡ್ತಾ ಇದ್ದಾಳೆ ಅಂತ ಪ್ರಶ್ನೆ ಬರುತ್ತೆ. ತಾಯಿಗೆ ತಿಳಿಸಿ ಹೇಳ್ಬೇಕಾಗತ್ತೆ, ನೋಡಮ್ಮ ನಿನ್ನ ಮಗುವಿಗೆ 16 ವಯಸ್ಸು ಅಥವಾ ಯಾವುದೇ ಒಂದು ವಯಸ್ಸಾಗಿದ್ರು ಅದೇ ಒಂದು ವಯಸ್ಸಿನ ಇನ್ನೊಂದು ಹೆಣ್ಮಗಳಿಗೂ ಕೂಡ 4 ಚಪಾತಿ ತಿನ್ನುವಂತಹ ಒಂದು ಕೆಪಾಸಿಟಿ ಇದ್ದು ಅವಳು ಜೀರ್ಣ ಮಾಡ್ಕೊಳ್ಳುವಂತ ಶಕ್ತಿ ಅವಳಿಗಿರತ್ತೆ. ಆದ್ರೆ ನಿನ್ನ ಮಗಳಿಗೆ ಕೇವಲ 2ನ್ನೇ ತಿಂದು ಅಷ್ಟು ಜೀರ್ಣ ಮಾಡ್ಕೊಳ್ಳೋ ಅಷ್ಟು ಅವಳಿಗೆ ಶಕ್ತಿ ಇರತ್ತೆ. ಹಾಗಂತ ಹೇಳಿ ಅವಳು ಮಾಡುವಷ್ಟು ಕೆಲಸಗಳಾಗಬಹುದು ಅಥವಾ ಅವಳು ಎಷ್ಟು ಓದಿನಲ್ಲಿ ಆಸಕ್ತಿ ತೋರಿಸ್ತಾ ಇರ್ತೋ ಇವ್ರ ಮಗಳು ಅಷ್ಟೇ ಆಸಕ್ತಿ ಮತ್ತು ಹಾಗೆ ಓಡಾಟಗಳಾಗಬಹುದು, ಎಲ್ಲ ಕೆಲಸಗಳು ಕೂಡ ನಿರ್ವಹಿಸ್ತಾ ಹೋಗ್ತಾ ಇರ್ತಾಳೆ. ಅದು ಮುಖ್ಯವಾಗಿ ಗಮನಿಸ್ಕೊಳ್ಬೇಕು. ಇವಳೇನಾದ್ರೂ ಆಲಸ್ಯತನ ಅಥವಾ ಅನಾಸಕ್ತಿ ಈ ತರ ತೋರಿಸಿದ್ರೆ ಆಗ ಹೌದು ನಿಮ್ಮ ಮಗಳು ಕಮ್ಮಿ ತಿನ್ನೋದ್ರಿಂದ ಹೀಗಿರಬಹುದು ಅಂತ ನಾವು ಹೇಳ್ಬೇಕಾಗತ್ತೆ. ಆದ್ರೆ ಎಲ್ಲಾ ನಿರ್ವಹಿಸ್ಕೊಳ್ತಾ ಹೋಗ್ತಾ ಇದ್ದಲ್ಲಿ ನಾವು ಅವಳನ್ನ ಒತ್ತಾಯಿಸಬಾರ್ದು ನೀನು ಹೆಚ್ಚು ತಿನ್ನು ಅಂತ. ಆವಾಗ ತಾಯಿಗೆ ನಾವು ತಿಳುವಳಿಕೆ ಕೊಡ್ಬೇಕಾಗತ್ತೆ. ನಿಮ್ಮ ಮಗಳು ಅಥವಾ ನಿಮ್ಮ ಮಗು ಯಾವುದೇ ಒಂದು ವಯಸ್ಸಿನ ಮಗು ಅವರವರ ವಯಸ್ಸಿಗೆ ತಕ್ಕಂತೆ ಓದು

0: ಕೆಲಸಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಅವ್ರು ಎಷ್ಟು ತಿಂತಾರೋ ಅದನ್ನ ಅಷ್ಟೇ ಕೊಡಿ, ಅದಕ್ಕೆ ಮೇಲೆ ಒತ್ತಾಯಿಸಕ್ಕೆ ಹೋಗ್ಬೇಡಿ ಅಂತ ನಾವು ಹೇಳ್ತೀವಿ.
1: ಡಾಕ್ಟ್ರೆ, ಅಷ್ಟೇ ಅಲ್ಲದೇನೆ ಋತುವಿಗೆ ಸರಿಯಾಗಿ ಬೇಸಿಗೆ ಕಾಲ ಇರಬಹುದು, ಚಳಿಗಾಲ ಇರಬಹುದು, ಮಳೆಗಾಲ ಇರಬಹುದು, ಹೀಗೆ ಋತುವಿಗೆ ಅನುಗುಣವಾಗಿ ಆಹಾರದಲ್ಲಿ ಏನಾದರೂ ಬದಲಾವಣೆ ಇರುತ್ತಾ?
0: ಓ, ಖಂಡಿತವಾಗಿ. ಹಿಂದಿನ ಕಾಲದಲ್ಲಿ ನಾವು ಈಗ ಹಬ್ಬಗಳೆಲ್ಲ ಏನು ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ, ಆ ಹಬ್ಬಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಸಿಹಿ ತಿನಿಸುಗಳನ್ನ ಮಾಡೋದು ಅಥವಾ ಪ್ರತ್ಯೇಕವಾಗಿ ಈ ಒಂದು ಹಬ್ಬಕ್ಕೆ ಇದೇ ತಿಂಡಿ ಮಾಡಬೇಕು ಅಂತ ನಾವು ಏನು ನಿಗದಿತ ಪಡಿಸಿರ್ತೇವೆ ಅದಕ್ಕೆಲ್ಲ ನಿಜವಾಗ್ಲೂ ಒಂದು ವೈಜ್ಞಾನಿಕವಾದಂತಹ ಒಂದು ಕಾರಣ ಇದೆ. ಒಂದು, ಶೀತಕಾಲದಲ್ಲಿ ಬಿಸಿ ಬಿಸಿಯಾದಂತ ಆಹಾರ ಸೇವನೆ ಮಾಡಬೇಕು. ಆಗ ಖಂಡಿತವಾಗ್ಲೂ ಯಾರಿಗೂ ತಣ್ಣಗೆ ತಿನ್ನೋದಿಕ್ಕೆ ಇಷ್ಟ ಆಗೋದಿಲ್ಲ ನೋಡಿ. ಹಾಗೆ ಧಾರಾಳ ಪ್ರಮಾಣದಲ್ಲಿ ಚೆನ್ನಾಗಿ ತಿನ್ನಬಹುದು. ಹಾಗೇನೆ ತುಪ್ಪ ಚೆನ್ನಾಗಿ ಸೇರಿಸ್ಕೊಂಡು ತಿನ್ಬೇಕು, ಮತ್ತೆ ಎಣ್ಣೆಯಲ್ಲಿ ಕರೆದಂತಹ ಪದಾರ್ಥಗಳನ್ನ ಕೂಡ ನಾವು ತಿನ್ಬಹುದು. ಆದ್ರೆ ಬೇಸಿಗೆ ಕಾಲದಲ್ಲಿ ಹೆಚ್ಚು ತಿನ್ನಕ್ ಯಾರಿಗೂ ಆಗೋದೂ ಇಲ್ಲ. ಆಗ ಸ್ವಲ್ಪ ಪ್ರಮಾಣ ಅಂದ್ರೆ ಅಲ್ಪ ಪ್ರಮಾಣದಲ್ಲಿ ತಗೋಬೇಕು, ಸ್ವಲ್ಪ ತಣ್ಣಗಿರುವಂತಹ ಒಂದು ಟೆಂಪರೇಚರು ಅದರಲ್ಲಿ ತಿನ್ಬೇಕು. ಹಾಗೆ ಜೀರ್ಣಕ್ಕೆ ಸುಲಭ ಆಗ್ಬೇಕು, ಹಾಗಿರುವಂತಹ ಪದಾರ್ಥಗಳನ್ನ ನಾವು ಆಯ್ಕೆ ಮಾಡಿಕೊಂಡು ತಿನ್ಬೇಕಾಗತ್ತೆ.
2: ಡಾಕ್ಟರ್ ಸುಚಿತ್ರಾ ಅವರು ಎಷ್ಟೆಲ್ಲ ಮಾಹಿತಿಗಳನ್ನು ಕೊಟ್ಟರು, ನಮ್ಮ ಆಹಾರ ಸೇವನೆ ಹೇಗಿರಬೇಕು, ಯಾವ್ಯಾವ ಋತುವಲ್ಲಿ ಎಂತೆಂಥ ಆಹಾರ ಸೇವನೆ ಮಾಡಿದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಅನ್ನುವ ಮಾಹಿತಿಯನ್ನು ಕೊಟ್ರಲ್ಲ. ಡಾಕ್ಟರ್ ಸುಚಿತ್ರಾ ಅವರ ಈ ಮಾಹಿತಿಯ ಜೊತೆ ಇವತ್ತಿನ ನಮ್ಮ ಪರಿಮಳ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ಇದುವರೆಗೆ ಮುಕ್ತ ಮಾತು ಮಧುರ ಗಾನ ಕಾರ್ಯಕ್ರಮ ಪರಿಮಳ ಪ್ರಸಾರವಾಯಿತು. ಪರಿಮಳ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಬಿಕೆ ಸುಮತಿ. ಅನೇಕರು ಸಂದೇಶಗಳನ್ನು ಕಳಿಸಿದಿರಿ. ಹಲಸೂರಿನ ರಾಜೇಶ್ ಅವರು, ವಾಣಿಶ್ರೀ ಅವರು ಧಾರವಾಡದಿಂದ, ಹಾಗೆ ನಾಗರತ್ನ ಅವರು, ನಮ್ಮ ಶ್ರೋತೃ ನಂಬರ್ 991 ರಾಘವೇಂದ್ರ ಅವರು, ನಾಗೇಂದ್ರ ಮತ್ತು ಗುಂಡಮ್ಮ, ಮತ್ತು ಹೋಬಳಿ ಲಕ್ಷ್ಮೀ ಚಂದ್ರಶೇಖರ್, ವೆಂಕಟೇಶ್ ಸುಂಕದಕಟ್ಟೆ, ಇವತ್ತಿನ ಹಾಡುಗಳು ಪರಿಮಳ ಕಾರ್ಯಕ್ರಮ ಚೆನ್ನಾಗಿತ್ತು ನನಗೆ ಇಷ್ಟ ಆಯಿತು ಅಂತಾರೆ. ಅನಿತಾ ಗುರುಪ್ರಸಾದ್ ಮೈಸೂರಿನಿಂದ, ಸಾಯಿನಾಥ್ ಅವರು, ಹಾಗೆಯೇ ನಮ್ಮ ಕೆಳದಿಯ ವಿಚಾರವಾಗಿ ತಿಳಿಸಿದ್ರಲ್ಲ 120 ಕಾರ್ಯಕ್ರಮದಲ್ಲಿ, ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನನಗೆ ತುಂಬ ಇಷ್ಟ ಆಯಿತು ಮೋನಿಕಾ ಅವರ ಮಾಹಿತಿ ಅಂತ ಹೇಳ್ತಾರೆ. ವಾಸುಕಿ ಸಾಗರದಿಂದ, ಕೆಳದಿಯಲ್ಲಿ ಶ್ರೀರಾಮೇಶ್ವರ ದೇವಾಲಯ ಕೂಡ ತುಂಬ ಚೆನ್ನಾಗಿದೆ, ಅದನ್ನು ನಾವು ನೋಡಬಹುದು ಅಂತಾರೆ ಕಲಾ ಅರುಣ್ ಅವರು. ನಾಗರಾಜ ಶರ್ಮಾ ಅವರು ಸ್ಪಂದನ ಕಾರ್ಯಕ್ರಮದ ಬಗ್ಗೆ ಒಂದಷ್ಟು ತಮ್ಮ ಅನಿಸಿಕೆಗಳನ್ನು ಹೇಳಿದಿರಿ. ನಾಗರಾಜ ಶರ್ಮಾ ಅವರೇ, ನಿಮ್ಮ ಇಡೀ ಪ್ಯಾರಾಗ್ರಾಫ್ನ, ನಿಮ್ಮ ಇಡೀ ಲೇಖನವನ್ನು ನಾವು ಓದಿದ್ದೇವೆ, ಅದಕ್ಕೆ ಖಂಡಿತ ಸ್ಪಂದಿಸ್ತೀವಿ, ನಿಮ್ಮ ಅನಿಸಿಕೆ ನಮಗೆ ಅರ್ಥ ಆಗಿದೆ ಅಂತಷ್ಟೇ ಹೇಳೋದಕ್ಕೆ ಸಾಧ್ಯ. ರೋಹಿತ್ ಅವರು ಕೂಡ ಸ್ಪಂದನದ ಬಗ್ಗೆ ತಿಳಿಸಿದಿರಿ. ತೀರ್ಥೇಶ್ ಚನ್ನಪಟ್ಟಣದಿಂದ, ಜಗದಾಂಬಿಕಾ ಹಂಸವೇಣಿ ಮತ್ತು ಮನೆಯವರು, ಮತ್ತು ನಮ್ಮ ಇನ್ನೂ ಅನೇಕ ಶ್ರೋತೃಗಳು, ತಮ್ಮ ಅಂಬುಜಾ ಮಳಕೇಡ್ಕರ್ ಅವರು, ಅವರು ಕೂಡ ಸಂದೇಶವನ್ನು ಕಳಿಸಿ ನಿಮ್ಮ ಮಾತುಗಳನ್ನು ಹೇಳಿದಿರಿ. ಆತ್ಮೀಯ ಶ್ರೋತೃ ಬಾಂಧವರೇ, ನಮಗೆ ಹೀಗೆ ಸ್ಪಂದಿಸ್ತಾ ಇರಿ, ನಮ್ಮ ಜೊತೆ ಮಾತಾಡ್ತಾ ಇರಿ. ನಮ್ಮ ಸಂಖ್ಯೆ ನಿಮಗೆ ಗೊತ್ತಿದೆ, 9483109129. ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿಕೆ ಸುಮತಿಯ ನಮಸ್ಕಾರಗಳು. ಈಗ ಸಮಯ 5 ಗಂಟೆ ಆಗಿದೆ. ಇದೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು, ನಂತರ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಕೇಳ್ತಾ ಇರಿ, ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯಸಭಾ ಚುನಾವಣೆಯಲ್ಲಿ ರಾಜ್ಯದ ನಾಲ್ವರು ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಸುತ್ತೋಲೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯಲ್ಲಿ ಸಾಗುತ್ತಿದ್ದರೂ ಭಾರತವು ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪದಿಂದ ತನ್ನ ಬೆಳವಣಿಗೆಯ ಪಥದಲ್ಲಿ ಮುನ್ನಡೆಯುತ್ತಿದೆ ಎಂದು

ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಪ್ರಧಾನಿ ಅಧ್ಯಕ್ಷತೆಯಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿಯ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ ಭಾಗವಹಿಸಿದ್ದರು. ಈ ಕುರಿತಂತೆ ಸಾಮಾಜಿಕ ಮಾಧ್ಯಮ ಪೋಸ್ಟ್ನಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, 2047ರ ವೇಳೆಗೆ ದೇಶವು ವಿಕಸಿತ ಭಾರತ್ ಗುರಿಯತ್ತ ಮುನ್ನಡೆಯುತ್ತಿದೆ ಎಂದು ಹೇಳಿದ್ದಾರೆ. ಸುಪ್ರೀಂಕೋರ್ಟ್ ಆದೇಶದಂತೆ ಬೀದಿ ನಾಯಿಗಳ ಸಂಖ್ಯೆಯನ್ನು ಆಧರಿಸಿ ಬೆಂಗಳೂರಿನಲ್ಲಿ ಹೆಚ್ಚುವರಿಯಾಗಿ ಆಹಾರ ತಾಣಗಳ ಗುರುತು ಮಾಡಲಾಗಿದೆ ಎಂದು ಜಿಬಿಎ ಆಯುಕ್ತ ಮಹೇಶ್ವರ್ ರಾವ್ ತಿಳಿಸಿದ್ದಾರೆ. ಓಮನ್ ಕರಾವಳಿಯಲ್ಲಿ ಭಾರತೀಯ ಹಡಗಿನ ಮೇಲೆ ಅಮೆರಿಕ ನಡೆಸಿದ ದಾಳಿಯಲ್ಲಿ ಕಾಣೆಯಾಗಿದ್ದ 3 ಭಾರತೀಯ ನಾವಿಕರು ಸಾವನ್ನಪ್ಪಿದ್ದಾರೆ ಎಂದು ದೃಢಪಡಿಸಲಾಗಿದೆ. ಘಟನೆಯ ಬಗ್ಗೆ ಮಾಹಿತಿ ಬಂದಿದ್ದು ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸುತ್ತಿರುವುದಾಗಿ ಒಮಾನ್ನಲ್ಲಿರುವ ಭಾರತೀಯ ರಾಯಭಾರಿ ಕಚೇರಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆದ ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ನಲ್ಲಿ ಭಾರತದ ಪಿವಿ ಸಿಂಧು ಮತ್ತು ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಪ್ರವೇಶಿಸಿದ್ದಾರೆ. ಶ್ರೀಲಂಕಾದ ದಬೂಲಾದಲ್ಲಿ ನಡೆಯುತ್ತಿರುವ 2ನೇ ಏಕದಿನ ಪಂದ್ಯದಲ್ಲಿ ಭಾರತದ ಎ ತಂಡ ಆಫ್ಘಾನಿಸ್ತಾನ ಎ ತಂಡದ ವಿರುದ್ಧ 349 ರನ್ ಗಳಿಸಿದೆ. ಮಳೆಯಿಂದಾಗಿ ಆಫ್ಘಾನಿಸ್ತಾನಕ್ಕೆ 38 ಓವರ್ಗಳಲ್ಲಿ 294 ರನ್ಗಳ ಗೆಲುವಿನ ಗುರಿ ನೀಡಲಾಗಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 6 ಗಂಟೆಗೆ.

ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:03. ಸ್ನೇಹಿತರೆ, ಈಗ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಳ್ಳೋಣ.

ಕಾರ್ಯಕ್ರಮ ವಿವರಣೆ ನಂತರ 5:05 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು. ಮೊದಲಿಗೆ ಓಲ್ಡ್ ಈಸ್ ಗೋಲ್ಡ್, 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:02 ಗಾನಭಜಾನ, 6:55 ಕನ್ನಡ ರತ್ನಭಂಡಾರ ಕಾರ್ಯಕ್ರಮದ ಮರುಪ್ರಸಾರ. 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ನಮ್ಮ ಆಯ್ಕೆ. 9:15 ಹಿಂದಿ ಮೆಲೋಡೀಸ್. 10:02 ಪ್ರೇಮ ನಿನಾದ. ನಾಳೆ ಬೆಳಗ್ಗೆ 6:03 ಕಾರ್ಯಕ್ರಮ ವಿವರಣೆ, 6:05 ನಾದೋಪಾಸನೆ.

7:15 ಪ್ರಾಯೋಜಿತ ಕಾರ್ಯಕ್ರಮದ ಸಂದರ್ಶನ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಭಾಗವಹಿಸುತ್ತಾರೆ ಡಾಕ್ಟರ್ ಎಸ್ವಿ ರವಿಕುಮಾರ್, ಜಂಟಿ ಆಯುಕ್ತರು, ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ. ನಡೆಸಿಕೊಡುತ್ತಾರೆ ಎಸ್ ನಿರ್ಮಲಾ. ಪ್ರಾಯೋಜಕರು ಕಾರ್ಮಿಕ ಸಚಿವಾಲಯ, ಕರ್ನಾಟಕ ಸರ್ಕಾರ. ನಂತರ 9:00 ಶುಭೋದಯ ಕರ್ನಾಟಕ. 9:00 ಇಂದಿನ ವಿಶೇಷ, 10:02 ಓಲ್ಡ್ ಇಸ್ ಗೋಲ್ಡ್, 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಚಿತ್ರಗೀತೆಗಳು. 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು. ಮಧ್ಯಾಹ್ನ 1:02 ಚಿತ್ರಗೀತೆಗಳು, 1:20 ಸಿನಿ ಕ್ವಿಜ್, 2:15 ಸ್ಪಂದನ, 2:40 ಚಿತ್ರತಾನ, 3:00 ಸಖಿ ಸಹೇಲಿ ಹಾಗೂ ಇತರೆ ಹಿಂದಿ ಕಾರ್ಯಕ್ರಮಗಳು. 4:00 ಪರಿಮಳ, 5:02 ಕಾರ್ಯಕ್ರಮ ವಿವರಣೆ, 5:05 8:00 ಸೇಫ್ ಡ್ರೈವ್ನಲ್ಲಿ ಕಾರ್ಯಕ್ರಮಗಳು, ಮೊದಲಿಗೆ ಓಲ್ಡ್ ಇಸ್ ಗೋಲ್ಡ್, 5:15 ಪ್ರಾಯೋಜಿತ ಕಾರ್ಯಕ್ರಮ ಸ್ಪೈಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಅಡ್ವೆಂಟಿಸ್ಟ್ ಮೀಡಿಯಾ ಸೆಂಟರ್ ಪುಣೆ. 5:40 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ, ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎ ಶಂಕರನಾರಾಯಣ. ಆರು 2:00 ಒಂದೇ ಮಾತರ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ವಿಶೇಷ ಕಾರ್ಯಕ್ರಮ ವೀರ ಯೋಧರು ರಕ್ಷಣಾ ಸೇವೆಯ ತಾರೆಗಳು. ಭಾಗವಹಿಸುತ್ತಾರೆ ನಿವೃತ್ತ ಸುಬೇದಾರ್ ಎನ್ ಕೆ ಶಿವಣ್ಣ, ಪರಿಕಲ್ಪನೆ ಪ್ರಸ್ತುತಿ ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 8:02 ಯುವಧ್ವನಿ, 9:15 ಹಿಂದಿ ಮೆಲೋಡಿಸ್, 10:02 ಪ್ರೇಮನಿನಾದ. ಎಲ್ಲ ಕಾರ್ಯಕ್ರಮಗಳೊಂದಿಗೆ ಎಂದಿನಂತೆ ವಾರ್ತಾ ಮುಖ್ಯಾಂಶಗಳು, ಪ್ರದೇಶ ಸಮಾಚಾರ, ಕನ್ನಡ ಮತ್ತು ಇಂಗ್ಲಿಷ್ನಲ್ಲಿ ರಾಷ್ಟ್ರೀಯ ವಾರ್ತೆಗಳನ್ನು ನಿಗದಿತ ಸಮಯದಲ್ಲಿ ಕೇಳ್ತೀರ ಸ್ನೇಹಿತರೆ. ಇದುವರೆಗೆ ಇಂದು ಸಂಜೆ ಹಾಗೂ ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಕಿರುಮಾಹಿತಿಯನ್ನು ಪಡೆದುಕೊಂಡ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಬನ್ನಿ, ದಿಶಾ ಯೋಜನೆಯ ಟೆಲಿಲಾ ಕಾನೂನು ಸುರಕ್ಷತೆ ಹಾಗೂ ಜಾಗೃತಿಯ ಕಾರ್ಯಕ್ರಮದೊಂದಿಗೆ ಎಲ್ಲರೂ ಕೈ ಜೋಡಿಸೋಣ.
1: ನಾನು ನಿಮ್ಮ ಆಕಾಶವಾಣಿ
2: ಸಂಗೀತವೇ ನನ್ನ ದೇವರು, ಚಪ್ಪಾಳೆ ನನ್ನ ಉಸಿರು.
1: ನಂಗೀಗ 90ರ ಸಂಭ್ರಮ.
2: ಈ ನಿಮ್ಮ ಪ್ರೀತಿಯನ್ನು ಮರೆಯಲಾಗದು.
1: ದೇಶಕ್ಕೆ ಸ್ವಾತಂತ್ರ್ಯ ಬಂದ ಸುದ್ದಿ ನನ್ನಿಂದಲೇ ಮೊದಲು ಹೊರಬಿದ್ದದ್ದು.
2: ಭಾರತಾಂಬೆ ನಿನ್ನ ಜನ್ಮದಿನ, ಭಾರತೀಯರ ಶೌರ್ಯ ಮೆರೆದ ದಿನ.
1: ಗಾಂಧಿ, ಸುಭಾಷರು, ನೆಹರು, ಅಂಬೇಡ್ಕರರು, ಕುವೆಂಪು, ಟ್ಯಾಗೂರರು, ಬೇಂದ್ರೆ, ರಾಜಕುಮಾರರು ನನ್ನೊಡಲಲ್ಲಿ ನುಡಿದವರು.
3: ಇಲ್ಲಿ ಯಾವುದೋ ಒಂದು ಸಮಾರಂಭದಲ್ಲಿ ಅಭಿಮಾನಿಗಳನ್ನ ಉದ್ದೇಶಿಸಿ ಒಂದು ಮಾತು ಹೇಳಿದೆ ನಾನು. ನನಗೆ ನಾನು ದೇವರು ಕಂಡಿದ್ದೀನಿ, ನೀವೆಲ್ಲ ಒಪ್ಪುಗೊತ್ತೀರ ಅಂತ ಹೇಳಿ ಅವರುಗಳಿಗೆಲ್ಲ ಆಶ್ಚರ್ಯ, ಹೇಳಕ್ಕಾಗಲ್ಲ, ಮನುಷ್ಯ ಕಂಡಿದ್ರು ಕಂಡಿರಬಹುದು ಅಂತ. ಆವಾಗ ಅವ್ರನ್ನೆಲ್ಲ ನೀವೇ ನೋಡಿ ನನ್ನ ದೇವರುಗಳೆಲ್ಲ.
1: ಸಂಗೀತಕ್ಕೆ ತವರಂತೆ ನಾನು, ಮನೆ ಮನೆಯ ಗಡಿಯಾರ ನಾನು, ಮಕ್ಕಳಿಗೆ ಮಾಹಿತಿ, ಹಿರಿಯರಿಗೆ ಸಾರಥಿ, ರೈತರಿಗೆ ಮಿತ್ರ, ಸೈನಿಕರಿಗಂತೂ ಆಪ್ತ ಮಿತ್ರ, ಸುದ್ದಿ ಹೊತ್ತು ತರಲು ನಾನೇ ಅಧಿಕೃತ.
2: ಹೀಗೆ ಸಾಗಲಿ ನಮ್ಮಿ ಪಯಣ ಹಾಡಿನಲ್ಲಿ ಸರಳ ಗಗನ.
1: ನಿಮ್ಮ ಸಂಗಾತಿ ಈಗ 90ರ ಕಿಶೋರನು, ನಿಮ್ಮ ಆಕಾಶವಾಣಿ ನಾನು.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 5:30 ಈ ಸಮಯ ಸೇಫ್ ಡ್ರೈವ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳುವಂತಹ ಸಮಯ. ಈ ಸವಿಯಾದ ಸಮಯಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ಸಂಜೆಯ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತಾಯಿದೆಯಲ್ಲ ಸ್ನೇಹಿತರೆ.

90ರ ನಂತರ ಬಿಡುಗಡೆ ಆಗಿರುವಂತಹ ಚಿತ್ರದ ಗೀತೆಗಳನ್ನ ಕೇಳುವಂತಹ ಸಮಯ. ಗೀತೆಗಳನ್ನ ಕೇಳೋದಕ್ಕೆ ಆರಂಭಿಸೋಣ. ಆರಂಭಿಸೋದಕ್ಕೂ ಮುಂಚೆನೆ ನೀವೆಲ್ಲರೂ ಹೇಗಿದ್ದೀರ ಸ್ನೇಹಿತರೆ? ಗುಡ್, ನೀವೆಲ್ಲ ಚೆನ್ನಾಗಿದ್ದೀನಿ ಅಂತ ಹೇಳಿದನ್ನು ಕೇಳಿ ಬಹಳ ಖುಷಿ ಆಯಿತು. ನೀವೆಲ್ಲ ಹೀಗೆ ನಗ್ನಗ್ತಾ ಖುಷಿಯಾಗಿ ಚೆನ್ನಾಗಿರಬೇಕು ಅನ್ನೋದೇ ಆಶಯ. ಏನು ಸೇಫ್ ಡ್ರೈವ್ನ ಟೈಮ್ ಇದು. ಯಾರೆಲ್ಲ ಆಫೀಸಿಂದ ಮನೆಗೆ ಹೋಗ್ತಿದ್ದೀರಾ, ಮನೆಯಿಂದ ಆಫೀಸ್ಗೆ ಹೋಗ್ತಿದ್ದೀರಾ, ನೀವೆಲ್ಲ ಸ್ನೇಹಿತರು ನಮ್ಮ ವಿಬಿಯನ್ನು ಟ್ಯೂನ್ ಮಾಡಿ 102.9 ಯಾಕಂದರೆ ಈ ನಿಮ್ಮ ಸೇಫ್, ನಿಮ್ಮ ಡ್ರೈವನ್ನು ಸೇಫಾಗಿ ಕರ್ಕೊಂಡು ಹೋಗ್ತಾ ನಿಮ್ಮ ಮೆಚ್ಚಿನ ಗೀತೆಗಳನ್ನು ಕೇಳಿಸ್ತಾ ಸಾಕ್ತೀವಿ ಈ ಒಂದು ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಜಸ್ಟ್ ಟ್ಯೂನ್ ಮಾಡಿ ಎಂಜಾಯ್ ಮಾಡಿ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಯಾರೇ ನೀನು ಚಲನಚಿತ್ರದ ಈ ಗೀತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

0: सपनों को हकीकत में बदलने के लिए सही समय पर सही कदम उठाना जरूरी है। भारतीय वायुसेना में कमीशन्ड ऑफिसर बनने के लिए एफकैट 2 ऑफ 2026 के आवेदन 20 मई से खुले हैं। विवरण के लिए विजिट करें afcat.edcil.co.in पर।
1: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ ಇಂಡಿಯಾ ಪೋಸ್ಟ್ .gov.in ಗೆ ಭೇಟಿ ನೀಡಿ.
3: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
4: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟ್ರೈನಲ್ಲಿ ಓಲ್ಡ್ ಇಸ್ ಗೋಲ್ಡ್, ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದೀವಿ ಸ್ನೇಹಿತರೆ. ಮುಂದಿನ ಗೀತೆಯನ್ನ ಕೇಳುವಂತಹ ಸಮಯ, ಒಂದು ಸಿನಿಮಾ ಕತೆ ಚಿತ್ರದ ಗೀತೆ. ಇದು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಚಿ ಉದಯ ಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

0: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಆರಂಭದಲ್ಲಿ ಸಾಕಷ್ಟು ವೆಲ್ಕಮ್ ಸಂದೇಶಗಳು ಬಂದಿದೆ. ಸ್ನೇಹಿತರೆ, ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಇನ್ನು ಗೀತೆಯನ್ನು ಮೆಚ್ಚಿ ಸಹ ಸಂದೇಶಗಳು ಬರ್ತಿದೆ. ಖಂಡಿತ ನಿಮ್ಮ ಸಂದೇಶಗಳನ್ನೆಲ್ಲ ಓದುವ ಸಮಯದಲ್ಲಿ ನಾನು ಓದೇ ಓದ್ತೀನಿ. ಈಗ ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ಗೋಪಿಕೃಷ್ಣ ಚಿತ್ರದ ಗೀತೆಯದು, ಕೆ ಜೆ ಯೇಸುದಾಸ್ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟೈಮ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. 1990 ನಂತರ ಬಿಡುಗಡೆಯಾಗಿರುವಂಥ ಚಿತ್ರದ ಗೀತೆಗಳನ್ನು ಕೇಳುವಂತಹ ಸಮಯ ಇದು ಸ್ನೇಹಿತರೆ. ಮುಂದಿನ ಗೀತೆ ಒಂದು ಗೀತೆಯ ಬಿಟ್ಟನ್ನು ಕೇಳೋಣ. ಮಿಸ್ಟರ್ ಅಭಿಷೇಕ್ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಹಂಸಲೇಖ್ ಅವರ ರಚನೆ ಮತ್ತು ಸಂಗೀತ.

0: ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿರುಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಈಗ ಸಮಯ 5:40. ಕೇಳೋಣ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ. ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.
1: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ.
2: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ಇವತ್ತು ನಮ್ಮ ಜೊತೆಗಿದ್ದಾರೆ ವಕೀಲರು ಮತ್ತು ಸಂವಿಧಾನ ಫೆಲೋ ಆಗಿರುವ ಮಂಜೇಶ್ ಅವರು. ಸರ್ ನಮಸ್ಕಾರ.
3: ಸರ್ ನಮಸ್ತೆ. ಸರ್,
2: ಈಗ ಈ ಆತ್ಮಹತ್ಯೆ ಪ್ರಕರಣಗಳು ಅಥವಾ ಆತ್ಮಹತ್ಯೆ ಮಾಡಿಕೊಳ್ಳೋದನ್ನು ನಾನು ತುಂಬ ಕೇಳ್ತಾ ಇದ್ದೀವಿ. ಭಾರತದ ಒಂದು ಅಪರಾಧ ಕಾನೂನುಗಳ ಪ್ರಕಾರ ಆತ್ಮಹತ್ಯೆ ಅಂತಂದ್ರೆ ಏನು, ಇದಕ್ಕಾಗಿ ಪ್ರಯತ್ನ ಮಾಡೋರನ್ನು ನಾವು ಯಾವ ರೀತಿ ಶಿಕ್ಷೆಯನ್ನು ನೀಡಬೇಕಾಗತ್ತೆ?
3: ಆತ್ಮಹತ್ಯೆ ಅನ್ನುವಂಥದ್ದು ನಾವು ಇವತ್ತು ಭಾರತದಲ್ಲಿ ಯಥೇಚ್ಛವಾಗಿ ನೋಡ್ತಾ ಇರುವಂಥದ್ದನ್ನು ಸಹ ನಾವು ಗಮನಿಸ್ತಾ ಇದ್ದೇವೆ. ಯಾಕೆ ಆತ್ಮಹತ್ಯೆ ಪ್ರಯತ್ನಗಳು ನಡೀತವೆ ಅನ್ನುವಂಥ ವಿಚಾರ ಬಂದಾಗ, ಒಂದು ಈ ಆತ್ಮಹತ್ಯೆ ಅಂತ ಬಂದಾಗ ಚಿಕ್ಕ ಚಿಕ್ಕ ಮಕ್ಕಳುಗಳು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ. ವಿದ್ಯಾರ್ಥಿ ದೆಸೆಯಲ್ಲಿ ಕಡಿಮೆ ಅಂಕ ಪಡ್ಕೊಂಡಂಥ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದನ್ನು ಸಹಿತ ನಾವು ಗಮನಿಸಿದ್ವಿ. ಈಗ ಏನೋ ನಾವು ಚಿಕ್ಕ ಮಕ್ಕಳು ಬಿಡಿಯ ಮಕ್ಕಳುಗಳಿಗೆ ಸರಿಯಾದ ರೀತಿಯಾದ ಆತ್ಮಸ್ಥೈರ್ಯ ಇಲ್ಲ ಅನ್ನುವಂತ ನಾವು ಭಾವಿಸಿದ್ರು ಸಹಿತ, ವಿವಾಹ ಆದ್ಮೇಲೆ ಈ ಮಹಿಳೆಯರು 40 ಆಗಿರ್ಬೋದು 45 ಆಗಿರ್ಬೋದು, ಇಂತಹ ಮಹಿಳೆಗಳು ಸಹಿತ ಆತ್ಮಹತ್ಯೆ ಮಾಡ್ಕೊಳ್ತಾ ಇರುವಂಥದ್ದನ್ನ ನಾವು ಬಹಳಷ್ಟು ನೋಡ್ತಾ ಇದ್ದೇವೆ. ಹಿಂದೆ ನೋಡಿ, ನಮ್ಮ ತಾತ ಅಜ್ಜಿ ಅಂತಹ ಕಾಲದಲ್ಲಿ ಕಷ್ಟ ಮನುಷ್ಯರಿಗೆ ಬರದಲ್ಲೇ ಮರುಗ್ ಬರುತ್ತೇನಪ್ಪ ಅಂತ ಒಂದು ಗಾದೆ ಮಾತು ಹೇಳೋರು ಯಾವಾಗಲೂ. ನೋಡಿ ಈಗ ಹೇಗಾಗಿದೆ ಅಂದ್ರೆ, ಕಷ್ಟ ಅನ್ನುವಂಥದ್ದನ್ನ ನಾವು ಅರ್ಗಿಸ್ಕೊಳ್ಳಿಕ್ಕೆ ಶಕ್ತಿ ನಮ್ಮಲ್ಲಿ ಆತ್ಮಸ್ಥೈರ್ಯವೇ ಇಲ್ಲದಂತಹ ಸನ್ನಿವೇಶಕ್ಕೆ ನಾವು ಬಂದಿರುವಂಥದ್ದು. ಜೊತೆಗೆ ಮಕ್ಕಳುಗಳಿಗೆ

0: ಈ ತಂದೆ ತಾಯಿಗಳು 99%-ನೇ ತಗೋಬೇಕು, ಆಮೇಲೆ ಇದೇ ಕಾಲೇಜಲ್ಲಿ ಓದಬೇಕು, ಇದೇ ಸ್ಕೂಲಲ್ಲಿ ಓದಬೇಕು, ಜೊತೆಗೆ ಅಬೋ ಟಾಪರ್ ಬರಬೇಕು ಅನ್ನುವಂಥ ಮಕ್ಕಳಲ್ಲಿ ಡಿಪ್ರೆಷನ್ನನ್ನು ತಂದೆ ತಾಯಿಗಳು ಮೂಡಿಸ್ತಾ ಇರುವಂಥದ್ದು, ವಿದ್ಯಾರ್ಥಿಗಳಲ್ಲಿ ಮೂಡುವಂತಹ ಮಾನಸಿಕವಾದಂತಹ ಚಂಚಲತೆ ಇವೆಲ್ಲವೂ ಸಹಿತ ನಾವು ಕಡಿಮೆಯನ್ನು ಮಾಡಬಹುದು. ಒಂದು ಈ ಕಾನೂನಾತ್ಮಕವಾಗಿ ನಾವು ಈ ವಿಚಾರಕ್ಕೆ ಬರೋದಾದ್ರೆ ಸರ್, ಆತ್ಮಹತ್ಯೆ ಅನ್ನುವಂಥದ್ದು ಕಾನೂನು ಪ್ರಕಾರ ತಪ್ಪು,
1: ಅಪರಾಧ.
0: ಹಿಂದೆ ನಮಗೆ ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳಿ IPC ಇತ್ತು, ಸೆಕ್ಷನ್ 309 ಪ್ರಕಾರ ಭಾರತದಲ್ಲಿ ಆತ್ಮಹತ್ಯೆ ಪ್ರಯತ್ನಗಳನ್ನ ಕಾನೂನುಬಾಹಿರ ಅಂತ ಹೇಳಿ ನಮಗೆ ಅಲ್ಲಿ 1 ವರ್ಷ ಜೈಲು ಶಿಕ್ಷೆ ಅಥವಾ ದಂಡ ಇವೆಲ್ಲವನ್ನೂ ಸಹಿತ ಜೊತೆಗೂಡದಂತೆ ಅವರಿಗೆ ಶಿಕ್ಷೆಯನ್ನ ಆತ್ಮಹತ್ಯೆ ಪ್ರಯತ್ನ ಮಾಡಿದ್ರೆ ವಿಧಿಸಬಹುದಾದಂತಹ ಕಾನೂನು ನಮ್ಮ ಈ ಒಂದು ಕಾಲಂನಲ್ಲಿ ಇತ್ತು ಸರ್. ಈಗ ಪ್ರಸ್ತುತ ಏನು 2023 ಹೊಸ ಕಾನೂನುಗಳು ನಮ್ಮಲ್ಲಿ ಎಸ್ಟಾಬ್ಲಿಷ್ಮೆಂಟ್ ಆಯ್ತು, BNS ಆಗ್ಬೋದು ಅಥವಾ BNSS ಆಗ್ಬೋದು, ಈ ಕಾಯ್ದೆಗಳು ಬಂತು, ಅದರಲ್ಲೂ ಸಹಿತ ಮತ್ತೆ ರಿಪ್ಲೇಸ್ಮೆಂಟ್ ಮಾಡಿದ್ರು ಈ ಅಂಶವನ್ನ. ಈ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡ್ತಾರೆ ಸುಮಾರು 1 ವರ್ಷದವರೆಗೆ ಜೈಲು ಶಿಕ್ಷೆ ದಂಡ ಎರಡೂ ಸೇರದಂತೆ ಅವರಿಗೆ ಶಿಕ್ಷೆಗೆ ಒಳಪಡಿಸುವಂತಹ ಅಂಶವನ್ನ ನಾವು ಇವತ್ತು ಈಗ ನಮ್ಮ ಕಾನೂನಲ್ಲಿ ನೋಡ್ತಾ ಇದ್ದೀವಿ ಸರ್.
1: ಈಗ ಸಾಕಾಯ್ತು, ಜೀವನದಲ್ಲಿ ತುಂಬಾ ಜಿಗುಪ್ಸೆಗೊಂಡು ನನ್ನ ಬಗ್ಗೆ ಯಾರಿಗೂ ಏನು ಕಾಳಜಿ ಇಲ್ಲ, ಅಂತಿಮವಾಗಿ ಇದೇ ಒಂದು ಪರಿಹಾರ ಅಂತ ಹೇಳಿ ಅನ್ಕೊಂಡ್ಬಿಟ್ಟಿರ್ತಾರೆ.
0: ಹೌದು. ಆತ್ಮಹತ್ಯೆ ಅಂತ ವಿಚಾರಕ್ಕೆ ಬಂದಾಗ ಸರ್, ಬಹಳಷ್ಟು ಪ್ರೇಮ ವಿವಾಹಗಳು ಫೇಲೂರ್ ಆದಂತ ಸಂದರ್ಭದಲ್ಲಿ ಆತ್ಮಹತ್ಯೆಗೆ ಬಲಿ ಆಗ್ತಾ ಇರುವಂತದನ್ನ ನಾವು ಸಾಕಷ್ಟು ಪ್ರಕರಣಗಳನ್ನ ನಾವು ಗಮನಿಸ್ತಾ ಇದ್ದೇವೆ.
1: ಮಹಿಳೆ ಆಗಲಿ ಪುರುಷ ಆಗಲಿ ಇವತ್ತು ಎಲ್ಲರೂ ಕೂಡ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಒಂದು ಬಿಸಿನೆಸ್ ಅಲ್ಲಿ ಲಾಸ್ ಆಗಿರ್ತದೆ ಅಥವಾ ಎಲ್ಲೋ ಒಂದ್ ಕಡೆ ಯಾರಿಗೋ ಸಾಲ ಕೊಟ್ಟಾಗ ವಾಪಸ್ ಬಂದಿಲ್ಲ ಅಂದ್ರೂ ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಬೇರೆ ಬೇರೆ ಕಾರಣಗಳು ತುಂಬಾ ಇವೆ ಬಿಡಿ.
0: ಹೌದು ಸರ್.
1: ಸಂಕ್ಷಿಪ್ತವಾಗಿ ತಾವು ಆತ್ಮಹತ್ಯೆ ಅಂದ್ರೆ ಏನು ಮತ್ತೆ ಅದಕ್ಕೆ ಶಿಕ್ಷೆ ಇದೆಯೋ ಇಲ್ಲ ಅಂತನೋ ವಿಷಯವನ್ನ ತಾವು ತಿಳಿಸಿದ್ರಿ, ಅದಕ್ಕೆ ಶಿಕ್ಷೆ ಇದೆ ಅಂತನೋ ಅಂಶವನ್ನ ಅವರೆಲ್ಲರೂ ಅರ್ಥ ಮಾಡ್ಕೋಬೇಕು. ಈ ಬಗ್ಗೆ ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ನಮಸ್ಕಾರ.
0: ಧನ್ಯವಾದ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯ ಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
3: ಇದುವರೆಗೆ ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿಯನ್ನ ಕೇಳಿದ್ರಿ ಸ್ನೇಹಿತರೆ.
4: ಡೂಡ್, ನಾನು ಬೇಗನೆ ಏನನ್ನು ಕಳುಹಿಸಬೇಕು, ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
5: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
4: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
5: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ OTP ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಸೇಫ್ ಟ್ರೈನ್ನಲ್ಲಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡದ ಹಳೆಯ ಮಧುರ ಗೀತೆಗಳನ್ನು ಕೇಳ್ತಾ ಇದ್ದೀವಿ. ಮುಂದಿನ ಗೀತೆ ಸ್ತ್ರೀ ಚಿತ್ರದ್ದು, ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನ, ಹಂಸಲೇಖ ಅವರ ರಚನೆ ಮತ್ತು ಸಂಗೀತ.

ಎಲ್ಲ ಹೆಣ್ಮಕ್ಳಿಗೂ ಅದ್ಭುತವಾದ ಸಾಲನ್ನು ಬರ್ತಿದ್ದಾರೆ. ಹೆಣ್ಣು ಅಂಜಿಕೆ ಅಲ್ಲ ಅಂಬಿಕೆ ಅಂತ ಭಾಳ ಇಷ್ಟವಾದ ಸಾಲುಗಳು ಗೀತೆ ಇದು. ಎಷ್ಟು ಚೆನ್ನಾಗಿದೆ ನೋಡಿ ಸಾಲುಗಳು. ಬಾಳಿಗೊಂದು ಕವಿತೆ ಆಗಬಲ್ಲ ವನಿತೆ, ಜೀವ ಕೊಡೋ ದೇವತೆ ಆಗಬಲ್ಲ ವನಿತೆ, ಬಾಳಮ್ಮ ತಲೆ ಬಾಗದೆ ನೀ ಗಂಡಿನ ನೆರಳಾಗದೆ. ಎಷ್ಟು ಅದ್ಭುತವಾದ ಸಾಲುಗಳು. ಹಾಗೆ ಯಾರು ಇಲ್ಲ ನಿನಗೆ ನೀನು ನಿನ್ನ ಜೊತೆಗೆ, ನಿಂತನೆಲ್ಲ ಸಾಲದೆ ಹೆಣ್ಣು ಎಂಬ ಲತೆಗೆ. ಅಂದರೆ ನಿಂತನೆಲ್ಲ ಸಾಲದೆ ಹೆಣ್ಣು ಎಂಬ ಲತೆಗೆ ಅಂದರೆ ಇದ್ದಲ್ಲೇ ಒಂದು ಜಾಗವನ್ನು, ಒಂದು ಸುಂದರವಾದ ಪ್ರಪಂಚವನ್ನು ಸೃಷ್ಟಿ ಮಾಡೋ ಒಂದು ಸ್ಥೈರ್ಯ ಧೈರ್ಯ ಮತ್ತು ಆ ಒಂದು ತಾಕತ್ತು ಅನ್ನೋದು ಏನಿದೆ ಅದು ಕೇವಲ ಹೆಣ್ಣು ಎನ್ನುವಂತಹ ಲತೆಗೆ ಅಷ್ಟೇ. ನಿಂತನೆಲ್ಲ ಸಾಲದೆ ಇದ್ದ ಜಾಗದಲ್ಲೇ ಹಬ್ಬಿ ಹೂವು ಹಣ್ಣು ಬಿಟ್ಟು ಫಲ ಕೊಡುವಂತಹ ಶ್ರೇಷ್ಠವಾದ ಜನ್ಮ ಅದು. ಹೆಣ್ಣಿನ ಜನ್ಮನೇ ಅಂಥದ್ದು ಮಿರಾಕಲ್ ಅನ್ಸುತ್ತೆ ನನಗಂತೂ. ಯಾವಾಗೂ ಅದ್ಭುತವಾದ ಸಾಲುಗಳನ್ನು ಬರ್ತಿದ್ರು ಹಂಸಲೇಖ ಅವರಿಗೆ ಮತ್ತೊಮ್ಮೆ ಒಂದು ದೊಡ್ಡ ನಮಸ್ಕಾರ ನಮ್ಮೆಲ್ಲರ ಕಡೆಯಿಂದ. ಮುಂದಿನ ಗೀತೆಯನ್ನು ಕೇಳುವಂತಹ ಸಮಯ. ವಸಂತ ಕಾವ್ಯ ಚಿತ್ರದ ಗೀತೆ ಇದು. ರಾಜಕೃಷ್ಣನವರ ಗಾಯನ, ಎಸ್ ನಾರಾಯಣ ಅವರ ರಚನೆ, ರಾಜೇಶ್ ರಾಮನಾಥ್ ಅವರ ಸಂಗೀತ.

ಇದಾಗಿತ್ತು ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಸ್ತೆ ಅಪಘಾತದಲ್ಲಿ ಗೃಹಿಣಿಯರು ಮರಣ ಹೊಂದಿದಾಗ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನ ರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ. ಇದೇ ವೇಳೆ ಗೃಹಿಣಿಯರು ರಾಷ್ಟ್ರದ ನಿರ್ಮಾತೃಗಳು ಎಂದು ಬಣ್ಣಿಸಿದರು. ಮಧ್ಯಪ್ರದೇಶದ 3 ರಾಜ್ಯಸಭಾ ಸ್ಥಾನಗಳನ್ನು ಭಾರತೀಯ ಜನತಾ ಪಕ್ಷ ಅವಿರೋಧವಾಗಿ ತನ್ನದಾಗಿಸಿಕೊಂಡಿದೆ. ಕಾಂಗ್ರೆಸ್ ಅಭ್ಯರ್ಥಿಯ ನಾಮಪತ್ರ ತಿರಸ್ಕೃತಗೊಂಡ ಹಿನ್ನೆಲೆಯಲ್ಲಿ ಬಿಜೆಪಿಯ ತರುಣ್ ಜುಗ್, ರಜನೀಶ್ ಕುಮಾರ್, ಅಗರ್ವಾಲ್, ಮಹೇಶ್ ಕೇವತ್ ಆಯ್ಕೆಯಾಗಿದ್ದಾರೆ. ಭಾರತದ ಬಾಹ್ಯಾಕಾಶ ಆರ್ಥಿಕತೆಗೆ ಉತ್ತೇಜನ ನೀಡುವ ನಿಟ್ಟಿನಲ್ಲಿ ಇನ್ಸ್ಪೇಸ್ ಸಂಸ್ಥೆಯು ಕೇಂದ್ರ ಸರ್ಕಾರದ ಸಹಯೋಗದೊಂದಿಗೆ ಗುಜರಾತ್ನ ಜಿಐಡಿಸಿ ಕೊರಾಜ್ನಲ್ಲಿ ಅತ್ಯಾಧುನಿಕ ಬಾಹ್ಯಾಕಾಶ ಉತ್ಪಾದನಾ ಪಾರ್ಕ್ ಅನ್ನು ಅಭಿವೃದ್ಧಿಪಡಿಸಲಿದೆ. ಒಮಾನ್ ಕರಾವಳಿಯಲ್ಲಿ ನಡೆದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಿಸಲಾಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಇಂದು ರಾಜಸ್ಥಾನದ ಜೈಸಲ್ಮೇರ್ ಜಿಲ್ಲೆಯ ರಾಮಗಢದಲ್ಲಿ ಸ್ಥಾಪಿಸಲಾದ 20 ಕಿಲೋವ್ಯಾಟ್ ಸಾಮರ್ಥ್ಯದ ಎಫ್ಎಂ ಟ್ರಾನ್ಸ್ಮೀಟರ್ ಅನ್ನು ಜೈಪುರದ ಆಕಾಶವಾಣಿ ಆವರಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವರ್ಚುವಲ್ ಮೂಲಕ ಉದ್ಘಾಟಿಸಿದರು.

ಕೋಲಾರ ಜಿಲ್ಲೆಯ ಮಾಲೂರು ತಾಲೂಕಿನ ವಿವಿಧ ಗ್ರಾಮಗಳಲ್ಲಿ ಸರ್ಕಾರಿ ಜಮೀನುಗಳಿಗೆ ಸಂಬಂಧಿಸಿದಂತೆ ಅಕ್ರಮ ದಾಖಲೆ ಸೃಷ್ಟಿಸಿರುವ ಕುರಿತು ಬಂದಿರುವ ದೂರುಗಳ ಹಿನ್ನೆಲೆಯಲ್ಲಿ ಬೆಂಗಳೂರು ವಿಭಾಗದ ಪ್ರಾದೇಶಿಕ ಆಯುಕ್ತರು ವಿಶೇಷ ತನಿಖಾ ತಂಡ ರಚಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ, ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹದೇವಪ್ಪ ವಿಧಿವಶರಾಗಿದ್ದಾರೆ. ಕರ್ನಾಟಕ ಮಾತ್ರವಲ್ಲದೆ ದೇಶ ವಿದೇಶಗಳಲ್ಲಿ ವೀರಗಾಸೆ ಪ್ರದರ್ಶಿಸಿದ್ದ ಮಹದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ, ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿ ಇಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ ದಿನದ ಅಂತ್ಯಕ್ಕೆ 151 ಅಂಕಗಳು ಇಳಿಕೆ ದಾಖಲಿಸಿ 73,832 ವಹಿವಾಟು ಅಂತ್ಯಗೊಳಿಸಿದೆ. ನಿಫ್ಟಿ ಕೂಡ 53 ಅಂಕಗಳ ಇಳಿಕೆ ದಾಖಲಿಸಿ 23,161 ದಿನದ ವಹಿವಾಟು ಸ್ಥಗಿತಗೊಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 7:00.

0: ಮನೆ ಎಲ್ಲ ಕೆಲ್ಸ ನಾನೇ ಮಾಡ್ಬೇಕು. ಕ್ಲೀನಿಂಗ್, ಶಾಪಿಂಗ್, ಒಂದ್ ಕಿಲೋ ಶುದ್ಧ ಉಪ್ಪು ಕೊಡಿ. ಶುದ್ಧ ಅಂದ್ರೆ ತಿಳಿಯೋದಿಲ್ವೇನು? ಶುದ್ಧ ಉಪ್ಪು ಬಿಳಿ, ಸ್ವಚ್ಛ, ಫ್ರೀ ಫ್ಲೋ, ವ್ಯಾಕ್ಯೂಮ್ ಡ್ರೈಡ್ ನ ಪ್ರತಿ ಕಣವು ಸಮಾನ.
1: ಹಾಗೆ ಹೇಳು ಮತ್ತೆ.
0: ನಿರ್ಮಾ ಶುದ್ಧ ಉಪ್ಪು.
2: ನಿರ್ಮಾ ಶುದ್ಧ ಉಪ್ಪು ಎಷ್ಟು ಶುದ್ಧ ಅಂದ್ರೆ ಮಕ್ಕಳಿಗೂ ತಿಳಿದಿದೆ ಇದ್ರ ಎಲ್ಲ ಗುಣ.
3: ನೀವು ಕೇಳ್ತಾ ಇದ್ರ ನಿಮ್ಮ ಮೆಚ್ಚಿನ ವಿದು ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 6:43 ಈ ಸಮಯ ಗಾನಭಜನ ಕಾರ್ಯಕ್ರಮದ ಸಮಯ. ಗಾನಭಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಗಾನಭಜನ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ಲ ಸ್ನೇಹಿತರೆ. ವಿಶೇಷವಾದ ವಿಷಯಗಳ ಒತ್ತು ತಂದು ಅವಿಷಯದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಸಾಗೋದೇ ಗಾನಭಜನ ಕಾರ್ಯಕ್ರಮ. ಇನ್ನು ಗಾನಭಜನ ಕಾರ್ಯಕ್ರಮದ ವಿಷಯ ಏನು ಅಂತ ಹೇಳೋದಕ್ಕೂ ಮುಂಚೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9489 ಹಾಗೆ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅನಿಸಿಕೆ ಅಭಿಪ್ರಾಯ ಹಾಗೆ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನನ್ನ ಜೊತೆಯಾಗಿದ್ದಾರೆ ಅನ್ನೋದನ್ನು ಸಹ ತಿಳಿಸ್ಕೊಡಿ ಇದೇ ವಾಟ್ಸಪ್ ಸಂಖ್ಯೆಯ ಮೂಲಕ. ಇನ್ನು ಇಂದಿನ ಕಾರ್ಯಕ್ರಮದ ವಿಷಯ ಏನು ಅಂತ ತಿಳಿಸ್ತೀನಿ ಈ ಒಂದು ಗೀತೆಯ ನಂತರ.

0: ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯಾ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ ಸ್ನೇಹಿತರೆ. ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ಯಾರೆಲ್ಲ ನನ್ನ ಜೊತೆಯಾಗಿದ್ದೀರಾ ಅಂತ ಕೇಳಿದ್ದೆ. ಸಾಕಷ್ಟು ಸ್ನೇಹಿತರ ಸಂದೇಶ ಬಂದಿದೆ. ರಾಣಿಯವರು ಹಳೇಬೀಡಿನಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಹಾಗೆ ಆಳಂದ ತಾಲೂಕಿನ ಮಾದನ ಹೆಪ್ಪರಿಗಿಂದ ಶಿವಲಿಂಗಪ್ಪ ಭತ್ರೆ ಹಾಗೂ ಅವರ ಮನೆಯವರು, ಹಾಗೆ ರತ್ನ ಅವರು ಗೆಸ್ ಮಾಡಿದ್ದಾರೆ ಫಿಫಾ ವರ್ಲ್ಡ್ ಕಪ್ ಬಗ್ಗೆನ ಅಂತ. ಯಾರಿದು ಅನಂತರಾಜ್ ಗೊರ್ಲಡ್ಕು ಹಿರಿಯೂರು ತಾಲೂಕಿನಿಂದ ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಮಾಲಾ ಮಾಚೋಹಳ್ಳಿಯಿಂದ ಇವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಹಲಸೂರಿನ ರಾಜೇಶ್ ಅವರು ಕಾರ್ಯಕ್ರಮದಲ್ಲಿ ಜೊತೆಯಾಗಿದ್ದಾರೆ. ಯಾರೆಲ್ಲ ಜೊತೆಯಾಗ್ತೀನಿ ಅಂತ ಸಂದೇಶವನ್ನು ಕಳಿಸಿದ್ದೀರಾ? ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಇನ್ನು ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡುವಂಥ ವಿಷಯ, ಈ ವಿಷಯ ಹೇಗೆ ಉಟ್ಕೊಂತು ಅಂತ ಮೊದಲೇ ಹೇಳ್ತೀನಿ. ಆಗ ನೀವು ಗೆಸ್ ಮಾಡ್ತೀರಿ ಏನು ವಿಷಯ ಇರ್ಬೋದು ಅಂತ. ಒಬ್ಬರು ಪ್ಲಾಸ್ಟಿಕ್ ಸರ್ಜನ್ ಇರ್ತಾರೆ, ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ಸ್ ಅಂತ ಅವರ ಹೆಸರು. 1960 ಒಂದು ಸೈಕೋ ಸೈಬರ್ನೆಟಿಕ್ಸ್ ಅನ್ನುವಂಥ ಬುಕ್ಕನ್ನು ಬರೀತಾರೆ. ಆ ಒಂದು ಪುಸ್ತಕದಲ್ಲಿ ಅವರೇನಪ್ಪ ಹೇಳ್ತಾರೆ ಅಂತ ಅಂದರೆ, ಕೇವಲ 21

ದಿನಗಳು ಬೇಕಾಗುತ್ತೆ. ಅವರು ಕೊಡುವಂಥ ಟ್ರೀಟ್ಮೆಂಟ್ಗಳಿಗೆ ತಮ್ಮ ಪೇಷಂಟ್ಗಳು ಒಗ್ಗಿಕೊಳ್ಳೋದಕ್ಕೆ ಸುಮತ್ತೆ ಯಾವುದೇ ಚೇಂಜಸ್ಸನ್ನು ಕಾಣೋದಕ್ಕೆ ಆರಂಭಿಸೋದಕ್ಕೆ 21 ದಿನಗಳು ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಇದಕ್ಕಿದ್ದಂಗೆ ಇದೇನಪ್ಪ, ಇಂದಿನ ಕಾರ್ಯಕ್ರಮದಲ್ಲಿ ಮ್ಯಾಕ್ಸ್ವೆಲ್ ಮೆಲ್ಸ್ ಅಂತಿದ್ದಾರೆ, ಡಾಕ್ಟ್ರ್ ಬಗ್ಗೆ ಹೇಳ್ತಾ ಇದ್ದಾರೆ, ಪುಸ್ತಕದ ಬಗ್ಗೆ ಹೇಳ್ತಾ ಇದ್ದೀನಿ, ಹಾಗೆ 21 ದಿನ ತೆಗೆದುಕೊಳ್ತು ಆ ಒಂದು ಮೆಡಿಸನ್ಸ್ ಹೊಸ ಅಪಿಯರೆನ್ಸ್ಗಳಿಗೆ ಹೊಸ ಮೆಡಿಸನ್ಗಳಿಗೆ ಹೊಂದ್ಕೊಳ್ಳೋದಕ್ಕೆ ಬಾಡಿ 21 ದಿನ ಸಮಯವನ್ನು ತೆಗೆದುಕೊಳ್ತು ಅಂತ ಹೇಳ್ತಾ ಇದ್ದೀನಿ ಅಂತ ಅನ್ಕೋತಿದ್ದೀರಾ. ಹೌದು, ಇಂದಿನ ಕಾರ್ಯಕ್ರಮದಲ್ಲಿ ನಾವು ಮಾತನಾಡ್ತಾ ಇರುವಂಥ ವಿಷಯ 21 ಡೇಸ್ ರೂಲ್. ಏನಿದು 21 ಡೇಸ್ ರೂಲ್? ಗೆಸ್ ಮಾಡ್ತಾರೆ, ಈಗಾಗಲೇ ಹೇಳಿದ್ದೀನಿ, ಡಾಕ್ಟರ್ ಹೇಳಿದ್ರು ಅವರು. ಯಾವ ಡಾಕ್ಟರ್? ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾರ್ಟ್ಸ್ ಅವರ ಪುಸ್ತಕದಲ್ಲಿ ಅವರು ಬರೆದಿರ್ತಾರೆ ತಮ್ಮ ಪೇಷಂಟ್ಗಳಿಗೆ 21 ದಿನ ಬೇಕಾಗುತ್ತೆ ಅವರ ಒಂದು ಸರ್ಜರಿ, ಯಾವುದೋ ಒಂದು ಅವರು ಮಾಡಿದಂಥ ಸರ್ಜರಿಯನ್ನು ಹೊಂದ್ಕೊಳ್ಳೋಕ್ಕೆ, ಯಾವುದೇ ಚೇಂಜಸ್ಸನ್ನು ಕಾಣೋದಕ್ಕೆ ಆರಂಭಿಸೋದಕ್ಕೆ 21 ದಿನ ಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ಇಂದಿನ ಕಾರ್ಯಕ್ರಮದಲ್ಲಿ 21 ದಿನದ ರೂಲಿನ ಬಗ್ಗೆ ಮಾತನಾಡ್ತಾ ಸಾಗೋಣ. ಈ ಒಂದು ಗೀತೆಯ ಕಾಲಾವಕಾಶ ನಿಮಗಾಗಿ, ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಗಾನ ಭಜನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಗಾನ ಭಜನ ಕಾರ್ಯಕ್ರಮದಲ್ಲಿ 24 ಡೇಸ್ ರೂಲ್ ಬಗ್ಗೆ ಮಾತನಾಡ್ತಿದ್ವಿ. ಈಗ ನೀವು ಎಷ್ಟೋ ಕಡೆ ಗಮನಿಸಿರ್ಬೋದು, ಯಾವುದೋ ಒಂದು ಕೋಚಿಂಗ್ ಆಗ್ಬೋದು ಅಥವಾ ಯಾವುದೋ ಒಂದು ಟ್ರೈನಿಂಗ್ ಆಗ್ಬೋದು, ಎಲ್ಲ ಟ್ರೈನಿಂಗ್ಗಳಲ್ಲಿ ಅವ್ರು ನೀವು ಗಮನಿಸಿದ್ರೆ ಅವ್ರಿಗೆ ಹೇಳುವಂಥದ್ದು 21 ದಿನದ

ಅಲ್ಲೆಲ್ಲ 21 ದಿನ ನೀವು ಕಂಟಿನ್ಯೂಸ್ ಆಗಿ ಮಾಡಿ, 22ನೇ ದಿನ ನೀವೇ ನಿಮ್ಮ ಯೋಗವನ್ನು ಕಂಟಿನ್ಯೂ ಮಾಡ್ತೀರಾ ಅಂತ. ಎಲ್ಲ ಜಿಮ್ಗಳಲ್ಲೂ ಅಷ್ಟೇ, ನೀವು ಒಂದು 21 ಯೂಶ್ವಲಿ 3 ಮಂತ್ಸ್ ಬನ್ನಿ ಅಂತಾರೆ, 21 ದಿನ ಮಿಸ್ ಮಾಡದೆ, ಯಾವುದೇ ಒಂದು ರಜವನ್ನು ತೆಗೆದುಕೊಳ್ಳದೆ ಮಿಸ್ ಮಾಡದೆ ಆ್ಯಕ್ಟಿವಿಟೀಸನ್ನು ಮಾಡಿ ಅಂತಾರೆ. ಏನಕ್ಕೆ 21 ದಿನಗಳ ಕಾಲ ನೀವು ಆ್ಯಕ್ಟಿವಿಟಿನ ಮಾಡಿ ಅಂತ, 21 ದಿನಕ್ಕೆ ಏನಕ್ಕೆ ಮಾಡೋಕ್ಕೆ ಹೇಳ್ತಾರೆ, ಮತ್ತು ಇದು ನಿಜವಾಗ್ಲೂ ವರ್ಕ್ ಆಗುತ್ತಾ, ಇವೆಲ್ಲದರ ಕುರಿತು ಮಾತನಾಡೋಣ ಈ ಒಂದು ಗೀತೆಯ ನಂತರ.

21 ಡೇಸ್ ರೂಲ್ ಬಗ್ಗೆ ಮಾತನಾಡ್ತಿದ್ದೀವಿ ಸ್ನೇಹಿತರೆ. ಗಾನಭಿಜಾನ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. 21 ಡೇಸ್ ರೂಲ್ ಏನಕ್ಕಪ್ಪ 21 ಡೇಸ್ ರೂಲ್, ಇದು ನಿಜವಾಗೂ ವರ್ಕ್ ಆಗುತ್ತಾ? 21 ಡೇಸ್ ರೂಲ್ನ ಯಾಕೆ ಆಯ್ಕೆ ಮಾಡ್ತಾರೆ ಅಂತ ಅಂದರೆ, ಯಾವುದೇ ಒಂದು ರೂಲ್ಸನ್ನು ಫಾರ್ಮ್ ಆಗೋದಕ್ಕೆ, ಬ್ರೇಕ್ ಆಗೋದಕ್ಕೆ 21 ಡೇಸ್ ಕಾರಣ ಆಗುತ್ತೆ. ಹೊಸ ಒಂದು ಅಭ್ಯಾಸವನ್ನು 21 ದಿನದಲ್ಲಿ ಕಂಟಿನ್ಯೂಸ್ ಆಗಿ ಮಾಡಿದ್ರೆ ಅದನ್ನು ಬೆಳೆಸ್ಕೋಬೋದು. ಹಾಗೆ 21 ದಿನ ಯಾವುದೇ ಅಭ್ಯಾಸವನ್ನು ಬಿಟ್ಟರೆ ಅದು ಹಾಗೆ ಅಭ್ಯಾಸ ಆಗಿ ಆ ಅಭ್ಯಾಸವನ್ನು ಸಹ ನಮ್ಮ ಯಾವ ಒಂದು ಎಕ್ಸಸೈಸ್ ಇರ್ಬೋದು, ಅದು ಯಾವುದೋ ಒಂದು ಒಳ್ಳೆ ಹ್ಯಾಬಿಟ್ ಇರ್ಬೋದು, ಅದನ್ನು ಒಳ್ಳೆ ಹ್ಯಾಬಿಟ್ ಅಥವಾ ಕೆಟ್ಟ ಹ್ಯಾಬಿಟ್ ಇರ್ಬೋದು, ಅದನ್ನು ಬಿಟ್ಟು ಇದು ಬಿಡ್ಬೋದು ಅಂತ ಹೇಳ್ತಾರೆ. 21 ದಿನವೇ ಯಾಕಪ್ಪ ಅಂತ ಅಂದರೆ, ಯಾವುದೇ ಹೊಸ ಕ್ರಿಯೆಯನ್ನು ನೀವು ಆರಂಭ ಮಾಡುವಾಗ ಅದನ್ನು ಸಣ್ಣದಾಗಿ ಪ್ರಾರಂಭ ಮಾಡಬೇಕಂತೆ. ಯಾವುದೇ ಒಂದು ಅಧಿಕವಾದ ಒತ್ತಡವನ್ನು ದೇಹಕ್ಕೆ ಕೊಡಬಾರ್ದು ಅಂತ 21 ದಿನದಲ್ಲಿ ನಿಯಮಿತವಾಗಿ ಒಂದೊಂದು ಅಭ್ಯಾಸವನ್ನು ಪ್ರತಿದಿನವೂ ಸ್ವಲ್ಪ ಸ್ವಲ್ಪ ಮಾಡೋದ್ರ ಮೂಲಕ ದೇಹಕ್ಕೆ ಮನಸ್ಸಿಗೆ ಹೊಸ ಹವ್ಯಾಸವನ್ನು ಹೊಂದಿಸ್ಕೊಡುವಂಥ ಕೆಲಸ ಮಾಡಬೇಕಾಗುತ್ತೆ. ಅದಕ್ಕೆ 21 ದಿನ ಅಂತ ಹೇಳ್ತಾರೆ. ಇನ್ನು ಹೊಸದಾಗಿ ಈಗಾಗಲೇ ನಿಮಗೆ ಗೊತ್ತಿದೆ ಅಲ್ವಾ, ಯಾವುದೋ ಯಾರೋ ಒಬ್ಬರು ಜಿಮ್ ಮೆಂಬರ್ಶಿಪ್ ತೊಗೊತಾರೆ ಅಂತ, ಆ ಒಂದು ದಿನ ಹೋದ ಮೊದಲನೇ ದಿನವೇ ಅತಿಯಾಗಿ ಎಕ್ಸಸೈಸನ್ನು ಮಾಡಿ ಅದರ ಒಂದು ಪರಿಣಾಮಗಳನ್ನು ಅನುಭವಿಸಲಾರದೆ ಮತ್ತೆ ಜಿಮ್ಗೆ ಒಂದೇ ಬಿಟ್ಬಿಡ್ತಾರೆ, ಅಂತಹ ಪರಿಸ್ಥಿತಿಗಳು ಸಹ ಇರುತ್ತೆ. ಆದ್ದರಿಂದ ಒಂದು ಸಣ್ಣದಾಗಿ ಪ್ರಾರಂಭಿಸಿ ಕನ್ಸಿಸ್ಟೆನ್ಸಿ ಇರಬೇಕು. 21 ದಿನ ಇದು ದಿನದ ಲೆಕ್ಕ ಅಲ್ಲ, ಮುಖ್ಯವಾಗಿ ಕನ್ಸಿಸ್ಟೆನ್ಸಿಯನ್ನು ತೋರಿಸುತ್ತೆ. 21 ದಿನದ ಕನ್ಸಿಸ್ಟೆನ್ಸಿ ತೋರಿಸಿದ ನಂತರ ಯಾವುದೇ ಒಂದು ಅಭ್ಯಾಸಗಳು ನಮ್ಮ ಹ್ಯಾಬಿಟ್ ಆಗಿ ಉಳ್ಕೊಂಡ್ಬಿಡುತ್ತೆ.

0: ಗಾನಭಿಜ್ಞಾನ ಕಾರ್ಯಕ್ರಮದಲ್ಲಿ ನಾವಿದ್ದೆ ಸ್ನೇಹಿತರೆ, ಇಂದಿನ ಗಾನಭಿಜ್ಞಾನ ಕಾರ್ಯಕ್ರಮದಲ್ಲಿ 21 ಡೇಸ್ ರೂಲ್, ಈ ಒಂದು ರೂಲ್ಸ್ ಕುರಿತು ಮಾತನಾಡ್ತಿದ್ದೀವಿ. ಆದರೆ ನಿಜವಾಗ್ಲೂ 21 ದಿನಕ್ಕೆ ಅಭ್ಯಾಸಗಳು ರೂಢಿ ಆಗುತ್ತಾ ಅಂತ ನೋಡೋದಾದರೆ, ಅದು ಇನ್ ರಿಯಾಲಿಟಿ ನೋಡೋದಾದರೆ, ಒಂದು ಅಭ್ಯಾಸವನ್ನು ರೂಢಿಸ್ಕೊಳ್ಳೋಕ್ಕೆ ಮಿನಿಮಮ್ 18-254 ದಿನಗಳು ಬೇಕಾಗುತ್ತಂತೆ. ಒಂದು ಅವರೇಜಲ್ಲಿ ಹಾಗೆ ಹೆಚ್ಚಿನ ಜನಗಳಿಗೆ ಒಂದು ಯಾವುದೇ ಅಭ್ಯಾಸವನ್ನು ರೂಢಿಸ್ಕೊಳ್ಳೋಕ್ಕೆ 2 ತಿಂಗಳು ಬೇಕಾಗುತ್ತೆ, ಅಂದರೆ 66 ದಿನಗಳು ಬೇಕಾಗುತ್ತಂತೆ. ಆದರೆ 21 ದಿನ ಅನ್ನೋದೇನಿದೆ, ಅದು ಒಂದು ಆರಂಭ. ಇನ್ನು ಕೆಲವು ಕಡೆ, ಕೆಲವು ದೇಶದ ಕೆಲವು ತಜ್ಞರ ಪ್ರಕಾರ ಮಿನಿಮಮ್ 21 ದಿನ, ಮ್ಯಾಕ್ಸಿಮಮ್ 90 ದಿನ, ಅಂದರೆ 3 ತಿಂಗಳ ಮ್ಯಾಕ್ಸಿಮಮ್ 3 ತಿಂಗಳ ಕಾಲ, ಮಿನಿಮಮ್ 21 ದಿನಗಳ ಪ್ರಯತ್ನ, ಹಾಗೆ ಆ ಪ್ರಯತ್ನವನ್ನು 3 ತಿಂಗಳವರೆಗೆ ಇಟ್ಕೊಂತು ಅಂತ ಅಂದರೆ ಆ ರೂಲ್ ಯಾವುದೇ ಅಭ್ಯಾಸವನ್ನು ಅವ್ರು ರೂಢಿಸ್ಕೊಳ್ಳಾಗ್ಬೋದು. ವಿಶೇಷವಾಗಿ ಒಳ್ಳೆಯ ಅಭ್ಯಾಸಗಳನ್ನೇ ಎಕ್ಸಸೈಸ್ ಮಾಡೋದಾಗ್ಬೋದು, ವಾಕ್, ಜಾಗ್, ಹಾಗೆಯೇ ಯೋಗ, ಫಿಟ್ನೆಸ್, ಏನಿ ಫಿಟ್ನೆಸ್ ಮಂತ್ರಗಳಾಗ್ಬೋದು, ಒಳ್ಳೆಯ ಊಟ, ಒಳ್ಳೆಯ ಕೆಲಸ, ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಕೆಲಸಗಳು, ಯಾವುದೇ ಒಂದು ಮಾಡೋದಕ್ಕೆ ಒಂದು 21 ದಿನಗಳು ಅದನ್ನು ರೂಢಿಸ್ಕೋಬೇಕಾಗುತ್ತೆ. ನಂತರ 90 ದಿನಗಳವರೆಗೂ ಅದನ್ನು ನಾವು ಆ ರೂಢಿಸ್ಕೊಂಡದನ್ನು ಉಳಿಸ್ಕೊಂಡ್ರೆ ಆ ಅಭ್ಯಾಸ ನಮ್ಮದಾಗುತ್ತೆ ಅಂತ ಹೇಳ್ತಾರೆ. ಮತ್ತಷ್ಟು ಮಾತನಾಡೋಣ ಈ ಒಂದು ಪುಟ್ಟ ಬ್ರೇಕ್ ನಂತರ. ಗೀತೆ
1: ಹಿಂಗ್ಯಾಕ ಯವ್ವ, ನಿನ್ ಕೂಸು ಹಳ್ಳಿಕತ್ತದ, ಎದಿ ಹಾಲ್ ಕುಡಿಸಿ ಸಮಾಧಾನ ಮಾಡು.
2: ಆಶಕ್ಕ, ಈ ಕೂಸಿಗೆ ಈಗ 3 ತಿಂಗಳಾಗ್ಯದ, ಆಕಳ ಹಾಲ್ ಕೊಟ್ರ ಒಲ್ಲಂತ ಹಠ ಮಾಡ್ಲಿಕತ್ತದ?
1: ಎಂಥ ತಪ್ಪು ಮಾಡ್ಲಿಕತ್ತಿದಿ? ಕೂಸಿಗೆ 6 ತಿಂಗಳ ತನಕ ಎದಿ ಹಾಲ್ ಮಾತ್ರ ಕೊಡ್ಬೇಕು, ಆಮೇಲೆ ಅದ್ರ ಜೊತೆ ಬ್ಯಾರೆ ಆಹಾರನು ಕೊಡು. 2 ವರ್ಷ ತನಕ ಎದಿ ಹಾಲೇ ಕೊಡು, ಅಂದ್ರನೆ ನಿನ್ ಕೂಸು ಗಟ್ಟಿ ಮುಟ್ಟಿರ್ತದ.
3: ತಾಯಿ ಎದೆ ಹಾಲು ಅಮೃತಕ್ಕೆ ಸಮಾನ. 6 ತಿಂಗಳಿನವರೆಗೆ ತಾಯಿ ಹಾಲು ಮಾತ್ರ ಉಣಿಸಿ, ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕಣ್ಣಿದ್ದರೆ ಅಲ್ಲವೇ ಈ ಸುಂದರ ಜಗತ್ತನ್ನು ಸವಿಯಲು ಸಾಧ್ಯ. ಆದರೆ ವಯೋಸಹಜವಾಗಿ ಅಥವಾ ದೃಷ್ಟಿದೋಷದಿಂದಾಗಿ ಸಾವಿರಾರು ಬಡವರು ಕತ್ತಲಲ್ಲಿ ಕಳೆಯುತ್ತಿದ್ದಾರೆ. ಅವರ ಬದುಕಿಗೆ ಬೆಳಕಾಗಲೆಂದೇ ಬಂದಿದೆ ಆಶಾಕಿರಣ ಯೋಜನೆ. ಬಡವರ ಬಾಳಿನ ಕತ್ತಲೆ ಅಳಿಸಿ ಹೊಸ ಬೆಳಕು ನೀಡುವುದೇ ಆಶಾಕಿರಣ ಯೋಜನೆಯ ಆಶಯ. ಆಶಾಕಿರಣ ಯೋಜನೆಯಡಿ 6 ಲಕ್ಷಕ್ಕೂ ಅಧಿಕ ಜನರಿಗೆ ಉಚಿತ ಕನ್ನಡಕ ನೀಡಲಾಗಿದ್ದು, 4 ಲಕ್ಷಕ್ಕೂ ಹೆಚ್ಚು ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ. ಈ ಸೇವೆಯ ಲಾಭ ಪಡೆಯಲು ನಿಮ್ಮ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಇಂದೇ ಭೇಟಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
5: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ SB ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ FM ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.

ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯುತ್ ಭಾರತಿ ಆಕಾಶವಾಣಿ ಕನ್ನಡ ಜ್ಞಾನಭಿಜ್ಞಾನ ಕಾರ್ಯಕ್ರಮದಲ್ಲಿ ನಾವು ಸ್ನೇಹಿತರೆ 21 Days Rule ಈ ಒಂದು ವಿಷಯದ ಕುರಿತು ಮಾತನಾಡ್ತಿದ್ವಿ. 21 ದಿನ ಯಾವುದಾದ್ರೂ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸ್ಕೊಳ್ಳೋದಾಗಿದ್ದರೆ 21 ದಿನ ಪ್ರಯತ್ನವನ್ನು ಮಾಡಿ ಅಂತ ಹೇಳ್ತಾ, ಅಭ್ಯಾಸ ನಿಮ್ಮ ಡೈಲಿ ರೊಟೀನ್ ಏನಿರುತ್ತೆ ಆ ಅಭ್ಯಾಸಗಳನ್ನು 21 ದಿನ ಆರಂಭ ಮಾಡಿ ಅದನ್ನು ಬಲಪಡಿಸಿ ಮತ್ತು ಅದನ್ನು ಶಾಶ್ವತವಾಗಿ ಇಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಒಳ್ಳೆಯ ಅಭ್ಯಾಸಗಳನ್ನು. ಹಾಗೆ ಏನೇನೆಲ್ಲ 21 ದಿನ ನೀವು ಕೆಲಸವನ್ನು ಮಾಡ್ತೀರಾ, ಹೊಸ ಕ್ರಿಯೆ ಏನು ಆರಂಭ ಮಾಡ್ತೀರಾ, ಅದನ್ನು ಟ್ರ್ಯಾಕ್ ಮಾಡಿ ಹೇಗಿತ್ತು 21 ದಿನದ ಹಿಂದೆ, ಹಾಗೆ 21 ದಿನದ ನಂತರ ನಿಮ್ಮ ಬಾಡಿ ಕಂಡೀಷನ್ಸ್ ಹೇಗಿದೆ. ಹಾಗೆ ಇದನ್ನು ಒಂದು ದೀರ್ಘಾವಧಿಯಾಗಿ ಹೆಚ್ಚು ದಿನಗಳ ಕಾಲ ಇದನ್ನು ಕೊಂಡೊಯ್ಯುವಂಥ ಕೆಲಸವನ್ನು ಸಹ ಮಾಡಿ. 21 ದಿನದ ಯಾವುದಾದ್ರೂ ಒಂದು ಒಳ್ಳೆಯ ಅಭ್ಯಾಸ ನಿಮ್ಮ ಆರೋಗ್ಯವನ್ನು ಸ್ಥಿರವಾಗಿ ಕಾಪಾಡಲಿ ಅಂತ ಆಶಿಸ್ತೇನೆ ಸ್ನೇಹಿತರೆ. ಇದಾಗಿತ್ತು ನನ್ನ ಮಾತುಗಳು. ಇನ್ನೇನಿದ್ರೂ ನಿಮ್ಮ ಮಾತುಗಳನ್ನು, ನಿಮ್ಮ ಸಂದೇಶಗಳನ್ನ ನೋಡುವಂತಹ ಸಮಯ, ನಿಮ್ಮ ಸಂದೇಶಗಳು ಬರಲಿ. ಈಗ ಒಂದು ಗೀತೆ ಕಾಲಾವಕಾಶ.

0: ಸಮಯ 6:40 ಈಗ ಪ್ರದೇಶ ಸಮಾಚಾರ.
1: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾ ಅಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10 ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ವಾರ್ತೆಗಳ ವಿವರ. ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ 4 ಅಭ್ಯರ್ಥಿಗಳು ಅವಿರೋಧ ಆಯ್ಕೆಯಾಗಿದ್ದಾರೆ. ಚುನಾವಣಾ ಕಣದಲ್ಲಿ ಯಾವುದೇ ಪ್ರತಿಸ್ಪರ್ಧಿಗಳು ಇಲ್ಲವಾದ ಹಿನ್ನೆಲೆಯಲ್ಲಿ ಎಲ್ಲಾ 4 ಅಭ್ಯರ್ಥಿಗಳು ಅವಿರೋಧವಾಗಿ ಗೆದ್ದಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯನ್ನು ಘೋಷಿಸಿದ್ದಾರೆ. ಗೆಲುವು ಸಾಧಿಸಿದಂತಹ ಅಭ್ಯರ್ಥಿಗಳು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣ ಪತ್ರವನ್ನು ಪಡೆದಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಒತ್ತಾಯಿಸಿದ್ದಾರೆ. ಈ ಸಂಬಂಧ ಕೇಂದ್ರ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಅವರಿಗೆ ಪತ್ರ ಬರೆದಿರುವ ಅವರು, ಈ ವಿಮಾನ ಸೇವೆಯ ಪುನರಾರಂಭವು ಮಲೆನಾಡು ಮತ್ತು ಮಧ್ಯ ಕರ್ನಾಟಕದ ಪ್ರಗತಿಗೆ ನಿರ್ಣಾಯಕವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಶಿವಮೊಗ್ಗದಿಂದ ಬೆಂಗಳೂರು ನಗರಕ್ಕೆ ನೇರ ವಿಮಾನ ಸೇವೆ ಇಲ್ಲದೇ ಇರುವುದರಿಂದ ದೇಶದ ಬೇರೆ ಬೇರೆ ಭಾಗಗಳು ಮತ್ತು ವಿದೇಶಗಳಿಗೆ ತೆರಳುವವರಿಗೆ ತೊಂದರೆಯಾಗಿದೆ. ವಿಜಿಟಿ ಫಂಡ್ ನೆರವಿನ ಮೂಲಕ ಉಡಾನ್ ಯೋಜನೆಯ ಉದ್ದೇಶಿತ ಬಿಡ್ನಲ್ಲಿ ಈ ಮಾರ್ಗದ ಸೇರ್ಪಡೆ ಮಾಡಲು ಕೇಂದ್ರ ಮಧ್ಯಪ್ರವೇಶಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8 ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10 ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ

ಸರ್ಕಾರ ಹೊರಡಿಸಿದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಮೇ 21 ಶಾಲಾ ಶಿಕ್ಷಣ ಇಲಾಖೆ ಹೊರಡಿಸಿದಂತಹ ಸುತ್ತೋಲೆ ಪ್ರಶ್ನಿಸಿ ಖಾಸಗಿ ಶಾಲೆಗಳ ಆಡಳಿತ ಮಂಡಳಿಗಳ ಒಕ್ಕೂಟ ಹೈಕೋರ್ಟ್ ಮೆಟ್ಟಿಲೇರಿತ್ತು. ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಅಶೋಕ್ ಎಸ್ ಕಿಣಗಿ ಅವರಿದ್ದ ಪೀಠ ತಡೆಯಾಜ್ಞೆ ನೀಡಿ ಮಧ್ಯಂತರ ಆದೇಶ ಹೊರಡಿಸಿದೆ. ಆರ್ಟಿಐ ಅಡಿ ಶಾಲೆಗೆ ಸೇರಿರುವ ಮಕ್ಕಳಿಗೆ 8 ತರಗತಿಯವರೆಗೆ ಉಚಿತ ಶಿಕ್ಷಣಕ್ಕೆ ಅವಕಾಶವಿದೆ. ಆದರೆ ಪರಿಶಿಷ್ಟ ಸಮುದಾಯದ ವಿದ್ಯಾರ್ಥಿಗಳಿಗೆ 9 ಮತ್ತು 10 ತರಗತಿಯವರೆಗೆ ಉಚಿತ ಶಿಕ್ಷಣ ವಿಸ್ತರಿಸಿ ಶಿಕ್ಷಣ ಇಲಾಖೆ ಆಯುಕ್ತರು ಸುತ್ತೋಲೆ ಹೊರಡಿಸಿದ್ದರು. ನಗರಾಭಿವೃದ್ಧಿ ಸಚಿವ ಡಾ ಯತಿನಿಧಿ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳು ಹಾಗೂ ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಿಸಿದ ವಿಷಯಗಳ ಕುರಿತು ಚರ್ಚೆಯನ್ನು ನಡೆಸಿದ್ದಾರೆ. ರಾಜ್ಯದ ನಗರ ಪ್ರದೇಶಗಳಲ್ಲಿ ನಾಗರಿಕರಿಗೆ ಗುಣಮಟ್ಟದ ಮೂಲಸೌಕರ್ಯ ಮತ್ತು ಉತ್ತಮ ಸೇವೆಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೈಗೊಳ್ಳಬಹುದಾದಂತಹ ಮುಂದಿನ ಕ್ರಮಗಳು ಹಾಗೂ ಸಹಕಾರದ ಅವಕಾಶಗಳ ಬಗ್ಗೆಯೂ ಅಭಿಪ್ರಾಯ ವಿನಿಮಯ ಮಾಡಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ವಿಶ್ವಬ್ಯಾಂಕ್ ಹಿರಿಯ ಜಲತಜ್ಞರಾದಂತಹ ಉಪನೀತ್ ಸಿಂಗ್, ಕರ್ನಾಟಕ ನಗರ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಹಣಕಾಸು ನಿಗಮದ ವ್ಯವಸ್ಥಾಪಕ ನಿರ್ದೇಶಕರಾದ ಭೂಬಾಲನ್ ಉಪಸ್ಥಿತರಿದ್ದರು. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರ ಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನ ಜಕ್ಕೂರು ಬಳಿ ಇರುವಂತಹ ಮಹಾತ್ಮ ಗಾಂಧಿ ಜೈವಿಕ ಇಂಧನ ಮತ್ತು ಅಭಿವೃದ್ಧಿ ಸಂಸ್ಥೆಗೆ ಭೇಟಿ ನೀಡಿ ವಿವಿಧ ಕಾರ್ಯಕ್ರಮಗಳನ್ನು ಪರಿಶೀಲನೆ ನಡೆಸಿದ ಅವರು, ಜೈವಿಕ ಇಂಧನ ಭವಿಷ್ಯದ ಇಂಧನವಾಗಿದ್ದು ಈ ಬಗ್ಗೆ ಮುಂದಿನ ಪೀಳಿಗೆಗೆ ಹೆಚ್ಚಿನ ಅರಿವು ಮೂಡಿಸುವ ಅಗತ್ಯವಿದೆ ಎಂದು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿ ಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರಕ್ಕೆ ಜಲಜೀವನ್ ಯೋಜನೆಗೆ ಅನುದಾನ ನೀಡಲಾಗುತ್ತಿದೆ, ಆದರೆ ರಾಜ್ಯ ಸರ್ಕಾರ ಸಮರ್ಪಕ ನೀರಿನ ಮೂಲವನ್ನು ಗುರುತಿಸದೆ ಕೇಂದ್ರ ಸರ್ಕಾರದ ಅನುದಾನವನ್ನು ದುರುಪಯೋಗಪಡಿಸಿಕೊಳ್ಳುತ್ತಿದೆ ಎಂದು ದೂರಿದ್ದಾರೆ. ಇದೇ ವೇಳೆ ಮಾತನಾಡಿದ ಪರಿಷತ್ ಸದಸ್ಯ ಸಿಟಿ ರವಿ, ಗೃಹಲಕ್ಷ್ಮಿ ಯೋಜನೆಗೆ ಸರ್ಕಾರ ಈಗ ಯಾಕೆ ಷರತ್ತು ವಿಧಿಸುತ್ತಿದೆ ಎಂದು ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ರಸಗೊಬ್ಬರ ಸಮರ್ಪಕವಾಗಿ ಪೂರೈಕೆಯಾಗುತ್ತಿಲ್ಲ ಎಂದು ಅವರು ಆರೋಪ ಮಾಡಿದ್ದಾರೆ. ಪ್ರದೇಶ ಸಮಾಚಾರವನ್ನು ಕೇಳುತ್ತಿದ್ದೀರಿ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆಯ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಹಣಕಾಸು ಇಲಾಖೆ ಹೊರಡಿಸಿದ ಆದೇಶವನ್ನು ಉಲ್ಲೇಖಿಸಿರುವ ಅವರು, ಆಯವ್ಯಯದ ಶೇಕಡ 52% ಅನುದಾನವನ್ನು ಕೇವಲ ಸಮುದಾಯದ ಸಂಸ್ಥೆಗಳಿಗೆ ಮಂಜೂರು ಮಾಡಲಾಗಿದೆ ಎಂದು ದೂರಿದ್ದಾರೆ. ಕುರುಬ ಸಮುದಾಯದ 89 ಸಂಘ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪಿಸಿದ್ದಾರೆ. ಶೇಕಡ 60% ಅನುದಾನ ಒಂದೇ ಸಮುದಾಯಕ್ಕೆ ಹೋಗಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಾಡಿನ ಹೆಸರಾಂತ ವೀರಗಾಸೆ, ಹಿರಿಯ ಕಲಾವಿದ ಹಾಗೂ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಮಹಾದೇವಪ್ಪ ವಿಧಿವಶರಾಗಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಮಹಾದೇವಪ್ಪ ವೀರಗಾಸೆ ಕಲೆಯನ್ನು ತಮ್ಮ ಉಸಿರಾಗಿಸಿಕೊಂಡಿದ್ದರು. ರಾಜ್ಯದ ಮೂಲೆ ಮೂಲೆಗಳಲ್ಲಿ ಸಂಚರಿಸಿ ವೀರಗಾಸೆ ಕಲೆಯ ಪ್ರದರ್ಶನವನ್ನು ಅವರು ನೀಡಿದ್ದರು. ಮಹಾದೇವಪ್ಪ ಅವರ ನಿಧನಕ್ಕೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ, ಮಂಡ್ಯ ಜಿಲ್ಲಾಡಳಿತ, ರಾಜ್ಯದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ನಾಗಮಂಗಲ ಶಾಸಕ ಎನ್ ಚಲುವರಾಯಸ್ವಾಮಿ ಕಂಬನಿ ಮಿಡಿದಿದ್ದಾರೆ. ಖೇತ್ ಬಚಾವೋ ಅಭಿಯಾನದಡಿ ಕೃಷಿ ಇಲಾಖೆ, ಗದಗ ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ಹುಲಕೋಟಿ ಸಂಯುಕ್ತ ಆಶ್ರಯದಲ್ಲಿ ಗದಗ ತಾಲೂಕಿನ ಹೊಸಳ್ಳಿ ಹಾಗೂ ಶ್ಯಾಗೋಟಿ ಗ್ರಾಮಗಳಲ್ಲಿ ಸಮತೋಲಿತ ರಸಗೊಬ್ಬರ ಬಳಕೆ ಹಾಗೂ ಬೀಜೋಪಚಾರದ ಕುರಿತು ಆಂದೋಲನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಂದೆಡೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆಯ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲನ ರಸಗೊಬ್ಬರಗಳ ಬಳಕೆ ಕುರಿತು ಅರಿವನ್ನು ಮೂಡಿಸಲಾಯಿತು. ಹಾವೇರಿ ಜಿಲ್ಲೆಯಲ್ಲಿ ಕೇಂದ್ರ ಸರ್ಕಾರದ ವಿಮಾ ಯೋಜನೆಗಳಾದ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ವಿಮಾ ಯೋಜನೆ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಉತ್ತಮ ಪ್ರಗತಿಯನ್ನು ಸಾಧಿಸಿವೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಡಿ ಈವರೆಗೆ 2330 ಮೃತ ಫಲಾನುಭವಿಗಳ ಕುಟುಂಬಗಳಿಗೆ 46.60 ಕೋಟಿ ರೂಪಾಯಿ ಹಾಗೂ ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆಯ ಅಡಿ 369 ಕುಟುಂಬಗಳಿಗೆ 7.12 ಕೋಟಿ ರೂಪಾಯಿ ವಿಮಾ ಪರಿಹಾರವನ್ನು ನೀಡಲಾಗಿದೆ.

ಜಿಲ್ಲಾ ಲೀಡ್ ಬ್ಯಾಂಕ್ ಮುಖ್ಯ ವ್ಯವಸ್ಥಾಪಕರಾದಂಥ ಎನ್ಜಿ ಪ್ರಭುದೇವ ಆಕಾಶವಾಣಿಗೆ ಮಾಹಿತಿಯನ್ನು ನೀಡಿದ್ದಾರೆ. ಖ್ಯಾತ ಗಾಯಕಿ ಶಿವಶ್ರೀ ತೇಜಸ್ವಿ ಸೂರ್ಯ ಭಾರತ ಸರ್ಕಾರದ ಸಾಂಸ್ಕೃತಿಕ ಸಚಿವಾಲಯದ ಸಂಗೀತ ನಾಟಕ ಅಕಾಡೆಮಿ ನೀಡುವ 2025 ಪ್ರತಿಷ್ಠಿತ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಯುವ ಪುರಸ್ಕಾರಕ್ಕೆ ಆಯ್ಕೆಯಾಗಿದ್ದಾರೆ. ಭಾರತರತ್ನ ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಅವರ ಸ್ಮರಣಾರ್ಥ ಸ್ಥಾಪಿಸಲಾದ ಈ ಪ್ರಶಸ್ತಿಯು ದೇಶದ ಶ್ರೀಮಂತ ಕಲಾತ್ಮಕ ಸಂಪ್ರದಾಯಗಳಿಗೆ ಸೇವೆ ಸಲ್ಲಿಸುವಂತಹ ಯುವ ಕಲಾವಿದರಿಗೆ ನೀಡಲಾಗುತ್ತದೆ. ಶಿವಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಸಂಗೀತ ವಿಭಾಗದಲ್ಲಿ ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಕರ್ನಾಟಕ ಸಂಗೀತ ಕೃತಿಗಳು, ಭಜನೆಗಳು ಮತ್ತು ಅಭಂಗಗಳ ತಮ್ಮ ಭಾವಪೂರ್ಣ ಗಾಯನದ ಮೂಲಕ ಅವರು ಭಾರತ ಮತ್ತು ಪ್ರಪಂಚದಾದ್ಯಂತ ಅನೇಕ ಗೋಷ್ಠಿಗಳಲ್ಲಿ ಪಾಲ್ಗೊಂಡಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಯುವಕರು ಕೌಶಲ್ಯ ಆಧಾರಿತ ತರಬೇತಿ ಪಡೆದರೆ ಜಾಗತಿಕ ಮಟ್ಟದಲ್ಲಿ ಮನ್ನಣೆ ಇರುವ ಕಂಪನಿಗಳಲ್ಲಿ ವಿವಿಧ ಉನ್ನತ ಹುದ್ದೆಗಳನ್ನು ಪಡೆದು ಆರ್ಥಿಕವಾಗಿ ಮುಂದೆ ಬರಲು ಸಹಾಯಕವಾಗಬಲ್ಲದು ಎಂದು ಧಾರವಾಡ ಜಿಲ್ಲಾಧಿಕಾರಿ ಸ್ನೇಹಲ್ ಆರ್ ಅಭಿಪ್ರಾಯಪಟ್ಟಿದ್ದಾರೆ. ಗ್ರಾಮ ಪಂಚಾಯತಿಗಳ ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಸ್ವಚ್ಛ ಸಂಕೀರ್ಣ ಘಟಕಗಳಲ್ಲಿ ಸಂಗ್ರಹಣೆ ಮಾಡಲಾಗುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಆಯಾ ತಾಲೂಕಿನ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣಾ ಘಟಕಗಳಿಗೆ ಸಾಗಾಣಿಕೆ ಮಾಡಲಾಗುವುದು ಎಂದು ಮಂಡ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ನಂದಿನಿ ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಟಾಸ್ಕ್ ಫೋರ್ಸ್ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಶರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ಅವರನ್ನು ಭೇಟಿಯಾಗಿ ಚರ್ಚೆ ನಡೆಸಿದರು. ವಿಜಯನಗರ ಜಿಲ್ಲಾ ಪಂಚಾಯತ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಯೋಜನೆ ಅಡಿಯಲ್ಲಿ ಘನತ್ಯಾಜ್ಯ ನಿರ್ವಹಣಾ ನಿಯಮಗಳು 2026 ಕುರಿತು ಜಿಲ್ಲಾ ಮಟ್ಟದ ವಿಶೇಷ ಅನುಷ್ಠಾನ ತರಬೇತಿ ಇಂದು ಜರುಗಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕದಿಂದ ರಾಜ್ಯಸಭೆಯ 4 ಸ್ಥಾನಗಳಿಗೆ ಅವಿರೋಧ ಆಯ್ಕೆ, ಚುನಾವಣಾಧಿಕಾರಿ ವಿಶಾಲಾಕ್ಷಿ ಘೋಷಣೆ. ಉಡಾನ್ ಯೋಜನೆಯಲ್ಲಿ ಬೆಂಗಳೂರು ಶಿವಮೊಗ್ಗ ಮಾರ್ಗ ಸೇರಿಸುವಂತೆ ಕೇಂದ್ರಕ್ಕೆ ಸಚಿವ ಎಂಬಿ ಪಾಟೀಲ್ ಪತ್ರ. ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ 10ನೇ ತರಗತಿಯವರೆಗೆ ಆರ್ಟಿ ವಿಸ್ತರಿಸಿದ್ದ ರಾಜ್ಯ ಸರ್ಕಾರದ ಸುತ್ತೋಲೆಗೆ ಉಚ್ಚ ನ್ಯಾಯಾಲಯ ತಡೆ. ನಗರಗಳ ಸುಸ್ಥಿರ ಅಭಿವೃದ್ಧಿ ಕುರಿತಂತೆ ವಿಶ್ವಬ್ಯಾಂಕ್ ಪ್ರತಿನಿಧಿಗಳೊಂದಿಗೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚರ್ಚೆ. ಕೇಂದ್ರದ ಅನುದಾನ ಸಮರ್ಪಕವಾಗಿ ಬಳಸುವಲ್ಲಿ ರಾಜ್ಯ ಸರ್ಕಾರ ವಿಫಲ, ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

102.9 FM. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಜ್ಞಾನ ಕಾರ್ಯಕ್ರಮದಲ್ಲಿ ಇಂದು 21 ಡೇಸ್ ರೂಲ್ಸ್ ಬಗ್ಗೆ ಮಾತನಾಡಿದ್ವಿ ಸ್ನೇಹಿತರೆ. ಇನ್ನೇನಿದ್ರು ನಿಮ್ಮ ಮಾತುಗಳನ್ನು ಕೇಳುವಂತಹ ಸಮಯ, ನಿಮ್ಮ ಸಂದೇಶಗಳು ಬರಲಿ, ಕೆಲವು ಸಂದೇಶಗಳು ಈಗಾಗಲೇ ಬಂದಿದೆ, ನಿಮ್ಮ ಸಂದೇಶಗಳನ್ನೆಲ್ಲ ಖಂಡಿತ ನಾನು ಓದ್ತೀನಿ ಸ್ನೇಹಿತರೆ. ಈಗ ಒಂದು ಗೀತೆಯ ಸಮಯ, ಗೀತೆಯನ್ನು ಕೇಳಿ ಬರೋಣ. ಧಮಾಕ ಚಿತ್ರದ ಗೀತೆ ಇದು. ವಿಜಯ್ ಪ್ರಕಾಶ್ ಮತ್ತು ಮಾನಸ ಹೊಳ್ಳ ಅವರ ಗಾಯನ, ಲಕ್ಷ್ಮೀ ರಮೇಶ್ ಅವರ ರಚನೆ, ವಿಕಾಸ್ ವಶಿಷ್ಠ ಅವರ ಸಂಗೀತ.

0: ಕೆಲವು ಡ್ಯಾನ್ಸ್ ಬೀಟ್ಸ್ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ಎಷ್ಟು ಸಿಂಪಲ್ ಆಗಿದ್ರು ಅದ್ಭುತವಾದ ಸ್ಟೆಪ್ಗಳನ್ನು ಹಾಕ್ಬೋದು ಅಂತಹ ಒಂದು ಗೀತೆಯನ್ನು ಕೇಳಿ ಬಂದ್ವಿ. ಗಣವಿಜಯನ ಕಾರ್ಯಕ್ರಮದಲ್ಲಿ ಇಂದು 21 ಡೇಸ್ ರೂಲ್ಸ್ ಬಗ್ಗೆ ಮಾತನಾಡ್ತೀವಿ ಸ್ನೇಹಿತರೆ. 21 ಡೇಸ್ ರೂಲ್ಸ್, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬರಲಿ. ಈಗಾಗಲೇ ಕೆಲವು ಸ್ನೇಹಿತರು ಅವರ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ, ನಿಮ್ಮ ಅನುಭವಗಳು ಸಹ ಬರಲಿ. ನೀವು 21 ದಿನದಲ್ಲಿ ಯಾವುದಾದ್ರೂ ಮೇಕ್ ಅಥವಾ ಬ್ರೇಕ್ ಆಕ್ಟಿವಿಟಿಯನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಯಾವುದು ಆಕ್ಟಿವಿಟಿ ಅಂತ ತಿಳಿಸಿ. ಟುಡೇ ಸಮಯ 6:55. ಈಗ ಕೇಳೋಣ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ.
1: ಕನ್ನಡ ರತ್ನ ಭಂಡಾರ ಕೇಳ್ತಾ ಇದ್ದೀರಿ. ಕನ್ನಡ ರತ್ನ ಭಂಡಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೈಸೂರು ವಿಶ್ವವಿದ್ಯಾಲಯದಲ್ಲಿ ಇಂಗ್ಲಿಷ್ PhD ಪಡೆದರು. ಕಂಚಿನ ಕಂಠ, ಸ್ಫುಟವಾದ ಮಾತು, ಕವನಗಳನ್ನು ಕಥೆಗಳನ್ನು ಬರೆದರು. ಆದರೆ ಸಾಹಿತ್ಯವೇ ಜೀವನ ಅನ್ನಲಿಲ್ಲ, ಚಿತ್ರರಂಗವೇ ಜೀವನ ಅಂದರು. ಸುಮಾರು 500ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯ ಮಾಡಿದರು. ರಂಗಭೂಮಿಯಲ್ಲೂ ಸಕ್ರಿಯರಾಗಿದ್ದರು. ಕಲಾವಿದ ಲೋಹಿತಾಶ್ವ,
2: ಇವತ್ತಿನ ಸ್ಥಿತಿಯೊಳಗೆ ಹೇಗಿದೆ ಅಂತಂದರೆ, ನೀವು ತಲೆ ಕರ್ಕೊಂಡು ಕೈ ಕಟ್ಟಿಕೊಂಡು ಅವರು ಹೇಳಿದ ಹಾಗೆ ಕೇಳಿಕೊಂಡು ನೇರವಾಗಲ್ದೆ ಹೋದ್ರೆ ಪರೋಕ್ಷವಾಗಿ ಆದರೂ ಇಂಥದ್ದನ್ನು ಮಾಡಿದಾಗ ಬೆಳ್ಕೊಂಡೋಕ್ಕೂ ಸಾಧ್ಯ ಇದೆ. 100 ಉದಾಹರಣೆಗಳು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಿಲ್ಲದೆ ಆ ಹಠ ಮಾಡಿ ಸಿನಿಮಾ ಮಾಡಿದ್ರು, ನಿನ್ನ ಸಹಾಯವೇ ಬೇಡ ಅಂತ ಮಾಡಿದ್ರು ಸಿನಿಮಾಗಳನ್ನ ತೋರ್ಸೋಕ್ಕಾಗ್ತಾ ಇಲ್ಲ. ನಮ್ಮ ವರ್ಗೂ ರಾಮಚಂದ್ರಪ್ಪನವ್ರು ಸಿನಿಮಾಗೆ ಬೇಕಾದಷ್ಟು ಮಾಡಿದ್ದಾರೆ, ಹೆಚ್ಚು ಜನಕ್ಕೆ ತೋರಿಸೋಕ್ಕೆ ಸಾಧ್ಯ ಆಗಿದೆ. ಈಗ ನೋಡಿ, ಡಬ್ಬ ಇಟ್ಕೊಂಡು ಪಾಪ ಅವರೇ ಓಡಾಡಬೇಕು. ಥಿಯೇಟ್ರಿಗೆ ಹೋಗಿ ಜನಕ್ಕೆ ಸಿನಿಮಾ ತೋರಿಸ್ಬೇಕು ಅಂತ ಹೋಗಬೇಕು. ನಾನು ಹಿಂದೆ ಮಾರ್ಜಾಲ ಅಂತ ಒಂದು ಸಿನಿಮಾ ಮಾಡಿದ್ದೆ, ಸುಬ್ರಹ್ಮಣ್ಯಂ ಅಂತ ಒಬ್ಬರು ಟ್ರಾವೆಲ್ಸ್ನವರು ಗಾಂಧಿನಗರದ ದುಡ್ಡೇ ಬೇಡ ನಾನು ಮಾಡ್ತೀನಿ ಅಂತ ಮಾಡಿದ್ರು. ಇಡೀ ಗಾಂಧಿನಗರ ಸಿನಿಮಾನ ಬೆಳೆಯಕ್ಕೆ ಬಿಡಲಿಲ್ಲ. ಇಂಥದ್ದೆಲ್ಲ ನಡೀತದೆ, ಹಠಗಳಿದ್ದಾವೆ. ಆದ್ದರಿಂದ ಗುಲಾಮಗಿರಿಯನ್ನು ಪ್ರತಿ ಸ್ಟೇಜಲ್ಲೂ ಇವತ್ತಿನ ಸಮಾಜದೊಳಗೆ ಬಯಸ್ತಾರೆ. ಆದರೆ ಗುಲಾಮಗಿರಿಯ ವಿರುದ್ಧವಾಗಿ ಪ್ರತಿಭಟಿಸ್ತಕ್ಕಂಥ ಶಕ್ತಿಗಳೂ ಸಹ ಎಚ್ಚರಿಕೆಯಿಂದ ಕೆಲಸ ಮಾಡ್ತಾ ಇದ್ದಾವೆ. ಆದರೆ ಇದು ಈ ಮಟ್ಟಕ್ಕೆ ತಕ್ಕ ಹಾಗೆ ಅದು ಬೆಳೆಯೋ ಕಾಲ ಒಂದು ಬರಬೇಕು. ಶಕ್ತಿ ಇದ್ದೊಂದು ಬದುಕ್ತಾನೆ, ಒಂದು ಹುಲಿ ಬದುಕುತ್ತೆ, ಜಿಂಕೆ ಬದುಕೋದ್ಬೇಡ್ವಾ? ಈಗ ಸಮಾಜದಲ್ಲೂ ತಾಕತ್ತಿರೋ ಕಪ್ಪು ಹಣ ಬಂದು ಸೇರ್ಕೊಡುತ್ತೆ, ಅಧಿಕಾರ ಬಂದು ಸೇರ್ಕೊಳ್ಳಿ, ಅಧಿಕಾರ ಹೇಗೆ ಸಿಗುತ್ತೆ ಅಂತ ನೀವು ನೋಡಿದ್ದೀರಿ. ಬೆಳಗ್ಗೆ ಎದ್ದು ನಮ್ಮ ಕಣ್ಣಿಗೆ ಕಾಣುತ್ತೆ. ಯಾವ ಪ್ರಾಮಾಣಿಕನೂ ಬದುಕೋದಕ್ಕೆ ಸಾಧ್ಯವಿಲ್ಲದೆ ಇರತಕ್ಕಂಥ ಸ್ಥಿತಿ ಇದೆ. ನಿಜವಾಗಿ ಸಮಾಜಮುಖಿಯಾಗಿ ಚಿಂತನೆ ಮಾಡ್ತಕ್ಕಂಥ ಮನುಷ್ಯ ಯಾವ ಕೆಲಸವನ್ನು ಮಾಡೋಕ್ಕಾಗ್ತಾಯಿಲ್ಲ. ಎವ್ರಿಥಿಂಗ್ ಇಸ್ ಬಿಕಮ್ ಆಲ್ಮೋಸ್ಟ್ ಲಕ್ಷುರಿ. ನಾನು ಮೊನ್ನೆ ನನ್ನ ಸ್ನೇಹಿತರೊಬ್ಬರಿಗೆ ಹೇಳಿದೆ, ಸೋಷಿಯಲ್ ವರ್ಕ್ ಮಾಡೋದಿಲ್ಲ ಸ್ವಾಮಿ, ಸೋಷಿಯಲ್ ವರ್ಕ್ಗೆ ಐಡೆಂಟಿಫೈ ಮಾಡ್ಕೊಳ್ಳಿ ಅಂತ ಹೇಳ್ತೀರಲ್ಲ ನೀವು. ಸೋಷಿಯಲ್ ವರ್ಕ್ ಆಲ್ಸೋ ಇಸ್ ಲಕ್ಷುರಿ. ನನ್ನ ಜೀವನ ಅಚ್ಚುಕಟ್ಟಾಗಿದ್ದರೆ ಮಾತ್ರ ನಾನು

0: ಸೋಷಿಯಲ್ ವರ್ಕ್ ಹೋಗಕ್ಕೆ ಸಾಧ್ಯ? ಇದ್ರೆ ಬೆಳಗ್ಗೆ ಇದ್ದರೆ ನನ್ನ ಹೊಟ್ಟೆಪಾಡೇ ಆದರೆ ಹ್ಯಾಕ್ ಮಾಡೋಕ್ಕಾಗುತ್ತೆ? ನೀವು ಸೋಗನ್ನು ಹಾಕದೆ ಹೋದರೆ ನೀವು ನಿಮ್ಮ ನಿಜವಾದ ಸ್ವರೂಪವನ್ನು ಆಯಿಸಿ, ಭಾಷೆಯನ್ನು ಎಷ್ಟೋ ಸಾರಿ ವ್ಯಕ್ತಿತ್ವದ ಅಭಿವ್ಯಕ್ತಿ ಅಂತಾರೆ, ಆದರೆ ಇವತ್ತು ವ್ಯಕ್ತಿತ್ವದ ಅಭಿವ್ಯಕ್ತಿ ಅಲ್ಲ, ನಮ್ಮ ನಾವು ಏನಲ್ವೋ ಅದನ್ನು ಹೇಳೋದಕ್ಕೆ ಬಳಸ್ತಾ ಇದ್ದೀವಿ ನಾವೀಗ, ಅದನ್ನು ಮುಚ್ಚಿಡ್ತಿದ್ದೀವಿ, ಎಕ್ಸ್ಪ್ರೆಷನ್ ಅಲ್ಲ ಈಗ. ಹೀಗಾಗಿದೆ, ಸೋಗು ಅಷ್ಟೇ, ನಿಜವಾದ ಮುಕ್ಕಳಿಲ್ಲ. ನೇರವಾಗಿ ಹೀಗೆ ಮಾತಾಡೋದ್ರಿಂದ ಇದನ್ನು ಕೇಳಿಸ್ಕೊಂಡು ಎಷ್ಟೋ ಜನ ನನ್ನ ಶತ್ರುಗಳಾಗ್ತಾರೆ. ನನ್ನ ಕೊನೆಯ ಕ್ಷಣಗಳ ತನಕ ಎಂಥದೇ ಬರಬಾರದ ದುರಂತಗಳು ಬಂದರೂ ಸಹ ನಾನು ಶಾಂತಿ ಮತ್ತು ನೆಮ್ಮದಿಯಿಂದ ಬದುಕೋದು ಹೇಗೆ ಅಂತ ಕಲ್ತುಕೊಂಡಿದ್ದೀನಿ. ನನಗೆ 8 ತಿಂಗಳ ಒಂದು ಮೊಮ್ಮಗ ಅಂಕುರ್ ಅಂತ ಒಬ್ಬ ಹುಡುಗ ಇದ್ದಾನೆ, ನನ್ನ ಶರತ್ತನ ಮಗ. ಇನ್ನೊಬ್ಬ ನನ್ನ ಮಗಳ ಮಗ, ಅವನಿಗೆ ಈಗ 2 ವರ್ಷ. ಪ್ರತಿ ಹೆಜ್ಜೆನಲ್ಲೂ ಅವರು ನನಗೆ ಅದ್ಭುತವಾದ ಮೇಷ್ಟ್ರಗಳಾಗಿದ್ದಾರೆ. ಪ್ರೀತಿ ಅಂದರೆ ಏನು, ದ್ವೇಷ ಅಂದರೆ ಏನು, ಮರೆಯೋದು ಅಂದರೆ ಏನು, ಯಾವುದನ್ನು ಮರಿಬೇಕು, ಯಾವುದನ್ನು ಮರಿಬಾರ್ದು, ಯಾವುದು ಸರಿ ಯಾವುದು ತಪ್ಪು, ಯಾವುದನ್ನು ಗ್ರಹಿಸಬೇಕು, ಯಾವುದನ್ನು ಸಂಗ್ರಹಿಸಬೇಕು, ಅವಕ್ಕೆ ಗ್ರಹಿಕೆ ಅಂದರೆ ಏನು, ಸಂಗ್ರಹ ಅಂದರೆ ಏನು ಗೊತ್ತಿಲ್ಲದೆ ಇರಬಹುದು, ಆದರೆ ನನಗೆ ಅದರ ಮುಖಾಂತರ ಗೊತ್ತಾಗ್ತಾ ಹೋಗುತ್ತೆ. ಅವರು ಯಾವುದನ್ನು ನಿರಾಕರಿಸ್ತಾರೆ, ಯಾವುದನ್ನು ಪಡ್ಕೋತಾರೆ. ನಾವು ಇದಕ್ಕೆ ಬೇರೆ ಬೇರೆ ಆರೋಪಗಳನ್ನು ಹೊರಿಸಿ ಹೊರಿಸಿ ಹೊರಿಸಿ ವಿವಿಧ ರೂಪಗಳನ್ನ ಮಾಡಿ ವಿಕೃತ ಮಾಡಿ ನೆಮ್ಮದಿಯನ್ನು ಕಳ್ಕೊಂಡಿದ್ದೀವಿ. ಅವ್ರು ನೆಮ್ಮದಿ ಇಲ್ಲ. ಏನು ಚೆನ್ನಾಗಿ ಹೇಳ್ತಾರೆ ಜನಪದದಲ್ಲಿ, ಅಳುವ ಕಂದನ ತುಟಿಯು ಹವಳದ ಕುಡಿಹಂಗ, ಹುಬ್ಬು ಬೇವಿನ ಎಸಳಾಂಗ, ಕುಡಿ ಹುಬ್ಬು ಬೇವಿನ ಎಸಳಾಂಗ, ಏನು ಅದ್ಭುತವಾದಂಥ ಸಲಹೆ ಕೊಡ್ಬೋದು, ಸೂಚನೆ ಕೊಡ್ಬೋದು. ನಿಯತ್ತಾಗಿರಿ ಅಷ್ಟೇ. ಅಡುಗೆ ಮಾಡ್ತೀರಾ, ನಿಯತ್ತಾಗಿ ಅಡುಗೆ ಮಾಡಿ. ಓದ್ತೀರಾ, ಶ್ರದ್ಧೆಯಿಂದ ನಿಯತ್ತಾಗಿ ಏಕಾಗ್ರ ಚಿತ್ತದಿಂದ ಓದಿ, ಅದರಿಂದ ಬರುವ ಪ್ರಯೋಜನ ನಂತರದ್ದು. ಮಾಡುವಾಗ ಮಾಡುವ ಕೆಲಸದಲ್ಲಿ ಗಮನ ಹರಿಸಿ ಏಕಾಗ್ರ ಚಿತ್ತತೆಯಿಂದ ನಿಯತ್ತಿನಿಂದ ಮಾಡಿದ್ರೆ ಎಲ್ಲೇ ಹೋದರೆ ಯಾರಿಗೆ ತಲುಪಬೇಕೋ ತಲುಪೋದಿಲ್ಲ, ಬಟ್ ನಮ್ಮ ನೆಮ್ಮದಿ ಹಾಳಾಗುತ್ತೆ. ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಇತ್ತೀಚೆಗೆ ನನಗನ್ಸಿರೋದು ಸ್ವಲ್ಪ ಈ ಯೋಗ ಪ್ರಾಣಾಯಾಮ ಇತ್ಯಾದಿಗಳು, ನನಗೆ ಡಯಾಬಿಟಿಕ್ ಆದ್ದರಿಂದ ನಾನು ಕೆಲವರು ಸಜೆಸ್ಟ್ ಮಾಡಿರು, ಎಲ್ಲ ಮಾಡ್ತಾ ಹೋದಾಗ ಹೌದು ಶಾಂತಿ ಅಂತಂದರೆ ಬಿಡುಗಡೆ ಪಡ್ಕೊಳ್ಳೋದು. ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರೆ, ಅದ್ಭುತವಾದ ಭಾಷಣಕಾರರು ಬಿಡ್ರಿ, ಅವರು ಉಪನ್ಯಾಸಗಳನ್ನು ಕೇಳಿ ನನಗೆ ಭಾಳ ಸಂತೋಷ ಆಗಿದೆ. ಮುಕ್ತಿ ಅಂದ್ರೆ ಏನು, ಕಳ್ಕೊಳ್ಳೋದು ಅಷ್ಟೇ, ಕಳ್ಕೊಳ್ಳಿ ಕಳ್ಕೊಳ್ಳಿ, ಒಂದೊಂದಾಗ ಕಳ್ಕೊಳ್ಳೋದು ಅಷ್ಟೇ. ವ್ಯಾಮೋಹಗಳನ್ನ ಕಳ್ಕೊತಾ ಹೋದ್ರೆ ಸಂತೋಷ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ.
1: ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಕಲಾವಿದ ಲೋಹಿತಾಶ್ವ ಅವರ ಧ್ವನಿ ಕೇಳಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
2: ಸರ್ವೋದಯವಾಗಲಿ ಸರ್ವರಲಿ.
3: ಇದುವರೆಗೆ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತದಲ್ಲೇ ತಯಾರಿಸಲಾದಂತಹ ಮೊದಲ ಏರ್ಬಸ್ C295 ವಿಮಾನದ ಪರೀಕ್ಷಾ ಹಾರಾಟವನ್ನು ಗುಜರಾತ್ನ ವಡೋದರದಿಂದ ಯಶಸ್ವಿಯಾಗಿ ನಡೆಸಿರುವುದಕ್ಕೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಸಂತಸ ವ್ಯಕ್ತಪಡಿಸಿದ್ದಾರೆ. ಭಾರತ ಮತ್ತು ನೇಪಾಳ ನಡುವೆ ಡಿಜಿಟಲ್ ಹಣ ವರ್ಗಾವಣೆಯನ್ನು ಸುಲಭಗೊಳಿಸಲು ಹೊಸ ಗಡಿಯಾಚೆಗಿನ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭ ಮಾಡಲಾಗಿದೆ. ಈ ವ್ಯವಸ್ಥೆಯು ಭಾರತದ ಯುಪಿಎ ಮತ್ತು ನೇಪಾಳದ ಎನ್ಪಿಐ ಅನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣ ಕಳುಹಿಸಬಹುದಾಗಿದೆ. ತೃಣಮೂಲ ಕಾಂಗ್ರೆಸ್ ಪಕ್ಷದ ಮತ್ತೊಬ್ಬ ರಾಜ್ಯಸಭಾ ಸದಸ್ಯರಾದಂತಹ ಪ್ರಕಾಶ್ ಚಿಕ್ ಬಾರೈಕ್ ಇಂದು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಸಲ್ಲಿಸಿದ್ದಾರೆ. ರಾಜ್ಯಸಭೆಯ ಸಭಾಪತಿ ಸಿ ವಿ ರಾಧಾಕೃಷ್ಣನ್ ಅವರಿಗೆ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸಿರುವುದಾಗಿ ಅವರು ತಿಳಿಸಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ಲಭ್ಯವಿರುವಂತಹ ಜೀವ ವೈವಿಧ್ಯತೆ ಹಾಗೂ ನೈಸರ್ಗಿಕ ಸಂಪನ್ಮೂಲಗಳನ್ನು ಪಶ್ಚಿಮ ಘಟ್ಟಗಳ ಮಾದರಿಯಲ್ಲಿ ಉಳಿಸಿ ಬೆಳೆಸಿ ಮತ್ತು ಸಂರಕ್ಷಿಸುವ ನಿಟ್ಟಿನಲ್ಲಿ ಪಶ್ಚಿಮ ಘಟ್ಟಗಳ ಸಂರಕ್ಷಣಾ ಸಮಿತಿ ಕಾರ್ಯಪಡೆ ಅಧ್ಯಕ್ಷ ಮೊಹಮ್ಮದ್ ತಬ್ರೇಜ್ ಆಲಂ ಷರೀಫ್ ಇಂದು ಜಿಲ್ಲಾಧಿಕಾರಿ ಡಾ ಎಂ ಆರ್ ರವಿ ಅವರನ್ನು ಭೇಟಿಯಾಗಿ ವಿಸ್ತೃತ ಚರ್ಚೆಯನ್ನು ನಡೆಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಸಾಸಲು ಗ್ರಾಮದಲ್ಲಿ ಕೃಷಿ ಇಲಾಖೆ ವತಿಯಿಂದ ಕೇಂದ್ರ ಪುರಸ್ಕೃತ ಆತ್ಮ ಯೋಜನೆಯಡಿ ಖೇತ್ ಬಚಾವೋ ಅಭಿಯಾನದ ಅಂಗವಾಗಿ ಸಮತೋಲಿತ ರಸಗೊಬ್ಬರಗಳ ಬಳಕೆ ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಾನವ ಮತ್ತು ವನ್ಯಜೀವಿ ಸಂಘರ್ಷ ಹೆಚ್ಚುತ್ತಿರುವ ಹೊತ್ತಲ್ಲೇ ಚಿರತೆ ಸೆರೆಯಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರು ನಿರಾಳರಾದ ಘಟನೆ ಇಂದು ಚಾಮರಾಜನಗರ ತಾಲೂಕಿನ ಹೊನ್ನಹಳ್ಳಿ ಬಳಿ ನಡೆದಿದೆ. ಸ್ಪೇಸ್ನ ಮರಿಯೋಕಾ ದ್ವೀಪದಲ್ಲಿರುವಂತಹ ಮಾಗಲುಫ್ ಪ್ರದೇಶದ ಒಂದು ವಸತಿ ಕಟ್ಟಡದಲ್ಲಿ ಇಂದು ಬೆಳಗ್ಗೆ ಬೆಂಕಿ ಅವಘಡ ಸಂಭವಿಸಿದೆ. ಸ್ಪೇನ್ನಲ್ಲಿ ನಡೆದಿರುವಂತಹ ಈ ಘಟನೆಯಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಹಲವರು ಗಾಯಗೊಂಡಿದ್ದಾರೆ.

ಶ್ರೀಲಂಕಾದ ದಂಬುಲದಲ್ಲಿ ನಡೆದಂತಹ ತ್ರಿರಾಷ್ಟ ಎ ಕ್ರಿಕೆಟ್ ಟೂರ್ನಿಯ ಎರಡನೇ ಏಕದಿನ ಕ್ರಿಕೆಟ್ ಪಂದ್ಯಕ್ಕೆ ಮಳೆ ಅಡ್ಡಿಪಡಿಸಿದ ಬೆನ್ನಲ್ಲೇ ಪಂದ್ಯವನ್ನು ರದ್ದುಗೊಳಿಸಲಾಗಿದ್ದು ಆಫ್ಘಾನಿಸ್ತಾನ ಎ ತಂಡ ಭಾರತದ ಎ ತಂಡದ ವಿರುದ್ಧ ಡಿಎಲ್ಎಸ್ ನಿಯಮದ ಅನ್ವಯ ಅಡಿ 4 ರನ್ಗಳಿಂದ ಜಯ ದಾಖಲಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಸುದ್ದಿ ಮುಖ್ಯಾಂಶಗಳನ್ನು 8 ಗಂಟೆಗೆ ಕೇಳಲಿದ್ದೀರಿ.

0: They say the view from the top changes everything, but for a few, the view from the clouds is the only one that matters. The Indian Air Force invites applications for commissioned officers through AFCAT 2 of 2026. Registrations open on May 20th, 2026. Visit afcat.edcil.co.in and take the first step toward the blue.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಆಯ್ಕೆ ಇದೆಯೇ?
2: ಖಂಡಿತ. ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಾಡೆ.
1: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
2: ಹೌದು ಸಹೋದರ. ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
3: ಕ್ಯಾನ್ಸರ್ ಎಂಬ ಮಹಾಮಾರಿ ಕುಟುಂಬದ ಆಸ್ತಿ ಪಾಸ್ತಿ ಮತ್ತು ಧೈರ್ಯವನ್ನೇ ನುಂಗಿ ಹಾಕುತ್ತದೆ. ಆದರೆ ಇನ್ನು ಮುಂದೆ ಹಣವಿಲ್ಲವೆಂದು ಚಿಕಿತ್ಸೆಯಿಂದ ವಂಚಿತರಾಗಬೇಡಿ. ರಾಜ್ಯದ 16 ಜಿಲ್ಲೆಗಳಲ್ಲಿ ಡೇ ಕೇರ್ ಕಿಮೋಥೆರಪಿ ಸೌಲಭ್ಯವಿದೆ. ಅಲ್ಲಿ ನಿಮಗೆ ತಜ್ಞ ವೈದ್ಯರ ಮೇಲ್ವಿಚಾರಣೆಯಲ್ಲಿ ಉಚಿತವಾಗಿ ಚಿಕಿತ್ಸೆ ನೀಡಲಾಗುತ್ತದೆ. ರೋಗಿಗಳು ಆಸ್ಪತ್ರೆಗೆ ಅಡ್ಮಿಟ್ ಆಗುವ ಅವಶ್ಯಕತೆ ಇಲ್ಲ. ಚಿಕಿತ್ಸೆ ಪಡೆದು ಅಂದೇ ಮನೆಗೆ ಮರಳಬಹುದು. ಹೆದರದಿರಿ, ಕ್ಯಾನ್ಸರ್ ವಿರುದ್ಧದ ಹೋರಾಟದಲ್ಲಿ ಸರ್ಕಾರ ನಿಮ್ಮ ಜೊತೆಗಿದೆ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
4: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

90.9 FM. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:07 ಗಾನಭಜಾನ ಕಾರ್ಯಕ್ರಮದಲ್ಲಿ ನಾವು ವಿದ್ಯಾ ಸ್ನೇಹಿತರೆ, ಇಂದಿನ ಗಾನಭಜಾನ ಕಾರ್ಯಕ್ರಮದಲ್ಲಿ 21 ಡೇಸ್ ರೂಲ್ ಬಗ್ಗೆ ಮಾತನಾಡಿದ್ವಿ. ನೀವು ಯಾವುದಾದ್ರೂ ಹವ್ಯಾಸವನ್ನು ರೂಢಿಸ್ಕೊಳ್ಳೋದಕ್ಕೆ 21 ದಿನದ ಹವ್ಯಾಸವನ್ನು ಆರಂಭ ಮಾಡ್ತೀರಾ, ಅಥವಾ ಯಾವುದಾದ್ರೂ ಹವ್ಯಾಸವನ್ನು ಬಿಡೋದಕ್ಕೆ 21 ದಿನಗಳ ಒಂದು ಹವ್ಯಾಸವನ್ನು ರೂಢಿ ಮಾಡ್ಕೊಳ್ತೀರಾ ಅನ್ನೋದನ್ನು ತಿಳಿಸ್ಕೊಡಿ. ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ಇಂದಿನ ಗಾನಭಜಾನ ಕಾರ್ಯಕ್ರಮದ ಕೊನೆಯಲ್ಲಿ ಓದ್ತೀನಿ. ನಿಮ್ಮ ಸಂದೇಶಗಳು ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ. ನಿಮ್ಮ ಸಂದೇಶಗಳಿಗೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಗಾನಭಜನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನ ಕೇಳ್ತಾ ಇದ್ದೀವಿ ಸ್ನೇಹಿತರೆ. 21 ದಿನಗಳ ರೂಲ್ ಬಗ್ಗೆ ಮಾತನಾಡಿದ್ವಿ. ನೀವು 21 ದಿನದಲ್ಲಿ ಹೊಸ ಅಭ್ಯಾಸವನ್ನ ರೂಢಿಸ್ಕೊಳ್ಳೋದಕ್ಕೆ ಅಥವಾ ಬಿಡೋದಕ್ಕೆ ಯಾವ ರೂಲನ್ನ, ಯಾವ ಅಭ್ಯಾಸವನ್ನ ಆ ಥರ ಮನಸ್ಸಲ್ಲಿ ಇಟ್ಕೊಂಡಿದ್ರ ಅನ್ನೋದನ್ನ ತಿಳಿಸಿ ಗೀತೆಗಳನ್ನ ಕೇಳ್ತಾ ನಿಮ್ಮ ಸಂದೇಶಗಳು ಬರಲಿ. ಗಾನಭಜನ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ನಾನು ನೋಡ್ತೀನಿ ಸ್ನೇಹಿತರೆ. ಮುಂದಿನ ಗೀತೆಯನ್ನ ಕೇಳುವಂತ ಸಮಯ. ರ್ಯಾಂಬೋ ಚಿತ್ರದ ಗೀತೆ ಇದು, ವಿಜಯ್ ಪ್ರಕಾಶ್ ಅವರ ಗಾಯನ, ಹೃದಯ ಶಿವ ಅವರ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ.

ಗಣಭಿಜನ ಕಾರ್ಯಕ್ರಮದಲ್ಲಿ ಇಂದು 21 ಡೇಸ್ ರೂಲ್ ಬಗ್ಗೆ ಮಾತನಾಡಿದ್ವಿ. ನಿಮ್ಮ 21 ಡೇಸ್ ರೂಲ್ ಬ್ರೇಕ್ ಅಥವಾ ಮೇಕ್ ಯಾವುದಿದೆ ಅಂತ ತಿಳಿಸ್ಕೊಡಿ. ಸಂದೇಶಗಳು ಬರ್ತಾ ಇದೆ ಸ್ನೇಹಿತರು, ಅವರ ಅನಿಸಿಕೆಗಳನ್ನು ಹಂಚಿಕೊಳ್ತಾ ಇದ್ದಾರೆ. ನಿಮ್ಮ ಸಂದೇಶಗಳು ಸಹ ಬರಲಿ. ನಮ್ಮ ವಾಟ್ಸಪ್ ಸಂಖ್ಯೆ ಮತ್ತೊಮ್ಮೆ 9484309019. ಮತ್ತೊಂದು ಗೀತೆಯನ್ನು ಕೇಳಿ ಬರೋಣ. 99 ಚಿತ್ರದ ಗೀತೆ ಇದು. ಶ್ರೇಯ ಘೋಷಾಲ್ ಅವರ ಗಾಯನ, ಕವಿರಾಜ್ ರಚನೆ, ಅರ್ಜುನ್ ಜನ್ಯ ಅವರ ಸಂಗೀತ.

0: ಕೈಯ ಚಾಚಿದರೆ ಚಂದ್ರ ಸಿಕ್ಕುವನು, ನಾನೇ ಕಟ್ಟಿರುವೆನು ನನ್ನ ಕೈಯನ್ನು. ಎಷ್ಟು ಅದ್ಭುತವಾದ ಸಾಲುಗಳಲ್ಲ ಸ್ನೇಹಿತರೆ. ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ಇಂದು 21 ಡೇಸ್ ರೂಲ್ ಬಗ್ಗೆ ಮಾತನಾಡಿದೆ. ನಿಮ್ಮ ಏನಾದರೂ ಪ್ಲ್ಯಾನ್ಸ್, 21 ಡೇಸಲ್ಲೇ ರೂಲ್ಸ್ ಮೇಕ್ ಆರ್ ಬ್ರೇಕ್ ಅಂತ ಏನಾದರೂ ಇದ್ದರೆ ಅಂಥ ವಿಷಯಗಳನ್ನು ಹಂಚಿಕೊಳ್ಳಿ. ನಾವು ಈ ಕಾರ್ಯಕ್ರಮದ ಗಾನಭಜನ ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ಲರ ಸಂದೇಶಗಳನ್ನ ಖಂಡಿತ ನೋಡ್ತೀನಿ ಸ್ನೇಹಿತರೆ.
1: ಮರೆಗೆ ನಿಂತು ಕಾಯುತ್ತಿರುವ ಕರುಳು ಯಾವುದು?
2: ಬದುಕು ಒಂದು ಕಲೆಯಾದರೆ ಅದರ ಕಲಾಕಾರಳು ಮಹಿಳೆ. ಮಹಿಳೆ ಜೀವನದ ನಿರೂಪಕಿ, ಪುರುಷನ ಬದುಕು ರೂಪಿಸುವ ಮಹಾಶಿಲ್ಪಿ. ಮಗುವಿಗೆ ತಾಯಿಯಾಗಿ, ಗುರುವಾಗಿ, ಕುಟುಂಬದ ಕಣ್ಣಾಗಿ, ಸಹನೆಗೆ ಮತ್ತೊಂದು ಹೆಸರಾದವಳೆ ಮಹಿಳೆ.

0: ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 7:22. ಈಗ ಕೇಳಿ ಕಗ್ಗದ ಸಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್.
1: ಆಕಾಶವಾಣಿ.

ತಿಲೋಕ ಸಂಗತದಿ ವಿಹಿತದ ಸ್ಥಾನದಿಂ ಸಹಜ ಗುಣಬಲದಿಂ ಗ್ರಹದಿ ರಾಷ್ಟ್ರದಿ ಸಮಾಜದಿ ಲೋಕ ಸಂಗತದಿ ವಿಹಿತದ ಸ್ಥಾನದಿಂ ಸಹಜ ಗುಣಬಲದಿಂ ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ. ಇಹ ಪರ ಸಮನ್ವಯದೆ ಸರ್ವಹಿತ ಸಂಸ್ಥಿತಿಗೆ ಸಹಕರಿಪುದಲೆ ಧರ್ಮ ಮಂಕುತಿಮ್ಮ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಹಿಂದಿನ ಎರಡು ಪದ್ಯಗಳ ಭಾವವನ್ನು ಇನ್ನಷ್ಟು ವಿಸ್ತರಿಸಿ ಕವಿ ಇಲ್ಲಿ ಧರ್ಮ ಮತ್ತು ಮನುಷ್ಯನಿಗಿರುವ ಸಂಬಂಧವನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ ಅಂತ ನಾನು ಭಾವಿಸ್ತೀನಿ. ಧರ್ಮ ಅನ್ನೋದು ಈಗಾಗಲೇ ಸಿದ್ಧವಾಗಿರುವಂಥ ಒಂದು ತತ್ವವೆಂದು ಡಿ ವಿ ಜಿ ಅವರು ಭಾವಿಸಿಲ್ಲ. ಈ ಹಿಂದಿನ ಎರಡು ಮೂರು ಪದ್ಯಗಳಲ್ಲಿ ಆ ಮಾತನ್ನು ಮತ್ತೆ ಅದು ವ್ಯಾಖ್ಯಾನಗೊಳ್ತಾ ಇದೆ. ಧರ್ಮ ಅನ್ನೋದು ಒಂದು ಮನುಷ್ಯ ಕಟ್ಟಿಕೊಳ್ಳುವಂಥ ಒಂದು ಸತ್ವ ಅದು ಅನ್ನೋದನ್ನು ಡಿ ವಿ ಜಿ ಅವರಲ್ಲಿ ವಿವರಿಸ್ತಾ ಇದ್ದಾರೆ. ಅದೇ ಮಾತನ್ನು ಈ ಪದ್ಯದಲ್ಲೂ ಕೂಡ ಡಿ ವಿ ಜಿ ಅವರು ವಿವರಿಸೋದನ್ನು ನೀವು ಗುರುತಿಸ್ಬೋದು. ಎಲ್ಲೆಲ್ಲಿ ಮನುಷ್ಯನ ಧರ್ಮ ತನ್ನನ್ನು ತಾನು ವಿಸ್ತರಿಸಿಕೊಳ್ತದೆ ಅನ್ನೋ ಮಾತು ಈ ಪದ್ಯದಲ್ಲಿ ನಮಗೆ ಗೊತ್ತಾಗ್ತದೆ. ಗೃಹದಿ, ಮನೆಯಲ್ಲಿ, ರಾಷ್ಟ್ರದಿ, ಸಮಾಜದಿ, ಲೋಕಸಂಗತದಿ, ವಿಹಿತದ ಸ್ಥಾನದಿಂ, ಸಹಜ ಗುಣ ಬಲದಿಂ, ಇಹ ಪರ ಸಮನ್ವಯದ. ಇಹ ಮತ್ತು ಪರ ಅಂದರೆ ಇಲ್ಲಿಯ ಬದುಕು ಮತ್ತು ಪರಮಾರ್ಥ ಏನಿದೆ, ಅತ್ಯಂತ ಮುಖ್ಯವಾದಂತಹ ಅರ್ಥ ಏನಿದೆ, ಅವೆರಡರ ಸಮನ್ವಯ ಉಂಟು ಮಾಡುವಂತಹ ಧರ್ಮ ಯಾವುದು ಅಂತಂದರೆ ಅದು ಈ ಬದುಕಿನಲ್ಲಿ, ಬದುಕಿನ ಅನೇಕ ಭಾಗಗಳಲ್ಲಿ ರೂಪುಗೊಳ್ಳುವಂಥದ್ದು ಯಾವುದಪ್ಪ ಅಂತಂದರೆ ಮನೆಯಲ್ಲಿ, ರಾಷ್ಟ್ರವೆನ್ನುವಂತಹ ಒಂದು ತತ್ವದಲ್ಲಿ, ಸಮುದಾಯದಲ್ಲಿ, ಸಮಾಜದಲ್ಲಿ, ಲೋಕಸಂಗತ ಲೋಕದಲ್ಲಿ ಬದುಕುವಂತಹ ಒಂದು ಒಡನಾಟದಲ್ಲಿ, ನಮಗೆ ದಕ್ಕಿರುವಂತಹ ಸ್ಥಾನ ಏನಿದೆ ಆ ಸ್ಥಾನದ ಮೂಲಕ ನಾವು ಪಡೆದುಕೊಳ್ಳುವಂತಹ ಅನುಭವಗಳೇನಿವೆ, ಆ ಅನುಭವಗಳ ಮೂಲಕ ಇವುಗಳೆಲ್ಲವೂ ಕೂಡ ಇಹ ಮತ್ತು ಪರವನ್ನು ಸಮನ್ವಯ ಮಾಡುವಂಥ ಒಂದು ತತ್ವವನ್ನು, ಒಂದು ಮೌಲ್ಯವನ್ನು ನಿರ್ಮಾಣ ಮಾಡಬೇಕಾಗಿದೆ. ಸೊ ಹಾಗೆ ಮಾಡೋದ್ರ ಮೂಲಕ ಸರ್ವಹಿತ ಸಂಸ್ಥಿತಿಗೆ ಅದು ದಾರಿ ಮಾಡಿಕೊಳ್ಬೇಕು ಅಂತ. ಸರ್ವಹಿತ ಎಲ್ರಿಗೂ ಕೂಡ ಹಿತವನ್ನು ಮಾಡುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಳೋದು ಏನಿದೆ ಅದನ್ನು ಮನುಷ್ಯ ಮಾಡಬೇಕಾಗ್ತದೆ. ಹಾಗೆ ಮಾಡಿಕೊಳ್ಳೋದ್ರಿಂದಲೇ ಒಂದು ಧರ್ಮವನ್ನು ಕಟ್ತಾನೆ, ಅಂತಹ ಕಟ್ಟುವಿಕೆಯನ್ನು ಧರ್ಮವೆಂದು ಹೇಳಬಹುದು. ಅಂತಹ ಧರ್ಮ ಮನುಷ್ಯನಿಗೆ ಸಹಕಾರಿಯಾಗ್ತದೆ ಅನ್ನೋ ಮಾತು ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.

ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೋಳ್. ಹತ್ಯೆಯೋ ಹನ್ಯತೆಯೋ ವಿಜಯವೋ ಪರಿಭವವೋ ಕ್ಷತ್ರಿಯಂ ಸ್ವಾರ್ಥಮಂ ಗಣಿಸುವನೆ ರಣದೋಳ್. ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ. ಕೃತ್ಯ ನಿರ್ಣಯ ಬಾಹ್ಯ ಲಾಭ ನಷ್ಟದಿನಲ್ಲ ಆತ್ಮಋಣವದು ಜಗಕ್ಕೆ ಮಂಕುತಿಮ್ಮ.

0: ಈ ಪದ್ಯದಲ್ಲಿ ಡಿವಿಜಿಯವರು ಮನುಷ್ಯನ ಕೃತ್ಯವನ್ನು ಕುರಿತಂತೆ ಮುಖ್ಯವಾದಂಥ ಮಾತುಗಳನ್ನು ಹೇಳೋದನ್ನು ಗುರುತಿಸ್ಬೋದು. ಅದಕ್ಕೆ ಒಂದು ಉಪಮೆಯನ್ನು ಈ ಪದ್ಯದಲ್ಲಿ ಕವಿ ಬಳಸ್ತಾ ಇದ್ದಾರೆ. ಕ್ಷತ್ರಿಯನಿಗೆ ಯಾವುದು ಅತ್ಯಂತ ಮೌಲ್ಯಯುತ ಅಂತ ಕೃತ್ಯ ಅನ್ನುವ ಒಂದು ಉಪಮೆಯನ್ನು ಇಲ್ಲಿ ಕವಿ ಬಳಸ್ತಾ ಇದ್ದಾರೆ. ಹತ್ಯೆಯೋ ಅನ್ಯತೆಯೋ ಅಂತಂದರೆ ಕೊಲೆಯೋ ಅಥವಾ ಕೊಲೆಯಾಗುವುದೋ, ವಿಜಯವೋ ಪರಿಭವವೋ, ಗೆಲ್ಲುವುದೋ ಅಥವಾ ಸೋಲುವುದೋ. ಕ್ಷತ್ರಿಯನಾದವನು ಸ್ವಾರ್ಥವನ್ನು ಲೆಕ್ಕಿಸ್ತೇನೆ ರಣರಂಗದಲ್ಲಿ ಇವುಗಳನ್ನು ಎದುರಿಸ್ತಾನೆ. ಅಂದರೆ ಕೊಲೆ ಮತ್ತು ಕೊಲೆಯಾಗುವುದು, ವಿಜಯ ಮತ್ತು ಸೋಲು, ಇವುಗಳನ್ನು ಕ್ಷತ್ರಿಯನಾದವನು ಸ್ವಾರ್ಥವನ್ನು ಗಣಿಸ್ತೇನೆ ಅದನ್ನು ರಣದಲ್ಲಿ ಅಂದರೆ ಯುದ್ಧದಲ್ಲಿ ಎದುರಿಸ್ತಾನೆ. ಅದರಿಂದ ಮನುಷ್ಯನಿಗೂ ಕೂಡ ಅದೇ ರೀತಿಯಲ್ಲಿ ಕೃತ್ಯ ನಿರ್ಣಯ ಅದು ಲಾಭ ನಷ್ಟದಿಂದ ಆಗೋದಿಲ್ಲ. ಅದು ಈ ಉಪಮೆಯನ್ನು ತರ್ತಾ ಡಿ ವಿ ಜಿ ಅವರು ಏನು ಮಾಡ್ತಾರೆ ಅಂತಂದರೆ, ಒಬ್ಬ ಮನುಷ್ಯನ ಕಾರ್ಯ ಕೆಲಸ ಅದು ಒಳ್ಳೆಯದೋ ಕೆಟ್ಟದ್ದು ಅನ್ನೋದು ಲಾಭ ನಷ್ಟದಿಂದ ಅಲ್ಲ. ಅವನಿಗೆ ಲಾಭ ಆದರೆ ಒಳ್ಳೆಯದು, ನಷ್ಟ ಆದರೆ ಕೆಟ್ಟದ್ದು ಅನ್ನೋ ಅರ್ಥದಲ್ಲಿ ಒಂದು ಕೃತ್ಯವನ್ನು ಅದರ ಮೌಲ್ಯವನ್ನು ನಿರ್ಣಯಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸಾಧ್ಯವಾಗೋದು ಯಾವುದು ಅಂತಂದರೆ, ಉಪಮೆಯಲ್ಲಿ ಹೇಳೋ ರೀತಿಯಲ್ಲಿ ಕ್ಷತ್ರಿಯ ತನ್ನ ಕೆಲಸವನ್ನು ತಾನು ಮಾಡ್ತಾ ಇದ್ದಾನೆ, ಅದು ಸೋಲಾಗುತ್ತೋ ವಿಜಯ ಆಗುತ್ತೋ ಅನ್ನೋದಲ್ಲ, ತಾನು ಹತ್ಯೆ ಆಗ್ತೀನೋ ಅಥವಾ ಹತ್ಯೆ ಮಾಡ್ತೀನೋ ಅನ್ನೋ ರೀತಿಯಲ್ಲ. ಆದರೆ ತನ್ನ ಕೆಲಸ ಕ್ಷತ್ರಿಯ ಧರ್ಮ ಅನ್ನೋದಿದೆಯಲ್ಲ, ಆ ಧರ್ಮವನ್ನು ಮಾಡಬೇಕು, ಆ ಕಾರಣಕ್ಕಾಗಿ ಮಾಡ್ತಿದ್ದೀನಿ ಅನ್ನೋದು ಏನು ತತ್ವ ಇದೆ, ಅದೇ ತತ್ವದ ರೀತಿಯಲ್ಲಿ ತನ್ನ ಈ ಜೀವನದ ಕೆಲಸವನ್ನು ತಾನು ಮಾಡಬೇಕಾಗಿದೆ. ಯಾಕೆ ಅಂತಂದರೆ ಆತ್ಮದ ಋಣವನ್ನು ತಾನು ಸಲ್ಲಿಸಬೇಕಾಗಿದೆ. ಆದ್ದರಿಂದ ಜಗತ್ತಿಗೆ ತಾನು ಮಾಡುವ ಕಾರ್ಯವನ್ನು ಇವನು ಮೌಲ್ಯಯುತವಾದ ಕಾರಣವೆಂದು ತಿಳಿದು ಮಾಡಿದಾಗ ಮಾತ್ರ ಅದಕ್ಕೆ ಲಾಭ ನಷ್ಟಗಳ ಲೇಪನವೂ ಕೂಡ ಇರೋದಿಲ್ಲ ಅನ್ನೋದು ಈ ಪದ್ಯದಲ್ಲಿ ವ್ಯಕ್ತವಾಗುವಂಥ ಭಾವ.
1: ಇದುವರೆಗೆ ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.
2: ಇದುವರೆಗೆ ಕಗ್ಗದ ಸಿರಿ ಕಾರ್ಯಕ್ರಮವನ್ನು ಕೇಳಿದ್ರೆ ಸ್ನೇಹಿತರೆ, ಇದು ನಿಮ್ಮ ಮೆಚ್ಚಿನ ವಿದುಭಾರತಿ ಆಕಾಶವಾಣಿ ಕನ್ನಡ. ಈಗ ಒಂದು ಗೀತೆಯನ್ನ ಕೇಳುವಂತ ಸಮಯ. ಯಾವ ಗೀತೆಯನ್ನ ಕೇಳೋಣ ಅಂತ ಅಂದ್ರೆ, ಒಂದು ಗೀತೆಯ ಬಿಟ್ಟಿದೆ, ಅದನ್ನ ಕೇಳ್ಬೋಣ. ಇನ್ಸ್ಟ್ರೂಮೆಂಟಲ್ ಮ್ಯೂಸಿಕ್, ಮಾನ್ಸೂನ್ ರಾಗ ಚಿತ್ರದ್ದು. ಟಿ ಎಸ್ ಗಣೇಶ್ ಉಪಾಧ್ಯಾಯ ಅವರ ರಚನೆ, ಅನುಪ್ ಸಿಳಿನವರ ಸಂಗೀತ.

0: ಟುಡೇ ಸಮಯ ಏನೇನು 7:35 ವಾರ್ತೆಗಳು. ಈಗ
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿ ಇದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವಿ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ, ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ ದಕ್ಷಿಣ ಆಫ್ರಿಕಾ ಹಣಾಹಣಿ. ವಾರ್ತೆಗಳ ವಿವರ. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11 ಆಡಳಿತ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ವಿಕಸಿತ ಭಾರತದ ದೂರದೃಷ್ಟಿ ಸಾಧನೆಗಾಗಿ ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಸಹಕಾರ ಹಾಗೂ ಸಂವಾದ ಅತ್ಯಗತ್ಯ. ಯುವ ಜನತೆಗೆ ಗುಣಮಟ್ಟದ ಶಿಕ್ಷಣ, ಕೌಶಲ್ಯ ಮತ್ತು ಉದ್ಯೋಗದ ಅವಕಾಶಗಳನ್ನು ಸೃಷ್ಟಿಸುವುದು ಸರ್ಕಾರದ ಪ್ರಮುಖ ಆದ್ಯತೆಯಾಗಿದ್ದು, ಸಶಕ್ತ ಯುವಶಕ್ತಿಯೇ ದೇಶದ ಪ್ರೇರಕ ಶಕ್ತಿಯಾಗಲಿದ್ದಾರೆ ಎಂದು ತಿಳಿಸಿದ್ದಾರೆ. ಮುಕ್ತ ವ್ಯಾಪಾರ ಒಪ್ಪಂದಗಳು ಎಂಎಸ್ಎಂಇ ವಲಯಕ್ಕೆ ಜಾಗತಿಕ ಮಾರುಕಟ್ಟೆಯಲ್ಲಿ ನೂತನ ಅವಕಾಶಗಳನ್ನು ಕಲ್ಪಿಸಿವೆ ಎಂದು ತಿಳಿಸಿದ ಪ್ರಧಾನಿ, ಮಹಿಳಾ ನೇತೃತ್ವದ ಅಭಿವೃದ್ಧಿಯು ವಿಕಸಿತ ಭಾರತದ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಕೃಷಿ, ಸ್ಟಾರ್ಟ್ಅಪ್, ವಿಜ್ಞಾನ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲೂ ನಾರಿ ಶಕ್ತಿಯು ಕೊಡುಗೆಯನ್ನು ನೀಡುತ್ತಿದ್ದು, ರಾಜ್ಯಗಳು ಮಹಿಳಾ ಸಬಲೀಕರಣಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ಕರೆ ನೀಡಿದ್ದಾರೆ. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೌ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಸುಮಾರು 20 ಭಾರತೀಯ ಸಿಬ್ಬಂದಿಯನ್ನು ಹೊಂದಿರುವಂತಹ ಈ ಹಡಗಿನ ಪರಿಸ್ಥಿತಿಯನ್ನು ಮಸ್ಕತ್ನಲ್ಲಿರುವಂತಹ ಭಾರತೀಯ ರಾಯಭಾರ ಕಚೇರಿ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಒಮಾನ್ ಜಲಪ್ರದೇಶದಲ್ಲಿ ಕಳೆದ 72 ಗಂಟೆಗಳಲ್ಲಿ ಭಾರತೀಯ ಸಿಬ್ಬಂದಿ ಇದ್ದಂತಹ ಹಡಗುಗಳು ಬಿಕ್ಕಟ್ಟಿಗೆ ಸಿಲುಕುತ್ತಿರುವುದು ಇದು ಸತತ 3 ಬಾರಿಯಾಗಿದೆ. ಈ ನಡುವೆ ನಿನ್ನೆ ರಾತ್ರಿ ಒಮಾನ್ ಕರಾವಳಿಯಲ್ಲಿ ಅಮೆರಿಕ ಪಡೆಗಳ ಕ್ಷಿಪಣಿ ದಾಳಿಗೆ ಒಳಗಾಗಿದ್ದಂತಹ ಎಂಟಿ ಸೆಟ್ಟಬೆಲೋ ಹಡಗಿನಲ್ಲಿದ್ದಂತಹ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಕೇಂದ್ರ ಸಚಿವ ಸರ್ಬಾನಂದ್ ಸೋನೋವಾಲ್ ದೃಢಪಡಿಸಿದ್ದಾರೆ. ಹಡಗಿನಲ್ಲಿದ್ದಂತಹ 24 ಭಾರತೀಯರ ಪೈಕಿ 21 ಜನರನ್ನು ರಕ್ಷಿಸಲಾಗಿದ್ದು ಅವರನ್ನು ಸ್ವದೇಶಕ್ಕೆ ಕರೆತರಲು ಕ್ರಮ ಕೈಗೊಳ್ಳಲಾಗಿದೆ. ಕಳೆದ ಜೂನ್ 8 ಸಹ ಎಂಟಿ ಮಾರಿವೆಕ್ಸ್ ಹಡಗಿನ ಮೇಲೆ ಅಮೆರಿಕ ಪಡೆಗಳು ದಾಳಿಯನ್ನು ನಡೆಸಿದ್ದವು. ನಾವಿಕರ ಜೀವಕ್ಕೆ ಧಕ್ಕೆ ತರುತ್ತಿರುವಂತಹ ಇಂತಹ ದಾಳಿಗಳನ್ನು ಅಂತಾರಾಷ್ಟ್ರೀಯ ಕಡಲ ಸಂಸ್ಥೆ ಐಎಂಒ ತೀವ್ರವಾಗಿ ಖಂಡಿಸಿದೆ. ಒಮಾನ್ ಕರಾವಳಿಯಲ್ಲಿ ಎಂಟಿ ಸೆಟ್

0: ಮೊಸ್ಕಿಟೋ ಹಡಗಿನ ಮೇಲೆ ನಡೆದಂತಹ ದಾಳಿಯಲ್ಲಿ ಮೂವರು ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಅಂತರ್ ಸಚಿವಾಲಯ ಜಂಟಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ವಿದೇಶಾಂಗ ವಕ್ತಾರ ರಣಧೀರ್ ಜೈಸ್ವಾಲ್ ಈ ಸಂಬಂಧ ಅಮೆರಿಕ ರಾಯಭಾರಿ ಅಧಿಕಾರಿಯನ್ನು ಕರೆಸಿ ಸರ್ಕಾರ ತೀವ್ರ ಪ್ರತಿಭಟನೆ ದಾಖಲಿಸಿದೆ ಎಂದಿದ್ದಾರೆ. ಗಲ್ಫ್ ವಿಭಾಗದ ಹೆಚ್ಚುವರಿ ಕಾರ್ಯದರ್ಶಿ ಅಸೀಂ ಆರ್ ಮಹಾಜನ್ ಮಾತನಾಡಿ, ಗಲ್ಫ್ ಮತ್ತು ಪಶ್ಚಿಮ ಏಷ್ಯಾ ಪರಿಸ್ಥಿತಿಯನ್ನು ಸರ್ಕಾರ ಸೂಕ್ಷ್ಮವಾಗಿ ಗಮನಿಸುತ್ತಿದೆ. ಅಲ್ಲಿನ ಭಾರತೀಯ ರಾಯಭಾರ ಕಚೇರಿಗಳು ಮತ್ತು ದೂತಾವಾಸ ಕಚೇರಿಗಳು ದಿನದ 24 ಗಂಟೆಯೂ ಸಹಾಯವಾಣಿಗಳನ್ನು ನಿರ್ವಹಿಸುತ್ತಿವೆ ಎಂದು ಹೇಳಿದ್ದಾರೆ. ಇದೇ ವೇಳೆ ಮಾತನಾಡಿದ ಬಂದರು, ಹಡಗುಗಳು ಮತ್ತು ಜಲಮಾರ್ಗಗಳ ಸಚಿವಾಲಯದ ಹೆಚ್ಚುವರಿ ಕಾರ್ಯದರ್ಶಿ ಮುಕೇಶ್ ಮಂಗಲ್, ಭಾರತೀಯ ನಾವಿಕರ ಸುರಕ್ಷತೆ ಮತ್ತು ಕಲ್ಯಾಣಕ್ಕೆ ಬದ್ದರಾಗಿರುವುದಾಗಿ ಪುನರುಚ್ಚರಿಸಿದ್ದು, ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ನೀಡಲು ಸೂಚನೆ ನೀಡಲಾಗಿದೆ ಎಂದು ಘೋಷಣೆ ಮಾಡಿದ್ದಾರೆ. ಈ ವೇಳೆ ದೇಶದಲ್ಲಿ ರಸಗೊಬ್ಬರ ದಾಸ್ತಾನು ಸುಸ್ಥಿರವಾಗಿದ್ದು, ಒಮಾನ್ ರಷ್ಯಾ ಸೇರಿದಂತೆ ವಿವಿಧ ದೇಶಗಳಿಂದ ಯೂರಿಯಾ ಪೂರೈಕೆ ಖಚಿತಪಡಿಸಿಕೊಳ್ಳಲಾಗಿದೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ದೇಶದಲ್ಲಿ ಅನಿಲ ಪೂರೈಕೆಯು ಸ್ಥಿರವಾಗಿದೆ. ಕಳೆದ 3 ದಿನಗಳಲ್ಲಿ 1.49 ಕೋಟಿ ಸಿಲಿಂಡರ್ಗಳನ್ನು ವಿತರಣೆ ಮಾಡಲಾಗಿದ್ದು, ಕಾಳಸಂತೆ ತಡೆಗೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಲಾಗಿದೆ. ಕುಟುಂಬ ಮತ್ತು ಮುಂದಿನ ಪೀಳಿಗೆಯನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುವಂತಹ ಗೃಹಿಣಿಯರನ್ನು ದೇಶದ ನಿರ್ಮಾತೃಗಳು ಎಂದು ಸುಪ್ರೀಂಕೋರ್ಟ್ ಇಂದು ಐತಿಹಾಸಿಕ ತೀರ್ಪು ನೀಡಿದೆ. ರಸ್ತೆ ಅಪಘಾತಗಳಲ್ಲಿ ಗೃಹಿಣಿಯರು ಮರಣ ಹೊಂದಿದಂತಹ ಸಂದರ್ಭಗಳಲ್ಲಿ ಪರಿಹಾರವನ್ನು ಲೆಕ್ಕ ಹಾಕುವ ವೇಳೆ ಅವರ ಗೃಹ ಕೆಲಸ ವೇತನರಹಿತವಾಗಿದ್ದರೂ ಅದರ ಮೌಲ್ಯವನ್ನು ಗಣನೆಗೆ ತೆಗೆದುಕೊಂಡು ತಿಂಗಳಿಗೆ ಕನಿಷ್ಠ 30,000 ರೂಪಾಯಿಗಳಾಗಿ ನಿಗದಿಪಡಿಸಬೇಕು ಎಂದು ನ್ಯಾಯಾಲಯ ಆದೇಶ ನೀಡಿದೆ. ಮನೆ ನಿರ್ವಹಿಸುವಂತಹ ಮಹಿಳೆಯರನ್ನು ಕೇವಲ ಗೃಹಿಣಿ ಎಂದು ಕರೆಯುವುದು ಸಮಾಜಕ್ಕೆ ಅವರ ಕೊಡುಗೆ ಮತ್ತು ಮೌಲ್ಯವನ್ನು ಅಲ್ಪವಾಗಿ ಪರಿಗಣಿಸಿದಂತಾಗುತ್ತದೆ ಎಂದು ಸುಪ್ರೀಂಕೋರ್ಟ್ ಅಭಿಪ್ರಾಯಪಟ್ಟಿದೆ. ನ್ಯಾಯಮೂರ್ತಿಗಳಾದಂತಹ ಸಂಜಯ್ ಕರೋಲ್ ಮತ್ತು ಎನ್ ಕೋಟೇಶ್ವರ್ ಸಿಂಗ್ ಅವರ ಪೀಠವು ಕುಟುಂಬದ ಆರೈಕೆ ಮತ್ತು ಮನೆ ನಿರ್ವಹಣೆಯು ಗಮನಾರ್ಹ ಆರ್ಥಿಕ ಮೌಲ್ಯವನ್ನು ಹೊಂದಿದ್ದು, ಇದು ಮಾನವ ಬಂಡವಾಳದ ಅಭಿವೃದ್ಧಿಗೆ ಅತ್ಯಗತ್ಯ ಎಂದು ಸ್ಪಷ್ಟಪಡಿಸಿದೆ. ನವೆಂಬರ್ 2001 ಪಂಜಾಬ್ನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಮಹಿಳೆಯೊಬ್ಬರು ಮೃತಪಟ್ಟ ಪ್ರಕರಣಕ್ಕೆ ಸಂಬಂಧಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿ ಸರ್ವೋಚ್ಚ ನ್ಯಾಯಾಲಯ ಈ ಮಹತ್ವದ ತೀರ್ಪು ಪ್ರಕಟಿಸಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PPPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಬೇಟಿ ಬಚಾವೋ ಬೇಟಿ ಪಡಾವೋ ಸೇರಿದಂತೆ ಹಲವು ಸರ್ಕಾರಿ ಯೋಜನೆಗಳು ಹೆಣ್ಣು ಮಕ್ಕಳ ಪರ ಕೆಲಸ ಮಾಡುತ್ತಿವೆ ಎಂದು ನ್ಯಾಯಾಲಯ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಆದರೆ ಕೆಲವು ರಾಜ್ಯಗಳಲ್ಲಿ ಇನ್ನೂ ಹೆಣ್ಣು ಮಕ್ಕಳ ಜನನ ಪ್ರಮಾಣ ಕಡಿಮೆ ಇರುವುದು ಸವಾಲಾಗಿ ಉಳಿದಿದೆ ಎಂದು ಹೇಳಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು PCPNDT ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. 1991 ಇದ್ದಂತಹ ಮಕ್ಕಳ ಲಿಂಗಾನುಪಾತವು 2011 ಇಳಿದಿರುವುದನ್ನು ಉಲ್ಲೇಖಿಸಿದ ಸುಪ್ರೀಂಕೋರ್ಟ್ ಈ ಸಮಸ್ಯೆಯ ಗಂಭೀರತೆಯನ್ನು ಎತ್ತಿ ತೋರಿಸಿದೆ. ಇದೇ ವೇಳೆ ವೈದ್ಯರೊಬ್ಬರು ಸಲ್ಲಿಸಿದ್ದ ಮೇಲ್ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸಿದೆ. ಮಾಲ್ಡೀವ್ಸ್ ದೇಶದಲ್ಲಿ ಹೆಚ್ಚುತ್ತಿರುವಂತಹ ದಡಾರ ಪ್ರಕರಣಗಳನ್ನು ನಿಯಂತ್ರಿಸಲು ಮತ್ತು ಅಲ್ಲಿನ ಸಾರ್ವಜನಿಕ ಆರೋಗ್ಯ ರಕ್ಷಣೆಗೆ ಬೆಂಬಲ ನೀಡುವ ನಿಟ್ಟಿನಲ್ಲಿ ಭಾರತ ಸರ್ಕಾರವು 20,000 ಡೋಸ್ ದಡಾರ ಲಸಿಕೆ ಮತ್ತು ಸುಮಾರು 3 ಟನ್ ವೈದ್ಯಕೀಯ ಸಾಮಗ್ರಿಗಳನ್ನು ಒಳಗೊಂಡ ತುರ್ತು ನೆರವನ್ನು ರವಾನಿಸಿದೆ. ಈ ಸಕಾಲಿಕ ನೆರವು ಮಾಲ್ಡೀವ್ಸ್ನಲ್ಲಿ ಲಸಿಕಾಕರಣ ಪ್ರಕ್ರಿಯೆಯನ್ನು ಬಲಪಡಿಸಲು ಮತ್ತು ಅಲ್ಲಿನ ಸರ್ಕಾರದ ರೋಗ ನಿಯಂತ್ರಣ ಪ್ರಯತ್ನಗಳಿಗೆ ಹೆಚ್ಚಿನ ಶಕ್ತಿ ತುಂಬಲು ನೆರವಾಗಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಪ್ರಕಟಣೆಯಲ್ಲಿ ತಿಳಿಸಿದೆ. ಸಿಡ್ನಿಯಲ್ಲಿ ನಡೆಯುತ್ತಿರುವಂತಹ ಆಸ್ಟ್ರೇಲಿಯಾ ಓಪನ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ PV ಸಿಂಧು ಮತ್ತು ತನ್ವಿ ಶರ್ಮಾ ಮಹಿಳಾ ಸಿಂಗಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ. ಇಂದು ನಡೆದ 16 ಆಟಗಾರರ ಸುತ್ತಿನ ಪಂದ್ಯದಲ್ಲಿ PV ಸಿಂಧು ಭಾರತದವರೇ ಆದಂತಹ ಏಷ್ಯಾರಾಣಿ ಬರುವ ಅವರನ್ನು 22-20, 21-12 ನೇರ ಸೆಟ್ಗಳಿಂದ ಸೋಲಿಸಿದರು. ಮುಂದಿನ ಪಂದ್ಯದಲ್ಲಿ ಸಿಂಧು ಚೆನ್ ಸು ಯು ಅವರನ್ನು ಎದುರಿಸಲಿದ್ದಾರೆ. ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಭಾರತದ ತನ್ವಿ ಶರ್ಮಾ ಮಾಳವಿಕಾ ಬನ್ಸೋದ್ ವಿರುದ್ದ 21-13

21-15 ಜಯ ದಾಖಲಿಸಿ ಅಂತಿಮ ಎಂಟರ ಘಟಕ್ಕೆ ಪ್ರವೇಶ ಪಡೆದಿದ್ದಾರೆ. ಇನ್ನು ಪುರುಷರ ಡಬಲ್ಸ್ ವಿಭಾಗದಲ್ಲಿ ಭಾರತದ ಎಂಆರ್ ಅರ್ಜುನ್ ಮತ್ತು ಹರಿಹರನ್ ಆಮ್ಸಾ ಕರುಣನ್ ಜೋಡಿ ನ್ಯೂಜಿಲೆಂಡ್ನ ಮೈಕೆಲ್ ಓವನ್ ಮತ್ತು ಡೈಲನ್ ಸೋಡ್ಜಾಸಾ ಜೋಡಿಯನ್ನು 21-17 21-7 ಸೆಟ್ಗಳಿಂದ ಮಣಿಸಿ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಲ್ಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು, ಪ್ರಪಂಚದಾದ್ಯಂತ ಕ್ರೀಡಾ ಅಭಿಮಾನಿಗಳು ಒಂದು ತಿಂಗಳ ಕಾಲ ನಡೆಯುವಂತಹ ಫುಟ್ಬಾಲ್ ಪ್ರದರ್ಶನಕ್ಕಾಗಿ ಸಜ್ಜಾಗಿದ್ದಾರೆ. ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ರಾತ್ರಿ 12:30 ಅಂದರೆ ಮಧ್ಯರಾತ್ರಿ 12:30 ಪ್ರಾರಂಭವಾಗಲಿದೆ. ಪಂದ್ಯಾವಳಿ ಜುಲೈ 19 ಅಮೆರಿಕ, ಕೆನಡಾ ಮತ್ತು ಮೆಕ್ಸಿಕೋ ದೇಶಗಳಲ್ಲಿ ನಡೆಯಲಿದೆ. ಹಿಂದಿನ ಆವೃತ್ತಿಗಳಲ್ಲಿದ್ದಂತಹ 32 ತಂಡಗಳಿಗೆ ಹೋಲಿಸಿದರೆ ಈ ಬಾರಿ 48 ತಂಡಗಳು ಭಾಗಿಯಾಗುತ್ತಿರುವುದರಿಂದ ಇದು ವಿಶ್ವಕಪ್ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಪಂದ್ಯಾವಳಿಯಾಗಿದೆ. ಭಾರತ ಮತ್ತು ನೇಪಾಳ ನಡುವೆ ಹೊಸ ಡಿಜಿಟಲ್ ಹಣ ವರ್ಗಾವಣೆ ವ್ಯವಸ್ಥೆ ಆರಂಭವಾಗಿದೆ. ಇದು ಭಾರತದ ಯುಪಿಎ ಮತ್ತು ನೇಪಾಳದ ಎನ್ಪಿಐ ವ್ಯವಸ್ಥೆಗಳನ್ನು ನೇರವಾಗಿ ಸಂಪರ್ಕಿಸುತ್ತದೆ. ಇದರಿಂದ ಎರಡೂ ದೇಶಗಳ ಜನರು ಮೊಬೈಲ್ ಬ್ಯಾಂಕಿಂಗ್ ಅಥವಾ ಡಿಜಿಟಲ್ ವ್ಯಾಲೆಟ್ಗಳ ಮೂಲಕ ತಕ್ಷಣವೇ ಮತ್ತು ಸುರಕ್ಷಿತವಾಗಿ ಹಣವನ್ನು ಕಳುಹಿಸಬಹುದಾಗಿದೆ. ಈ ವ್ಯವಸ್ಥೆ ಹಣಕಾಸು ಸೇವೆಗಳನ್ನು ಹೆಚ್ಚು ಜನರಿಗೆ ತಲುಪಿಸುವುದರ ಜೊತೆಗೆ ಭಾರತ ನೇಪಾಳ ಆರ್ಥಿಕ ಹಾಗೂ ಡಿಜಿಟಲ್ ಸಂಬಂಧಗಳನ್ನು ಬಲಪಡಿಸುತ್ತದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಅಸ್ಥಿರತೆಯ ನಡುವೆಯೂ ಭಾರತದ ಅಭಿವೃದ್ಧಿ ಪಥ ಸ್ಥಿರ ಮತ್ತು ದೃಢ, ಪ್ರಧಾನಿ ನರೇಂದ್ರ ಮೋದಿ. ಒಮಾನ್ ಕಡಲ ಬಿಕ್ಕಟ್ಟು, ಭಾರತೀಯ ಸಿಬ್ಬಂದಿಯಿದ್ದ ಮತ್ತೊಂದು ಹಡಗಿನಲ್ಲಿ ಅಗ್ನಿ ಅವಘಡ, ಎಂಟಿ ಸೆಟ್ಟೆಬೆಲ್ಲೋ ಹಡಗಿನ 3 ನಾವಿಕರ ಸಾವು. ಗೃಹಿಣಿಯರ ಶ್ರಮಕ್ಕೆ ಸುಪ್ರೀಂಕೋರ್ಟ್ ಮನ್ನಣೆ, ಅಪಘಾತ ಪರಿಹಾರಕ್ಕೆ ಮಾಸಿಕ ಕನಿಷ್ಠ 30,000 ರೂಪಾಯಿ ನಿಗದಿಪಡಿಸಲು ಆದೇಶ. ಆಸ್ಟ್ರೇಲಿಯನ್ ಓಪನ್ ಬ್ಯಾಡ್ಮಿಂಟನ್, ಭಾರತದ ಪಿವಿ ಸಿಂಧು, ತನ್ವೀರ್ ಶರ್ಮಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ. ಇಂದಿನಿಂದ ಪ್ರತಿಷ್ಠಿತ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಆರಂಭ. ಉದ್ಘಾಟನಾ ಪಂದ್ಯದಲ್ಲಿ ಮೆಕ್ಸಿಕೋ, ದಕ್ಷಿಣ ಆಫ್ರಿಕಾ ಹಣಾಹಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಕ್ಕೆ.

0: 90.9 FM. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಗಾನಭಜನ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ ಇಂದಿನ ಗಾನಭಜನ ಕಾರ್ಯಕ್ರಮದಲ್ಲಿ 21 Days ರೂಲ್ ಬಗ್ಗೆ ಮಾತನಾಡಿದ್ವಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಬರ್ತಾ ಇದೆ, ನಿಮ್ಮ ಮಾತುಗಳು ಬರ್ತಾ ಇದೆ, ಆ ಮಾತುಗಳನ್ನೆಲ್ಲ ನೋಡ್ತೀನಿ ಈ ಒಂದು ಗೀತೆಯ ನಂತರ. ಯಾರೆಲ್ಲ ಸಂದೇಶವನ್ನು ಕಳಿಸಬೇಕು ಅಂದ್ಕೊಂಡಿದ್ರೆ ತಡ ಮಾಡಬೇಡಿ, ಒಂದು ಗೀತೆಯ ಕಾಲಾವಕಾಶ ಇದೆ, ಈಗಲೇ ಕಳಿಸಿ. ಒಂದು ಗೀತೆ ಮೌರ್ಯ ಚಿತ್ರದ್ದು, ಉದಿತ್ ನಾರಾಯಣ್ ಮತ್ತು ಲಕ್ಷ್ಮೀ ಅವರ ಗಾಯನ, ವಿ ಮನೋಹರ್ ಅವರ ರಚನೆ, ಗುರುಕಿರಣ್ ಅವರ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಭಜನ ಕಾರ್ಯಕ್ರಮದಲ್ಲಿಂದು 21 ಡೇಸ್ ರೂಲ್ಸ್ ಬಗ್ಗೆ ಮಾತನಾಡಿದ್ವಿ. ನಿಮ್ಮ ಸಂದೇಶಗಳನ್ನ ನೋಡುವಂತ ಸಮಯ, ಸಂದೇಶಗಳನ್ನ ನೋಡಿ ಬರೋಣ ಸ್ನೇಹಿತರೆ.

ಪ್ರಶಾಂತ್ ಶೆಟ್ಟರ್ ಅವರ ಸಂದೇಶ ಭದ್ರಾವತಿಯಿಂದ, ಹಾಗೆ ಎಸ್ ರಾಜವರು ಚಿಕ್ಕಂಕನಹಳ್ಳಿಯಿಂದ, ಪ್ರಕಾಶ್ ವಿದ್ಯಾರಣಪುರ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೌಸಲ್ ಅವರು ಬನಶಂಕರಿಯಿಂದ, ಹನುಮಂತಪ್ಪ ಹುಲ್ಗಮ್ಮನವರು ಅಕ್ಷಯ್ ಪಾರ್ಕ್ ಕೋಕುಲ್ ರೋಡ್ ಹುಬ್ಬಳ್ಳಿಯಿಂದ, ಹಾಗೆ ಕವಿತಾ ಶ್ರೀನಿವಾಸ್ ಅವರು ವಯಸ್ ಕಾಲೋನಿ ಧಾರವಾಡದಿಂದ, ಚಂದುಲಾಲ್ ಅವರು ಕಲಬುರಗಿಯಿಂದ ಇಂಡಿ ತಾಲೂಕಿನ ಹಿಂಗಣಿಯಿಂದ, ಚಿದಾನಂದ ಕಲ್ಯಾಣಿ ಪತ್ತಾರ ಇವರ ಸಂದೇಶ, ಶಿವಲಿಂಗಪ್ಪ ಕಾವಲಿ, ಮನೋಜ ಕಾವಲಿ, ಸಮರ್ಥ ಕಾವಲಿ, ಮಂಜುಳಾ ಕಾವಲಿ ಅವರು ಇಳಕಲ್ ಬಾಗಲಕೋಟೆ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಆದೂರು ಪ್ರಕಾಶ್ ಅವರು ಆನೇಕಲ್ಲಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅರುಣಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡ್ ಬ್ಯಾಂಗ್ಳೂರ್, ಮೋನಿಕಾ ಹಾಸನದಿಂದ, ಹಾಗೆ ಅನಂತರಾಜ್ ಗೊರ್ಲಡ್ಕು ಹಿರಿಯರು ತಾಲೂಕಿನಿಂದ, ಹೊಸ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಲು ಅಥವಾ ಹಳೆಯ ಕೆಟ್ಟ ಚಟಗಳನ್ನು ಬಿಡಲು ಯಾವುದೇ ಕೆಲಸವನ್ನು ಸತತವಾಗಿ 21 ದಿನಗಳ ಕಾಲ ಮಾಡಿದರೆ ಅದು ಸಹಜವಾಗಿ ಬರುತ್ತದೆ ಎಂಬ ನಂಬಿಕೆ 21 ಡೇಸ್ ರೂಲ್ ಅಂತ ಮಾದನ ಹಿಪ್ಪರಿಗಿಂದ ಶಿವಲಿಂಗಪ್ಪ ಭದ್ರೆ ಹಾಗೂ ಅವರ ಮನೆಯವರ ಸಂದೇಶ ಹೇಳ್ತಾ ಇದೆ. ಹಾಗೆ ಈ ದಿನದ ಗಾನಭಜನ ಕಾರ್ಯಕ್ರಮದಲ್ಲಿ ಮಾನಸಿಕ ವೈದ್ಯರ ಮಾತಾದಂತಹ 21 ದಿನಗಳ ಕಾಲ ತೆಗೆದುಕೊಳ್ಳುವ ಒಂದು ವಿಷಯ ಕೌತುಕಮಯ ಗಹನವಾದ ಸತ್ಯ ಸಂಗತಿಗಳ ಆರೋಗ್ಯಕರ ಕುತೂಹಲ ಮಾಹಿತಿ ಸತ್ವಪೂರ್ಣ ಅಂತ ಬೋಪ ವೆಂಕಟೇಶ್ ಅವರು ಬೋಧನ ಹೊಸಹಳ್ಳಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಮಲ್ಲಿಕಾರ್ಜುನ್ ದೊಡ್ಡಮನಿಯವರು ಬಾಗಲಕೋಟೆ ಗುಳೇದ ಗುಡ್ಡದಿಂದ, 21 ದಿನಗಳಲ್ಲಿ ಇರುವಂಥ ವಿಷಯ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅದಕ್ಕೆ ಗಣೇಶನಿಗೆ 21 ನಮಸ್ಕಾರ ಆಗ್ತಾರೆ ಅಂತ ಮಾಲಾ ಅವರು ಮಾಚಹಳ್ಳಿಯಿಂದ ಹೇಳ್ತಾ ಇದ್ದಾರೆ ಇರಬಹುದು. ಹಾಗೆ ಯಾರಿದು ರತ್ನ ಅವರು 21 ದಿನ ಪಾನಿಪುರಿ ಬಿಟ್ಟರೆ ಮರ್ತೋಗುತ್ತಾ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಮ್ಮ ಬಾಯಿಗೆ ಗೊತ್ತು, ಹೇಳಬೇಕು ಮರ್ತೋಗುತ್ತಾ ನೆನಪಿಸ್ಕೊಳುತ್ತಾ ಅಂತ. ಮುಂದಿನ ಸಂದೇಶ ಮಯೂರ ಕೋಟಿ ಜನ್ನಾಪುರ ಭದ್ರಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮಂಜುನಾಥ್ ಹುಗಾರ್ ಗೊಂಡಬಾಳದಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಖುಷಿ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ.

ಹಾಗೆ ವಾಣಿಶ್ರೀ ಅವರು ಧಾರವಾಡದಿಂದ 21 ದಿನಗಳ ಥೆರಪಿಯ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದರೆ, ಖಂಡಿತವಾಗಿ ಇದರಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ವಿಷಯವನ್ನು ಆಯ್ಕೆ ಮಾಡಿಕೊಂಡು ನಾನು ಈ ಥೆರಪಿಯನ್ನು ಮಾಡಬೇಕು, ಅದರ ಅನುಭವವನ್ನು ಖಂಡಿತ ಪಡೆಯಲೇಬೇಕು, ನಾನು ತಪ್ಪದೇ ಇದನ್ನು ಪ್ರಯತ್ನಿಸುತ್ತೇನೆ. ಹಾಗೆಯೇ ಕೆಲವು ಹಾಡುಗಳು ತುಂಬ ಇಷ್ಟ ಆಯಿತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ ವಾಣಿಶ್ರೀ ಅವರು ಧಾರವಾಡದಿಂದ. ಹಾಗೆ ನಾನು ಸಹ 21 ದಿನಗಳಲ್ಲಿ ನನ್ನ ಅತಿಯಾದ ಮಾತಿನ ಮಿತಿಯನ್ನು ಕಡಿಮೆ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇನೆ ಅಂತ ಹೇಳ್ತಾ ಇದ್ದಾರೆ ಉಮೇಶ್ ಅವರು ಸಿರಿಗೆರೆಯಿಂದ, ಧನ್ಯವಾದ. ಹಾಗೆ ಜಿ ಎಸ್ ಚಂದನ ಚಿತ್ರದುರ್ಗದಿಂದ, ನಾನು 21 ದಿನದಲ್ಲಿ ಯೋಗಾಭ್ಯಾಸ ಮಾಡುವುದನ್ನು ಕಲಿಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಹವ್ಯಾಸ ರೂಢಿಸ್ಕೊಳ್ಳಿ ಚಂದನ ಅವರೇ. ರಾಣಿಯವರು ಹಳೇಬೀಡಿನಿಂದ, ಕಾರ್ಯಕ್ರಮದ ಮಾಹಿತಿ ಮತ್ತು ಗೀತೆಗಳು ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ, ಧನ್ಯವಾದ. ಇವತ್ತಿನ ಎಲ್ಲ ಹಾಡುಗಳು ನನ್ನ ಫೇವ್ರೇಟ್ ಹಾಡುಗಳು, ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದಾರೆ. ಯಾರಿದು? ವರ್ಷ ಅವರು ಚಿತ್ರದುರ್ಗದಿಂದ. ಹಾಗೆ ಎಸ್ ಜಗದೀಶ್ವರಾಚಾರ್ ಮಹಾಲಕ್ಷ್ಮಿ ಲೇಔಟಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಇವರು ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. ಹಲಸೂರಿನ ರಾಜೇಶ್ ಅವರ ಸಂದೇಶ ಬಂದಿದೆ, ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ ಇವರು. ಹಾಗೆ ಯಾರಿದು? ವಾಸುಕಿ ಅವರು ಸಾಗರದಿಂದ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಪ್ರೇಮಲತಾ ವಜ್ರ ಬಿದ್ರಹಳ್ಳಿಯಿಂದ ಥ್ಯಾಂಕ್ ಯು, ಇವರು ಸಹ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ಪ್ರಥಮ ಪವಿತ್ರ ಸಿದ್ದಮ್ಮ ಸುರೇಶ್ ಮದ್ದೂರಿ ಯಾದಗಿರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ.

ಕನ್ಸಿಸ್ಟೆನ್ಸಿ ತುಂಬಾ ಮುಖ್ಯ ಆಗುತ್ತೆ. ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೋಬೇಕು 21 ಡೇಸ್ನಲ್ಲಿ. ಹಾಗೆ ಕೋವಿಡ್ ಟೈಮಲ್ಲಿ ಎಲ್ಲರೂ 21 ಡೇ ಚಾಲೆಂಜ್ ಎಷ್ಟೊಂದು ಜನರು ಸ್ಟಾರ್ಟ್ ಮಾಡಿ ನೆನಪಾಗ್ತಿದೆ ವಿಷಯವನ್ನು ಕೇಳಿ ಅಂತ ನಂಬರ್ 8154688 ಇವರು ಹೇಳ್ತಾ ಇದ್ದಾರೆ. ಹಾಗೆ ಶಾಂತಿಚರ ಬಡಗಿರ ಕೊಕ್ಕನೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. 21 ದಿನಗಳ ನಿಯಮ ಅಂದರೆ ಒಂದು ಹೊಸ ಹವ್ಯಾಸವನ್ನು ರೂಢಿಸಿಕೊಳ್ಳಲು ಅಥವಾ ಒಂದು ಹವ್ಯಾಸವನ್ನು ಬಿಡಲು ನಿರಂತರವಾಗಿ ಸುಮಾರು 21 ದಿನಗಳ ಕಾಲ ಅದನ್ನು ಪಾಲಿಸುವ ವಿಷಯ ಇಷ್ಟ ಆಯಿತು, ಜನಪ್ರಿಯ ಕಲ್ಪನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಗದಗ್ ತಾಲೂಕು ಲಕ್ಕುಂಡಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 7934 ಇವರ ಮೆಚ್ಚುಗೆ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ. ಹಾಗೆ ನಿರ್ಮಲ ತಿತಿಮತಿಯಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಗಳನ್ನ ಮೆಚ್ಚಿಕೊಂಡಿದ್ದಾರೆ. ಸಂದೇಶಗಳಿಗೆ ಧನ್ಯವಾದ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ ಬಜರಂಗಿ ಚಿತ್ರದ ಈ ಗೀತೆ. ಇದು ಕಾರ್ತಿಕ್ ಮತ್ತು ತಂಡದವರ ಗಾಯನ, ಜಯಂತ್ ಕಾಯ್ಕಿಣಿಯವರ ರಚನೆ, ಅರ್ಜುನ್ ಜೆನ್ನಿ ಅವರ ಸಂಗೀತ.

ಇಂದಿನ ಗಾನಭಿಜನ ಕಾರ್ಯಕ್ರಮದಲ್ಲಿ 21 Days Rules ಬಗ್ಗೆ ಮಾತನಾಡಿದ್ವಿ. 21 Days Rules ನಿಮ್ಮ ಹೊಸ ಒಂದು ಒಳ್ಳೆಯ ಅಭ್ಯಾಸದ ಆರಂಭಕ್ಕೆ ಕಾರಣ ಆಗಲಿ, ಯಾವುದಾದರೂ ಬೇಡದೇ ಇರುವಂಥ ಅಭ್ಯಾಸವನ್ನು ಬಿಡೋದಕ್ಕೆ ಕಾರಣ ಆಗಲಿ ಅಂತ ಆಶ್ರಣ ಸ್ನೇಹಿತರೆ. ಇನ್ನು ಇದಾಗಿತ್ತು ಇಂದಿನ ಗಾನಭಿಜನ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8 ಗಂಟೆ. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿ ಪ್ರವಾಸದಲ್ಲಿರುವ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿ ಮಾಡಿದರು. ಈ ವೇಳೆ ಪ್ರಧಾನಿಯವರಿಗೆ ಬಸವಣ್ಣನ ಮೂರ್ತಿಯನ್ನು ಉಡುಗೊರೆಯಾಗಿ ನೀಡಿದರು. ಈ ವೇಳೆ ಅವರು ಅಹವಾಲು ಸಲ್ಲಿಸಿ ಮಾತುಕತೆಯನ್ನು ನಡೆಸಿದರು. ಹೆಣ್ಣು ಮಗುವಿಗಿಂತ ಗಂಡು ಮಗುವಿಗೆ ಹೆಚ್ಚು ಆದ್ಯತೆ ನೀಡುವ ಮನೋಭಾವ ಇನ್ನೂ ಸಮಾಜದಲ್ಲಿ ಮುಂದುವರೆದಿದೆ ಎಂದು ಸುಪ್ರೀಂಕೋರ್ಟ್ ತೀವ್ರ ಕಳವಳ ವ್ಯಕ್ತಪಡಿಸಿದೆ. ಲಿಂಗ ಆಯ್ಕೆ ಮತ್ತು ಹೆಣ್ಣು ಭ್ರೂಣ ಹತ್ಯೆ ತಡೆಯಲು ಪಿಸಿಪಿಎನ್ಜಿಟಿ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಬೇಕು ಎಂದು ನ್ಯಾಯಾಲಯ ತಿಳಿಸಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯಲ್ಲಿ ಭಾಗಿಯಾಗಿದ್ದರು. ನೀತಿ ಆಯೋಗವು ದೇಶದ ಅಭಿವೃದ್ಧಿಯನ್ನು ಬಲಪಡಿಸುವ ಪ್ರಮುಖ ಸಂಸ್ಥೆಯಾಗಿದ್ದು ಭಾರತವನ್ನು ಜಾಗತಿಕ ಮಟ್ಟದಲ್ಲಿ ಸ್ಪರ್ಧಿಸಲು ಸಿದ್ದಗೊಳಿಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವರು ಮಾಹಿತಿ ಹಂಚಿಕೊಂಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ದೇಶದ ಅಭಿವೃದ್ಧಿ ವೇಗವಾಗಿ ನಡೆಯುತ್ತಿದ್ದು ಗೋವಾ ರಾಜ್ಯವು ವಿಶೇಷವಾಗಿ ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ ಎಂದು ಕೇಂದ್ರ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಗೋವಾ ಭೇಟಿ ವೇಳೆ ಅವರು ಅಭಿವೃದ್ಧಿ ಕಾರ್ಯಕ್ರಮ ಪರಿಶೀಲನೆ ನಡೆಸಿದರು. ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ದೇಶದಲ್ಲಿ ಸಂಶೋಧನೆ ಮತ್ತು ಅಭಿವೃದ್ಧಿ ಕ್ಷೇತ್ರವನ್ನು ಸ್ವಾವಲಂಬಿಯಾಗಿಸಲು ಸರ್ಕಾರ ಬದ್ದವಾಗಿದೆ ಎಂದು ಹೇಳಿದ್ದಾರೆ. ಐಐಟಿ ಗಾಂಧಿನಗರದಲ್ಲಿ ಮಾತನಾಡಿದ ಅವರು, ಅಣುಶಕ್ತಿ ಸೇರಿದಂತೆ ಕೆಲವು ಉನ್ನತ ತಂತ್ರಜ್ಞಾನ ಕ್ಷೇತ್ರಗಳನ್ನು ಖಾಸಗಿ ವಲಯಕ್ಕೆ ತೆರೆಯುವ ಯೋಜನೆ ಇದೆ ಎಂದು ತಿಳಿಸಿದ್ದಾರೆ. ಘನತ್ಯಾಜ್ಯ ನಿರ್ವಹಣೆ ಮಾಡುವ ಪೌರಕಾರ್ಮಿಕರಿಗೆ ಸುರಕ್ಷಿತವಾಗಿ ಹೇಗೆ ಕಾರ್ಯನಿರ್ವಹಿಸಬೇಕು ಎಂಬ ಬಗ್ಗೆ ವೈಜ್ಞಾನಿಕ ತರಬೇತಿ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ನಷ್ಟದ ಕಾರಣಕ್ಕಾಗಿ ಸದ್ಯಕ್ಕೆ ಸ್ಥಗಿತಗೊಂಡಿರುವಂತಹ ಬೆಂಗಳೂರು ಶಿವಮೊಗ್ಗ ವಿಮಾನ ಯಾನ ಸೇವೆಯನ್ನು ಶೀಘ್ರದಲ್ಲೇ ನಡೆಯಲಿರುವಂತಹ ಉಡಾನ್ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ಸೇರಿಸಬೇಕು ಎಂದು ಮೂಲಸೌಕರ್ಯ ಅಭಿವೃದ್ಧಿ ಸಚಿವ ಎಂಬಿ ಪಾಟೀಲ್ ಆಗ್ರಹಿಸಿದ್ದಾರೆ. 2026ರ ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಗ್ಜಾಕ್ಟಲ್ದಲ್ಲಿ ಆರಂಭಗೊಳ್ಳಲಿದ್ದು, ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10:00.

0: ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:52.
1: ಡೂಡ್, ನಾನು ಬೇಗನೆ ಏನನ್ನೋ ಕಳುಹಿಸಬೇಕು. ಸೂಪರ್ ಫಾಸ್ಟ್ ಐ

0: ಇದೆಯೇ?
1: ಖಂಡಿತ, ಇಂಡಿಯಾ ಪೋಸ್ಟ್ 24 ಸ್ಪೀಡ್ ಪೋಸ್ಟ್ ಅನ್ನು ಪರಿಚಯಿಸಿದೆ, ಅಂದರೆ ಒಂದೇ ದಿನದಲ್ಲಿ ತ್ವರಿತ ಬಟ್ಟವಡೆ.
0: ಹಾಗಾದರೆ ಅದು ಒಂದು ಪ್ರಮುಖ ದಾಖಲೆಯಾಗಿರಲಿ, ಪಾರ್ಸೆಲ್ ಆಗಿರಲಿ, ಅಥವಾ ಇನ್ಯಾವುದೇ ಪ್ರಮುಖ ವಸ್ತುವಾಗಿರಲಿ, ಎಲ್ಲವೂ ತಕ್ಷಣವೇ ಬಟವಾಟೆ ಆಗುತ್ತದೆಯೇ?
1: ಹೌದು ಸಹೋದರ, ನೈಜ ಸಮಯದ ಟ್ರ್ಯಾಕಿಂಗ್, ಕಡಿಮೆ ದರಗಳು ಮತ್ತು ಮುಖ್ಯವಾಗಿ ಸುರಕ್ಷಿತ ಓಟಿಪಿ ಆಧಾರಿತ ವಿತರಣೆ. ಇಂಡಿಯಾ ಪೋಸ್ಟ್ ಅನ್ನು ನಂಬು. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಅಂಚೆ ಕಚೇರಿಯನ್ನು ಸಂಪರ್ಕಿಸಿ ಅಥವಾ indiapost.gov.in ಗೆ ಭೇಟಿ ನೀಡಿ.
2: ಕ್ಷಯ ರೋಗ ಕೇವಲ ರೋಗಿಯನ್ನಷ್ಟೇ ಅಲ್ಲ, ಇಡೀ ಕುಟುಂಬವನ್ನೇ ನಲುಗಿಸುತ್ತದೆ. ಮಾತ್ರೆಗಳ ಜೊತೆಗೆ ಅವರಿಗೆ ಪೌಷ್ಟಿಕ ಆಹಾರದ ಹಸ್ತ ಚಾಚುವವರು ಬೇಕಾಗಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ನಾವೇಕೆ ಒಬ್ಬ ರೋಗಿಯ ಮಿತ್ರರಾಗಬಾರದು? ನಿಕ್ಷಯ್ ಮಿತ್ರ ಯೋಜನೆ ಅಡಿ ಸಹಾಯ ಮಾಡಿ ಒಬ್ಬರ ಬದುಕಿಗೆ ಹೊಸ ಚೈತನ್ಯ ನೀಡಿ. ಒಬ್ಬ ರೋಗಿಯನ್ನು ದತ್ತು ಪಡೆಯುವ ಮೂಲಕ ಅವರಿಗೆ ಪೌಷ್ಟಿಕ ಆಹಾರ ನೀಡಿ ಅವರ ಚೇತರಿಕೆಗೆ ಕಾರಣರಾಗಿ. ನಿಕ್ಷಯ್ ಪೋರ್ಟಲ್ನಲ್ಲಿ ಹೆಸರು ನೋಂದಾಯಿಸಿ ನಿಕ್ಷಯ ಮಿತ್ರರಾಗಿ. ಬನ್ನಿ, ಕ್ಷಯ ಮುಕ್ತ ಕರ್ನಾಟಕ ನಿರ್ಮಿಸೋಣ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
3: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 7:15 ಪ್ರಸಾರವಾಗ್ತಾ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಾರ್ಮಿಕ ಇಲಾಖೆ, ಕರ್ನಾಟಕ ಸರ್ಕಾರ.
4: ಇದು ನಿಮ್ಮ ಮೆಚ್ಚಿನ ಭಾರತೀಯ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 8:47 ಈ ಸಮಯ. ನಮ್ಮ ಆಯ್ಕೆ, ಆರ್ಜೆಸ್ ಚಾಯ್ಸ್ ಕಾರ್ಯಕ್ರಮದ ಸಮಯ. ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಮ್ಮ ಆಯ್ಕೆ ಕಾರ್ಯಕ್ರಮ ಇದು ಆರ್ಜೆಸ್ ಚಾಯ್ಸ್. ಇದು ಯಾವ ಆರ್ಜೆಯ ಚಾಯ್ಸ್ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್. ನಮ್ಮ ಆಯ್ಕೆ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವ ಸ್ನೇಹಿತರೆ? ಗೀತೆಗಳನ್ನು, ನಮ್ಮ ಮೆಚ್ಚಿನ ಗೀತೆಗಳನ್ನು ಆಯ್ಕೆ ಮಾಡ್ತಾ ಹೋಗ್ತೀನಿ, ಆಯ್ಕೆ ಮಾಡಿಕೊಂಡು ನಿಮಗೆ ಕೇಳಿಸ್ತಾ ಹೋಗ್ತೀನಿ. ಓಕೆ, ಕೇಳಿಸ್ತಾ ಹೋಗ್ತೀವಿ ನಿಜ. ಆದರೆ ಆ ಗೀತೆಯ ಕ್ಲೂವನ್ನು ನಿಮಗೆ ಕೊಟ್ಟು, ನಿಮ್ಮ ತಲೆಯಲ್ಲಿ ಒಂದು ಗೀತೆಯ ಬಗ್ಗೆ ಕಲ್ಪನೆಯನ್ನು ಕೊಟ್ಟು ಗೀತೆಯನ್ನು ಕೇಳಿಸಿದ್ರೆ ಹೇಗಿರುತ್ತೆ? ಎಸ್, ಚೆನ್ನಾಗಿರುತ್ತಲ್ವಾ? ಎಸ್, ಹಾಗೆ ಮಾಡ್ತಾ ಇರೋದು. ಈಗ ಗೀತೆಯ ಕುರಿತು ಸಾಲುಗಳನ್ನು ಹೇಳ್ತಾ ಹೋಗ್ತೀನಿ, ಆ ಸಾಲುಗಳಲ್ಲಿ ನೀವು ಗೆಸ್ ಮಾಡ್ತಾ ಹೋಗ್ತಾ ಇರಿ. ಅದೇ ತಕ್ಷಣ ನಾನು ಗೀತೆನ ಸಹ ಪ್ರಸಾರ ಮಾಡ್ತೀನಿ. ಸೊ ನೋ ವರೀಸ್. ಗೀತೆಯ ಸಾಲುಗಳು ಹೀಗೆ ಬರುತ್ತೆ ಸ್ನೇಹಿತರೆ. ಇಲ್ಲಿ ಹೇಗಿದೆ ಸಾಲುಗಳು ಅಂತ ಅಂದರೆ, ನೀನು ನನ್ನ ಚಲಿಸುವ ಗಡಿಯಾರ, ನೀನೊಂಥರ ನನ್ನ ಎದೆ ಮಿಡಿತ, ನಿನ್ನ ಹೆಸರೇ ನನ್ನ ಡೈರಿಯ ತುಂಬ ಇದೆ, ಆಮೇಲೆ ನೀನು ನನ್ನ ಮನಸ್ಸಿನ ಪ್ರತಿಬಿಂಬ ಆಗಿದೆಯಾ, ನಿನ್ನ ಬಿಟ್ಟಿರೋಕ್ಕಾಗಲ್ಲ, ಆದರೂ ನಾನು ನಿನ್ನ ಬಿಟ್ಟು ಇದ್ದೀನಿ ನೋಡು, ಅದೇ ಆಶ್ಚರ್ಯ ಆಗ್ತಾ ಇದೆ. ಹಿಂಗೆ ನೀನೇ ಎಲ್ಲ ಆಗಿದ್ರೂ ಕೂಡ ನಾನು ನಿನ್ನ ಬಿಟ್ಟಿದ್ದೀನಿ ನೋಡು, ನಾನು ಇನ್ನೂ ಬದುಕಿದ್ದೀನಿ, ಅದೇ ನನಗೆ ಆಶ್ಚರ್ಯ ಆಗ್ತಾ ಇದೆ. ಏನಿದು ಈ ಭಾವ ಅನ್ನುವಂಥ ಕಲ್ಪನೆ. ಹಾಗೆ ನಾನು ಹಾಡುವಂಥ ಹಾಡಿನಲ್ಲಿ ನೀನು ಸಾಲಾಗಿ ಬಂದುಬಿಡ್ತೀಯ, ನನ್ನ ಪ್ರೈವೇಟ್ ಆಸೆಗಳಿರ್ತಾವಲ್ಲ ಅಲ್ಲಿ ಯಾವಾಗೂ ನೀನಿದ್ದೇ ಇರ್ತೀಯ, ನೀನಿಲ್ಲದ ನಾನೊಬ್ಬ ಸಂಗೀತಗಾರ ಆದರೆ ಸಂಗೀತ ಮಂಕ ಆಗ್ಬಿಟ್ಟಿದೆ, ಗಾಳಿ ಕೂಡ ಬೀಸೋದು ಹಿತವಾದ ಗಾಳಿ ಯಾಕೋ ಬೀಸ್ತಾ ಇಲ್ಲ, ಆದರೂ ಕೂಡ ನಗ್ನಾಗ್ತಾ ಇದ್ದೀನಿಲ್ಲ, ಅದೇ ನನಗೆ ಆಶ್ಚರ್ಯ ಅಂತ ಇಲ್ಲಿ ಹೇಳ್ತಾ ಹೋಗ್ತಾನೆ ಪ್ರೇಮಿ. ಹಾಗೆ ಹಿಂದೆ ನಡೆದಿದ್ದಂಥ ದಾರಿಗಳಲ್ಲಿ ನೀನೇ ನನ್ನ ಪಕ್ಕ ಇದ್ದೆ, ಖಾಲಿ ಈಗ ಅವೆಲ್ಲ ಜಾಗಗಳು ಖಾಲಿ ಆಗಿಬಿಟ್ಟಿದೆ, ಆದರೂ ಒಂದು ಭರವಸೆ ನೀನು ನಂಗೆ ಸಿಗ್ಬೋದಾ? ಅಪ್ಪಿತಪ್ಪಿ ನಾವು ಕೂತ ಜಾಗ, ನಾವು ಮಾತನಾಡಿದ ಜಾಗ, ನಮ್ಮ ಪ್ರೇಮಾಂಕುರವಾದ ಜಾಗ, ನಮ್ಮ ಬ್ರೇಕಪ್ ಆದ ಜಾಗ, ಆ ಜಾಗಕ್ಕೆಲ್ಲ ಓಡಾಡ್ತೀನಿ ನಾನು, ಅಪ್ಪಿತಪ್ಪಿ ನೀನೇನಾದರೂ ಅಲ್ಲಿ ಸಿಗ್ಬೋದಾ? ಸಿಗಲ್ಲ ಬಿಡು, ಅವೆಲ್ಲ ಸುಳ್ಳು. ಆದರೂ ಆ ಸುಳ್ಳೇ ನೀ ಸುಳ್ಳಾದರೂ ಸಹ ಅಂತ ಸಿಕ್ಕಿದಂಥ ಭಾವನೆಯನ್ನು ನಂಬ್ಕೊಬಿಡ್ತೀನಿ ಅಂತ ಹೇಳುವಂಥ ಸಾಲುಗಳು ತುಂಬಾ ವಿವರಿಸ್ಬಿಟ್ಟಿದ್ದೀನಿ. ಗೀತೆ ಯಾವುದು ಅಂತ ಗೆಸ್ ಮಾಡಿದ್ದಾರೆ ಸ್ನೇಹಿತರೊಬ್ಬರು. ಯಾರಿದು? ನಮ್ಮ ರೇಡಿಯೋ 5.7468. ನಿಮ್ಮ ಗೆಸ್ ಕರೆಕ್ಟ್ ಇದೆ. ಹೌದು, ಸಿದ್ಧಾರ್ಥ್ ಚಿತ್ರದ ಗೀತೆಯನ್ನು ನಿಮಗೆ ಕೇಳಿಸ್ತೀನಿ ಈಗ ಸ್ನೇಹಿತರೆ. ಸೋನು ನಿಗಮ್ ಅವರ ಗಾಯನ, ಜಯಂತ್ ಕಾಯ್ಕಿಣಿ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತದಲ್ಲಿ.

ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಬರ್ತಾ ಇದೆ ಸ್ನೇಹಿತರೆ, ನೀವು ಮೆಚ್ಕೊತಾ ಇದ್ದೀರಾ ಅಂತ ನಿಮ್ಮ ಸಂದೇಶಗಳು ನೋಡ್ತಾ ಇದ್ರೆ ಗೊತ್ತಾಗ್ತಾ ಇದೆ. ಪ್ರೀತಿಯ ಧನ್ಯವಾದಗಳು ನಿಮ್ಮೆಲ್ಲರ ಸಂದೇಶಗಳಿಗೆ. ಇನ್ನು ನಮ್ಮ ಆಯ್ಕೆ ಕಾರ್ಯಕ್ರಮದ ಮುಂದಿನ ಗೀತೆಯ ಸಾಲುಗಳು ಹೇಗಿದೆ ಅಂತ ಅಂದರೆ, ಇದೊಂದು ಶೃಂಗಾರ ಭರಿತವಾದ ಗೀತೆ ಸ್ನೇಹಿತರೆ. ಪಿಸುಮಾತಿದೆ, ಪಿಸುಮಾತೆ ಅದು ತುಂಬ ಕಡಿಮೆ ಇರುವಂಥದ್ದು, ಅದರಲ್ಲೂ ಸಹ ಒಂದು ತುಂಡು ಮಾಡಿ ಪಿಸುಮಾತನ್ನು ಹೇಳ್ತೀನಿ. ಕ್ಷಮಿಸ್ಬಿಡು ಗೆಳತಿ, ನನ್ನ ಬಿಸಿ ಉಸಿರ ಕೋರಿಕೆ ಇದು ಅಂತ ಕೇಳುವಂಥ ಭಾವ. ಇದುವರೆಗೆ ಒಂದು ಸಾಯದೇ ಇರುವಂತಹ ಜೀವಂತ ಮರಣದ ಅನುಭವ ಇದು. ಈಗೇನೇನೋ ಕಣ್ಮರಿಕೆಯಾಗಿ ಬಡಬಡಿಸ್ತಾ ಇರ್ತೀನಿ ನಾನು. ಹಾಗೆ ನೀನು ಅರ್ಧ ಮುಚ್ಚಿದಂಥ ಕಣ್ಣನ್ನು ಪೂರ್ತಿ ತೆಗಿಬೇಡ. ಈ ಸದ್ದು ಸರಿಗಮದಂತೆ, ಅದನ್ನು ಎಷ್ಟು ಹಿತವಾಗಿರುತ್ತೆ ಅಷ್ಟು ಆಡಿದ್ರೆ ಸರಿ, ಅದರಿಂದ ಜಾಸ್ತಿ ಮಾತನಾಡೋಕೆ ಹೋಗಬೇಡ. ಇದು ಒಂದು ಮೃದು ಮಧುರ ಲಜ್ಜೆಯನ್ನು ತಡ ಮಾಡದೆ ನೀನು ಯಾಕೆ ತೆರೆದಿಡಬಾರ್ದು ಅಂತ ಕೇಳುವಂಥ ಭಾವ. ಹಾಗೆ ಇದು ಮೊದಲ ಒಂದು ಹೆಜ್ಜೆ ಇಟ್ಟು ನಡೀತಾ ಇರುವಂತಹ ಸಮಯ ಇದು. ಒಮ್ಮೆ ತಡಬರ್ಸ್ತೀನಿ, ಮತ್ತೊಮ್ಮೆ ಸರಿ ಹೋಗ್ತೀನಿ, ಏನು ಕೇಳಲ್ಲ ನಿನ್ನ, ಸ್ವಲ್ಪ ಸಹಿಸ್ಕೊಬಿಡು ಅಂತ ಕೇಳುವಂತಹ ಶೃಂಗಾರ ಭರಿತವಾದ ಗೀತೆ. ಯಾವ ಗೀತೆ ಅಂತ ಸ್ನೇಹಿತರು ಗೆಸ್ ಮಾಡಿದ್ದಾರೆ ಚಂದುಟಿಯ ಪಕ್ಕದಲ್ಲಿ, ಅಲ್ಲ ಇಸ್ ಓಕೆ, ಪ್ರಯತ್ನವನ್ನು ಮಾಡಿದ್ರಲ್ಲ ಅದೇ ಖುಷಿ. ಮುಂದಿನ ಗೀತೆ, ತುಂಡು ಪಿಸು ಮಾತಲ್ಲಿ ಹೇಳುವೆನು ಬೇಡಿಕೆಯ, ಎಂದೆಂದಿಗೂ ಚಿತ್ರದ ಗೀತೆ ಇದು. ಸೋನು ನಿಗಮ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ರಚನೆ, ವಿ ಹರಿಕೃಷ್ಣ ಅವರ ಸಂಗೀತ.

ನಮ್ಮ ಐಕ್ಯ ಕಾರ್ಯಕ್ರಮದ ಮುಂದಿನ ಗೀತೆ ಇದೊಂದು ಪ್ಯಾಥೋ ಸಾಂಗ್, ಆದರೆ ಒಂದು ಅತೀವ ಪ್ರೇಮದ ಸಾಲುಗಳಿರುವಂತಹ ಗೀತೆ. ಸ್ನೇಹಿತರು ಕೆಲವು ಸ್ನೇಹಿತರು ಕಷ್ಟ ಆಗ್ತಿದೆ ಕಂಡುಹಿಡಿದು ಅಂತ ಸಂದೇಶವನ್ನು ಕಳಿಸಿದ್ರು, ಅದಕ್ಕೋಸ್ಕರ

ಯಾವ ಗೀತೆ ಎಗೇನ್ ಸ್ನೇಹಿತರು ಎರಡು ಗೀತೆ ಆಯ್ಕೆಯನ್ನು ಮಾಡಿದ್ದಾರೆ. ಆಕಸ್ಮಿಕ ಎರಡು ಅಲ್ಲ, ಇದು ಹೊಸ ಬೆಳಕು ಚಿತ್ರದ ಗೀತೆ. ಇಸ್ ಓಕೆ, ಪ್ರಯತ್ನ ಮಾಡ್ತಿರುವಂಥ ನಿಮಗೆ ನಿಜವಾಗಲೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ. ಹೊಸ ಬೆಳಕು ಚಿತ್ರದ ಈ ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಗಾಯನದಲ್ಲಿದೆ, ಚಿವುದಯಶಂಕರ್ ಅವರ ರಚನೆ, ಎಂ ರಂಗರಾವ್ ಅವರ ಸಂಗೀತ. ಅದ್ಭುತವಾದ ಸಾಲುಗಳಿರುವಂತಹ ಗೀತೆ.

ಎಂಥ ಅದ್ಭುತವಾದ ಸಾಲುಗಳ ಸ್ನೇಹಿತರೆ. ಈ ಬಾತ್ ಬರಬೇಕಂತ ಅಂದರೆ ನನಗೇನು ಬೇಡ, ಓಕೆ ಯಾವುದೇ ಆಪ್ಷನ್ಸ್ ನನ್ನ ಮುಂದೆ ಇಲ್ಲದೇ ಪರವಾಗಿಲ್ಲ, ನೀನಿದೆಯಲ್ಲ ಅಷ್ಟು ಸಾಕು ಅನ್ನುವಂಥ ಭಾವ, ಅದೊಂದು ಅತಿಶಯವಾದ ಪ್ರೇಮದಲ್ಲಿ ಮಾತ್ರ ಬರೋದಕ್ಕೆ ಸಾಧ್ಯ. ನನಗೇನು ಕಣ್ಣು ಕಾಣಿಸಿಲ್ಲ ಅಂದರು, ಅಥವಾ ನಾನೇನು ನೋಡಿಲ್ಲ ಅಂದರು, ಜಗದ ಯಾವುದೇ ಸೌಂದರ್ಯವನ್ನು ನಾನು ಸವಿಲಿಲ್ಲ, ಯಾವುದೇ ಸುಖವನ್ನು ನಾನು ಸವಿಲಿಲ್ಲ ಅಂದರೂ ಪರವಾಗಿಲ್ಲ, ನಿನ್ನ ಸಾಂಗತ್ಯವಷ್ಟೇ ಸಾಕು ಅಂತ ಬಯಸ್ತಾರಲ್ಲ, ಅದು ಉನ್ನತವಾದ ದೇಹದೋಷ ಇರುವಂತಹ ಪ್ರೇಮಗಳು. ಅಂಥ ಪ್ರೇಮಗಳು ಫಲಿಸಲಿ, ಅಂಥ ಪ್ರೇಮಿಗಳು ಜೊತೆಯಾಗಲಿ ಅಂತ ಆಶ್ರಣ. ಅದ್ಭುತವಾದ ಸಾಲುಗಳು, ಎಗೇನ್ ಶಿವದೇಶಂಕರ್ ಅವರ ಸಾಲುಗಳ ಬಗ್ಗೆ ಏನಂತ ಹೇಳೋದು, ಅಂತಹ ಅದ್ಭುತವಾದ ಸಾಲುಗಳನ್ನು ಕೊಟ್ಟಂಥವ್ರು. ಮುಂದಿನ ಗೀತೆಯ ಸಾಲುಗಳನ್ನು ಹೇಳ್ತೀನಿ. ಇದೊಂದು ಅದ್ಭುತವಾದ ಸಾಲುಗಳು ಸ್ನೇಹಿತರೆ, ಭಾಳ ಇಷ್ಟ ಆಗುತ್ತೆ. ಎಂತಹ ಒಂದು ಫಿಲಾಸಫಿ ಇದೆ ಅಂತ ಅಂದರೆ, ಕಳೆದುಕೊಳ್ಳೋದಕ್ಕಿನ್ನೇನಿಲ್ಲ, ಇಲ್ಲಿ ಇರೋದನ್ನೇ ತಿರುಗಿ ಪಡೆದುಕೊಳ್ಳುವಂಥ ಜಾಗ ಇದು. ಹಾಗೆ ಒಂದು ಅಮಲು ಏರಿರುವಂಥ ಕಣ್ಣಿನಲ್ಲಿ ನೋಡಿದಾಗ ಎಲ್ಲವೂ ಸಹ ಸುಂದರವಾಗಿ ಕಾಣುತ್ತೆ. ಅವನೊಬ್ಬ ಅತಿ ವಿರಹಿ ವ್ಯಾಮೋಹಿಯಾಗಿರ್ತಾನೆ. ಹಾಗೆ ಇನ್ನೊಂದು ಸಾಲು ಭಾಳ ಇಷ್ಟ ಆಗುತ್ತೆ. 100 ನರಕವನ್ನು ಕಂಡಂತಹ ಮುದ್ದು ಚತುರ ಸಖಿ ಅವಳು. ಹಾಗೆ ದಾರಿಯ ಮಧ್ಯದಲ್ಲಿ ಆಕೆ ಒಂದೇ ಬೆಳೆದಂಥ ಒಂದು ಡೇರೆಯ ಹೂವು, ಯಾರು ಮುಟ್ಟದಂತಹ ಹೂವು, ಎಲ್ಲರೂ ಇಷ್ಟಪಡುವಂಥ ಹೂವು. ಆಕೆ ಸಿಕ್ಕರು ಸಿಗದೇ ಇರುವಂಥವಳು, ಇದ್ದರೂ ಇರದೇ ಇರುವಂಥವಳು. ಈ ರಸಿಕತೆಯ ನಿಶಾರಾತ್ರಿಯಲ್ಲಿ ಕುರುಡು ಬೀದಿ ದೀಪ, ತಾರೆಯ ಬೆಳಕಿಗೆ ಇದೊಂದು ಶಾಪ ಅಂತ ಅನ್ಬೋದು ಅನ್ನುವಂಥ ಸಾಲುಗಳು. ದೇಹವನ್ನೇ ದೇಗುಲ ಅಂತ ಹೇಳ್ತಾರೆ, ಈ ದೇಹವನ್ನೇ ದೇಗುಲ ಅಂತ ಹೇಳ್ತಾರೆ. ವಚನದ ಸಾಲುಗಳನ್ನು ಇಲ್ಲಿ ತಂದದ್ದು ಅದ್ಭುತ. ಯಾವ ಗೀತೆ ಅಂತ ಗೆಸ್ ಮಾಡ್ತಾ ಇದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಓಕೆ, ಆಕಸ್ಮಿಕ ಅಂತ ಮತ್ತೆ ಹೇಳ್ತಾ ಇದ್ದಾರೆ, ಇಲ್ಲ ಅದಲ್ಲ. ಹಾಗೆ ಅನೇಕ ಇವತ್ತು ನನಗೆ ಗೊತ್ತಾಗಬಾರ್ದು ಅಂತ ಫೇಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀರಾ ಅನಿಸುತ್ತೆ, ಬಟ್ ಹಾಡುಗಳನ್ನ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ವರ್ಷ ಅವರು, ಹಾಗೆ ಜಿ ಎಸ್ ಚಂದನ್ ಅವರು. ಆಯ್ಕೆ ಎಲ್ಲ ಹಾಡುಗಳು ತುಂಬ ಚೆನ್ನಾಗಿದೆ, ವಿವರಣೆ ತುಂಬ ಕ್ಲಿಯರಾಗಿ ಹೇಳ್ತಿದ್ದೀರಾ, ಆದರೆ ಕಣ್ಣು ಹಿಡಿಯಲು ತುಂಬ ಕಷ್ಟ ಆಗ್ತಾ ಇದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆಯ್ಕೆ ಜೊತೆ ಮಾತುಗಳು ಇಷ್ಟ ಆಗ್ತಿದೆ ಅಂತ ಉಮೇಶ್ ಅವರು ಹೇಳ್ತಾ ಇದ್ದಾರೆ. ಓಕೆ, ಪ್ರಯತ್ನವನ್ನು ಮಾಡಿ ಸ್ನೇಹಿತರೆ. ಇದೊಂದು ಆಟದ ಥರ ಖುಷಿ ಪಾಣ, ಕೊನೆಗೆ ಓ ಇದೇ ಗೀತೆನ ಅಂತ ಹೇಳಿದಾಗ ನಿಮಗೆ ಅದಕ್ಕೊಂದು ಖುಷಿ ಕೊಡುತ್ತೆ. ಈ ಒಂದು ಈಗ ಹೇಳಿದಂಥ ಗೀತೆಯನ್ನು ಸರಿಯಾಗಿ ಗೆಸ್ ಮಾಡಿದವರು, ನಂಬರ್ ಎಂಡಿಂಗ್ ವಿತ್ 5-7-4-6-8 ಸರಿ ಇದೆ. ಹಾಗೆ ಯಾರಿದು? ಇನ್ನೊಬ್ಬರು ಸ್ನೇಹಿತರು ಸರಿಯಾಗಿ ಗೆಸ್ಸನ್ನು ಮಾಡಿದ್ದಾರೆ, ರಾಘವೇಂದ್ರ ಚನ್ನರಾಯಪಟ್ಟಣದಿಂದ. ಹೌದು, ನಿಮ್ಮ ಗೆಸ್ ಸಹ ಸರಿ ಇದೆ. ರಾಣಿಯವರು ಹಳೇಬೀಡಿನಿಂದ, ನಿಮ್ಮ ಗೆಸ್ ಸಹ ಸರಿ ಇದೆ. ಹಾಗೆ ಓಕೆ, ಶಾಂತಾಚಾರ ಬಡಿಗೇರಿ ಅವರೇ, ನೋಡಿ ಸಂದೇಶವನ್ನು, ಯಾವುದೋ ಬೇರೆ ಸಂದೇಶವನ್ನು ಕಳಿಸ್ಬಿಟ್ಟಿದ್ದೀರಾ ಅನಿಸುತ್ತೆ. ಓಕೆ, ಯಾರಿದು? ರಾಘವೇಂದ್ರ ಚನ್ನರಾಯಪಟ್ಟಣದಿಂದ. ಸಾಂಗ್ ಸರಿ ಇದೆ, ಚಿತ್ರ ಅದಲ್ಲ. ಚಿತ್ರ ಬಂದು ಕಡ್ಡಿಪುಡಿ ಚಿತ್ರದ ಗೀತೆ ಇದು, ಸೌಂದರ್ಯ ಸಮರ ಅನ್ನುವಂತಹ ಗೀತೆ. ಸೋನು ನಿಗಮ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ಅದ್ಭುತ ರಚನೆ, ವಿ ಹರಿಕೃಷ್ಣ ಅವರ ಅಮೋಘ ಸಂಗೀತ.

ನೀವು ಕೇಳ್ತಾ ಇದ್ರೆ ನಿಮ್ಮ ಮೆಚ್ಚಿನ ವಿದ್ಯು ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ಆಯ್ಕೆಯ ಆರ್ ಜೆಸ್ ಚಾಯ್ಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಆರ್ ಜೆಸ್ ಚಾಯ್ಸ್ ಕಾರ್ಯಕ್ರಮದ ಗೀತೆಗಳನ್ನು ಗೀತೆಗಳಿಗೆ ಹೇಳೋದಕ್ಕೂ ಮುಂಚೆ, ಗೀತೆಗಳನ್ನು ಕೇಳಿಸೋದಕ್ಕೆ ಮುಂಚೆ ಗೀತೆಯ ಸೊಗಸನ್ನು ಹೇಳಿ ಆ ಗೀತೆಯನ್ನು ನೀವು ಗೆಸ್ ಮಾಡೋ ಥರ ಮಾಡ್ತಾ ಇದ್ದೀನಿ. ಮುಂದಿನ ಗೀತೆಯ ಸಾಲುಗಳು ಹೀಗಿದೆ ಸ್ನೇಹಿತರೆ. ಇಲ್ಲಿ ಹೇಗೆ ಹೇಳೋದು, ಆ ನಾಯಕ ಅಥವಾ ಪ್ರೇಮಿ ತನ್ನ ಪ್ರೇಯಸಿಗೆ ಪ್ರೇಮ ನಿವೇದನೆಯನ್ನು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳೋ ರೀತಿಯ ಸಾಲುಗಳಿದು. ಎಷ್ಟು ಚೆನ್ನಾಗಿದೆ ಸಾಲುಗಳು ಅಂತ ಅಂದರೆ, ಓ ಇದು ಎಲ್ಲರೂ ಗೊತ್ತಿರುತ್ತೆ, ಖುಷಿಯಾಗುತ್ತೆ. ಬೇಗ ನೋಡೋಣ ಎಷ್ಟು ಬೇಗ ಗೆಸ್ ಮಾಡ್ತೀರಾ ಅಂತ ಅಂದರೆ, ಈ ಪ್ರೀತಿ ಇಲ್ಲದೆ ಇದ್ದರೆ ಮನಸ್ಸು ಹರಳೋದಿಲ್ಲ, ಮನಸ್ಸು ಹರಳದೆ ಇದ್ದರೆ ಗೆಲುವು ಸಿಗಲ್ಲ ನಮಗೆ. ಈ ಕಮಲ ಇದೆಯಲ್ಲ ಅದು ಸೂರ್ಯನ ಆಗಮನಕ್ಕೆ ಕಾಯುತ್ತೆ, ತಾರೆ ಇದೆಯಲ್ಲ ಅದು ಚಂದ್ರನ ಇರುವಿಕೆಯಲ್ಲೇ ನೆಲೆಯುತ್ತೆ. ಗೆಸ್ ಮಾಡ್ತಾ ಇರಿ. ನೀನಿಲ್ಲದೆ ಹೋದರೆ ನನಗೆ ಜೀವನ ಇಲ್ಲ, ನೀನು ನನ್ನ ಜೊತೆ. ಯಾಕಂದರೆ ಹಾಗೆ ಈ ಸಾಲುಗಳು ಬಹಳ ಇಷ್ಟ ಆಗುತ್ತೆ. ಯೂಶ್ವಲಿ ಗಂಡು ಹೆಣ್ಣಿಗೆ ಆಸರೆ ಆಗಿರ್ತಾನೆ, ಆದರೆ ನಾನು ನಿನ್ನ ಕೈ ಸೆರೆ ಆಗಿದ್ದೀನಿ. ಇದು ಸಾಂಗನ್ನು ಬರೆದಂಥ ಕಾಲದ ಧರ್ಮ. ಸೊ ಆದ್ದರಿಂದ ಹಾಗೆ ಇರಲಿ. ಅದು ಯೂಶ್ವಲಿ ಹೆಣ್ಣು ಹೆಣ್ಣಿನ ಆಸರೆ ಗಂಡಾಗಿರ್ತಾನೆ. ಅಂಥದ್ರಲ್ಲಿ ನಾನು ನಿನ್ನ ಕೈ ಸೆರೆ ಆಗಿದ್ದೀನಿ, ನಾನು

0: ಜೊತೆ ಬದುಕೋ ಆಸೆ ಇದೆ. ಏನಾದರೂ ಏನು ಚೆಂದ, ನಾವಿಬ್ಬರು ದೂರ ಇದ್ದರೆ ಚೆನ್ನಾಗಿರೋದಿಲ್ಲ ಅಲ್ವಾ? ನಾನು ನಿನ್ನ ಬಿಟ್ಟಿರೋದಕ್ಕಾಗೋದಿಲ್ಲ, ಯಾಕಂದರೆ ದೋಣಿ ಹೇಗೆ ನೀರನ್ನು ಬಿಟ್ಟಿರೋದಿಲ್ವೋ ಹಾಗೆ ನಾನು ನಿನ್ನ ಬಿಟ್ಟಿರೋದಿಲ್ಲ ಅಂತ ಹೇಳುವಂಥ ಸಾಲುಗಳು. ಓಕೆ, ಆಲ್ರೆಡಿ ಸ್ನೇಹಿತರೊಬ್ಬರು ಗೆಸ್ ಮಾಡಿದ್ದಾರೆ, ಆದರೆ ನೋ, ಅದೆಲ್ಲ ಚಿತ್ರದ ಹೆಸರು ಸರಿ ಇದೆ. ಎಸ್, ಈಗ ಸರಿ ಇದೆ. ನಂಬರ್ ಎಂಡ್ ವಿತ್ 5-7-4-6-8, ನಿಮ್ಮ ಗೆಸ್ ಸರಿ ಇದೆ. ಒಂದು ಪುಟ್ಟ ಬ್ರೇಕ್, ಬ್ರೇಕ್ನಲ್ಲಿ ಯಾರೆಲ್ಲ ಗೀತೆಯನ್ನು ಗೆಸ್ ಮಾಡ್ತಾರೆ ಅಂತ ನೋಡೋಣ. ಸಂದೇಶಗಳು ಬರ್ತಾ ಇರಲಿ.
1: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
2: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
0: ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ನಾವು ವಿದ್ಯು ಸ್ನೇಹಿತರೆ, ನಮ್ಮ ಆಯ್ಕೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಗೆಸ್ಸನ್ನು ಮಾಡಿದ್ದಾರೆ ಸ್ನೇಹಿತರು. ನೋಡೋಣ ಯಾರೆಲ್ಲ ಗೆಸ್ ಮಾಡಿದ್ದಾರೆ ಅಂತ ನೋಡೋಣ. ಓಕೆ, ಇನ್ನೂ ಟೈಪ್ ಮಾಡ್ತಾ ಇದ್ದೀರಾ. ಶಿವಗಂಗಾ ಹೆಬ್ಬಾಳದಿಂದ ನಿಮ್ಮ ಗೆಸ್ ಸರಿ ಇದೆ. ಹಾಗೆ ಯಾರಿದು, ಕವಿತಾ ಶ್ರೀನಿವಾಸ್ ಅವರು ಸಿನಿಮಾದ ಹೆಸರನ್ನು ಹೇಳಿದ್ದೀರಾ, ಗೀತೆಯನ್ನು ಹೇಳಿಬಿಡಿ. ಹಾಗೆ ಯಾರಿದು, ಗಜಾನನ ಭಟ್ ಅವರು ಬೋಳನಮಕ್ಕಿ ಹೊನ್ನಾವರದಿಂದ ಗೆಸ್ ಸರಿ ಇದೆ. ಎಸ್, ಯಾರಿದು, ರತ್ನ ಅವರು ಬೆಂಗಳೂರಿನಿಂದ ನಿಮ್ಮ ಗೆಸ್ ಸರಿ ಇದೆ. ಓಕೆ, ಪ್ರಯತ್ನವನ್ನು ಮಾಡಿ ಉಮೇಶ್ ಅವರೇ. ಹಾಗೆ ಯಾರಿದು, ವರಲಕ್ಷ್ಮಿ ಅವರು ಪುಣ್ಯದಿಂದ ನಿಮ್ಮ ಗೆಸ್ ಸರಿ ಇದೆ. ಯಾರಿದು, ಸೌಮ್ಯ ಕಾರ್ತಿಕ್ ಕೋಟ ಉಡುಪಿಯಿಂದ, ಎಸ್ ನಿಮ್ಮ ಗೆಸ್ ಸರಿ ಇದೆ. ಚಂದ್ರಕಲಾ ಅವರು ನಿಮಗೆ ಸಹ ಸರಿ ಇದೆ. ಯಾರಿದು, ಹಾಗೆ ರಾಘವೇಂದ್ರ ಚಂದ್ರಾಯಪಟ್ಟಣವರೇ ಗೊತ್ತಾಗುತ್ತೆ ಕೆಲವು ಕ್ಷಣದಲ್ಲಿ. ಎಸ್, ಯಾರಿದು, ವರ್ಷ, ಎಸ್ ನಿಮಗೆ ಸರಿ ಇದೆ. ಹೆಲಿಕಾಪ್ಟರ್ ಸಾಂಗ್ ಅಂತ ಹೇಳ್ತಾ ಇದ್ರೆ ನೋಡೋಣ ಬರುತ್ತಾ ಹೆಲಿಕಾಪ್ಟರ್ ಅಂತ ಶ್ರೀಕಾಂತ್ ಅವನೂರವರು. ಹಾಗೆ ಯಾರಿದು, ನಿರ್ಮಲಾ ತಿತಿಮತಿಯವರೇ ಗೊತ್ತಾಗುತ್ತೆ ಕೆಲವು ಕ್ಷಣದಲ್ಲಿ. ಯಾರಿದು, ಮೂರ್ತಿ ಮಂಗಮ್ಮ ವಿಲ್ಸನ್ ಗಾರ್ಡನ್, ಎಸ್ ಸರಿ ಇದೆ. ಯಾರಿದು, ನಂಬರ್ ಎಂಡಿಂಗ್ ವಿತ್ 2-3-0-4-6 ನಿಮಗೆ ಸರಿ ಇದೆ. ವಾಯ್ಸ್ ಮೆಸೇಜನ್ನು ತೆಗೆದುಕೊಳ್ಳಲ್ಲ ಸ್ನೇಹಿತರೆ, ಟೆಕ್ಸ್ಟ್ ಮೆಸೇಜನ್ನೇ ಕಳಿಸಿ. ಹಾಗೆ ಯಾರಿದು, ಶ್ರೀನಾಥ್ ಅವರು ನಿಮಗೆ ಸರಿ ಇದೆ. ಹೌದು, ನಿಮ್ಮೆಲ್ಲ ನಮ್ಮ ಸಾಕಷ್ಟು ಸ್ನೇಹಿತರು ಸರಿಯಾಗಿ ಗೆಸ್ಸನ್ನು ಮಾಡಿದ್ರು. ಹೊಂಬಿಸಿಲು ಚಿತ್ರದ ಗೀತೆ ಇದು. ಲೋಕದಲ್ಲಿ ಗಂಡು ಹೆಣ್ಣಿಗಾಸರೆ, ಆದರಿಲ್ಲಿ ನಾನು ನಿನ್ನ ಕೈ ಸೆರೆ. ನೀರ ಬಿಟ್ಟು ನೆಲದ ಮೇಲೆ ಅನ್ನುವಂತಹ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಗಾಯನ, ಗೀತಾಪ್ರಿಯ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ. ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಂದು ಸಂದೇಶ, 9-4-1-2-8 ನಿಮ್ಮ ಗೆಸ್ ಸರಿ ಇದೆ.

ಗಿರಿಜಾ ಐಗೋಳ ಹಾಗೆ ನಂಬರ್ ಎಂಡಿಂಗ್ 2947 ಇವರ ಗೆಸ್ ಸಹ ಸರಿ ಇತ್ತು. ಸರಿಯಾದ ಗೆಸ್ಸನ್ನು ಮಾಡಿದ್ರು ಹೊಂಬಿಸಲು ಚಿತ್ರದ ಗೀತೆಯನ್ನು. ಮುಂದಿನ ಗೀತೆಯ ಸಾಲುಗಳು ಹೀಗಿದೆ ಸ್ನೇಹಿತರೆ, ಮನಸ್ಸಿನಲ್ಲಿ ಮೂಡುವಂತಹ ಒಂದು ಭಾವದ ಜೊತೆ ಮಾತನಾಡುವಂತಹ ಕೆಲಸ ಕವಿಯಲ್ಲಿ ಮಾಡಿದ್ದಾರೆ ಅನ್ಬೋದು ಸ್ನೇಹಿತರೆ. ಎಷ್ಟು ಅದ್ಭುತವಾಗಿದೆ ಸಾಲುಗಳು ಅಂತ ಅಂದರೆ, ಕಣ್ಣಲ್ಲಿ ಒಂದು ಜಲಪಾತ ಇರುತ್ತೆ, ಅದನ್ನು ಬಂಧಿಸೋದಕ್ಕೆ ನೀನು ಯಾರು, ನೀನು ಒಮ್ಮೊಮ್ಮೆ ಅವಮಾನ ಆಗೋ ಥರ ಮಾಡ್ತೀಯ, ಅದನ್ನು ಖಂಡಿಸೋಕ್ಕೂ ನನಗೆ ನಾನು ಯಾರು ಹೇಳು. ಹಾಗೆ ಸಂತೋಷನೂ ಇದೆಯಲ್ವಾ, ಆಮೇಲೆ ಬೇಜಾರು ಇದೆಯಲ್ವಾ, ಅದಕ್ಕೆ ಒಂದೇ ಬೇರಿರಲಿ, ಈ ಕಣ್ಣಿದೆಯಲ್ಲ, ಕಣ್ಣಿನಲ್ಲಿ ಬರುವಂಥ ನೀರು ಮಳೆಯಾಗಿ ಬರುತ್ತೆ, ಅದಕ್ಕೆ ನೀನು ಕೊಡೆ ಹಿಡಿಯೋಕ್ಕೆ ಹೋಗಬೇಡ, ಬಿಟ್ಬಿಡು ಅದ್ರ ಪಾಡಿಗೆ ಅದನ್ನು ಅನ್ನುವಂಥ ಸಾಲು. ಹಾಗೆ ನಾನು ನನಗೆ ನೀನು ಏನು ಮಾಡಿದೆಯಾ ಗೊತ್ತಾ, ಸಾಕು ಅನ್ನೋಷ್ಟು ಏಕಾಂತವನ್ನು ಕಲಿಸ್ಬಿಟ್ಟಿದ್ಯಾ. ಹಾಗೆ ನೀನು ಯಾಕೆ ನನ್ನ ಭಾವುಕತೆಯನ್ನೆಲ್ಲ ಮರೆ ಮಾಡ್ತೀಯ, ಮಾತುಗಳು ನಿಂತು ಹೋಗಿದೆ, ಇನ್ನು ಗೆಲ್ಲೋದು ನೀನೆ, ನನಗೆ ಯಾಕೂ ಈಗ ಅಳಬೇಕು ಅನ್ನಿಸ್ತಾ ಇದೆ, ಸ್ವಲ್ಪ ದೂರ ಸ್ವಲ್ಪ ಸಮಯ ಹೊರಗೊಟ್ಟು ಹೋಗ್ತೀಯ, ನೀನು ನಂಗೆ ಒಳ್ಳೆ ಸ್ನೇಹಿತ, ಆದರೆ ಈಗ ಕಾಡಿದ್ರೆ ಹೇಗೆ, ಅದ್ಭುತವಾದ ಈ ಒಳ್ಳೆಯ ಸ್ನೇಹಿತ ಯಾರು ಅಂತ ಸ್ನೇಹಿತರ ಗೆಸ್ ನೋಡೋಣ. ಎಸ್, ಆಲ್ರೆಡಿ ಒಂದು ಗೆಸ್ ಬಂದಿದೆ, ಯಾರಿದು, ನಂಬರ್ ಏನಿತ್ತು 5 7 4 6 8, ನಿಮ್ಮ ಗೆಸ್ ಸರಿ ಇದೆ. ಹಾಗೆ ಯಾರಿದು, ಸನ್ನಿಧಿಯವರು, ನಿಮ್ಮ ಗೆಸ್ ಸಹ ಸರಿ ಇದೆ. ಹೌದು, ಬಹಳ ಸುಂದರವಾದ ಸಾಲುಗಳಿರುವಂಥ ಒಂದು ಗೀತೆ, ಎಷ್ಟು ಅದ್ಭುತವಾಗಿದೆ ಗೊತ್ತಾ. ಈ ಸಾಲುಗಳು ಭಾಳ ಇಷ್ಟ ಆಯಿತು. ಕಂಗಳಲ್ಲಿ ಬಂದ ಮಳೆಗೆ ಕೊಡೆ ಹಿಡಿಯುವ ಹಾಸೆಯೇ ನಿನಗೆ, ಬಿಟ್ಟು ಬಿಡು ನನ್ನ ಜೊತೆಗೆ, ನಗಬೇಡ ಹೀಗೆ. ಹಾಗೆ ಸಾಕಾಗದ ಏಕಾಂತವ ಅದ್ಭುತವಾದ ಸಾಲುಗಳು, ಯಾಕಾಗಿ ನೀ ಮರೆಮಾಚುವೆ ನನ್ನೆಲ್ಲ ಭಾವುಕತೆ, ಸೋತಂತಿದೆ ಸಂಭಾಷಣೆ ಗೆಲ್ಲುವುದು ನಿನಗೆ ಹೊಸದೆ, ಅಳುವೊಂದು ಬೇಕು ನನಗೆ ಅರೆಗಳಿಗೆ ಹೋಗೂ ಹೊರಗೆ, ಇಷ್ಟೊಳ್ಳೆ ಸ್ನೇಹಿತನಾಗಿ ಕಾಡಿದರೆ ಹೇಗೆ. ಅದ್ಭುತವಾದ ಸಾಲುಗಳು, ನಮ್ಮ ಅನೇಕ ಸ್ನೇಹಿತರು ಸರಿಯಾಗಿ ಗೆಸ್ಸನ್ನು ಮಾಡಿದ್ದಾರೆ, ಬಹಳ ಧನ್ಯವಾದ ನಿಮ್ಮೆಲ್ಲರ ಪ್ರಯತ್ನಕ್ಕೆ. ಅಮೃತ ರಮೇಶ್, ನಿಮಗೆ ಸರಿ ಇದೆ. ಹಾಗೆ ರತ್ನ ಅವರು, ನಿಮಗೆ ಸರಿ ಇದೆ. ರಾಣಿಯವರು, ನಿಮಗೆ ಸಹ ಸರಿ ಇದೆ, ಅಳಬೇಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಅದ್ಭುತವಾದ ಸಾಲುಗಳು ಸ್ನೇಹಿತರೆ, ಎಷ್ಟು ಜನ ಮುಗುಳು

ನಗೆಯನ್ನು ಮುಖದಲ್ಲಿ ಹೊತ್ಕೊಂಡು ತಮ್ಮೆಲ್ಲ ನೋವುಗಳನ್ನು ಮರೆಮಾಚಿಕೊಂಡು ಬದುಕ್ತಾ ಇದ್ದರು. ಆ ನೋವುಗಳು ಮರೆಯಾಗಿ ಮುಗುಳು ನಗೆಯೇ ಸ್ಥಿರವಾಗಿ ಉಳ್ಕೊಳ್ಳಿ ಅಂತ ಆಶ್ರೋಣ. ಸೋನು ನಿಗಮ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ರಚನೆ, ವಿ ಆರ್ ಕೃಷ್ಣ ಅವರ ಸಂಗೀತ.

ಇಂತಹ ಅದ್ಭುತವಾದ ಸಾಲುಗಳಿದ್ದಂತಹ ಗೀತೆಯನ್ನು ಕೇಳಿದ್ವಿ ಅಲ್ವ ಸ್ನೇಹಿತರೆ. ಕಣ್ಣಾಲೆಯ ಜಲಪಾತವ ಬಂಧಿಸಲು ನೀ ಯಾರು, ನೀ ಮಾಡುವ ನನಗೆ ಪಾಟಲಿ ಖಂಡಿಸಲು ನಾ ಯಾರು. ಇಬ್ಬರು ಪೂರ್ವಕವಾಗಿ ಎಷ್ಟು ಚೆನ್ನಾಗಿ ಹೇಳ್ತಾ ಹೋಗ್ತಾರೆ ಅಲ್ವಾ, ಆ ಭಾವ ಮತ್ತು ಆ ಕವಿ, ಒಂದು ಅದ್ಭುತವಾದ ಸಾಲುಗಳು. ನಮ್ಮ ಸ್ನೇಹಿತರು ನಿಮ್ಮೆಲ್ಲರ ಆಕ್ಟಿವ್ ಪಾರ್ಟಿಸಿಪೇಷನ್ ಭಾಳ ಇಷ್ಟ ಆಗುತ್ತೆ. ಹಾಗೇ ಯಾರಿದು ಮಂಜುನಾಥ್ ಪಿ ಕಲತಮ್ಮನಹಳ್ಳಿಯಿಂದ ಭಾಳ ಮೆಚ್ಚಿಕೊಂಡು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮುಂದಿನ ಗೀತೆಯನ್ನು, ಗೀತೆಯ ಸಾಲುಗಳನ್ನು ಹೇಳಿಬಿಡ್ತೀನಿ. ಇದೊಂದು ಕವಿ ರಚನೆ ಸ್ನೇಹಿತರೆ, ಭಾಳ ಇಷ್ಟವಾದ ಸಾಲು. ಇಲ್ಲಿ ಗೊತ್ತಾಗ್ಬಿಡುತ್ತೆ ನಿಮಗೆ, ಒಬ್ಬ ತಿಳಿದಿರೋವನ್ನ ಹಾಗೆ ಒಬ್ಬ ಹೃದಯವಂತನನ್ನು ಮಧ್ಯದಲ್ಲಿ ಇಟ್ಕೊಂಡು ಆ ಥರ ಅವರ ದೃಷ್ಟಿಯಲ್ಲಿ ಹೇಗೆ ಸಮಾಜ ಕಾಣುತ್ತೆ ಅಂತ ಹೇಳ್ತಾ ಹೋಗೋದು ಅದ್ಭುತವಾದ ಸಾಲುಗಳು. ಈ ಜಗತ್ತು ಒಬ್ಬರಿಗೆ ಮಾಯ ಕಾಣುತ್ತೆ, ಯಾರಿಗೆ ಅಂತ ಹೇಳಿದ್ರೆ ನಿಮ್ಗೆ ಇಮಿಡಿಯೇಟಾಗಿ ಗೊತ್ತಾಗುತ್ತೆ ಕಾರ್ಯಕ್ರಮದ ಹಾಗೆ ಕೊನೆಯಲ್ಲಿ ಮಾತನ್ನು ಹೇಳ್ತಾ ಹೇಳ್ತೀನಿ. ಆದರೆ ಈ ಜಗತ್ತಲ್ಲ, ಬರುವಂಥ ಹೆಣ್ಣು ಮಾಯ ಕಾಣಿಸ್ತಾಳೆ. ಆದರೆ ಈ ವ್ಯಕ್ತಿಗೆ ಹೇಗಪ್ಪ ಅಂತ ಅಂದರೆ, ಓ ಚೆಲುವೆ ಏಕೆ ಅಂತ ಅನಿಸತ್ತೆ. ಹಾಗೆ ಮತ್ತೆ ಸಾಲುಗಳು ಮುಂದುವರಿತಾ ಈತನಿಗೆ ಶೂನ್ಯ ಅನಿಸುತ್ತೆ ಬದುಕು. ಇದು ಈಗ ಇನ್ನೊಂದು ಕಡೆ ಈ ಮಹಾನೀಯನಿಗೆ ಇಲ್ಲ, ಇದು ಜನ್ಮ ಜನ್ಮಕ್ಕೆ ಸವಿಯುವಂತಹ ಒಂದು ಸವಿ ಇದು, ಇದನ್ನು ಹೇಗೆ ಹೇಳಲಿ ಅನ್ನುವಂತಹ ಮಾತು. ಹಾಗೆ ಮಣ್ಣು ಮಣ್ಣಾಗೆ ಕಾಣುತ್ತೆ, ಈ ವ್ಯಕ್ತಿಗೆ ಮಾತ್ರ ಅದು ಹೊನ್ನಾಗಿ ಕಾಣುತ್ತೆ. ಇಲ್ಲಿ ಯಾರು ಆ ವ್ಯಕ್ತಿ ಈ ವ್ಯಕ್ತಿ ಅಂತ ಅಂದರೆ, ವೇದಾಂತಿ ಮತ್ತು ಒಂದು ಕಡೆ ಕವಿಯೊಬ್ಬ ಒಂದು ಕಡೆ ಇರ್ತಾನೆ ಅಂತ ಈ ಸಾಲುಗಳನ್ನು ಹೇಳ್ತಾ ಹೋಗ್ತಾರೆ. ಇನ್ನು ಯಾರು ಸರಿಯಾಗಿ ಗೆಸ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ನಂಬರ್ ಏನಿದೆ 5746 ಮಾನಸ ಸರೋವರದ ಗೀತೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಹಾಗೆ ರತ್ನ ಅವರು ನಿಮ್ಮ ಗೆಸ್ ಸಹ ಸರಿ ಇದೆ. ಎಷ್ಟು ಅದ್ಭುತವಾಗಿ ಒಂದು ತೌಲಾನಿಕ ಅಧ್ಯಯನ ನಡೆಯುತ್ತೆ ಅಂತ ಅಂದರೆ ತಪ್ಪಾಗಲಾರ್ದು. ಕವಿಯ ದೃಷ್ಟಿಯಲ್ಲಿ, ವೇದಾಂತಿಯ ದೃಷ್ಟಿಯಲ್ಲಿ ಪ್ರಪಂಚ ಹೇಗೆ ಕಾಣುತ್ತೆ ಅನ್ನುವಂಥ ಸಾಲುಗಳು. ಮಾನಸ ಸರೋವರ ಚಿತ್ರದ ಗೀತೆ ಇದು. ಸನ್ನಿಧಿಯವರ ಗೆಸ್ ಸರಿ ಇದೆ. ಯಾರೆಲ್ಲ ಸರಿಯಾಗಿ ಗೆಸ್ ಮಾಡಿದ್ರೆ ನಿಮಗೆ ಹೃದಯಪೂರ್ವಕ ಧನ್ಯವಾದಗಳು. ಹಾಗೆ ಶಿವಗಂಗಾ ಹೆಬ್ಬಾಳದಿಂದ ನಿಮ್ಮ ಗೆಸ್ ಸಹ ಸರಿ ಇದೆ. ಓಕೆ, ಈಗ ಗೀತೆಯನ್ನು ಕೇಳಿಸೋಣ. ಪಿ ಬಿ ಶ್ರೀನಿವಾಸ್ ಅವರ ಗಾಯನ, ಜಿ ಎಸ್ ಶಿವರುದ್ರಪ್ಪ ಅವರ ರಚನೆ, ವಿಜಯ ಭಾಸ್ಕರ್ ಅವರ ಸಂಗೀತದಲ್ಲಿ ಮಾನಸ ಸರೋವರ ಚಿತ್ರದ ಗೀತೆ. ಅಮೃತ ರಮೇಶ್ ಅವರ ಗೆಸ್ ಸಹ ಸರಿ ಇದೆ ಚಿತ್ರದುರ್ಗದಿಂದ.

ಕವಿ ಕಲ್ಪನೆ ಎಷ್ಟು ಚೆಂದಲ್ಲ, ವೇದಾಂತಿ ಹೇಗನ್ಸುತ್ತೆ, ಆದರೆ ಕವಿಗೆ ಈ ಥರ ಅನ್ಸುತ್ತಲ್ಲಪ್ಪ ಏನ್ ಮಾಡಲಿ ಅನ್ನುವಂಥ ಜಯಶ್ರೀ ರುದ್ರಪ್ಪ ಅವರ ಸಾಲುಗಳು ಅದ್ಭುತವಾಗಿತ್ತು ಸ್ನೇಹಿತರೆ. ಹಾಗೆ ರಾಣಿಯವರು ಹಳೇಬೀಡಿನಿಂದ ಸರಿಯಾಗಿ ಗೆಸ್ ಮಾಡಿದರು, ಯಾರಿದು ದಾವಣಗೆರೆಯ ಶಾರದಾ ಅವರು ಸರಿಯಾಗಿ ಗೆಸ್ ಮಾಡಿದ್ರು, ಹಾಗೆ ಯಾರಿದು ನಂಬರ್ 94128 ಇವರ ಗೆಸ್ ಸಹ ಸರಿ ಇತ್ತು. ವಿಲ್ಸನ್ ಗಾರ್ಡಿನಿಂದ ಮೂರ್ತಿ ಮಂಗಮ್ಮ ಇವರು ಸಹ ಗೆಸ್ ಸರಿ ಮಾಡಿದರು. ಪ್ರಕಾಶ್ ಚೇವಳಿ ಮೂಡುಬಿದ್ರೆಯಿಂದ ಸರಿ ಇತ್ತು. ಉಮೇಶ್ ಅವರು ಸಿರಿಗೆರೆಯಿಂದ ನಿಮ್ಮ ಗೆಸ್ ಸಹ ಸರಿ ಇತ್ತು. ಮುಂದಿನ ಗೀತೆಯ ಸಾಲುಗಳು ಹೀಗಿದೆ ಸ್ನೇಹಿತರೆ, ಎಷ್ಟು ಚೆನ್ನಾಗಿದೆ ಅಂತ ಅಂದರೆ, ನಾನು ಮಗುವಿನಂತೆ ಮಲ್ಕೊಳ್ಳೋಕ್ಕೆ ಇಷ್ಟಪಡುವಂಥ ಮಡ್ಲು ನಿಂದೆ, ನಾನು ನಕ್ಕೊಂಡಿರ್ತೀನಿ ನಿನ್ನ ಜೊತೆ ಇದ್ದರೆ ಹಾಯಾಗಿರ್ತೀನಿ, ನಾನು ಯಾವಾಗೂ ಮರಳಿನಾಗೆ ಎದ್ದುಬಿಡ್ತೀನಿ ನಿನ್ನ ಜೊತೆ ಇದ್ದರೆ, ನಿನ್ನ ಬೆನ್ನಿಂದೆ ನಾನಿರ್ತೀನಿ ಯಾವಾಗೂ, ಮರುಭೂಮಿಯ ಹೂವಾಗಿರ್ತೀನಿ ನಾನು, ಹಾಗೆ ಮನದ ಗಂಟೆಲ್ಲವನ್ನು ಬಿಡಿಸ್ಕೊಂಡು ನಾನು ನಿನ್ನ ಜೊತೆ ನೆಮ್ಮದಿಯಾಗಿರ್ತೀನಿ, ಹೇಳ್ತೀನಿ ಕೂಗಿ ಜೋರೆಯಾಗಿ ಕೂಗಿ ಹೇಳ್ತೀನಿ ನಾನು ಸರಿಯಾಗಿದ್ದೀನಿ, ಹಾಗೆ ನಮ್ಮ ಎರಡು ಹೃದಯದ ಒಂದೇ ದಾರಿ ಈಗ ಸಿಕ್ಕಿದೆ, ನಾನು ಕೊನೆಯವರೆಗೂ ಉಸಿರು ತುಂಬಿ ನಿನ್ನ ಜೊತೆಯಾಗಿರ್ತೀನಿ, ಸ್ವರವಾಗಿರ್ತೀನಿ ಅಂತ ಹೇಳುವಂಥ ಸಾಲುಗಳಿರುವಂಥ ಗೀತೆ. ಯಾರು ಗೆಸ್ ಮಾಡಿದ್ದಾರೆ ಸರಿಯಾಗಿ ಅಂತ ನೋಡೋಣ. ಎಸ್, ಯಾರಿದು? ಸನ್ನಿದೆಯವರು, ನಿಮ್ಮ ಗೆಸ್ ಸರಿ ಇದೆ, ಕರೆಕ್ಟ್. ಯಾವ ಗೀತೆ ಅಂತ ಅಂದರೆ, ಮನಸಾರೆ ಚಿತ್ರದ ಗೀತೆ ಇದು. ನಾನು ಮನಸಾರೆ ಅನ್ನುವಂತಹ ಗೀತೆ. ಎಷ್ಟು ಅದ್ಭುತವಾದ ಸಾಲುಗಳು ಅಂತ ಅಂದರೆ, ಹೇಳುವೆ ಕೂಗಿ ಮೊದಲ ಬಾರಿ ನಾ ತುಂಬ ಸರಿಯಾಗಿರುವೆ, ಮನಸ್ಸು ತಲೆ ಎಷ್ಟೇ ಕೆಟ್ಟರು ಪ್ರೇಮಿಸ್ತವ್ರ ಜೊತೆಲಿದ್ದರೆ ನಾನು ಸರಿಯಾಗಿರ್ತೀನಿ ಅನ್ನುವಂಥ ನಂಬಿಕೆ. ಎಷ್ಟೋ ಜನ ಹೇಳ್ತಾರಲ್ವೇ, ಅವಳು ಹುಚ್ಚಿ ಕಣೋಯ್, ಅವನು ಹುಚ್ಚ ಕಣೆ ಅಂತ. ಆದರೂ ಸಹ ಅವರಿಬ್ಬರು ಆ ಹುಚ್ಚ ಹುಚ್ಚಿ ಜೊತೆ ಆ ಪ್ರೇಮಿಗಳಿಗಷ್ಟೇ ಬದುಕೋಕೆ ಸಾಧ್ಯ. ಪ್ರಪಂಚಕ್ಕೆ ಹುಚ್ಚರ ಕಂಡವರು ತಮ್ಮ ಪ್ರೇಮಿಗೆ ಸ್ವಚ್ಛವಾಗಿ ಕಾಣಿಸ್ತಾರೆ. ಪ್ರೇಮದ ಶಕ್ತಿ ಅಂಥದ್ದಲ್ವ ಸ್ನೇಹಿತರೆ. ಪ್ರಪಂಚ ತೆಗೆದು ಬಿಸಾಕಿದ್ರು ಅವನು ಸರಿ ಇಲ್ಲ ಅವಳು ಸರಿ ಇಲ್ಲ ಅಂತ ಅಂದರೂ ಅವರ ಪ್ರೇಮಿಗಳ ಜೊತೆ ಚೆನ್ನಾಗಿರ್ತಾರಲ್ಲ, ಅದು ಹೇಗೆ ಸಾಧ್ಯ? ಇದೇ ಅಲ್ವಾ ಪ್ರೇಮದ ಒಂದು ಮ್ಯಾಜಿಕ್ ಅಂದರೆ. ವಿಕಾಸ್ ವಶಿಷ್ಠ ಮತ್ತು ಲಕ್ಷ್ಮೀ ನಾಗರಾಜ್ ಅವರ ಗಾಯನ, ಯೋಗರಾಜ್ ಭಟ್ ಅವರ ರಚನೆ, ಮನೋಮೂರ್ತಿಯವರ ಸಂಗೀತದಲ್ಲಿ ಮನಸಾರೆ ಚಿತ್ರದ ಗೀತೆ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಸಮಯ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ಗೀತೆಗಳನ್ನು ಕೇಳೋದಕ್ಕೆ ಆರಂಭ ಮಾಡೋಣ. ಮೊದಲನೇ ಗೀತೆಯಾಗಿ ಮೂಡಿ ಬರ್ತಾ ಇದೆ ಆಂಧಿ ಚಿತ್ರದ ಈ ಗೀತೆ, ಕಿಶೋರ್ ಕುಮಾರ್ ಮತ್ತು ಲತಾ ಮಂಗೇಶ್ಕರ್ ಅವರ ಗಾಯನದಲ್ಲಿ.

ಈಗೊಳ ಗೀತೆಯಿಂದ ಕೇಳಿದ್ವಿ. ಮುಂದಿನ ಗೀತೆ ಜೂಲಿ ಚಿತ್ರದ್ದು, ಕಿಶೋರ್ ಕುಮಾರ್ ಅವರ ಗಾಯನ, ರಾಜೇಶ್ ರೋಷನ್ ಅವರ ಸಂಗೀತ.

0: ಈ ಗೀತೆಯ ಜೀವ ಅಂದರೆ ಚರಣ ಸ್ನೇಹಿತರೆ, ಕಿಶೋರ್ ಕುಮಾರ್ ಅವರ ಹಾಡಿನ ಬಗ್ಗೆ ಹೇಳೋ ಹಾಗೆ ಇಲ್ಲ. ಜೈಸೆ ಪರ್ವತ್ ಪೇ ಘಟ ಜುಗತಿ ಹೇ, ಜೈಸೆ ಸಾಗರ್ ಸೇ ಲಹರ್ ಉಠತಿ ಹೇ, ಅದನ್ನು ಜೈಸೆ ತನ ನ ಹೇಳೋ ರೀತಿ ಇದೆಯಲ್ಲ, ಅದು ಸೂಪರ್ಬ್. ಅಷ್ಟು ಅದ್ಭುತವಾಗಿ ಈ ಗೀತೆ ಪದೇ ಪದೇ ಕೇಳಿಸ್ಕೊಳ್ಳೋದೆ ಆ ಒಂದು ಆ ವೇರಿಯೇಷನ್ಸಿಂದ. ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ. ನಾವು ವಿದ್ಯು ಸ್ನೇಹಿತರೆ, ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆ ಡಾನ್ ಚಿತ್ರದ್ದು, ಅಂಜನ್ ರಚನೆ, ಕಲ್ಯಾಣ್ ಜಿ ಆನಂದ್ ಜಿ ಅವರ ಸಂಗೀತ.
1: ರಂಗ ಜಮಾ ಹೋ ಚಕಾಚಕ ಹಿರ್ ಲೋ ಪಾನ್ ಚಬಾ

ಇದು ಕೂಡ ಒಂದು ಒಳ್ಳೆ ಡ್ಯಾನ್ಸ್ ಬೇಸ್ ಸ್ನೇಹಿತರೆ, ಎಷ್ಟು ಒಳ್ಳೆ ಸ್ಟೆಪ್ಸ್ ಹಾಕ್ಬೋದು ಅಂತ ಅಂದರೆ ಇದಕ್ಕೆ ಎಂಜಾಯ್ ಮಾಡ್ಬೋದು. ಮುಂದಿನ ಗೀತೆ ದಿಲ್ ಚಾಹತಾ ಹೈ ಚಿತ್ರದ್ದು, ಶಂಕರ್ ಮಹಾದೇವನ್ ಅವರ ಗಾಯನ ಜೊತೆಗೆ ಸಂಗೀತ ಈಸಾನ್ ಲಾಯ್ ಅವರು ಶಂಕರ್ ಮಹಾದೇವನ್ ಅವರ ಜೊತೆಗೂಡಿದರೆ ಸಂಗೀತಕ್ಕೆ ಜಾವೇದ್ ಅಖ್ತರ್ ಅವರ ರಚನೆ.

ಹಿಂದೆ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಹಿಂದೆ ಮೆಲೋಡಿಸ್ ಗೀತೆಗಳನ್ನು ಕೇಳ್ತಾ ಇದ್ದೀವಿ, ಸಾಕಷ್ಟು ಮೆಚ್ಚುಗೆಯ ಸಂದೇಶಗಳು ಬರ್ತಾ ಇದೆ ನಿಮ್ಮೆಲ್ಲರ ಸಂದೇಶಗಳಿಗೆ. ಪ್ರೀತಿಯ ಧನ್ಯವಾದ. ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಕೇಳುವಂಥ ಸಮಯ. ಆಶಿಕಿ ಚಿತ್ರದ ತೂ ಮೇರಿ ಜಿಂದಗಿ ಹೇ, ಕುಮಾರ್ ಸಾನು ಮತ್ತು ಅನುರಾಧ ಪೌದ್ವಾಲ್ ಅವರ ಗಾಯನ, ಸಮೀರ್ ರಚನೆ, ನದೀಮ್ ಶ್ರವಣ್ ಅವರ ಸಂಗೀತ.

ತೂ ಮೇರಿ ಜಿಂದಗಿ ಹೇ ಮೇರಿ ಯಾರ್ ಖುಷಿ ಅಂತ ಅದ್ಭುತವಾದ ಸಾಲುಗಳಲ್ಲ ಸ್ನೇಹಿತರೆ. ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ. ಸಾಕಷ್ಟು ಮೆಚ್ಚುಗೆ ಸಂದೇಶಗಳು ಬರ್ತಿದೆ, ಪ್ರೀತಿಯ ಸಂದೇಶಗಳಿಗೆ ಮತ್ತೊಮ್ಮೆ ಧನ್ಯವಾದ. ಮುಂದಿನ ಗೀತೆ ಬೇಟಾ ಚಿತ್ರದ್ದು, ಉದಿತ್ ನಾರಾಯಣ್ ಮತ್ತು ಅನುರಾಧ ಪೌದ್ವಲ್ ಅವರ ಗಾಯನ, ಸಮೀರ್ ರಚನೆ, ಆನಂದ್ ಮಿಲಿಂಡ್ ಅವರ ಸಂಗೀತ.

ಹಿಂದಿ ಮೆಲೋಡಿಸ್ ಕಾರ್ಯಕ್ರಮದ ಮುಂದಿನ ಗೀತೆ ಸೋಲ್ಜರ್. ಚಿತ್ರದ ಟೈಟಲ್ ಟ್ರ್ಯಾಕ್ ಕುಮಾರ್ ಸಾನು, ಅಲ್ಕಾ ಯಾಜ್ಞಿಕ್ ಅವರ ಗಾಯನ, ಸಮೀರ್ ರಚನೆ, ಅನು ಮಲಿಕ್ ಸಂಗೀತ.

ವರಲಕ್ಷ್ಮಿಯವರು ಪುಣ್ಯದಿಂದ ಸಂದೇಶವನ್ನು ಕಳಿಸಿ ಕಾರ್ಯಕ್ರಮಗಳನ್ನ ಮೆಚ್ಚಿಕೊಂಡಿದ್ದಾರೆ. ಹಾಗೆ ಜಿ ಎಸ್ ಚಂದನ್ ಅವರು ಚಿತ್ರದುರ್ಗದಿಂದ, ಹಾಗೆ ಬ್ಯೂಟಿಫುಲ್ ಸಾಂಗ್ಸ್ ಕಲೆಕ್ಷನ್ ಪಾನ್ ಬನಾರಸ್ ವಾಲಾ ಹಾಡನ್ನು ಇವತ್ತೇ ನಾನು ಫುಲ್ ಕೇಳಿದ್ದು. ಚಿಕ್ಕವರಿದ್ದಾಗ ಆಟ ಆಡ್ತಾಯಿದ್ದಾಗ ಫೋನ್ ಬರ್ತಾಯಿತ್ತು, ಅದರಲ್ಲಿ ಹಾಡು ಸ್ವಲ್ಪ ಕೇಳಿದ ನೆನಪಿತ್ತು, ಈಗ ನೆನಪಾಯಿತು ಅಂತ ಹೇಳ್ತಾ ಇದ್ದಾರೆ ಸಮೃದ್ಧಿಯವರು. ಹಾಗೆ ತೀರ್ಥೇಶ್ವರ ಜನಪಟ್ಟಣದಿಂದ ಗೀತೆಗಳನ್ನ ಮೆಚ್ಚಿಕೊಂಡಿದ್ದಾರೆ. ಮಂಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ, ಹಿಂದಿ ಮೆರಡ್ಸ್ ಕಾರ್ಯಕ್ರಮ ಚೆನ್ನಾಗಿ ಸೊಗಸಾಗಿ ಇಂಪಾಗಿ ಸುಶ್ರಾವ್ಯವಾಗಿ ಸುಂದರವಾಗಿ ಮೂಡಿ ಬರ್ತಾ ಇದೆ, ಹಾಡುಗಳ ಆಯ್ಕೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಹಿಂದಿ ಹಾಡುಗಳ ಸಾಂಗ್ಸ್ ಇವತ್ತು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ, ಮಾಧವನ್ ಜಯಲಕ್ಷ್ಮಿ ಚೆನ್ನೈಯಿಂದ ಕಾರ್ಯಕ್ರಮವನ್ನು ಮೆಚ್ಚಿಕೊಂಡಿದ್ದಾರೆ. ಹಾಗೆ ರಾಣಿಯವರು ಹಳೇಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹೌದು, ನೀವು ಹೇಳಿದ ಮಾತು ನಿಜ, ಜೂಲಿಯ ಹಾಡು ಎಷ್ಟು ಸರಿ ಕೇಳಿದ್ರು ಕೇಳಬೇಕು ಅನಿಸುವಂತಹ ಗೀತೆ, ಪ್ರಸಾರ ಮಾಡಿದ ನಿಮಗೆ ಧನ್ಯವಾದಗಳು, ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಬೇಟ ಚಿತ್ರದ ಹಾಡು ಕೇಳಿ ತುಂಬ ದಿನ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ. ಯಾರಿದು ವಂಶ ಅವರು ಧಾರವಾಡದಿಂದ, ಎಲ್ಲ ಸಾಂಗ್ಸ್ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ 5-7-4-6-8 ನಿರ್ಮಲಾ ಅವರ ಸಂದೇಶ ಬರ್ತಾ ಇದೆ. ಆಶಿಕೆಯ ಎಲ್ಲ ಸಾಂಗ್ಸ್ಗಳು ತುಂಬ ಇಷ್ಟ, ನೀವು ಹಾಕ್ತಿರುವಂಥ ಸಾಂಗ್ಸ್ ಎಲ್ಲ ನಮ್ಮ ಮನೆಯಲ್ಲಿ ಕ್ಯಾಸೆಟ್ ಇತ್ತು, ನೆನಪಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ ನಿರ್ಮಲಾ ಅವರು. ಧನ್ಯವಾದ. ಹೀಗೂ ಇಟ್ಕೊಂಡಿದ್ದೀರಾ ಕ್ಯಾಸೆಟ್ಟು ಟೇಪ್ ರೆಕಾರ್ಡ್ರ್ ಎಲ್ಲ ನಿರ್ಮಲಾ ಅವರೇ. ಹಾಗೆ ಮುಂದಿನ ಸಂದೇಶ ಯಾರಿದು, ಉಮೇಶ್ ಅವರು ಸಿರಿಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಎನ್ ಜಿ ಬಸವರಾಜ್ ಅವರ ಸಂದೇಶ, ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಕಾರ್ಯಕ್ರಮದ ಗೀತೆಗಳು ಮಧುರವಾಗಿದೆ, ತುಂಬ ಖುಷಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಪೂರ್ಣಿಮಾ ರಾಘವೇಂದ್ರ ಅವರ ಸಂದೇಶ, ಒಂದಕ್ಕಿಂತ ಒಂದು ಸುಮಧುರವಾದ ಹಿಂದಿ ಮೆಲೋಡಿಸ್ ಹಾಡುಗಳನ್ನು ಪ್ರಸಾರ ಮಾಡಿದ ನಿಲಯಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಹಾಗೆ ವಂಡರ್ಫುಲ್ ಸಾಂಗ್ಸ್ ಆಲ್ಬಮ್ ಪ್ಲೇ ಮಾಡ್ತಾ ಇದ್ದೀರಾ, ಸೂಪರ್ಬ್ ಸೆಲೆಕ್ಷನ್, ಎಲ್ಲ ಹಾಡುಗಳ ಲಿರಿಕ್ಸ್ ಸೂಪರ್ಬ್, ಸಂತೋಷ್ ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ. ಹಾಗೆ ಕಾರ್ಯಕ್ರಮದ ಹಾಡುಗಳು ನಿರೂಪಣೆ ಇಷ್ಟ ಆಗ್ತಿದೆ ಅಂತ ಎಸ್ ರಾಜು ಚಿಕ್ಕ ಅಂಕನಹಳ್ಳಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ.

ವರಲಕ್ಷ್ಮಿ ಅವರು ಪುಣ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಇವರು ಆರ್ಟಿ ಚಾಯ್ಸ್ ಹಾಗೂ ಎರಡು ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡಿದ್ದಾರೆ. ಹಾಡಿನ ಸಾಲು ಮತ್ತು ಪಲ್ಲವಿ ಕಂಡುಹಿಡಿಯಲು ಕೊಟ್ಟ ನೀವು ಕ್ಲೂ ತುಂಬ ಇಷ್ಟ ಆಯಿತು, ಆದರೆ ನಮ್ಮ ಮನೆಯಲ್ಲಿ ಮಕ್ಕಳ ಕಲಕಲದಲ್ಲಿ ಕೇಳಿಸಿಕೊಳ್ಳಲು ಆಗದೆ ಉತ್ತರ ಹೇಳಲು ಆಗಲಿಲ್ಲ, ಆದರೂ ಕೇಳಿಸ್ಕೊಂಡೆ ಅಂತ ಹೇಳಿದರು. ಹಾಗೆ ಇಂದಿನ ಹಿಂದಿ ಹಾಡುಗಳು ಸೂಪರ್ ಆಗಿತ್ತು, ತುಂಬ ತುಂಬ ಇಷ್ಟ ಆಯಿತು, ಧನ್ಯವಾದಗಳು. ತೂ ಮೇರಿ ಜಿಂದಗಿ ಹಾಡು ಹಾಗೂ ಈಗ ಪ್ರಸಾರ ಆಗುತ್ತಿರುವ ಸೋಲ್ಜರ್ ಹಾಡು ಚೆನ್ನಾಗಿತ್ತು, ಧನ್ಯವಾದಗಳು. ಉತ್ತಮ ಹಾಡುಗಳು ಪ್ರಸಾರ ಮಾಡುತ್ತಿರುವ ನಿಮಗೆ ಧನ್ಯವಾದ, ನಿಲಯಕ್ಕೆ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದ ಸ್ನೇಹಿತರೆ. ಈಗ ಯಾವ ಗೀತೆಯನ್ನು ಕೇಳೋಣ ಅಂತ ಅಂದರೆ ಒಂದು ಗೀತೆಯ ಬಿಟ್ಟೊಂದನ್ನು ಕೇಳೋಣ ಸ್ನೇಹಿತರೆ. ಯಾವ ಚಿತ್ರದ್ದು ಅಂತ ಅಂದರೆ ರೆಹನ ಹೈ ತೇರೆ ದಿಲ್ ಮೆನ್ ಚಿತ್ರದ ಗೀತೆಯ ಒಂದು ಬಿಟ್ಟನ್ನು ಕೇಳಿ ಬರೋಣ. ಈ ಗೀತೆಯ ಗಾಯನ ಖೈ ಖೈ ಸಮೀರ್ ಅವರ ರಚನೆ, ಹ್ಯಾರಿಸ್ ಜಯರಾಜ್ ಅವರ ಸಂಗೀತ.

ಹೇಗೆ ಹೇಳೋದು, ಮನಸ್ಸಲ್ಲಿರೋದನ್ನು ಲಹನಾಯ ತೆರೆದಿಲ್ಮೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದಾಗಿತ್ತು ಇಂದಿನ ಹಿಂದಿ ಮೆಲೋಡಿಸ್ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ.

ಇದು ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸ್ಟುಡಿಯೋ. ಸಮಯ ಸರಿಯಾಗಿ 10:00. ಈಗ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ನವದೆಹಲಿ ಪ್ರವಾಸದಲ್ಲಿರುವಂತಹ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರಿಗೆ ದೆಹಲಿಯ ಅವರ ಕಚೇರಿಯಲ್ಲಿ ಇಂದು ಅಹವಾಲು ಸಲ್ಲಿಸಿ ಸಮಾಲೋಚನೆ ನಡೆಸಿದರು. ಭಾರತದಲ್ಲೇ ತಯಾರಿಸಲಾದಂತಹ ಮೊದಲ ಏರ್ ಬಸ್ C-295 ವಿಮಾನದ ಪರೀಕ್ಷಾ ಹಾರಾಟ ಗುಜರಾತ್ನ ವಡೋದರದಿಂದ ಯಶಸ್ವಿಯಾಗಿ ನಡೆದಿರುವುದಕ್ಕೆ ಕೇಂದ್ರ ನಾಗರಿಕ ವಿಮಾನಯಾನ ಸಚಿವ ರಾಮಮೋಹನ್ ನಾಯ್ಡು ಸಂತಸ ವ್ಯಕ್ತಪಡಿಸಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರನ್ನು ಬೆಂಗಳೂರಿನಲ್ಲಿ ಇಂದು ವಿಶ್ವಬ್ಯಾಂಕ್ನ ಪ್ರತಿನಿಧಿಗಳು ಭೇಟಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಗರಾಭಿವೃದ್ಧಿ ಇಲಾಖೆಯ ಅಡಿಯಲ್ಲಿ ಪ್ರಗತಿಯಲ್ಲಿರುವಂತಹ ವಿವಿಧ ಯೋಜನೆಗಳು, ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿ ಮತ್ತು ನಗರಗಳ ಸುಸ್ಥಿರ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವಿಷಯಗಳ ಕುರಿತು ಚರ್ಚೆ ನಡೆಸಿದ್ದಾರೆ. ಸೈಬರ್ ವಂಚನೆ ಪ್ರಕರಣಗಳಲ್ಲಿ ಆರೋಪಿಯಾಗಿರುವಂತಹ ಗಣೇಶ್ ಬಾಲೋಸೊ ಕಾಳೆಯನ್ನು ಥೈಲ್ಯಾಂಡ್ನಿಂದ ಭಾರತಕ್ಕೆ ಕರೆತರಲು ಸಿಬಿಐ ಯಶಸ್ವಿಯಾಗಿದೆ. ಆತ ನಕಲಿ ಆನ್ಲೈನ್ ಅರೆಕಾಲಿಕ ಉದ್ಯೋಗಗಳು ಮತ್ತು ಸುಳ್ಳು ಹೂಡಿಕೆ ಯೋಜನೆಗಳ ಹೆಸರಿನಲ್ಲಿ ಜನರನ್ನು ಮೋಸಗೊಳಿಸಿ ಹಣ ಸಂಗ್ರಹಿಸುತ್ತಿದ್ದ, ಸೈಬರ್ ವಂಚನೆ ಜಾಲವನ್ನು ನಡೆಸುತ್ತಿದ್ದನೆಂದು ಸಿಬಿಐ ಆರೋಪ ಮಾಡಿದೆ. ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅನುದಾನ ಮಂಜೂರು ಮಾಡುವ ವೇಳೆ ತಾರತಮ್ಯ ಮಾಡಿದೆ ಎಂದು ಹಿಂದುಳಿದ ವರ್ಗಗಳ ಮಠಗಳ ಮುಖ್ಯಸ್ಥರ ವೇದಿಕೆ ಅಧ್ಯಕ್ಷ ಪ್ರಣವಾನಂದ ಸ್ವಾಮೀಜಿ ಆರೋಪ ಮಾಡಿದ್ದಾರೆ. ಜಮ್ಮುವಿನಲ್ಲಿ ನಿರ್ಮಾಣವಾಗುತ್ತಿರುವಂತಹ ವೇಸ್ಟ್ ಟು ವಂಡರ್ ಪಾರ್ಕ್ ಅನ್ನು ಅಮರನಾಥ ಯಾತ್ರೆಗೆ ಮುನ್ನ ಪೂರ್ಣಗೊಳಿಸಲು ಸರ್ಕಾರ ಕ್ರಮ ಕೈಗೊಂಡಿದೆ. ಸುಮಾರು 11 ಕೋಟಿ ರೂಪಾಯಿ ವೆಚ್ಚದ ಈ ಯೋಜನೆ ಈಗಾಗಲೇ 80%ರಷ್ಟು ಪೂರ್ಣಗೊಂಡಿದೆ. ರಾಜ್ಯ ಸರ್ಕಾರ ವೈಫಲ್ಯ ಮುಚ್ಚಿಹಾಕುವ ಸಲುವಾಗಿ ಕೇಂದ್ರ ಸರ್ಕಾರವನ್ನು ದೂರುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪ ಮಾಡಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯಾರ್ಥಿ ಆಕಾಶವಾಣಿ ಕನ್ನಡ. ಸ್ಟುಡಿಯೋ ಸಮಯ ಸರಿಯಾಗಿ 10:04:12. ಈ ಸಮಯ

ಇನ್ನಾದ ಕಾರ್ಯಕ್ರಮದ ಸಮಯ. ಪ್ರೇಮನಿನಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹಾಗೂ ಪ್ರೀತಿಯ ನಮಸ್ಕಾರ. ನಿಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಪ್ರೇಮನಿನಾದ ಕಾರ್ಯಕ್ರಮದ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ ಸ್ನೇಹಿತರೆ? ಪ್ರೇಮದ ವಿವಿಧ ಭಾವಗಳನ್ನು ಹೊತ್ತು ತಂದು ಆ ಭಾವದ ಕುರಿತು ಮಾತನಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೇಳ್ತಾ ಗೀತೆಗಳೊಂದಿಗೆ ಸಾಗೋದೇ ಪ್ರೇಮನಿನಾದ ಕಾರ್ಯಕ್ರಮ. ಇನ್ನು ಇಂದಿನ ಕಾರ್ಯಕ್ರಮದಲ್ಲೂ ಅಂಥದ್ದೇ ವಿಷಯವನ್ನು ಹೊತ್ತು ತಂದಿದ್ದೀನಿ. ವಿಷಯ ಏನು ಅಂತ ತಿಳಿಸೋದಕ್ಕೂ ಮುಂಚೆನೆ ನಮ್ಮ ವಾಟ್ಸಪ್ ಸಂಖ್ಯೆನ ಒಮ್ಮೆ ನೋಟ್ ಮಾಡಿಟ್ಕೊಳ್ಳಿ. 9483091029 9483091029. ಹಾಗೆ ಸೆಲೆಕ್ಟೆಡ್ ಕಾಲ್ಸನ್ನು ಮಾತ್ರ ತೆಗೆದುಕೊಳ್ತೀನಿ. ಕರೆಯನ್ನು ಸಹ ಕರೆಯ ಸಂಖ್ಯೆಯನ್ನು ನೋಟ್ ಮಾಡಿಟ್ಕೊಳ್ಳಿ. ದೂರವಾಣಿ ಸಂಖ್ಯೆಯನ್ನು 0802-22-37-07-88 ಹೆಚ್ಚಾಗಿ ಸಂದೇಶಗಳನ್ನ ತೆಗೆದುಕೊಳ್ತೀನಿ. ಮಧ್ಯದಲ್ಲಿ ಕರೆಗಳು ಸಹ ಬಂದರೂ ಅದನ್ನು ತೆಗೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತೀನಿ. ಇನ್ನು ಇಂದಿನ ಕಾರ್ಯಕ್ರಮದ ವಿಷಯ ಏನಪ್ಪ ಅಂತ ಅಂದರೆ, ಒಂದು ಮಾತಿದೆ ಸ್ನೇಹಿತರೆ, ಒಂದು ಹುಡುಗ ತಾನು ಒಂದು ಹುಡುಗಿಯನ್ನು ಮನಸ್ಸಾರೆ ಪ್ರೀತಿಸಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಹಾಗೆ ಒಂದು ಹುಡುಗಿ ಯಾವ ಹುಡುಗನನ್ನು ಮನಸ್ಸಾರೆ ಪ್ರೀತಿಸ್ತಾಳೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ. ನಿಮ್ಮ ಮಾತುಗಳೇನು ಈ ವಿಷಯಕ್ಕೆ? ಕಾರ್ಯಕ್ರಮದ ವಿಷಯ, ಒಂದು ಹುಡುಗ ಯಾವ ಹುಡುಗಿಯನ್ನು ಮನಸ್ಸಾರೆ ಪ್ರೀತಿಸ್ತಾನೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಹಾಗೆ ಯಾವ ಹುಡುಗಿ ಒಂದು ಹುಡುಗನನ್ನು ಮನಸ್ಸಾರೆ ಪ್ರೀತಿಸ್ತಾಳೆ ಆ ಹುಡುಗ ಆ ಹುಡುಗಿಗೆ ಸ್ಟ್ರೆಂತ್ ಆಗ್ತಾನಂತೆ. ಈ ಒಂದು ಮಾತಿಗೆ ನಿಮ್ಮ ಮಾತುಗಳು ಬರಲಿ. ಒಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಸಂದೇಶಗಳು ಹಾಗೆ ಮಾತುಗಳೆಲ್ಲವನ್ನು ನೋಡೋಣ. ಪ್ರೇಮನಿನಾದ ಕಾರ್ಯಕ್ರಮದ ವಿಷಯನ ಮತ್ತೊಮ್ಮೆ ಹೇಳ್ತೀನಿ. ಯಾವ ಹುಡುಗ ಒಂದು ಹುಡುಗಿಯನ್ನು ಮನಸ್ಸಾರೆ ಪ್ರೀತಿಸ್ತಾನೆ ಆ ಹುಡುಗಿ ಅವನಿಗೆ ವೀಕ್ನೆಸ್ ಆಗ್ತಾಳಂತೆ. ಹಾಗೆ ಒಂದು ಹುಡುಗಿ ಯಾವುದಾರ ಹುಡುಗನನ್ನು ಮನಸ್ಸಾರೆ ಪ್ರೀತಿಸಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ. ನಿಮ್ಮ ಮಾತುಗಳು ಬರಲಿ. ಈ ಒಂದು ಗೀತೆಯ ಕಾಲಾವಕಾಶ

ಪ್ರಿಯ ಪ್ಲೀಸ್ ಲವ್ ಮೀ ಪ್ರಿಯ, ಎಂಥ ರಿಕ್ವೆಸ್ಟ್ ಇದೆ ನೋಡಿ ಸ್ನೇಹಿತರೆ. ಎಷ್ಟು ಒಬ್ಬೊಬ್ಬ ಇಷ್ಟೊಂದು ಸ್ವೀಟಾಗಿ ಕೇಳೋದಕ್ಕೆ ಸಾಧ್ಯನಾ ಅನ್ನೋ ಅಷ್ಟು ಸ್ವೀಟಾಗಿ ಚಿತ್ರ ಅವರು ಮತ್ತು ಎಸ್ ಪಿ ಬಿ ಅವರು ಕೇಳಿದ್ರು. ಅದ್ಭುತವಾದ ಗೀತೆ ಒಂದನ್ನು ಕೇಳಿದ್ವಿ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ. ನಾವು ಇದೀವಿ ಸ್ನೇಹಿತರೆ, ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ವಿಷಯ ಇಷ್ಟೇ. ಹುಡುಗ ಯಾವ ಹುಡುಗಿಯನ್ನು ಮನಸ್ಸಾರೆ ಪ್ರೀತಿಸ್ತಾನೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಅದೇ ರೀತಿ ಒಂದು ಹುಡುಗಿ ಯಾವ ಹುಡುಗನನ್ನು ಮನಸ್ಸಾರೆ ಪ್ರೀತಿಸ್ತಾಳೆ ಆ ಹುಡುಗ ಅವಳಿಗೆ ಸ್ಟ್ರೆಂತ್ ಆಗ್ತಾನಂತೆ. ಈ ಮಾತುಗಳಿಗೆ, ನಿಮ್ಮ ಮಾತುಗಳಿಗಾಗಿ ನಾನು ಕಾಯ್ತಾ ಇದ್ದೀನಿ. ಒಂದು ಸಂದೇಶ ಬಂದಿದೆ, ಕಾರ್ಯಕ್ರಮದ ಮೆಚ್ಚಿ ಸಾಕಷ್ಟು ಮೆಚ್ಚುಗೆ ಸಂದೇಶಗಳಿದೆ, ಆದರೆ ಕಾರ್ಯಕ್ರಮಕ್ಕೆ ಪೂರಕವಾದ ಸಂದೇಶಗಳನ್ನಷ್ಟೇ ತೆಗೆದುಕೊಂಡು ಓದ್ತೀನಿ ಇವಾಗ. ವೀಕ್ನೆಸ್ ಅನದರ್ ನೇಮ್ ಇಸ್ ಸ್ಟ್ರೆಂತ್. ಅಂದರೆ ವೀಕ್ನೆಸ್ಸನ್ನು ಬುಡಮೇಲು ಮಾಡುವ ಶಕ್ತಿ ಇರುವುದು ಸ್ಟ್ರೆಂತ್, ಅಲ್ಲಿ ಇಲ್ಲಿ ಗೆಲ್ಲುವುದು ಪ್ರೀತಿನೇ. ದಟ್ಸ್ ಆಲ್ ಅಂತ ಹೇಳ್ತಾ ಇದ್ದಾರೆ ರತ್ನ ಅವರು ಬೆಂಗಳೂರಿನಿಂದ.

ಥ್ಯಾಂಕ್ ಯು. ಅನೇಕ ಮೆಚ್ಚುಗೆಯ ಸಂದೇಶಗಳು ಬರ್ತಾಯಿದೆ. ಆದಷ್ಟು ಕಾರ್ಯಕ್ರಮದ ಕುರಿತಾದ ಮಾತುಗಳಿರುವಂಥ ಸಂದೇಶಗಳನ್ನ ತೆಗೆದುಕೊಳ್ಳೋಣ. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಕೊಟ್ಟಿರುವಂಥ ಮಾತು, ಇದಕ್ಕೆ ನೀವೇ ಜಸ್ಟಿಫೈ ಮಾಡಬೇಕು. ಈ ಮಾತನ್ನು ಹುಡುಗ ಮನಸಾರೆ ಪ್ರೀತಿಸಿದರೆ ಆ ಹುಡುಗಿ, ಯಾವ ಹುಡುಗಿಯನ್ನು ಪ್ರೀತಿಸ್ತಾನೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಹಾಗೆ ಒಂದು ಹುಡುಗಿ ಯಾವ ಹುಡುಗನನ್ನು ಮನಸಾರೆ ಪ್ರೀತಿಸ್ತಾಳೆ ಆ

ಹುಡುಗ ಅವಳ ಪಾಲಿಗೆ ಸ್ಟ್ರೆಂತ್ ಆಗ್ತಾನಂತೆ. ಈ ಮಾತುಗಳಿಗೆ ನಿಮ್ಮ ಮಾತುಗಳು ಬರಲಿ. ಹಾಗೆ ಒಂದು ಸಂದೇಶ ಬಂದಿದೆ. ಅರುಣ್ ನಾಗರಾಜ್ ಕೇರ ಮಾಡಿಕೊಂಡು, ಅರುಣ್ ಮತ್ತು ನಾಗರಾಜ್ ಅವರು ಕೇರ ಮಾಡಿಕೊಂಡು ಗೀತೆಗಳನ್ನ ಕೇಳ್ತಾ ಇದ್ದಾರಂತೆ. ಸೂಪರ್ ಸಾಂಗ್ಸ್ ಒಂಬತ್ತುವರೆಯಿಂದ 10 ಗಂಟೆವರೆಗೂ ಕೇಳಿದ್ವಿ. ಹಾಗೆ ಹುಡುಗ ವೀಕ್ ಆಗ್ತಾನೆ, ಯಾಕಂದರೆ ಸೋತ್ಬಿಡ್ತಾನೆ. ಟೂ ಮಚ್ ಪೊಸೆಸಿವ್ನೆಸ್ ಇಸ್ ಡೇಂಜರಸ್ಲಿ ಡೇಂಜರಸ್ ಅಂತ ಹೇಳ್ತಾ ಇದ್ದಾರೆ. ಕಲ್ಯಾಣ್ ನಗರ್ ಚಿಕ್ಕಮಗಳೂರಿನಿಂದ ಅರುಣ್ ಮತ್ತು ನಾಗರಾಜ್ ಅವರು, ಧನ್ಯವಾದ. ಕಾರ್ಯಕ್ರಮದ ಕುರಿತಾದ ಮಾತುಗಳನ್ನ ತೆಗೆದುಕೊಳ್ಳೋಣ. ಮತ್ತೊಮ್ಮೆ ವಿಷಯವನ್ನು ಹೇಳ್ತಾ ಗೀತೆಯನ್ನು ಕೇಳೋಣ. ಹುಡುಗ ಮನಸ್ಸಾರೆ ಪ್ರೀತಿಸಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಹಾಗೆ ಹುಡುಗಿ ಮನಸ್ಸಾರೆ ಒಂದು ಹುಡುಗನ ಪ್ರೀತಿಸಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ. ನಿಮ್ಮ ಮಾತುಗಳು ಬರಲಿ. ಮತ್ತೊಂದು ಗೀತೆಯ ಕಾಲಾವಕಾಶ ನಿಮ್ಮ ಮಾತುಗಳಿಗೆ.

ಈ ಸಾಂಗ್ ಆಯಸ್ ಎಷ್ಟಿರ್ಬೋದು ಅಂತ ಅಂದರೆ, ಎಲ್ಲಿವರೆಗೂ ಕನ್ನಡ ಸಾಹಿತ್ಯ ಸಂಗೀತ ಅನ್ನೋದಿರುತ್ತೆ ಅಲ್ಲಿವರೆಗೂ ಇರುತ್ತೆ. ರಾಜೇಶ್ ಅವರು ಅಷ್ಟು ಅದ್ಭುತವಾಗಿಡಿದ್ರೆ, ಅಂಥ ಅದ್ಭುತವಾದ ಕಂಪೋಸಿಂಗ್. ಹೆಣ್ಣು ಚಂದ, ಹೆಣ್ಣಿನ ಇವಳ ಕಣ್ಣಿನ ಚಂದ, ಈ ಚಂದ ಯಾತರಿಂದ, ಕಣ್ಕಪ್ಪಿನ ಮೆರುಗಿಂದ, ವಾರೆ ನೋಟದ ಮೆರುಗಿಂದ, ಎಷ್ಟು ಅದ್ಭುತವಾಗಿ ಹೇಳ್ತಾ ಹೋಗ್ತಾರಲ್ವಾ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯೆ ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದ ವಿಷಯ, ಒಂದು ಹುಡುಗ ಯಾವುದಾರ ಹುಡುಗಿಯನ್ನು ಮನಸ್ಸಾರ ಪ್ರೀತಿ ಮಾಡಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಅದೇ ರೀತಿ ಯಾವುದೇ ಹುಡುಗಿ ಒಂದು ಹುಡುಗನನ್ನು ಮನಸ್ಸಾರ ಪ್ರೀತಿ ಮಾಡಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ. ಈ ಮಾತುಗಳಿಗೆ ನಿಮ್ಮ ಮಾತುಗಳನ್ನು ನೋಡ್ತಾ ಇದ್ದೀನಿ. ಶುದತ್ ಮುಳೆ ನೇತಾಜಿ ರಸ್ತೆ ನ್ಯಾಮತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ನಾನು ಸದಾ ಅರುಣಿ, ಸಂತೋಷ್ ಅವರ ನಿರೂಪಣೆಯಲ್ಲಿ ಶುದತ್. ಇವತ್ತು ನನ್ನ ಶ್ರುತಿನೇ ನನ್ನ ವೀಕ್ನೆಸ್, ನನ್ನ ಶ್ರುತಿಗೆ ನಾನು ಸ್ಟ್ರೆಂತ್. ಕಾರಣ ಅವಳ ಶಾಂತತೆಯ ನಿಶಬ್ದ, ಅವಳ ಗೈರು ಜೀವನದಲ್ಲಿ ನಿಲ್. ಈಗ ಪ್ರಸಾರ ಆದ ಪ್ರಿಯ ಲೌಮಿ ಪ್ರಿಯ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ಓಕೆ, ಆದಷ್ಟು ಕಾರ್ಯಕ್ರಮದ ಕುರಿತಾದ ಮಾತುಗಳನ್ನು ನೋಡ್ತಾ ಇದ್ದೀನಿ. ಕೆಲವು ಸಂದೇಶಗಳು ತುಂಬ ದೊಡ್ಡದಾಗಿದೆ ಸ್ನೇಹಿತರೆ, ಆದಷ್ಟು ಚಿಕ್ಕದಾಗಿ ಚೊಕ್ಕದಾಗಿ ಕಾರ್ಯಕ್ರಮಕ್ಕೆ ಪೂರಕವಾಗಿರಲಿ ಸಂದೇಶಗಳು. ಪಾಪ ತುಂಬ ದೊಡ್ಡ ಉದ್ದಕ್ಕೆ ಕಳಿಸಿರ್ತೀರಾ, ಬಟ್ ಮಾತುಗಳು ಪೂರಕವಾಗಿರಲ್ಲ. ನಿಮ್ಮ ಸಮಯವನ್ನು ಕೊಟ್ಟಿರ್ತೀರಾ ನೋಡಿ, ಮತ್ತೊಮ್ಮೆ ಎಡಿಟ್ ಮಾಡಿ ಕಳಿಸಿ ಸ್ನೇಹಿತರೆ, ಗೊತ್ತಾಗಿರುತ್ತೆ ಯಾರ ಬಗ್ಗೆ ಯಾರಿಗೆ ಹೇಳ್ತಾ ಇದ್ದೀನಿ ಅಂತ. ಹಾಗೆ ಚಂದದ ವಿಷಯದ ಬಗ್ಗೆ ಹೇಳೋದಕ್ಕೆ ಅಷ್ಟೊಂದು ಗೊತ್ತಾಗ್ತಾ ಇಲ್ಲ. ಚಂದದ ಗೀತೆಗಳು ಮೂಡಿ ಬರ್ತಾ ಇದೆ, ತುಂಬ ಇಷ್ಟ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಕವಿತಾ ಶ್ರೀನಿವಾಸ ಅವರು ವಯಸ್ ಕಾಲೋನಿ ಧಾರವಾಡದಿಂದ. ಹೋಗ್ತಾ ಹೋಗ್ತಾ ಗೊತ್ತಾದರೆ ಸಂದೇಶವನ್ನು ಕಳಿಸಿ. ಓಕೆ ಪ್ರಿಯಾ, ಪ್ಲೀಸ್ ಲವ್ ಮೀ ಪ್ರಿಯಾ, ಈ ಹಾಡಿನ ಬಗ್ಗೆ ಕಂಕ್ಲೂಷನ್ ಬೇಕು. ಈ ಪ್ರೀತಿಯನ್ನು ಬೇಗ ಮಾಡಬಾರ್ದು ಅಂತ ನನ್ನ ಫ್ರೆಂಡ್ ಒಬ್ಬರು ವ್ಯಂಗ್ಯ ಮಾಡಿದರು ಅಂತ ಕೇಳ್ತಾ ಇದ್ದಾರೆ. ಈ ಗೀತೆಯ ಬಗ್ಗೆ ಮಾತನಾಡೋಕ್ಕೆ ಬಂದಾಗ ಯಾವಾಗಾದರೂ ನಿಮಗೆ ಕಂಕ್ಲೂಷನ್ನ ಕೊಡ್ತೀನಿ ಸ್ನೇಹಿತರೆ. 5354 8 ಇವರ ಸಂದೇಶ ಇದು. ವೀಕ್ನೆಸ್ ಮತ್ತು ಸ್ಟ್ರೆಂತ್ ಅನ್ನುವುದು ಅವರವರ ಮನೋಭಾವಕ್ಕೆ ಸ್ವೀಕರಿಸುವ ವಿಧಾನದಲ್ಲೇ ಇರುತ್ತೆ. ಆದರೂ ಕೆಲವೊಂದು ವಿಷಯಕ್ಕೆ ಹೇಳೋದಾದರೆ, ಗಂಡು ಹೆಣ್ಣಿಗೆ ಸ್ಟ್ರೆಂತ್ ಅನ್ನುವುದು ನಿಜಾನೇ ಅಂತ ಸೌಭಾಗ್ಯವರು ರಾಜನಕುಂಟೆಯಿಂದ ಹೇಳ್ತಾ ಇದ್ದಾರೆ. ಒಂದು ವಿಷಯವನ್ನು ಹೇಳಿದ್ರಿ, ಹಾಗೆ ಇನ್ನೊಂದು ವಿಷಯವನ್ನು ಹೇಳ್ಬೋದಿತ್ತು. ವೀಕ್ನೆಸ್ ಅಂದದ್ದನ್ನು, ಹೆಣ್ಣಿಗೆ ಸ್ಟ್ರೆಂತ್ ಅನ್ನೋದನ್ನು ಹೇಳಿದ್ರೆ ಖುಷಿಯಾಯಿತು ನಿಮ್ಮ ಸಂದೇಶಕ್ಕೆ. ಹಾಗೆ ನಿಮ್ಮೆಲ್ಲ ಖುಷಿಯ ಸಂದೇಶಗಳಿಗೂ ಧನ್ಯವಾದ. ಮತ್ತಷ್ಟು ಓಕೆ, ಒಂದು ಹುಡುಗ ಒಬ್ಬ ಹುಡುಗಿಯನ್ನು ಮನಸಾರೆ ಪ್ರೀತಿಸಿದರೆ ಆ ಹುಡುಗಿ ಅವನ ಜೀವನದ ಸಾಕ್ಷಿಯಾಗಿ ಅವನ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವವಳಾಗುತ್ತಾಳೆ. ಅದೇ ರೀತಿ ಒಬ್ಬ ಹುಡುಗಿ ಒಬ್ಬ ಹುಡುಗನನ್ನು ಮನಸಾರೆ ಪ್ರೀತಿಸಿದರೆ ಆ ಹುಡುಗ ಅವಳಿಗೆ ಶಕ್ತಿಯಾಗಿ ಧೈರ್ಯವಾಗಿ ಮತ್ತು ಬೆಂಬಲವಾಗಿ ನಿಲ್ಲುತ್ತಾನೆ. ಪ್ರೀತಿ ಎಂದರೆ ಕೇವಲ ಭಾವನೆ ಮಾತ್ರವಲ್ಲ, ಅದು ಪರಸ್ಪರ ನಂಬಿಕೆ, ಗೌರವ, ಬೆಂಬಲ ಮತ್ತು ಆತ್ಮವಿಶ್ವಾಸದ ಬಂಧವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಶಾಂತಾಚಾರ ಬಡಿಗೇರ ಕೊಕ್ಕನೂರು ಹರಿಹರದಿಂದ. ನಿಮ್ಮ ಸಂದೇಶಗಳಿಗೆ ಧನ್ಯವಾದಗಳು. ಸಂದೇಶಗಳು ಬರಲಿ ಸ್ನೇಹಿತರೆ. ಹಾಗೆ ಕರೆಗೆ ಸಂಖ್ಯೆಯನ್ನು ಮತ್ತೊಮ್ಮೆ ನೋಟ್ ಮಾಡ್ಕೊಳ್ಳಿ. 0802-3237-0828. ಹಾಗೆ ಮತ್ತೊಂದು ಗೀತೆಯ ಕಾಲಾವಕಾಶ, ಗೀತೆಯ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ. ಹುಡುಗ ಮನಸ್ಸಾರೆ ಪ್ರೀತಿಸಿದರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಹಾಗೆ ಒಂದು ಹುಡುಗಿ ಒಂದು ಹುಡುಗನನ್ನು ಮನಸ್ಸಾರೆ ಪ್ರೀತಿಸಿದರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ. ನಿಮ್ಮ ಮಾತುಗಳು ಏನು? ಒಂದು ಗೀತೆಯ ಕಾಲಾವಕಾಶದಲ್ಲಿ ನಂತರ ನಿಮ್ಮ ಸಂದೇಶಗಳನ್ನ ನೋಡ್ತೀನಿ ಸ್ನೇಹಿತರೆ.

ಪವರ್ಫುಲ್ ಸೂಪರ್ಬ್ ಸಾಂಗ್ ಒಂದನ್ನು ಕೇಳಿದ್ವಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನಭಿಜಾನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ. ಇಂದು ಏನಾಯ್ತು ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಅರಣ ಗೀತೆ ಹಂಗಿತ್ತು, ಸ್ವಲ್ಪ ನಾವು ಕಳೆದೋಗಿದ್ವಿ. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದೀವಿ ಸ್ನೇಹಿತರೆ. ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ಒಂದು ಹುಡುಗ ಒಂದು ಹುಡುಗಿನ ಮನಸ್ಸಾರೆ ಪ್ರೀತಿಸಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ, ಹಾಗೆ ಒಂದು ಹುಡುಗಿ ಒಂದು ಹುಡುಗನ ಮನಸ್ಸಾರೆ ಪ್ರೀತಿಸಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ. ಈ ಮಾತುಗಳಿಗೆ ನಿಮ್ಮ ಮಾತುಗಳನ್ನು ನೋಡ್ತಾ ಇದ್ದೀನಿ. ಆದಷ್ಟು ಮೆಚ್ಚುಗೆ ಸಂದೇಶಗಳನ್ನ ಕಾರ್ಯಕ್ರಮದ ಕೊನೆಯಲ್ಲಿ ಓದೋ ಪ್ರಯತ್ನವನ್ನು ಮಾಡ್ತೀನಿ. ಜಿ ಎಸ್ ಚಂದನ ಚಿತ್ರದುರ್ಗದಿಂದ. ಪ್ರೀತಿಯಲ್ಲಿ ಹುಡುಗಿ ಹುಡುಗನ ವೀಕ್ನೆಸ್ ಆಗುವುದು ಅವನ ಅತಿಯಾದ ಪ್ರೀತಿ ಮತ್ತು ಅವಳ ಮೇಲಿನ ಕಾಳಜಿಯ ಸಂಕೇತವಾಗಿ, ಅದೇ ರೀತಿ ಹುಡುಗ ಹುಡುಗಿಯ ಸ್ಟ್ರೆಂತ್ ಆಗುವುದು ಅವನ ಬೆಂಬಲ ಮತ್ತು ನಂಬಿಕೆಯಿಂದ ಆಕೆಗೆ ಸಿಗುವ ಧೈರ್ಯವಾಗಿದೆ. ಪ್ರೀತಿಯಲ್ಲಿ ಈ ವೀಕ್ನೆಸ್ ಮತ್ತು ಸ್ಟ್ರೆಂತ್ ಎಂಬುದು ಕೇವಲ ಭಾವನೆಗಳಲ್ಲ, ಅದು ಇಬ್ಬರ ನಡುವಿನ ಸುಂದರವಾದ ಹೊಂದಾಣಿಕೆ. ಅಂತಿಮವಾಗಿ ಪ್ರೀತಿಸುವ ಮನಸ್ಸುಗಳಿಗೆ ಈ ಪರಸ್ಪರ ಬಾಂಧವ್ಯದ ಜೀವನದ ನಿಜವಾದ ಶಕ್ತಿಯಾಗಿದೆ. ಬಾಂಧವ್ಯವೇ ಜೀವನದ ನಿಜವಾದ ಶಕ್ತಿಯಾಗಿದೆ. ಇಬ್ಬರು ಒಬ್ಬರಿಗೆ

ಪೂರ್ವಕವಾಗಿ ನಿಂತಾಗ ಮಾತ್ರ ಪ್ರೀತಿ ಅರ್ಥಪೂರ್ಣವಾಗಿರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಪ್ರಿಯಾ ಪ್ಲೀಸ್ ಲವ್ ಮೀ, ಪ್ರಿಯಾ ಸಾಂಗ್ ಇಷ್ಟ ಆಯಿತು ಅಂತ ಹೇಳ್ತಿದ್ರೆ ಹಾಗೆ ನಿಮ್ಮ ಸಂದೇಶ ನನಗೆ ಇಷ್ಟ ಆಯಿತು ಚಂದನ್ ಅವರೇ. ಆನಂದ್ ಕುಲಕರ್ಣಿ ಅವರು ಸುಲಿಪೇಟೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸಿದರೆ ಅವಳು ಅವನ ಪ್ರೀತಿಗೆ ವೀಕ್ನೆಸ್ ಒಳಗಾಗುತ್ತಾಳೆ. ನಿಜ, ಕಾರಣ ಇಷ್ಟೇ, ಅವಳು ಅವನ ಆ ಗಾಢ ಪ್ರೀತಿ ಮುಂದೆ ದಿನಗಳು ಏನಾಗುತ್ತದೆ ಎಂಬ ಭಯದಿಂದ. ಹಾಗೂ ಒಬ್ಬ ಹುಡುಗನನ್ನು ಮನಸ್ಸಾರೆ ಗಾಢ ಪ್ರೀತಿ ಮಾಡಿದರೆ ಆ ಹುಡುಗಿಗೆ ಎಲ್ಲಿಲ್ಲದ ಸಂತೋಷ, ಉತ್ಸಾಹ, ಪ್ರೀತಿಯ ಬಗ್ಗೆ ಅವನಿಗೆ ಇರುವ ಗ್ಯಾರಂಟಿ, ವಿಶ್ವಾಸ, ಅವನಿಗೆ ಶಕ್ತಿ, ಸ್ಟ್ರೆಂತ್ ಬರುತ್ತದೆ ಪ್ರೀತಿಗೋಸ್ಕರ ಅಂತ ಹೇಳ್ತಾ ಇದ್ದಾರೆ. ಉಲ್ಟಾ ಹೇಳಿದ್ರ ಅಂತ ಹೊಡಿದು, ಮಿಸ್ ಹೊಡಿತಾ ಇದೆಯಲ್ಲ. ಆದರೂ ಚೆನ್ನಾಗಿದೆ ನಿಮ್ಮ ಸಂದೇಶ. ಓಕೆ, ಉಮೇಶ್ ಸಿರಿಗೆರೆ ದಾವಣಗೆರೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಒಂದು ಹುಡುಗ ತನ್ನ ಜೀವನದ ಉನ್ನತ ಸಾಧನೆ ಗುರಿ ಮುಟ್ಟಲು ತನ್ನ ಮೆಚ್ಚಿ ಬಂದ ಹುಡುಗಿಯ ಪ್ರೀತಿಗೆ ಖಂಡಿತ ಮತ್ತೊಂದು ಬಲ ಆಗುತ್ತದೆ. ತನ್ನ ಯಶಸ್ಸಿಗೆ ಪ್ರೀತಿಯ ಸವಿನುಡಿಯ ಮಾತುಗಳು ಪ್ರೇರಣಾ ಶಕ್ತಿಯಾಗಿ ತನ್ನ ಜೀವನದ ಅತ್ಯುತ್ತಮ ಗುರಿ ಮುಟ್ಟಲು ಪ್ರೀತಿಸಿದವಳ ಒಂದೊಂದು ಸವಿನುಡಿ ಯಶಸ್ಸಿನ ಮೆಟ್ಟಿಲಿಗಾಗಿ ದಾರಿದೀಪವಾಗುತ್ತದೆ ಎಂದೆನಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ರಾಣಿಯವರು ಹಳೆಬೀಡಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಿಷಯ ತುಂಬ ಅರ್ಥಪೂರ್ಣವಾಗಿದೆ, ಆದರೆ ನನ್ನ ಅನಿಸಿಕೆ ವಿವರಿಸಿ ಹೇಳಲು ಆಗುತ್ತಾ ಇಲ್ಲ. ಪ್ರಸಾರ ಮಾಡ್ತಿರುವ ಗೀತೆಗಳು ತುಂಬ ಇಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಇಟ್ಸ್ ಓಕೆ, ಪ್ರಯತ್ನವನ್ನು ಮಾಡಿ, ತಲೆ ಕೆಡಿಸ್ಕೊಬಿಡಿ. ನಾನು ನಿಮ್ಮ ಜೊತೆ ಕೂತ್ಕೊಂಡು ನಾನು ಯೋಚನೆ ಮಾಡ್ತೀನಿ ಏನು ಹೇಳೋದು ಅಂತ ಅಷ್ಟೇ. ನೀವು ಪ್ರಯತ್ನವನ್ನು ಮಾಡಿ, ವಿಷಯ ಇಷ್ಟೇ. ಒಂದು ಹುಡುಗಿಯನ್ನ ಮನಸ್ಸಾರೆ ಪ್ರೀತಿ ಮಾಡಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಹಾಗೆ ಒಂದು ಹುಡುಗನನ್ನು ಮನಸ್ಸಾರೆ ಪ್ರೀತಿ ಮಾಡಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ. ಈ ಮಾತುಗಳಿಗೆ ನಿಮ್ಮ ಮಾತುಗಳು ಬರಲಿ. ಒಂದು ಗೀತೆಯ ಕಾಲಾವಕಾಶ.

ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂಥ 100 ಕಹಿ ಇರಲಿರಲಿ ನನಗಾಗಿ. ಎಲ್ಲ ಪ್ರೇಮಿಗಳು ತನ್ನ ಪ್ರೇಯಸಿ ಜೊತೆಯಲ್ಲಿ ಹಾಗೆ ಇರ್ತಾಳೋ ಇರೋದಿಲ್ವೋ, ಹಾಗೆ ಎಲ್ಲ ಪ್ರೇಯಸಿಯರು ಸಹ ತನ್ನ ಪ್ರೇಮಿ ಜೊತೆಯಲ್ಲಿ ಇರ್ತಾನೋ ಇರಲ್ಲೋ, ಅವರನ್ನು ಒಮ್ಮೆ ಮನಸ್ಸಾರೆ ಬಿಡಿಸಿದರೆ ಹೇಳೋದಿಷ್ಟೇ, ಲೋಕದ ಸುಖವೆಲ್ಲ ನಿನಗಾಗೆ ಮುಡಿಪಿರಲಿ, ಕಷ್ಟಗಳು ನಾನು ಕೊಟ್ಬಿಡು, ನೀನು ನೆಮ್ಮದಿಯಾಗಿರು ಅನ್ನುವಂತಹ ಮಾತುಗಳು ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ. ನಾವು ವಿದ್ಯ ಸ್ನೇಹಿತರೆ, ಇಂದಿನ ಪ್ರೇಮನಿನಾದ ಕಾರ್ಯಕ್ರಮದ ವಿಷಯ, ಒಂದು ಹುಡುಗ ಹುಡುಗಿಯನ್ನು ಮನಸ್ಸಾರೆ ಪ್ರೀತಿಸಿದರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ, ಹಾಗೆ ಒಂದು ಹುಡುಗಿ ಒಂದು ಹುಡುಗನನ್ನು ಮನಸ್ಸಾರೆ ಪ್ರೀತಿ ಮಾಡಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಮತ್ತಷ್ಟು ಸಂದೇಶಗಳಿದೆ, ಒಮ್ಮೆ ಸಂದೇಶಗಳನ್ನ ನೋಡೋಣ. ಒಳ್ಳೆಯ ವಿಷಯವನ್ನು ಕೊಟ್ಟಿದ್ದೀರಾ, ಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಾ. ಹುಡುಗ ಹುಡುಗಿಯನ್ನು ಪ್ರೀತಿಸಿದಾಗ, ಪ್ರೀತಿಯಿದ್ದಾಗ ಅದು ಒಟ್ಟಾರೆ ಪರಸ್ಪರ ಒಡನಾಟ ಮತ್ತು ಪ್ರೀತಿಯಲ್ಲಿ ಜೀವನ ಸಮೃದ್ಧಿಯಾಗಿರಬೇಕು ಅಂದರೆ ಒಂದು ವಿಶೇಷವಾದ ಕಾಳಜಿ ಪ್ರೀತಿ ಅಂದರೆ ವಿಶೇಷವಾದಂಥ ಕಾಳಜಿ. ಕುಮಾರಸ್ವಾಮಿಯವರು ಮೈಸೂರಿನಿಂದ ಈ ಸಂದೇಶವನ್ನು ಕಳಿಸಿ ಹೇಳ್ತಾ ಇದ್ದಾರೆ. ಓಕೆ, ಏನು ಪೂರ್ವಕವಾಗಿಲ್ಲ ಅನ್ನಿಸ್ತು ಮಾತು. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಇಂದಿನ ವಿಷಯ ಚೆನ್ನಾಗಿದೆ, ಹುಡುಗನಾಗಲಿ ಹುಡುಗಿಯಾಗಲಿ ಪರಸ್ಪರ ಪ್ರೀತಿ ಮಾಡಿದರೆ ಅದು ಅಮರ ಪ್ರೇಮವಾಗಿರುತ್ತೆ, ಪ್ರೇಮ ನಿನಾದ ಹಾಡುಗಳು ಇಷ್ಟ ಆದವು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಾರ್ಯಕ್ರಮದ ವಿಷಯಕ್ಕೆ ಪೂರಕವಾಗಿಲ್ಲ, ಆದಷ್ಟು ವಿಷಯಕ್ಕೆ ಪೂರಕವಾದ ಮಾತುಗಳು ಬರಲಿ ಸ್ನೇಹಿತರೆ.

ಧನ್ಯವಾದ ಸ್ನೇಹಿತರ ಮಾತುಗಳಿಗೆ. ಆದಷ್ಟು ಪೂರ್ವಕವಾಗಿರುವಂಥ ಮಾತುಗಳನ್ನ ತೆಗೆದುಕೊಳ್ತಾ ಇದ್ದೀನಿ ಸ್ನೇಹಿತರೆ, ವಿಷಯಗಳು ಆ ಕಡೆ ಈ ಕಡೆ ಹೋಗಿದೆ ಅಂತ ಸಂದೇಶಗಳನ್ನ ತೆಗೆದುಕೊಳ್ತಾ ಇಲ್ಲ. ಹಾಗೆ ಹುಡುಗಿ ಹುಡುಗನ ಪ್ರೀತಿಯಲ್ಲಿ ಶಕ್ತಿ ಕಂಡರೆ, ಆದರೆ ಮತ್ತೊಂದು ಕಡೆ ವೀಕ್ನೆಸ್, ಒಂದು ಹೆಣ್ಣಿನ ಹಿಂದೆ ಗಂಡು ನಿಂತರೆ ಅದು ಮಹಾನ್ ಶಕ್ತಿಯ ಸರಿ, ಆದರೆ ಗಂಡಿಗೆ ಯಾಕೆ ವೀಕ್ನೆಸ್ ಆಗುತ್ತೆ? ಪರಸ್ಪರ ಪ್ರೀತಿ ಪ್ರೇಮ ನಂಬಿಕೆ ವಿಶ್ವಾಸ ಸ್ನೇಹ ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು. ಆಗ ವೀಕ್ನೆಸ್ ಲೆಸ್ ಆಗಿ ಶಕ್ತಿ ಪ್ಲಸ್ ಶಕ್ತಿಯಾಗಿ ಸುಖ ಸಂಸಾರವನ್ನು ಆನಂದದಿಂದ ಸಾಗಿಸಬಹುದು. ಇದು ನನ್ನ ಅನಿಸಿಕೆ. ಹೃತ್ಪೂರ್ವಕ ಧನ್ಯವಾದಗಳು ಅಂತ ಪಿ ಬಿಂದುಮತಿ ಯಲಹಂಕದಿಂದ ಹೇಳ್ತಾ ಇದ್ದಾರೆ. ಇರಲಿ, ಓಕೆ, ಆ ಥರ ವಿಷಯ ಬಂದಾಗ ಅದನ್ನು ಮಾತಾಡೋಣ. ಈಗ ಈ ಥರ ಹೇಳ್ತಾರಲ್ವಾ, ಅದಕ್ಕೆ ನಿಮ್ಮ ಮಾತುಗಳನ್ನ ಅಷ್ಟೇ ಕೇಳೋಣ. ಓಕೆ, ನಿಮ್ಮ ಮಾತನ್ನು ನಾನು ಕನ್ಸಿಡರ್ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ. ಶ್ರುತಿ ವಸಂತ ಆಚಾರ್, ಹರಪನಹಳ್ಳಿ ತಾಲೂಕು ಹರಕನಾಳುವಿಂದ. ಹುಡುಗ ಜಾಸ್ತಿ ಪ್ರೀತಿ ಮಾಡಿದರೆ ಅವಳ ಪ್ರೀತಿ ಮತ್ತು ಕಾಳಜಿಗೆ, ಹಾಗೆ ಹುಡುಗಿ ಜಾಸ್ತಿ ಪ್ರೀತಿ ಮಾಡಿದರೆ ನಿಜವಾಗ್ಲೂ ಸ್ಟ್ರೆಂತ್ ಆಗ್ತಾನೆ. ಬಟ್ ಇಬ್ಬರದ್ದು ನಿಜವಾದ ಪ್ರೀತಿ ಆಗಿರಬೇಕು. ಆದರೂ ಹುಡುಗಿಯರು ವೀಕ್ನೆಸ್ ಮಾಡ್ಕೊಳ್ಳೋದಕ್ಕಿಂತ ಹುಡುಗ ಸ್ಟ್ರೆಂತ್ ಆಗಬೇಕು. ಪ್ರತಿ ಗಂಡಿನ ಯಶಸ್ಸಿನ ಹಿಂದೆ ಹೆಣ್ಣು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತಷ್ಟು ನಿಮ್ಮ ಸಂದೇಶಗಳು ಬರಲಿ ಸ್ನೇಹಿತರೆ. ಆಗಲೇ ಮಾತನಾಡ್ತಾ 40 ನಿಮಿಷ ಕಳೆದೇ ಹೋಗಿದೆ. ಆದಷ್ಟು ಬೇಗ ನಿಮ್ಮ ಸಂದೇಶಗಳು ಬರಲಿ, ಕಾರ್ಯಕ್ರಮದ ಕೊನೆವರೆಗೂ ಕಾಯಬೇಡಿ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ಕಾರ್ಯಕ್ರಮದ ಇಂದಿನ ವಿಷಯ. ಒಂದು ಹುಡುಗ ಒಂದು ಹುಡುಗಿಯನ್ನು ಮನಸ್ಸಾರೆ ಪ್ರೇಮಿಸಿದರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ. ಅದೇ ರೀತಿ ಒಂದು ಹುಡುಗಿ ಒಂದು ಹುಡುಗನನ್ನು ಮನಸ್ಸಾರ ಪ್ರೇಮಿಸಿದರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ.

ಗಮಕ ರಾಗ ನೀನು ತಾಳ ನಾನು, ನಾನು ನೀನು ಸೇರಿದಾಗ ಗಮಕ ಹೋಗಿ. ಎಷ್ಟು ಅದ್ಭುತವಾದ ಸಾಲಲ್ವ ಸ್ನೇಹಿತರೆ, ಭಾಳ ಇಷ್ಟವಾದ ಗೀತೆ ಇದು. ಪ್ರೇಮನಿನಾದ ಕಾರ್ಯಕ್ರಮದಲ್ಲಿ ನಾವಿದ್ದೀವಿ ಸ್ನೇಹಿತರೆ. ಇಂದಿನ ಕಾರ್ಯಕ್ರಮದಲ್ಲಿ ಒಂದು ಹುಡುಗ ಒಂದು ಹುಡುಗಿಯನ್ನ ಮನಸ್ಸಾರೆ ಪ್ರೇಮಿಸಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ, ಹಾಗೆ ಒಂದು ಹುಡುಗಿ ಒಂದು ಹುಡುಗನನ್ನು ಮನಸ್ಸಾರೆ ಪ್ರೇಮಿಸಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ ಅನ್ನುವಂಥ ಮಾತನ್ನು ನಿಮ್ಮ

ರೇಟ್ ಇದೆ, ಮತ್ತಷ್ಟು ಮೆಚ್ಚುಗೆ ಸಂದೇಶಗಳು ಬಂದಿದೆ. ಪ್ರಯತ್ನವಂತೂ ಖಂಡಿತ ಮಾಡ್ತೀನಿ ನಿಮ್ಮ ಸಂದೇಶಗಳನ್ನ ಓದೋದಕ್ಕೆ. ಹಾಗೆ ಸುಮಧುರ ರಾತ್ರಿಯಲ್ಲಿ ಸುಮಧುರವಾದ ಗೀತೆಗಳನ್ನು ಪ್ರಸಾರ ಮಾಡ್ತಿದ್ರೆ ಕೇಳೋಕ್ಕೆ ತುಂಬ ಇಂಪ್ಯಾಕ್ಟ್ ಇದೆ. ನನ್ನ ಪ್ರಕಾರ ಹುಡುಗ ಹುಡುಗಿಯ ವೀಕ್ನೆಸ್ ಆದರೂ ಅದು ಅಷ್ಟು ಉಪಯೋಗಕ್ಕೆ ಬರಲ್ಲ, ಯಾಕಂದರೆ ಅವನು ಬರೀ ಹೆಣ್ಣಿನ ಪ್ರೀತಿಯನ್ನು ಜಾಸ್ತಿ ಇಷ್ಟಪಡ್ತಾನೆ. ಆದರೆ ಹೆಣ್ಣಾಗಲ್ಲ, ಅವಳೇನಾದರೂ ಹುಡುಗನನ್ನು ಇಷ್ಟಪಟ್ಟು ಪ್ರೀತಿಸಿ ಬಂದರೆ ಅದು ಅವಳ ವೀಕ್ನೆಸ್ ಅಂತ ಅಂದುಕೊಳ್ಳಬಹುದು. ಆದರೆ ಅದು ಪ್ರತಿಯೊಬ್ಬ ಪುರುಷನಿಗೂ ಒಂದು ರೀತಿ ಬೂಸ್ಟ್, ಒಂದು ಹೆಚ್ಚುವರಿ ಶಕ್ತಿ ಇದ್ದ ಹಾಗೆ. ಒಂದು ಹುಡುಗಿ ಒಂದು ಹುಡುಗ ನನ್ನ ಮನಸ್ಸಾರೆ ಮೆಚ್ಚಿದಳೆಂದರೆ ಅವಳು ಜೀವನ ಪರ್ಯಂತ ಅವನನ್ನು ಎಂದಿಗೂ ಬಿಡಲಾರಳು. ಯಾವಾಗಲೂ ಹೆಣ್ಣು ಮಕ್ಕಳದು ದೊಡ್ಡ ಮನಸ್ಸು, ಆದರೆ ಹುಡುಗರೆದುರು ಹಾಗಲ್ಲ, ಸ್ವಲ್ಪ ಚಂಚಲ ಮನಸ್ಸು. ಆದ್ದರಿಂದ ನಾನು ಹೇಳುವ ಪ್ರಕಾರ ಒಂದು ಹುಡುಗನ ಹಿಂದೆ ಒಂದು ಹುಡುಗಿ ಬಂದರೆ ಅದು ವೀಕ್ನೆಸ್ ಅಲ್ಲ, ಫುಲ್ ಪವರ್ಫುಲ್ ಬೂಸ್ಟರ್ ಚಾರ್ಜರ್ ಎಂದು ಹೇಳಬಹುದು ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮಾನಂದ ರಾನಡೆ, ವಿದ್ಯಾನಗರ, ಶಿವಮೊಗ್ಗದಿಂದ. ನಿಮ್ಮ ಸಂದೇಶ ಇಷ್ಟ ಆಯಿತು ಬ್ರಹ್ಮಾನಂದ ರಾನಡೆಯವರೇ. ಹಾಗೆ ಮುಂದಿನ ಸಂದೇಶ, ಒಂದು ಹೆಣ್ಣು ಒಂದು ಹುಡುಗನನ್ನು ಇವನು ತನ್ನವನೆಂದು ಅಂದುಕೊಂಡ್ರೆ ಅವನ ಜೊತೆಯಲ್ಲಿರಲಿ ಬಿಡಲಿ, ಅವನೇ ತನ್ನ ಸರ್ವಸ್ವವೆಂದು ಬದುಕುತ್ತಿರುತ್ತಾಳೆ. ಅದರಲ್ಲಿಯೂ ಅವನ ಜೊತೆಯಾಗಿ ಅವಳ ಎಲ್ಲ ಕನಸುಗಳಿಗೆ ಬೆಂಬಲವಾಗಿ ನಿಂತರಂತೂ ಅವಳಿಗೆ ಅವನೇ ಶಕ್ತಿ, ಅವನೇ ಪ್ರಪಂಚ. ಒಬ್ಬ ಹುಡುಗನಿಗೂ ಅಷ್ಟೇ, ಮೇ ಬಿ ಅವಳಿಗೆ ನಾ ಕೊಡೋ ಪ್ರೀತಿ ಕಮ್ಮಿ ಆಗಿಬಿಟ್ರೆ, ಅವಳು ನನ್ನಿಂದ ದೂರ ಆಗಿಬಿಟ್ರೆ ಅನ್ನೋ ಯೋಚನೆಗಳು ಅವನನ್ನು ವೀಕ್ ಆಗಿಸುತ್ತೆ. ಆಗ ಅವನು ಪ್ರೀತಿಸಿದ ಹುಡುಗಿ ಅವನ ವೀಕ್ನೆಸ್ ಆಗಿಬಿಡುತ್ತಾಳೆ. ಕಾರಣ ಅವನಿಗೆ ಅವಳನ್ನು ಕಳೆದುಕೊಳ್ಳಲು ಇಷ್ಟ ಇರುವುದಿಲ್ಲ ಅನಿಸುತ್ತೆ. ದೇ ಸೇ ದಟ್ ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮ್ಯಾನ್ ದೇರ್ ಇಸ್ ಎ ವುಮನ್, ಬಟ್ ಬಿಸೈಡ್ಸ್ ಅನ್ ಇಂಡಿಪೆಂಡೆಂಟ್ ಕಾನ್ಫಿಡೆಂಟ್ ಅಂಡ್ ಸಕ್ಸಸ್ಫುಲ್ ವುಮನ್ ಸ್ಟ್ಯಾಂಡ್ಸ್ ದ ಲವ್ ಆಫ್ ಅವರ್ ಲೈಫ್ ಎ ಮ್ಯಾನ್ ಅಂತ ಹೇಳ್ತಾ ಇದ್ದಾರೆ. ನಂಬರ್ ಎಂಡಿಂಗ್ 49370. ನಿಮ್ಮ ಸಂದೇಶ ಇಷ್ಟ ಆಯಿತು. ಹಾಗೆ ಚಿದಾನಂದ ಅವರು ಟಿ ವಿ ಸರ್ಕಲ್ ವಸ್ತ್ರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಓಕೆ, ಈಗ ಒಂದಷ್ಟು ಮೆಚ್ಚುಗೆ ಸಂದೇಶಗಳನ್ನ ನೋಡೋಣ. ಸುವನ್ ಕೋರಿಯವರು ಹಂಪಸಾಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹುಬ್ಬಳ್ಳಿಯ ನವನಗರದಿಂದ ಸಂದೇಶ, ಪಿ ಪಿ ಜಿ ಜೆ ಐ ಇವರ ಸಂದೇಶ ಬಂದಿದೆ. ಓಕೆ, ಬ್ರಹ್ಮಾನಂದ ಓಕೆ ಇವರ ಸಂದೇಶವನ್ನು ನೋಡಿದ್ವಿ. ಸಂಜೆ 5 ಗಂಟೆಯಿಂದ ನಾನು ರೇಡಿಯೋ ಕೇಳ್ತಾ ಇದ್ದೀನಿ, ಎಲ್ಲವೂ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ಪ್ರಕಾಶ್ ವಿದ್ಯಾರಣಪುರದಿಂದ, ಹಾಗೆ ಸೌದತ್ತಿಯಿಂದ ಪ್ರಸನ್ನ ಆಶ, ಪ್ರಜೆಕ್ತ ಪ್ರತೀಕ್ಷಾ ಅವರ ಸಂದೇಶ, ಹಾಗೆ ಎ ಹರಿಹರನ್ ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರ ಸಂದೇಶ ಬಂದಿದೆ, ಗೀತೆಗಳನ್ನ ಮೆಚ್ಚಿ ಸಂದೇಶವನ್ನು ಕಳಿಸಿದ್ದಾರೆ ಇವರು. ಹಾಗೆ ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಹಾಗೆ ಯಾರಿಗೆ ವರ್ಷ ಅವರು ಚಿತ್ರದುರ್ಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಲ್ಯಾಣ್ ಕುಮಾರ್ ಗವಾಯಿಗಳು ಗೊರವ ಗುಂಡಿಗೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ 70238 ಇವರ ಸಂದೇಶ ಬಂದಿದೆ. ಯಶಸ್ವಿನಿ ಗಿರಿಜಮ್ಮ ಅನ್ನಪೂರ್ಣ ಎನ್ ಎಸ್ ಬಡಾವಣೆ ವಸ್ತುರುಗದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಪ್ರೀತಿಯ ಧನ್ಯವಾದಗಳು. ಮೆಚ್ಚುಗೆ ಸಂದೇಶಗಳನ್ನು ನೋಡಿದ್ದಾಯಿತು. ಮನಸ್ಸು ಎಂಬ ಕನ್ನಡಿ ಒಡೆದು ಹೋದರೆ ಪುನಃ ಬೆಸುಗೆ ಸಾಧ್ಯವೇ ಅಂತ ಅನುಷ್ ಅವ್ರು ಕೇಳ್ತಾ ಇದ್ದಾರೆ. ಈ ವಿಷಯವನ್ನು ಕೊಟ್ಟಾಗ ಇದೇ ವಿಷಯಕ್ಕೆ ಮಾತನಾಡೋಣ ಅನುಷ್ ಅವರೇ. ಮೆಡಿಕಲ್ ಕೃಪಾ ಉಮೇಶ್ ಅವರ ಸಂದೇಶ ಬಂದಿದೆ. ವಿಷಯ ತುಂಬ ಚೆನ್ನಾಗಿದೆ. ಹುಡುಗ ಹುಡುಗಿಯನ್ನು ಹುಡುಗನನ್ನು ಒಬ್ಬರಿಗೊಬ್ಬರು ಅರ್ಥ ಮಾಡಿಕೊಂಡು ಕಷ್ಟ ಸುಖಗಳನ್ನು ಹಂಚಿಕೊಂಡು ಬಾಳ್ವೆ ನಡೆಸಿದ್ದರೆ ಅದಕ್ಕೆ ಬೆಲೆ ಮತ್ತು ಪ್ರೀತಿಯಿಂದ ಜೀವನ ನಡೆಸಲು ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಓಕೆ, ಕಾರ್ಯಕ್ರಮದ ಜೊತೆಗೆ ಹಾಡುಗಳು ಚೆಂದ ಇತ್ತು ಅಂತ ನಿರ್ಮಲ ಅವರು ಗೊರಗುಂಟೆಪಾಳ್ಯದಿಂದ ಹೇಳ್ತಾ ಇದ್ದಾರೆ. ಎನ್ ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ ಈಗ ಅವರು ಮತ್ತೆ ಸಂದೇಶವನ್ನು ಕಳಿಸಿದ್ದಾರೆ. ಹುಡುಗರು ಸಾಮಾನ್ಯವಾಗಿ ತಮ್ಮ ಭಾವನೆಗಳನ್ನು ಎಲ್ಲರ ಮುಂದೆ ಹಂಚಿಕೊಳ್ಳುವುದಿಲ್ಲ, ಆದರೆ ತಾವೊಬ್ಬರೇ ಪ್ರೀತಿಸುವ ಹುಡುಗಿಯ ಮುಂದೆ ತಮ್ಮ ದೌರ್ಬಲ್ಯಗಳನ್ನು ಮುಕ್ತವಾಗಿ ತೋರಿಸಿಕೊಳ್ಳುತ್ತಾರೆ. ಇದರಿಂದಾಗಿ ಆ ಹುಡುಗಿ ಅವನಿಗೆ ಎಲ್ಲಕ್ಕಿಂತ ಮುಖ್ಯಳಾಗುತ್ತಾಳೆ ಮತ್ತು ಅವಳೇ ಅವನ ದೌರ್ಬಲ್ಯ ಆಗಿಬಿಡುತ್ತಾಳೆ. ಮಾನಸಿಕ ಬೆಂಬಲ ಪ್ರೀತಿಯಲ್ಲಿ ಬಿದ್ದಾಗ ಹುಡುಗಿಯರು ತಮ್ಮ ಸಂಗಾತಿಯನ್ನು ತಮ್ಮ ರಕ್ಷಕ ಮತ್ತು ಬೆಂಬಲದ ಕಂಬವಾಗಿ ನೋಡುತ್ತಾರೆ. ಆ ಹುಡುಗನ ಪ್ರೀತಿ ಮತ್ತು ಸಾಮೀಪ್ಯವೇ ಅವಳಿಗೆ ಜಗತ್ತನ್ನು ಎದುರಿಸುವ ಅಪಾರ ಧೈರ್ಯವನ್ನು ನೀಡುತ್ತದೆ. ಹೀಗಾಗಿ ಅವನು ಅವಳ ಶಕ್ತಿಯಾಗುತ್ತಾನೆ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ನೋಡಿ, ವೆಯ್ಟ್ ಮಾಡಿ, ಎಷ್ಟು ಒಳ್ಳೆಯ ಸಂದೇಶವನ್ನು ಕಳಿಸಿದ್ದೀರಾ. ಮಾಹಿತಿ ಜೊತೆಗೆ
ಗೀತೆಗಳು ಸೊಗಸಾಗಿವೆ ಅಂತ ದಾವಣಗೆರೆಯಿಂದ ಚಂದ್ರಿಕಾ.

ಮಾರ್ಲಗುಂಡಿ ಅವರು ಹೇಳ್ತಾ ಇದ್ದಾರೆ. ಓಕೆ, ಮಂಜುನಾಥ್ ಪಿ ಕಲ್ಲತಮ್ಮನಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಬಾದಾಮಿ ತಾಲೂಕು ಕೆರೂರು ಪಟ್ಟಣದ ತಿರುಪತಿ ಬಂಗಾರಿ ಇವರ ಸಂದೇಶ ಬಂದಿದೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದ. ಪ್ರೇಮ ನಿನಾದ ಕಾರ್ಯಕ್ರಮದ ವಿಷಯ, ಒಂದು ಹುಡುಗಿ ಒಂದು ಹುಡುಗನನ್ನು ಮನಸಾರೆ ಪ್ರೇಮಿಸಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ, ಒಂದು ಹುಡುಗಿ ಒಂದು ಹುಡುಗನನ್ನು ಮನಸಾರೆ ಪ್ರೀತಿಸಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದೆ. ಕಾರ್ಯಕ್ರಮದ ಪ್ರಾಯಶಃ ಕೊನೆಯ ಗೀತೆ ಇರ್ಬೋದು, ನೋಡೋಣ. ಈ ಒಂದು ಗೀತೆಯನ್ನು ಕೇಳಿ ಬರೋಣ.

ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ನಾವು ವಿದ್ಯುತ್ ಸ್ನೇಹಿತರೆ. ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮದಲ್ಲಿ ಒಂದು ಹುಡುಗ ಒಂದು ಹುಡುಗಿಯನ್ನ ಮನಸ್ಸಾರ ಪ್ರೀತಿಸಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ, ಹಾಗೆ ಒಂದು ಹುಡುಗಿ ಒಂದು ಹುಡುಗನನ್ನ ಮನಸ್ಸಾರ ಪ್ರೇಮಿಸಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ ಅನ್ನುವಂಥ ಮಾತನ್ನು ನಿಮ್ಮ ಮುಂದೆ ಇಟ್ಟಿದೆ. ಮತ್ತಷ್ಟು ಸಂದೇಶಗಳಿದೆ, ಒಮ್ಮೆ ಸಂದೇಶಗಳನ್ನ ನೋಡೋಣ. ಡಾಕ್ಟರ್ ಅಂಬುಜಾ ಮಳಕೇಡ್ಕರ ಇವರ ಸಂದೇಶ ಬಂದಿದೆ, ವಿಷಯ ತುಂಬ ಚೆನ್ನಾಗಿದೆ. ಹಾಡುಗಳು ಇಷ್ಟವಾದವು, ಪರಸ್ಪರ ಏಳಿಗೆಗೆ ಒಳಿತಿಗಾಗಿ ಧೈರ್ಯ ಆಗಬೇಕು, ದೌರ್ಬಲ್ಯ ಕ್ಷಣ ಮಾತ್ರ, ಸರಿಯಾದರೆ ಪರಸ್ಪರ ಜೀವನವನ್ನು ಕಸಿದುಕೊಳ್ಳಬಾರದು ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮುಂದೆ ಒಂದು ಕವಿತೆಯನ್ನು ಕಳಿಸಿದ್ದಾರೆ. ಗೆಳೆಯ ಬಂದಿರುವ ಬಾಳಲ್ಲಿ ಶಕ್ತಿಯಾಗಿ, ಸಾಧನೆಯ ದಾರಿಯಲ್ಲಿ ಸ್ಫೂರ್ತಿಯಾಗಿ, ಸೋಲಿನಲ್ಲಿ ಧೈರ್ಯ ಸ್ಥೈರ್ಯ ತುಂಬುತ್ತಾ ಹೆಜ್ಜೆಗಳ ಹಾಕುತ್ತಿರುವ ನನ್ನ ಗೆಲುವಿಗಾಗಿ, ಕಷ್ಟ ದುಃಖದ ದಿನಗಳಲ್ಲಿ ತಂಪಾದ ನೆರಳಾಗಿ ಜೊತೆ ಇರುವ ನನ್ನ ಉಸಿರಿಗೆ ಉಸಿರಾಗಿ, ನಾ ದೂರ ತಳ್ಳಿದರೂ ನಾ ಮುನಿಸಿಕೊಂಡರೂ ಮತ್ತೆ ನಗುತ್ತ ಬರುವ ತಾಳ್ಮೆ ಸಹನೆಯಾಗಿ, ದೌರ್ಬಲ್ಯ ಒಪ್ಪಿಕೊಂಡು ಪ್ರಾಬಲ್ಯ ಒಪ್ಪಿಕೊಂಡು ಸಾಗಿರುವೆವು ಇಬ್ಬರು ಪರಸ್ಪರ ಪ್ರಗತಿಗಾಗಿ, ಸುಖ ದುಃಖ ಹಂಚಿಕೊಂಡು ಕನಸುಗಳಿಗೆ ರೆಕ್ಕೆ ನೀಡಿ ನಾವು ಜೊತೆ ಸಾಗುತ್ತಿರುವವು ಬದುಕಿನ ಕೀರ್ತಿಗಾಗಿ ಅಂತ ಹೇಳ್ತಾ ಇದ್ದಾರೆ. ಒಳ್ಳೆಯ ಕವಿತೆ ಅಂಬುಜಾ ಅವರೇ, ನಂಗೆ ಇಷ್ಟ ಆಯಿತು. ಹಾಗೆ ಸಂಜೆ 5 ಗಂಟೆಯಿಂದ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದೀನಿ, ಎಲ್ಲ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅನಿಸಿಕೆ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಯಾರಿದು? ಅಮೃತ ರಮೇಶ್ ಅವರು ಚಿತ್ರದುರ್ಗದಿಂದ. ಖಂಡಿತ ಹೇಳ್ತೀನಿ. ಪ್ರೀತಿ ಹಾಡುಗಳನ್ನು ಹುಡುಕಿ ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳ್ತಾ ಇದ್ದಾರೆ. ವಣಶಿ ಅವರು ಧಾರವಾಡದಿಂದ, ಹಾಗೆ ಮಂಜುಳ ಅವರು ಹರಿಹರದಿಂದ. ಕಾರ್ಯಕ್ರಮವನ್ನು ಒಟ್ಟಿಗೆ ಕೇಳಿದ್ವಿ, ವಿಷಯದ ಬಗ್ಗೆ ನಾ ಏನು ಹೇಳಲಾರೆ, ಆದರೆ ಹಾಡುಗಳು ಮಾತ್ರ ಇಬ್ಬರಿಗೂ ತುಂಬ ಇಷ್ಟ ಆಯಿತು, ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಧನ್ಯವಾದ ನೀವು ಕಾರ್ಯಕ್ರಮವನ್ನು ಕೇಳಿದ್ದಕ್ಕೆ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೊಟ್ಟಂಥ ವಿಷಯ, ಒಂದು ಹುಡುಗ ಒಂದು ಹುಡುಗಿಯನ್ನು ಮನಸ್ಸಾರೆ ಪ್ರೇಮಿಸಿದ್ರೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳಂತೆ, ಹಾಗೆ ಒಂದು ಹುಡುಗಿ ಒಂದು ಹುಡುಗನನ್ನು ಮನಸ್ಸಾರೆ ಪ್ರೇಮಿಸಿದ್ರೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನಂತೆ ಅನ್ನುವಂಥ ಪ್ರಶ್ನೆಯನ್ನು ನಿಮ್ಮ ಮಾತನ್ನು ನಿಮ್ಮ ಮುಂದೆ ಇಟ್ಟಿದೆ. ಇನ್ನು ನನ್ನ ಮಾತುಗಳೇನಪ್ಪ ಅಂತ ಅಂದರೆ, ಎಸ್ ಅನಿಸುತ್ತೆ ನನಗೆ, ಹುಡುಗರಿಗೆ ಯೂಶ್ವಲಿ ತಾನು ಪ್ರೀತಿಸಿದ ಹುಡುಗಿ ಒಂಥರ ವೀಕ್ನೆಸ್ಸೇ ಆಗೋಗ್ತಾಳೆ. ಪ್ರೇಮ ಆದಮೇಲೆ ಅವಳ ಸಾಂಗತ್ಯ, ಪ್ರೇಮ ಹೆಚ್ಚು ಅನಿಸುತ್ತೆ. ಅವಳು ನನ್ನವಳು, ಅವಳು ನನಗಾಗಿ, ಅವಳು ಕೇವಲ ನನಗಾಗಿ ಅನ್ನುವ ಅತೀವ ಭಾವ. ನೋ ಮ್ಯಾಟ್ರ್ ವಾಟ್, ಅವಳ ಮುಂದೆ ತಾನು, ತನ್ನತನ, ತನ್ನ ಸರಿ ತಪ್ಪು ಯಾವುದೂ ಇರದಾಗಲ್ಲ, ಕೇವಲ ಅವಳೊಡನೆ ಬದುಕೋದೇ ಮುಖ್ಯ ಆಗುತ್ತೆ ಅವನಿಗೆ. ಜಗತ್ತು ಏನೇ ಅಂದರೂ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಕೇವಲ ತನ್ನ ಪ್ರೇಮ ಪ್ರೇಯಸಿ ಅನ್ನೋ ಹುಡುಗನಿಗೆ ಆ ಹುಡುಗಿ ವೀಕ್ನೆಸ್ ಆಗೇ ಆಗ್ತಾಳೆ. ಹಾಗೆಯೇ ಹೆಣ್ಣು ದಿಟ್ಟವಾಗಿ ಒಮ್ಮೆ ಪ್ರೇಮಿಸೋಕೆ ಆರಂಭಿಸಿದ್ಲು ಅಂದರೆ ಅದರ ಹಿಂದೆ ತನ್ನ ಪ್ರೇಮಿ ಆಲ್ರೆಡಿ ಇದ್ದಾನೆ ಅಂತಲೇ ಅರ್ಥ. ಅವಳು ಅವನನ್ನು ಕೇವಲ ಪ್ರೇಮಿಸಲ್ಲ, ತನ್ನ ಪ್ರೇಮಿ ತನ್ನ ಬದುಕಿನ ಶಕ್ತಿ, ಮುಂದಿನ ದಿನಗಳಿಗೆ ಆದಿ ಅಂತಲೇ ಪ್ರೇಮಿಸ್ತಾಳೆ. ಜಗದ ಯಾವ ಶಕ್ತಿಗಳು ಅವನು ನನ್ನ ಮುಂದೆ ಇದ್ದರೆ ಏನು ಮಾಡವು, ಅವನೇ ನನ್ನ ಜಗತ್ತು, ಅವನಿಲ್ಲದ ಯಾರು ನನಗೆ ಹಿತವರಲ್ಲ. ಅವನ ಪ್ರೇಮ ಹೊಂದಿದ್ರೆ ಸಾಕು ನಾನು ಜಗತ್ತನ್ನೇ ಹೆದರಿಸಿ ನಿಲ್ಲಬಲ್ಲೆ ಅನ್ನೋ ಶಕ್ತಿ ಅವಳಲ್ಲಿ ಬಂದಿರುತ್ತೆ. ಹಾಗೆ ಹೆದರಿಸಿ ಗೆದ್ದು ತನ್ನ ಪ್ರೇಮವನ್ನು ಉಳಿಸ್ಕೋತಾಳೆ. ಹಿಮದಂತೆ ಶೀತಲವಾದವಳು, ಹಿಮಾಲಯದಂತೆ ಮಾತ್ತರವಾಗೋದು ತನ್ನ ಪ್ರೇಮಿಯ ಮೇಲಿರುವ ಅತಿಶಯವಾದ ಪ್ರೇಮದಿಂದಾನೆ. ಸೊ ನನಗೆ ಎಸ್ ಅನಿಸುತ್ತೆ, ಒಂದು ಯಾವ ಹುಡುಗ ಮನಸ್ಸಾರೆ ಒಂದು ಹುಡುಗಿಯನ್ನು ಪ್ರೀತಿಸ್ತಾನೆ ಆ ಹುಡುಗಿ ಅವನ ವೀಕ್ನೆಸ್ ಆಗ್ತಾಳೆ, ಹಾಗೆ ಯಾವ ಒಂದು ಹುಡುಗಿ ಒಂದು ಹುಡುಗನನ್ನು ಮನಸ್ಸಾರೆ ಪ್ರೇಮಿಸ್ತಾಳೆ ಆ ಹುಡುಗ ಅವಳ ಸ್ಟ್ರೆಂತ್ ಆಗ್ತಾನೆ. ಇದಾಗಿತ್ತು ನನ್ನ ಮಾತುಗಳು, ಹಾಗೂ ಇದಾಗಿತ್ತು ಇಂದಿನ ಪ್ರೇಮ ನಿನಾದ ಕಾರ್ಯಕ್ರಮ. ಕಾರ್ಯಕ್ರಮವನ್ನು ಕೇಳಿದಂತಹ, ಕೇಳಿ ಮೆಚ್ಚಿಕೊಂಡಂತಹ, ಸಂದೇಶ ಕಳಿಸಿದಂತಹ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿದ್ದದ್ದು ನಾನು ನಿಮ್ಮ ರೇಡಿಯೋ ಮಿತ್ರ ಸಂತೋಷ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಜಗತ್ತು ಅನಿಶ್ಚಿತತೆ ಮತ್ತು ಅಸ್ಥಿರತೆಯ ಅವಧಿಯನ್ನು ಎದುರಿಸುತ್ತಿದ್ದರೂ ಭಾರತವು ತನ್ನ ಅಭಿವೃದ್ಧಿಯ ಪಥದಲ್ಲಿ ಆತ್ಮವಿಶ್ವಾಸ ಹಾಗೂ ದೃಢ ಸಂಕಲ್ಪದೊಂದಿಗೆ ಮುನ್ನಡೆಯುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ನಡೆದ ನೀತಿ ಆಯೋಗದ 11ನೇ ಆಡಳಿತ ಮಂಡಳಿ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿದರು. ಒಮಾನ್ನ ಶಿನಾಸ್ ಬಂದರು ಬಳಿ ಗಿನಿ ಬಿಸೋ ಧ್ವಜದ ಎಂಟಿ ಜಲವೀರ್ ವಾಣಿಜ್ಯ ಟ್ಯಾಂಕರ್ ಹಡಗಿನಲ್ಲಿ ಅಗ್ನಿ ದುರಂತ ಸಂಭವಿಸಿದ್ದು ಕಡಲ ತುರ್ತು ಪರಿಸ್ಥಿತಿ ನಿರ್ಮಾಣವಾಗಿದೆ. ಒಮಾನ್ ಕರಾವಳಿಯಲ್ಲಿ ನಡೆದ ದಾಳಿಯಲ್ಲಿ 3 ಭಾರತೀಯ ನಾವಿಕರು ಮೃತಪಟ್ಟಿರುವುದನ್ನು ಭಾರತ ತೀವ್ರವಾಗಿ ಖಂಡಿಸಿದೆ. ನಾವಿಕರ ಕಲ್ಯಾಣ ನಿಧಿ ಸಂಘದಿಂದ ಮೃತ ನಾವಿಕರ ಕುಟುಂಬಸ್ಥರಿಗೆ ತಲಾ 10 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲಾಗಿದೆ. ನವದೆಹಲಿಯಲ್ಲಿ ಇಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾದರು. ಈ ಸಂದರ್ಭದಲ್ಲಿ ಕರ್ನಾಟಕದ ಅಭಿವೃದ್ಧಿ ಆದ್ಯತೆಗಳ ಕುರಿತು ರಚನಾತ್ಮಕ ಚರ್ಚೆ ನಡೆಸಲಾಯಿತು. ಮೂಲಸೌಕರ್ಯ ಅಭಿವೃದ್ಧಿ, ಹೂಡಿಕೆ, ನಗರ ಸಾರಿಗೆ ವ್ಯವಸ್ಥೆ, ನೀರಾವರಿ, ನಾವೀನ್ಯತೆ ಮತ್ತು ಜನರ ಜೀವನಮಟ್ಟ ಸುಧಾರಣೆಗೆ ಉದ್ದೇಶಿತ ಕಲ್ಯಾಣ ಕಾರ್ಯಕ್ರಮಗಳು ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಚರ್ಚೆ ನಡೆಸಲಾಯಿತು. ಕಾರ್ಮಿಕರ ಹಿತಾಸಕ್ತಿ ಮತ್ತು ಉದ್ಯೋಗ ವ್ಯವಸ್ಥೆಯನ್ನು ಸುಧಾರಿಸಲು ಭಾರತವು 29 ಕಾರ್ಮಿಕರ ಕಾನೂನುಗಳನ್ನು 4 ಕಾರ್ಮಿಕ ಸಂಹಿತೆಗಳಾಗಿ ಒಗ್ಗೂಡಿಸಿದೆ ಎಂದು ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಹೇಳಿದ್ದಾರೆ. ರಾಜ್ಯಸಭಾ ಚುನಾವಣೆಯಲ್ಲಿ ರಾಜ್ಯದ 4 ಅಭ್ಯರ್ಥಿಗಳು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಕಾಂಗ್ರೆಸ್ನ ಮಲ್ಲಿಕಾರ್ಜುನ್ ಖರ್ಗೆ, ಮನ್ಸೂರ್ ಅಲಿ ಖಾನ್, ಪವನ್ ಖೇರಾ, ಬಿಜೆಪಿಯಿಂದ ಪ್ರೊಫೆಸರ್ ಎಂ ನಾಗರಾಜು ಅವರನ್ನು ವಿಧಾನಸಭೆ ಕಾರ್ಯದರ್ಶಿ ಹಾಗೂ ಚುನಾವಣಾಧಿಕಾರಿ ಕೆಎಂ ವಿಶಾಲಾಕ್ಷಿ ಅವಿರೋಧ ಆಯ್ಕೆಯಾಗಿ ಘೋಷಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವರಾದಂತಹ ಅಶ್ವಿನಿ ವೈಷ್ಣವ್ ಇಂದು ಜೈಸಲ್ಮೇರ್ನ ರಾಮಘಡದಲ್ಲಿ 20 ಕಿಲೋವ್ಯಾಟ್ ಆಕಾಶವಾಣಿ ಎಫ್ಎಂ ಟ್ರಾನ್ಸ್ಮಿಟರ್ ಅನ್ನು ಆಕಾಶವಾಣಿ ಜೈಪುರ ಆವರಣದಿಂದ ವರ್ಚುಯಲ್ ಆಗಿ ಉದ್ಘಾಟಿಸಿದರು. ಈ ಸೇರ್ಪಡೆಯೊಂದಿಗೆ ರಾಜಸ್ಥಾನದಲ್ಲಿ ಎಫ್ಎಂ ಟ್ರಾನ್ಸ್ಮಿಟರ್ಗಳ ಸಂಖ್ಯೆ 39ಕ್ಕೆ ಏರಿಕೆಯಾಗಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವಿದ್ಯಾರ್ಥಿಗಳಿಗೆ ಆರ್ಟಿಇ ಅಡಿ 8ನೇ ತರಗತಿಯವರೆಗೆ ಇದ್ದ ಉಚಿತ ಶಿಕ್ಷಣವನ್ನು 10ನೇ ತರಗತಿಯವರೆಗೆ ವಿಸ್ತರಿಸಿ ರಾಜ್ಯ ಸರ್ಕಾರ ಹೊರಡಿಸಿದ್ದ ಸುತ್ತೋಲೆಗೆ ಹೈಕೋರ್ಟ್ ಮಧ್ಯಂತರ ತಡೆ ನೀಡಿದೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಪಂದ್ಯಾವಳಿ ಇಂದು ರಾತ್ರಿ ಮೆಕ್ಸಿಕೋ ನಗರದ ಐತಿಹಾಸಿಕ ಎಸ್ಟಾಡಿಯೋ ಅಜೆಕ್ಟಾದಲ್ಲಿ ಆರಂಭಗೊಳ್ಳಲಿದ್ದು ಉದ್ಘಾಟನಾ ಪಂದ್ಯದಲ್ಲಿ ಆತಿಥೇಯ ಮೆಕ್ಸಿಕೋ ತಂಡವು ಎ ಗುಂಪಿನ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾವನ್ನು ಎದುರಿಸಲಿದೆ. ಪಂದ್ಯ ಭಾರತೀಯ ಕಾಲಮಾನ ಇಂದು ಮಧ್ಯರಾತ್ರಿ 12:30 ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಗ್ಗೆ 6 ಗಂಟೆಗೆ.

ಇದು ನಿಮ್ಮ ಮೆಚ್ಚಿನ ವಿದ್ಯಾಭಾರತಿ ಆಕಾಶವಾಣಿ ಕನ್ನಡ. ಸ್ನೇಹಿತರೆ, ಸಂಜೆಯಿಂದ ಪ್ರಸ್ತುತಪಡಿಸಿದಂಥ ಎಲ್ಲ ಕಾರ್ಯಕ್ರಮಗಳು ನಿಮಗೆ ಮೆಚ್ಚುಗೆ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಗೆ ಸಂಜೆಯಿಂದ ಕಾರ್ಯಕ್ರಮದುದ್ದಕ್ಕೂ ನನ್ನ ಜೊತೆಯಾಗಿದ್ದಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಆಂಬ್ಯುಲೆನ್ಸ್ಗೆ ದಾರಿ ಬಿಡೋಣ, ಜೀವರಕ್ಷಣೆಗೆ ಸಹಾಯ ಮಾಡೋಣ. ಸಮಾನತೆಯ, ಸಂಪ್ರೀತಿಯ, ಸಂತೃಪ್ತಿಯ ಜೀವನ ನಿಮ್ದಾಗಲಿ. ಸ್ನೇಹಿತರೆ, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಿಲಯದ ಇಂದಿನ ಪ್ರಸಾರ ಕಾರ್ಯ ಇಲ್ಲಿಗೆ ಮುಕ್ತಾಯವಾಯಿತು. ನಾಳೆ ಬೆಳಿಗ್ಗೆ 5:55 ಮತ್ತೆ ನಮ್ಮ ಪ್ರಸಾರ ಆರಂಭ. ಎಲ್ಲರಿಗೂ ಶುಭರಾತ್ರಿ. ಜೈ ಹಿಂದ್.